ಆಕಾಶವಾಣಿ ವಿಜಯಪುರ ಕೇಂದ್ರ ಕಂಪನಕ 101.8 ಮೆಗಾಹರ್ಟ್ಸ್ಗಳು. ಇಂದು 2026 ಇಸ್ವಿ ಜುಲೈ ತಿಂಗಳು 15ನೆಯ ತಾರೀಕು, ಇಂದು ಬುಧವಾರ. ಇಂದು ನಮ್ಮ ನಿಲಯದ ಬೆಳಗಿನ ಮೊದಲ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಭಾರತೀ ಸೊಣಗಾರ ಮಾಡುವ ಶುಭ ಮುಂಜಾವಿನ ಆತ್ಮೀಯ ನಮಸ್ಕಾರಗಳು. ಸಮಯ ಬೆಳಗಿನ 5:58 ಸೆಕೆಂಡುಗಳು.

ಆಕಾಶವಾಣಿ ವಿಜಯಪುರ ಕೇಳಿ ನಿಲಯವು ಇಂದು ಬಿತ್ತರ ಮಾಡುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ಇನ್ನು ಮುಂದೆ ಸರಿಯಾಗಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ, 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆಗಳು, 6:40 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಡಿವೆಪ್ಪ ಅಳಿಬಂಡಿ ಮತ್ತು

ನಿಲಯವು ಇಂದು ಬಿತ್ತರ ಮಾಡುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ಇನ್ನು ಮುಂದೆ ಸರಿಯಾಗಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ, 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆಗಳು, 6:40 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಡಿವ್ಯಪ್ಪ ಅಳಿಬಂಡಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳುತ್ತೀರಿ. 7:00 ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗಗಳು, ಪ್ರಾಯೋಜಕರು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಈ ಕಾರ್ಯಕ್ರಮ ಮೂಡಿಬರಲಿದೆ. 7:45 ಕನ್ನಡ ಚಿತ್ರಗೀತೆಗಳು, 8:30 9:30 ಕೇಳುತ್ತೀರಿ. ಈ ಬೆಳಗ್ಗೆ 9:00 ಚಜ್ಜೆ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ, ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ. ಇದರಲ್ಲಿ ಭಕ್ತಿಗೀತೆ, ಭಾವಗೀತೆ, ಜಾನಪದ ಗೀತೆ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕೇಳುತ್ತೀರಿ. 10:00 ಗಾನಗಂಗೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದಿಂದ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುವವರು ಮಮತಾ ನವೀನ್ ಶೆಟ್ಟಿ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ರಮ್ಯಾ ಬೀಡುಬೈಲ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಪಣ್ಣ ಹಾಶಿಹಾಳ್. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನ ಮಂತ್ರಿ ಆತ್ಮನಿರ್ಭರ ಕುರಿತು ಕಾರ್ಯಕ್ರಮ ಕೇಳಲಿದ್ದೀರಿ. ಇನ್ನು ನಿಲಯದಿಂದ ಇಂದು ಸಂಜೆಯ ಪ್ರಸಾರದಲ್ಲಿ, ಸಂಜೆ 5:00 ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ, 5:55 ಉದ್ಯೋಗ ವಾರ್ತೆ, 6:00 ಕಾರ್ಯಕ್ರಮಗಳ ಪರಿಚಯ ಹಾಗೂ ಸುತ್ತಮುತ್ತ ಕೇಳಲಿದ್ದೀರಿ. 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ನೀತಿಗತಿ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ರಸವಾರ್ತೆ 6:30 ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಲಿದ್ದೀರಿ.

ಇನ್ನು ನಿಲಯದಿಂದ ಸಂಜೆ 6:51 ಕಿಸಾನ್ವಾಣಿಯಲ್ಲಿ ಈರುಳ್ಳಿ ಬೆಳೆ ಕುರಿತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ತರಕಾರಿ ವಿಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರೊಂದಿಗೆ ಮಾಹಿತಿ. ನಂತರ ಜಾನಪದ ಗೀತೆಗಳು 7:35 ಕನ್ನಡ ದಲ್ಲಿ ವಾರ್ತೆಗಳು 7:45 ಕನ್ನಡ ಚಿತ್ರಗೀತೆಗಳು 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ಪ್ರಚಲಿತ ವಿದ್ಯಮಾನಗಳು ಈ ಕುರಿತು ಕಾರ್ಯಕ್ರಮ ರಾತ್ರಿ 9:15 ಬೆಂಗಳೂರು ನಿಲಯದಿಂದ. ಹಾಗೆಯೇ ರಾತ್ರಿ 9:30 ಕ್ರೀಡಾಲೋಕ ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದಿಂದ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು ರಾತ್ರಿ 10:00. 10:30 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೆಲೋಡಿ ಟೈಮ್. ಈ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ ಕೇಳಲಿದ್ದೀರಿ. ಇನ್ನೀಗ ತಿಳಿಸಿದಂತೆ ಈ ಸಂಜೆ 6:51 ಈರುಳ್ಳಿ ಬೆಳೆ ಕುರಿತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ತರಕಾರಿ ವಿಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರೊಂದಿಗೆ ಮಾಹಿತಿಯನ್ನು ಕೇಳಲಿದ್ದೀರಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಿದ್ರಿ. ಸಮಯ ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. ನಂತರ 6:10 ನಮ್ಮ ನಿಲಯದಿಂದ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬರುತ್ತದೆ. ಮೊದಲಿಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. ನಿರೀಕ್ಷೆಯಲ್ಲಿರಿ.

0: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 6:10.
1: ಸುಮಾ ವೆಂಕಟೇಶ್ ಅವರು ಹಾಡಿರುವ ಭಕ್ತಿಗೀತೆಗಳು. ಪಕ್ಕವಾದಿದಲ್ಲಿ ವಯಲಿನ್ ಕಾರ್ತಿಕ್.

ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಕನಸಲ್ಲಿ ಕ್ಷಣಕಾಲ ಬರಲಾರೆಯ, ಈ ನೇಮದಿ ತರಲಾರೆಯ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಅವರು.

ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೆ, ನಮ್ಮ ರಂಗನ ಕಂಡಿರೆ ಎಂದು ಈ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ಬಾಲಮುರಳಿ ಕೃಷ್ಣನ್ ಅವರು.

ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಇನ್ನೇಗೆ ಕೇಳಿ ಸ್ವಾಮಿ ಮುಖ್ಯ ಪ್ರಾಣ ನೀ ಮಲೆಮರ ಕಟ್ಟಿಯಲ್ಲಿ ಗಾನ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂಥ ಈ ಗೀತೆಯನ್ನು ಕೇಳಿ

ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಒಂದು ದೇಶಭಕ್ತಿ ಗೀತೆ ಈಗ ಕೇಳೋಣ. ವೃಂದಗಾನದಲ್ಲಿ ರಚನೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ರಚನೆಯಲ್ಲಿ ಈ ಗೀತೆಯನ್ನು ಕೇಳಿ.

0: ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಇನ್ನೀಗ ಕೇಳಿ, ಸಮಯ 6:30 ಇನ್ನು ಮುಂದೆ ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಶರೀರವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳುವ ರೀತಿಯಲ್ಲಿಯೇ ಮನಸ್ಸನ್ನು ಕೂಡ ಸಂಸ್ಕಾರಗೊಳಿಸಬೇಕು. ಇಲ್ಲದಿದ್ದರೆ

0: ಮಾನವ ಕುಲ ಶ್ರೇಯೋಭಿವೃದ್ಧಿ ಹೊಂದಿದೆ ಎಂದು ಹೇಳಲು ಬರುವುದಿಲ್ಲ.
1: ಡಾಕ್ಟರ್ ಬಿಆರ್ ಅಂಬೇಡ್ಕರ್
2: ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ.
1: ಇಂದಿನ ವೇಗದ ಜೀವನದಲ್ಲಿ ಎಲ್ಲರಿಗೂ ಬೇಕಾಗಿರುವ ಒಂದು ದೊಡ್ಡ ಸಂಪತ್ತು ಎಂದರೆ ಸಮಾಧಾನ. ಹಣ, ಮನೆ, ವಾಹನ, ಉದ್ಯೋಗ, ಖ್ಯಾತಿ ಇವೆಲ್ಲ ಇದ್ದರೂ ಮನಸ್ಸಿಗೆ ಸಮಾಧಾನ ಇಲ್ಲದಿದ್ದರೆ ಜೀವನ ಅಪೂರ್ಣವಾಗುತ್ತದೆ. ಸಮಾಧಾನ ಎಂದರೆ ಕೇವಲ ಮೌನವಾಗಿರುವುದು ಅಲ್ಲ, ನಮ್ಮಲ್ಲಿರುವುದನ್ನು ಸ್ವೀಕರಿಸಿ ಸಂತೋಷದಿಂದ ಬದುಕುವ ಮನಸ್ಥಿತಿ. ಹಳೆಯ ಕಾಲದಲ್ಲಿ ಜನರಿಗೆ ಸೌಲಭ್ಯಗಳು ಕಡಿಮೆ ಇದ್ದರೂ ಮನಸ್ಸಿನಲ್ಲಿ ಶಾಂತಿ ಹೆಚ್ಚಿತ್ತು. ಇಂದಿನ ಕಾಲದಲ್ಲಿ ಸೌಲಭ್ಯಗಳು ಹೆಚ್ಚಾದರೂ ಒತ್ತಡ, ಆತಂಕ, ಹೋಲಿಕೆ ಮತ್ತು ಅಸಮಾಧಾನ ಹೆಚ್ಚಾಗಿದೆ. ಯಾಕೆಂದರೆ ನಾವು ನಮ್ಮ ಜೀವನವನ್ನು ಇತರರ ಜೀವನದೊಂದಿಗೆ ಹೋಲಿಸಲು ಆರಂಭಿಸುತ್ತಿದ್ದೇವೆ. ಅವನಿಗೆ ಇದೆ, ನನಗೆ ಇಲ್ಲ ಎನ್ನುವ ಚಿಂತನೆ ಮನಸ್ಸಿನ ಶಾಂತಿಯನ್ನು ಕದಡುತ್ತಿದೆ. ಸಮಾಧಾನ ಎನ್ನುವುದು ಹೊರಗಿನ ಪರಿಸ್ಥಿತಿಯಿಂದ ಬರುವುದಿಲ್ಲ, ಅದು ಒಳಗಿನಿಂದ ಬರುತ್ತದೆ. ನಮ್ಮ ಆಲೋಚನೆ, ನಮ್ಮ ನೋಟ ಮತ್ತು ನಮ್ಮ ಜೀವನವನ್ನು ನಾವು ಹೇಗೆ ಸ್ವೀಕರಿಸುತ್ತೇವೆ ಎಂಬುದರ ಮೇಲೆ ಅದು ಅವಲಂಬಿತವಾಗಿದೆ. ಕೆಲವರು ಚಿಕ್ಕ ಮನೆಯಲ್ಲಿದ್ದರೂ ಸಂತೋಷವಾಗಿರುತ್ತಾರೆ, ಕೆಲವರು ದೊಡ್ಡ ಮನೆಯಲ್ಲಿದ್ದರೂ ಅಶಾಂತಿಯಲ್ಲಿ ಬದುಕುತ್ತಾರೆ. ಒಬ್ಬ ರೈತನಿದ್ದ. ಅವನಿಗೆ 2 ಎಕರೆ ಜಮೀನು, 1 ಹಸು ಮತ್ತು 1 ಸರಳವಾದ ಮನೆ. ಪ್ರತಿದಿನ ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ ಮನೆಗೆ ಬಂದು ಕುಟುಂಬದ ಜೊತೆ ಸಂತೋಷದಿಂದ ಊಟ ಮಾಡುತ್ತಿದ್ದ. ಒಂದು ದಿನ ಅವನ ಸ್ನೇಹಿತನು ಕೇಳಿದ, ನಿನಗೆ ದೊಡ್ಡ ಜಮೀನು ಇಲ್ಲ, ಕಾರ್ ಇಲ್ಲ, ಬ್ಯಾಂಕಿನಲ್ಲಿ ಹಣವೂ ಇಲ್ಲ, ಆದರೂ ಹೇಗೆ ಇಷ್ಟು ಖುಷಿಯಾಗಿದ್ದೀಯಾ? ಆ ರೈತ ನಗುತ್ತಾ ಹೇಳಿದ, ನನಗೆ ಬೇಕಾದಷ್ಟೂ ಇದೆ, ನನ್ನ ಕುಟುಂಬ ಸಂತೋಷವಾಗಿದೆ, ನಾನು ಆರೋಗ್ಯದಿಂದಿದ್ದೇನೆ, ರಾತ್ರಿ ನೆಮ್ಮದಿಯಿಂದ ನಿದ್ರೆ ಬರುತ್ತದೆ, ಇದಕ್ಕಿಂತ ದೊಡ್ಡ ಶ್ರೀಮಂತಿಗೆ ನನಗೇನು ಬೇಕು? ಈ ಮಾತು ಸಮಾಧಾನದ ನಿಜವಾದ ಅರ್ಥವನ್ನು ತಿಳಿಸುತ್ತದೆ. ಇಂದಿನ ಮಕ್ಕಳಿಗೂ ಸಮಾಧಾನದ ಮೌಲ್ಯ ಕಲಿಸುವುದು ಬಹಳ ಮುಖ್ಯ. ಪ್ರತಿಯೊಂದು ಆಸೆ ತಕ್ಷಣ ಈಡೇರಬೇಕು ಎನ್ನುವ ಮನೋಭಾವ ಬೆಳೆಯುತ್ತಿದೆ. ಆದರೆ ಜೀವನದಲ್ಲಿ ಎಲ್ಲವೂ ನಮ್ಮ ಇಚ್ಛೆಯಂತೆ ನಡೆಯುವುದಿಲ್ಲ. ಕೆಲವೊಮ್ಮೆ ಕಾಯಬೇಕು, ಕೆಲವೊಮ್ಮೆ ಒಪ್ಪಿಕೊಳ್ಳಬೇಕು. ಅದೇ ನಿಜವಾದ ಸೌಂದರ್ಯ. ಸಮಾಧಾನ ಇರುವ ವ್ಯಕ್ತಿ ಇನ್ನೊಬ್ಬರ ಯಶಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಬದಲಾಗಿ ಪ್ರೇರಣೆ ಪಡೆಯುತ್ತಾನೆ. ಅವನು ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರಯತ್ನ ಮಾಡುತ್ತಾನೆ. ಸೋಲು ಬಂದರೂ ಕುಗ್ಗುವುದಿಲ್ಲ, ಯಾಕೆಂದರೆ ಅವನಿಗೆ ಜೀವನದ ಮೇಲೆ ನಂಬಿಕೆ ಇರುತ್ತದೆ. ಸಮಾಧಾನವನ್ನು ಬೆಳೆಸಲು ಕೆಲವು ಸರಳ ಮಾರ್ಗಗಳಿವೆ. ಮೊದಲನೆಯದು ಕೃತಜ್ಞತೆ. ಪ್ರತಿದಿನ ನಮ್ಮಲ್ಲಿರುವ ಒಳ್ಳೆಯ ವಿಷಯವನ್ನು ನೆನಪಿಸಿಕೊಳ್ಳಬೇಕು. ಎರಡನೆಯದು ಬೇರೆಯವರ ಜೊತೆ ಹೋಲಿಕೆಯನ್ನು ಮಾಡದೇ ಇರುವುದು. ಮೂರನೆಯದು ಕುಟುಂಬದ ಜೊತೆ ಸಮಯ ಕಳೆಯುವುದು. ನಾಲ್ಕನೆಯದು ಪ್ರಕೃತಿಯ ಜೊತೆ ಸಂಪರ್ಕ ಬೆಳೆಸುವುದು. ಐದನೆಯದು ಮನಸ್ಸಿಗೆ ಶಾಂತಿ ಕೊಡುವುದು, ಧ್ಯಾನ, ಪ್ರಾರ್ಥನೆ ಅಥವಾ ಯೋಗ ಅಭ್ಯಾಸ ಮಾಡುವುದು. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರಬಹುದು, ಆದರೆ ಸಮಾಧಾನ ಇರುವ ಮನಸ್ಸು ಸಮಸ್ಯೆಗಳ ಮಧ್ಯೆಯೂ ದಾರಿ ಹುಡುಕುತ್ತದೆ. ಅಶಾಂತ ಮನಸ್ಸು ಮಾತ್ರ ಸಣ್ಣ ವಿಷಯವನ್ನು ದೊಡ್ಡ ಸಮಸ್ಯೆಯನ್ನಾಗಿ ಮಾಡುತ್ತದೆ. ಕೊನೆಗೆ ಹೇಳುವುದಾದರೆ, ಸಮಾಧಾನ ಎನ್ನುವುದು ಖರೀದಿಸಲು ಸಿಗುವ ವಸ್ತು ಅಲ್ಲ, ಅದು ಮನಸ್ಸಿನ ಅಭ್ಯಾಸ. ಜೀವನದಲ್ಲಿ ಎಲ್ಲವನ್ನೂ ಗೆಲ್ಲುವುದಕ್ಕಿಂತ ಮನಸ್ಸಿನ ಶಾಂತಿಯನ್ನು ಉಳಿಸಿಕೊಳ್ಳುವುದು ಮುಖ್ಯ. ಯಾಕೆಂದರೆ ಸಮಾಧಾನ ಇರುವ ಜಾಗದಲ್ಲಿ ನಿಜವಾದ ಸಂತೋಷ, ಆರೋಗ್ಯ ಮತ್ತು ಸುಂದರ ಜೀವನ ನೆಲೆಸುತ್ತದೆ. ಸಮಾಧಾನವೇ ಜೀವನದ ನಿಜವಾದ ಐಶ್ವರ್ಯ.
0: ಇದುವರೆಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಒಡ್ಡಿದ ಬೊಗಸೆಯಲ್ಲೇ ಬೀಡುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 6:35. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆಗಳು. ಮೊದಲಿಗೆ ಕೆಲ ವಾಣಿಜ್ಯ ಪ್ರಕಟಣೆ.
1: ಡಾಕ್ಟರ್ ಕೃಷ್ಣಾನಂದ ಕಾಮತ್, ಅದ್ಭುತ ವಿಚಾರ ಲಹರಿ.
2: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಬೇರೆ ಬೇರೆ ಹಣ್ಣಿನ ಬೆಳೆಗಳನ್ನ ನಾವು ಬೆಳೀತಾ ಇರುವಂತಹ ಸಂದರ್ಭದೊಳಗ ಅಂತರ ಎಷ್ಟು ಇಡಬೇಕು ಮತ್ತ ತಳಿಗಳು ಯಾವನ್ನ ಬಳಸಬಹುದು ಅನ್ನೋದನ್ನ ನೋಡೋಣ. ಮಾವಿನ ಬಗ್ಗೆ ಹೇಳಬೇಕು ಅಂತಂದ್ರೆ, ಸಾಮಾನ್ಯವಾದ ಮಾವಿನ ತೋಟದೊಳಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕಂತರ ಸುಮಾರು 10 ಮೀಟರ್ ಅಂತ ಹೇಳಿ ತಿಳ್ಕೊಂಡ್ರೆ ಒಂದು ಹೆಕ್ಟೇರ್ ಪ್ರದೇಶದೊಳಗ 100 ಗಿಡಗಳನ್ನು ನಾವು ಹಚ್ಚಬಹುದು. ಆದರೆ ಹೆಚ್ಚು ಸಾಂದ್ರತೆ ಮಾಡ್ತೀವಿ ಅಂತಂದಾಗ ಗಿಡಗಳ ಸಂಖ್ಯೆ ಬಹಳಷ್ಟು ಬದಲಾವಣೆ ಆಗ್ತದೆ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 2.5 ಮೀಟರ್ ಇಟ್ಕೊಳ್ಬಹುದು, ಇಲ್ಲ 5 ಮೀಟರ್ ಇಟ್ಕೊಳ್ಬಹುದು, ಇಲ್ಲ ಸಾಲಿನಿಂದ ಸಾಲಿಗೆ 5 ಮೀಟರು ಮತ್ತು ಗಿಡದಿಂದ ಗಿಡಕ್ಕೆ 3 ಮೀಟರ್ ಈ ಅಂತರದೊಳಗೂ ಕೂಡ ನಾವು ಬೆಳಿಬಹುದು. 2.5 ಮೀಟರ್ ಇತ್ತಪ್ಪ ಅಂತಂದ್ರೆ 1,600 ಗಿಡಗಳನ್ನು ನಾವು ಅಲ್ಲಿ ಅಡ್ಜಸ್ಟ್ ಮಾಡಬಹುದು. 5 ಮೀಟರ್ ಇತ್ತು ಅಂತಂದ್ರೆ ಅಲ್ಲಿ 400 ಗಿಡಗಳನ್ನು ನಾವು ಅಡ್ಜಸ್ಟ್ ಮಾಡಬಹುದು. 5-3 ಈ ಅಳತಿ ಇತ್ತು ಅಂತಂದ್ರೆ 666 ಗಿಡಗಳನ್ನು ನಾವು ಹಚ್ಚಬಹುದು. ಇಲ್ಲಿ ಸೂಕ್ತವಾದಂತಹ ತಳಿಗಳು ಅಂತಂದ್ರೆ ಆಮ್ರಪಾಲಿ, ಅಪೂಸ್, ದಶೇರಿ, ಮಲ್ಲಿಕ, ಇವುಗಳು ಸೂಕ್ತವಾದಂತಹ ತಳಿಗಳು ಅಂಥೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಇವು ನಮ್ಮ ಪ್ರದೇಶದಲ್ಲಿ ಕೂಡ ಬಹಳ ಒಳ್ಳೆ ರೀತಿಯಿಂದ ಬೆಳೀತಾವ. ಪೇರಲದೊಳಗ ಸಾಮಾನ್ಯವಾದಂತಹ ತೋಟ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 6 ಮೀಟರ್ ಅಂತರ ಇರುವಂತಹದ್ದು. ಹಿಂಗಾಗಿ ಒಂದು ಹೆಕ್ಟೇರ್ ಪ್ರದೇಶದೊಳಗ 277 ಗಿಡಗಳನ್ನ ನಾವು ಕೂಡಿಸಬಹುದು. ಹೆಚ್ಚು ಸಾಂದ್ರತೆ ತೋಟ ಮಾಡೋದಿತ್ತಪ್ಪ ಅಂತಂದ್ರೆ ಅಲ್ಲಿ ನಾವು 2 ಅಂತರಗಳನ್ನ ಪಾಲಿಸಬೇಕಾಗ್ತದೆ. ಒಂದು ಗಿಡದಿಂದ ಗಿಡಕ್ಕೆ ಅಂತರ ಮತ್ತು ಸಾಲಿನಿಂದ ಸಾಲಿಗೆ 3 ಮೀಟರ್ ಅಂತರದೊಳಗ 1,111 ಗಿಡಗಳನ್ನು ನಾವು ಕೂಡಿಸಬಹುದು. ಗಿಡದಿಂದ ಗಿಡಕ್ಕೆ 1.5 ಮೀಟರ್ ನಾವು ಅಂತರ ಕಡಿಮೆ ಮಾಡಿದೀವಿ ಅಂತಂದ್ರೆ ಡಬಲ್ ಸಂಖ್ಯೆಯ ಗಿಡಗಳನ್ನು ಕೂಡಿಸಬಹುದು. 2,222 ಗಿಡಗಳು ಒಂದು ಹೆಕ್ಟೇರ್ ಪ್ರದೇಶದೊಳಗ ಪೇರಲದ ಗಿಡಗಳು ಕೂಡ್ತವೆ. ಪೇರಲದೊಳಗ ಪೂಸಾ ಸೃಜನ್ ಅನ್ನುವಂತಹ ತಳಿಯನ್ನು ನಾವು ಬಳಕೆ ಮಾಡಬಹುದು. ಬಾಳೆ ತೋಟವನ್ನು ಸಾಮಾನ್ಯವಾಗಿ ನಾವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 1.8 ಮೀಟರ್ ಅಂತರದೊಳಗ ಮಾಡ್ತಾ ಇದ್ದೀವಿ. ಸಾಲಿನಿಂದ ಸಾಲಿಗೆ ಕೂಡ ಅಷ್ಟೇ ಅಂತರ ಇರುತ್ತದೆ. ಈ ಒಂದು ಲೆಕ್ಕದೊಳಗೆ 3,086 ಬಾಳೆ ಸಸಿಗಳು ಕೂಡ್ತವೆ. ಇನ್ನು ಹೆಚ್ಚು ಸಾಂದ್ರತೆ ಅಂತಂದ್ರೆ ಇಲ್ಲಿ ಅಂತರ ಕಡಿಮೆ ಆಗ್ತದೆ. ಗಿಡದಿಂದ ಗಿಡಕ್ಕೆ 1.2 ಮೀಟರ್ ಆದರೂ ಇಡಬಹುದು ಅಥವಾ 1.5 ಮೀಟರ್ ಆದರೂ ಇಡಬಹುದು. 1.2 ಮೀಟರ್ ಇತ್ತು ಅಂತಂದ್ರೆ ಅಲ್ಲಿ 6,944 ಗಿಡಗಳನ್ನು ನಾವು ಕೂಡಿಸಬಹುದು. ಡ್ವಾರ್ಫ್ ಕ್ಯಾವೆಂಡಿಶ್ ಅನ್ನುವಂಥ ಏನು ತಳಿಯದ ಅದು ಬಹಳ ಸೂಕ್ತವಾದಂಥದ್ದು. 1.5 ಮೀಟರ್ ಅಂದ್ರೆ 1.5 ಮೀಟರ್ ಅಂತರ ನಾವು ಇಟ್ಟು ಹಚ್ಚಿದೀವಿ ಅಂತಂದ್ರೆ 4,444 ಗಿಡಗಳನ್ನು ನಾವು ಕೂಡಿಸಬಹುದು. ಬಾಳೆ ಬೆಳೆಯುವಂತಹ ಸಂದರ್ಭದೊಳಗೆ ಡ್ವಾರ್ಫ್ ಕ್ಯಾವೆಂಡಿಶ್ ಬಹಳ ಸೂಕ್ತವಾದಂತಹ ತಳಿ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅದನ್ನು ಅನೇಕರು ತಾವು ಬೆಳೀತಾ ಇದ್ದೀರಿ ಕೂಡ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಸಂಪರ್ಕ ಮಾಡಬಹುದು.
0: ಇದುವರೆಗೆ ಡಾಕ್ಟರ್ ಸೋಮಶೇಖರ್ ಸುರುಳಿ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ.
6: ತಂಡದವರು ಅರಿತುಕೊಂಡು ಬಿಡುತ್ತಾರೆ. ಅತಿ ಸೂಕ್ಷ್ಮ ಸದ್ದು.

0: ಕರೆಗೆ ಯಾರ್ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
2: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಇನ್ನು ಮುಂದೆ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಡಿವೆಪ್ಪ ಅಳೆಬಂಡಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳು.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
2: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಪೂರೈಕೆಯನ್ನು ಸಮತೋಲನಗೊಳಿಸಿಕೊಳ್ಳಬೇಕು.

ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಡಿವೆಪ್ಪ ಅಳಿಬಂಡಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳಿದ್ರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕೇಳಿಬಂತು. ಈಗ ಸಮಯ ಆಗ್ತಿದೆ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ವಿಜಯಪುರ ಸಮಯ ಬೆಳಗಿನ 7 ಗಂಟೆ. ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನ ಕೇಳಿ.
1: ನೋಡು ಇದೇ ನನ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ

0: www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೆಳಗರೆ ಸಮಯ ಆಗ್ತಾ ಇದೆ 7:02. ಕೆಲವು ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಮೋದಿಯವರಿಗೆ ಪತ್ರದ ಮೂಲಕ ಮನವಿ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದವರು, ಕೇಂದ್ರ ಸರ್ಕಾರ ನಿಯೋಜಿತ ತಂಡದ ಭೇಟಿಯು ಉದ್ಭವಿಸುತ್ತಿರುವ ಬರ ಪರಿಸ್ಥಿತಿಯ ತೀವ್ರತೆಯನ್ನು ಪ್ರತ್ಯಕ್ಷವಾಗಿ ಮೌಲ್ಯಮಾಪನ ಮಾಡಲು ಸಹಕಾರಿಯಾಗುತ್ತದೆ. ಭಾರತ ಸರ್ಕಾರದಿಂದ ಆರಂಭಿಕ ಮೌಲ್ಯಮಾಪನ ಮತ್ತು ಸಮಯೋಚಿತ ಬೆಂಬಲವು ವಿಕೋಪಕ್ಕೆ ತಿರುಗುತ್ತಿರುವ ಬರ ಪರಿಸ್ಥಿತಿಯ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸಲು ರಾಜ್ಯ ಸರ್ಕಾರವು ಕೈಗೊಳ್ಳುತ್ತಿರುವ ಪ್ರಯತ್ನಗಳಿಗೆ ಹೆಚ್ಚಿನ ಬಲವನ್ನು ನೀಡುತ್ತದೆ ಎಂದರು. ರಾಜ್ಯ ಸರ್ಕಾರವು ಉದ್ಭವಿಸುತ್ತಿರುವ ಪರಿಸ್ಥಿತಿಯನ್ನು ನಿಭಾಯಿಸಲು ಅಗತ್ಯವಿರುವ ಎಲ್ಲ ಸಂಭಾವ್ಯ ಕ್ರಮಗಳನ್ನು ಪೂರ್ವಭಾವಿಯಾಗಿ ಕೈಗೊಂಡಿದೆ. ಕೃಷಿ ತಜ್ಞರೊಂದಿಗೆ ಸಮಾಲೋಚಿಸಿ ಬೆಳೆ ಸಲಹೆಗಳು ಮತ್ತು ಜಿಲ್ಲಾವಾರು ತುರ್ತು ಯೋಜನೆಗಳನ್ನು ಹೊರಡಿಸಲಾಗಿದೆ. ಸೂಕ್ತ ಬರ ಪರಿಹಾರ ಕ್ರಮಗಳನ್ನು ಅನುಷ್ಠಾನಗೊಳಿಸಲು ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡಲಾಗಿದೆ. ಇದಲ್ಲದೆ ನೀರಿನ ಲಭ್ಯತೆಯ ಕೊರತೆಯನ್ನು ಗಮನದಲ್ಲಿಟ್ಟುಕೊಂಡು ಜಲಾಶಯಗಳಲ್ಲಿ ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ಸಂರಕ್ಷಿಸಲು ರಾಜ್ಯ ಸರ್ಕಾರವು ಅತ್ಯುನ್ನತ ಆದ್ಯತೆ ನೀಡುವ ನೀತಿ ನಿರ್ಧಾರವನ್ನು ಕೈಗೊಂಡಿದೆ ಎಂದು ತಿಳಿಸಿದರು. ರೈಲ್ವೆ ವಲಯದಲ್ಲಿ ಆಧುನೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ಆಡಳಿತಾತ್ಮಕ ಸುಧಾರಣೆ ಮತ್ತು ಉನ್ನತ ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಲಾಗಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಮೀನು ಸ್ವಾಧೀನ ಪ್ರಕ್ರಿಯೆ ನಿರ್ವಹಣೆ ಸರಳಗೊಳಿಸಲು ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಜಾರಿಗೊಳಿಸಲಾಗುವುದು, ರಸಗೊಬ್ಬರ ಹಾಗೂ ವಿದ್ಯುತ್ ಉತ್ಪಾದನಾ ಘಟಕಗಳ ಹಾರು ಬೂದಿ ಸಾಗಣೆಗೆ ಕಂಟೈನರ್ ಬಳಸಲು ಸೂಚಿಸಲಾಗಿದ್ದು, ಇದರಿಂದ ಪರಿಸರ ಮಾಲಿನ್ಯ ತಡೆಗಟ್ಟಿದಂತಾಗುವುದು. ಕಂಟೈನರ್ ಮೂಲಕ ಸಾಗಣೆಗೆ ಏಕೀಕೃತ ಪರವಾನಿಗೆ ವ್ಯವಸ್ಥೆ ನೀತಿ ರೂಪಿಸಲಾಗಿದೆ ಎಂದು ತಿಳಿಸಿದರು. ಕೈಗಾರಿಕೆಗಳ ಅಗತ್ಯಕ್ಕೆ ತಕ್ಕಂತೆ ಸರಕು ಸಾಗಣೆ ಬೋಗಿಗಳ ವಿಶೇಷ ಮತ್ತು ನಿರ್ದಿಷ್ಟ ವಿನ್ಯಾಸಕ್ಕೆ ಅನುಮತಿ ನೀಡಲಾಗಿದೆ. ಇದರ ಅನುಸಾರ ಉತ್ಪಾದಕರು ಅಥವಾ ವಿನ್ಯಾಸಕರು ಬೋಗಿ ವಿನ್ಯಾಸದ ಪ್ರಸ್ತಾಪ ಸಲ್ಲಿಸಬಹುದು. ರೈಲ್ವೆ ವಿನ್ಯಾಸ ಸಂಶೋಧನೆ ಮತ್ತು ಗುಣಮಟ್ಟ ಸಂಸ್ಥೆ ಈ ಪ್ರಸ್ತಾವ ಪರಿಶೀಲಿಸಿ ಅನುಮತಿ ನಿರ್ಧಾರ ಕೈಗೊಳ್ಳಲಿದೆ. ಮುಂದಿನ 2 ವರ್ಷಗಳಲ್ಲಿ ರೈಲ್ವೆ ವಲಯದ ಎಲ್ಲ ಯೋಜನೆಗಳಲ್ಲಿ ಕೌಶಲ ಪ್ರಮಾಣ ಪತ್ರ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಬಿರುಸಿನಿಂದ ಸಾಗಿದೆ. ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಹಾಸನ ಜಿಲ್ಲೆ ಶೇಕಡಾ 98.33% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 15,42,802 ಮತದಾರರ ಪೈಕಿ 15,17,024 ಜನರಿಗೆ ಈಗಾಗಲೇ ಗಣತಿ ನಮೂನೆ ವಿತರಿಸಲಾಗಿದೆ. ಕೇವಲ 25,778 ಮತದಾರರಿಗೆ ಮಾತ್ರ ನಮೂನೆಗಳ ವಿತರಣೆ ಬಾಕಿ ಇದೆ. ಇಲ್ಲಿಯವರೆಗೆ ಸಂಗ್ರಹಿಸಲಾದ ನಮೂನೆಗಳ ಪೈಕಿ 7,83,773 ಮತದಾರರ ವಿವರಗಳನ್ನು ಬಿಎಲ್ಒ ಆಪ್ನಲ್ಲಿ ದಾಖಲಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ 98%ಗಿಂತ ಹೆಚ್ಚಿನದಾಗಿ ಎನ್ಯುಮರೇಷನ್ ಫಾರಂ ಅನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಈವನ್ ಡಿಜಿಟೈಸೇಷನ್ ಅಂತ ಹೇಳ್ತೇವೆ, ಅಂದ್ರೆ ಎನ್ಯುಮರೇಷನ್ ಫಾರಂ ಅನ್ನು ಕೊಟ್ಟಿದ್ದನ್ನ ಕಲೆಕ್ಟ್ ಮಾಡಿ ಅದನ್ನು ನಮ್ಮ ಬಿಎಲ್ಒಸ್ ಅಪ್ಲೋಡ್ ಮಾಡ್ತಾರೆ ಅವರ ಮೊಬೈಲ್ ಆಪ್ ಅಲ್ಲಿ. ಅದು ಇದುವರೆಗೂ ಸುಮಾರು 48% ಆಗಿದೆ. ಹಾಗಾಗಿ ನಮ್ಮ ಎಸ್ಐಆರ್ ಪ್ರಕ್ರಿಯೆ ಈಗ ತುಂಬಾ ತ್ವರಿತವಾಗಿ ಮತ್ತೆ ಆರೋಗ್ಯಕರವಾಗಿ ನಡೀತಾ ಇದೆ. ಈ ಗಣತಿ ನಮೂನೆ ಕೆಳಗಡೆಗೆ ಬಿಎಲ್ಒ ಅವರ ಹೆಸರು ಮತ್ತೆ ಅವರ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ. ಈ ನಂಬರ್ಗೆ ನಮ್ಮ ವೋಟರ್ಸ್ ಯಾವುದೇ ಮಾಹಿತಿ ಬೇಕಂದ್ರೆ ಫೋನ್ ಮಾಡಬಹುದು.
0: ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವು ಕೋಲಾರ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು, ಈವರೆಗೆ ಶೇಕಡಾ 99.99% ಮತದಾರರಿಗೆ ಅರ್ಜಿಗಳನ್ನು ಮನೆ ಮನೆಗೆ ವಿತರಿಸಲಾಗಿದೆ ಹಾಗೂ ಶೇಕಡಾ 35% ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಜಿಲ್ಲೆಯ ಒಟ್ಟು 12,95,265 ಮತದಾರರ ಪೈಕಿ ಈಗಾಗಲೇ 12,94,948 ಅರ್ಜಿಗಳನ್ನು ವಿತರಿಸುವ ಮೂಲಕ ಶೂನ್ಯ ದೋಷದ ಗುರಿಯತ್ತ ಸಾಗುತ್ತಿದ್ದೇವೆ ಎಂದು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ರಾಜ್ಯಕ್ಕೆ ಬರ ಅಧ್ಯಯನ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರೈಲ್ವೆ ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ, ಭೂಸ್ವಾಧೀನಕ್ಕೆ ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಆರಂಭ. ರಾಜ್ಯಾದ್ಯಂತ ಪ್ರಗತಿ ಪಥದಲ್ಲಿ ಸಾಗುತ್ತಿರುವ ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಇಂದು ವಿಶ್ವ ಯುವ ಕೌಶಲ ದಿನ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರ ಸರ್ಕಾರ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ

0: ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಯುವ ಕೌಶಲ ದಿನ. ಉದ್ಯೋಗ, ಯೋಗ್ಯ ಕೆಲಸ ಮತ್ತು ಉದ್ಯಮಶೀಲತೆಗಾಗಿ ಯುವ ಜನರನ್ನು ತಾಂತ್ರಿಕ, ವೃತ್ತಿಪರ ಮತ್ತು ಡಿಜಿಟಲ್ ಕೌಶಲಗಳೊಂದಿಗೆ ಸಜ್ಜುಗೊಳಿಸುವ ನಿರ್ಣಾಯಕ ಅಗತ್ಯವನ್ನು ಎತ್ತಿ ತೋರಿಸಲು ಜಾಗತಿಕವಾಗಿ ವಿಶ್ವ ಯುವ ಕೌಶಲ ದಿನವನ್ನು ಆಚರಿಸಲಾಗುತ್ತದೆ. 2014ರಲ್ಲಿ ವಿಶ್ವಸಂಸ್ಥೆಯಿಂದ ಸ್ಥಾಪಿಸಲ್ಪಟ್ಟ ಈ ವಾರ್ಷಿಕ ಆಚರಣೆಯು ವೇಗವಾಗಿ ಬದಲಾಗುತ್ತಿರುವ ಜಾಗತಿಕ ಆರ್ಥಿಕತೆಗಳಿಗೆ ಯುವಕರನ್ನು ಸಿದ್ದಪಡಿಸುವುದರ ಮೇಲೆ ಕೇಂದ್ರೀಕರಿಸಿದೆ. ವಿಶ್ವ ಯುವ ಕೌಶಲ ದಿನದ ಅಂಗವಾಗಿ ಧಾರವಾಡದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ್ ಗ್ರಾಮೀಣ ಜೀವನಾಧಾರ ಕೇಂದ್ರದ ವತಿಯಿಂದ ಇಂದು ಧಾರವಾಡದ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಯುವ ಕೌಶಲ ಸಮಾವೇಶವನ್ನು ಆಯೋಜಿಸಲಾಗಿದೆ. ಬೆಳಗ್ಗೆ 10:00 ಧಾರವಾಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭುವನೇಶ್ ದೇವಿದಾಸ್ ಪಾಟೀಲ್ ಸಮಾವೇಶಕ್ಕೆ ಚಾಲನೆ ನೀಡುವರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ವಿವೇಕ್ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಂಯೋಜಕರಾದ ಸಂಪತ್ ಕುಮಾರ್ ಹೊಂಗಲ್ಮಠ್.
2: ಕಳೆದ 3 ವರ್ಷಗಳಲ್ಲಿ ನಮ್ಮ ಜೀವನಾಧಾರ ಕೇಂದ್ರದಿಂದ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದಿರತಕ್ಕಂತಹ 154 ಜನರಲ್ಲಿ 85% ತಮ್ಮ ಸ್ವಾವಲಂಬಿ ಜೀವನವನ್ನ ನಡೆಸುತ್ತಿದ್ದಾರೆ. ಅದೇ ರೀತಿಯಾಗಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯಲ್ಲಿ 152 ಜನ ತರಬೇತಿಯನ್ನು ಪಡೆದಿದ್ದು 112 ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದು 74% ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಗಂಡು ಮಕ್ಕಳಿಗಾಗಿ ಮೊಬೈಲ್ ರಿಪೇರಿ ತರಬೇತಿ ನೀಡಿದ್ದು ಒಟ್ಟು 32 ಜನ ತರಬೇತಿ ಪಡೆದಿದ್ದು ಅದರಲ್ಲಿ 24 ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದು ಸ್ವಂತ ಅಂಗಡಿಗಳನ್ನು ಕೂಡ ತೆರೆದಿದ್ದಾರೆ. ಅದೇ ರೀತಿಯಾಗಿ ರೈತರಿಗಾಗಿ ಹೈನುಗಾರಿಕೆ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಮತ್ತು ಹೂವಿನ ಕೃಷಿ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಒಟ್ಟಾರೆಯಾಗಿ ರೈತರಿಗಾಗಿ ಹಮ್ಮಿಕೊಂಡಿರತಕ್ಕ ತರಬೇತಿಗಳಲ್ಲಿ 987 ಜನ ತರಬೇತಿಯನ್ನು ಪಡೆದಿದ್ದು ಅದರಲ್ಲಿ 840 ಜನ ತಮ್ಮ ಬದುಕನ್ನು ಕಟ್ಟಿಕೊಂಡು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ.
1: ದೇಶದ ಆಹಾರ ಧಾನ್ಯ ಸಂಗ್ರಹಗಾರ ವ್ಯವಸ್ಥೆ ಬಲಪಡಿಸಲು ಪ್ರಸ್ತಾವಿತ ಉಗ್ರಾಣ ನೀತಿ ಮತ್ತು ಖಾಸಗಿ ಉದ್ಯಮಶೀಲತೆ ಗ್ಯಾರಂಟಿ ಯೋಜನೆ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿ ಪರಾಮರ್ಶೆ ನಡೆಸಿದರು. ಆಹಾರ ಧಾನ್ಯ ನಿರ್ವಹಣೆ ವಲಯದಲ್ಲಿನ ಪ್ರಸಕ್ತ ಸವಾಲುಗಳು, ಪ್ರಾದೇಶಿಕ ಉಗ್ರಾಣ ಅಸಮತೋಲನ, ಹೆಚ್ಚುವರಿ ದಾಸ್ತಾನು ನಿರ್ವಹಣೆ, ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಳ, ಪ್ರಸಕ್ತ ಧಾನ್ಯ ಖರೀದಿ ಪ್ರಮಾಣಕ್ಕೆ ಅನುಗುಣವಾಗಿ ಉಗ್ರಾಣ ವ್ಯವಸ್ಥೆ ಅಭಿವೃದ್ಧಿಪಡಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಹಿರಿಯ ಅಧಿಕಾರಿಗಳು ಹಾಗೂ ಭಾಗಿದಾರರೊಂದಿಗೆ ಸಚಿವರು ಸಮಾಲೋಚನೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು 2007ರ ಉಗ್ರಾಣ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಯ ಪ್ರಸ್ತಾವಿತ ತಿದ್ದುಪಡಿ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಪರಿಕಲ್ಪನೆ ಅನುಸಾರ ದೇಶದ ಆಹಾರ ಭದ್ರತೆಗೆ ಅನುಗುಣವಾಗಿ ವೈಜ್ಞಾನಿಕ ಮತ್ತು ಭವಿಷ್ಯಕ್ಕೆ ಸಜ್ಜುಗೊಂಡ ಸಂಗ್ರಹಣಾ ವ್ಯವಸ್ಥೆ ರೂಪಿಸಲು ಹಾಗೂ ಮತ್ತಷ್ಟು ದಕ್ಷತೆಯಿಂದ ನಿರ್ಮಿಸಲು ನೂತನ ಸುಧಾರಣೆಗಳು ನೆರವಾಗಲಿವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ 2 ಮತ್ತು 3ನೇ ಸ್ಥಳದ ನಗರ ಮತ್ತು ಪಟ್ಟಣಗಳು ಸಹ ಛಾವಣಿ ಮೇಲಿನ ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚಿನ ಕೊಡುಗೆ ನೀಡುತ್ತಿರುವುದು ಆಶಾದಾಯಕ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ವಿವರ ನೀಡಿರುವ ಅವರು ಛಾವಣಿ ಮೇಲಿನ ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚು ಹೆಚ್ಚು ವಸತಿ ಕಟ್ಟಡಗಳು ಸೌರಶಕ್ತಿ ಉತ್ಪಾದನೆಯಲ್ಲಿ ತೊಡಗಿರುವುದರಿಂದ ಸಾಂಪ್ರದಾಯಿಕ ವಿದ್ಯುತ್ ಶುಲ್ಕ ಉಳಿತಾಯವಾಗಿ ಜೊತೆಗೆ ಪರಿಸರ ರಕ್ಷಣೆಗೆ ಕೊಡುಗೆ ನೀಡಿದಂತಾಗಿದೆ. ಅಲ್ಲದೆ ಸ್ವಚ್ಛ ಮತ್ತು ಇಂಧನ ಭದ್ರತೆಯನ್ನು ಖಾತ್ರಿಪಡಿಸಿದಂತಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಪರಿಕಲ್ಪನೆಯಡಿಯಲ್ಲಿ ಈ ಸ್ವಚ್ಛ ಇಂಧನ ಅಭಿಯಾನ ಜನಾಂದೋಲನವಾಗಿ ವಿಸ್ತಾರಗೊಂಡಿದ್ದು ಸುಸ್ಥಿರ ಅಭಿವೃದ್ಧಿಗೆ ನೆರವಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಕ್ಕೆ ಬರ ಅಧ್ಯಯನ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರೈಲ್ವೆ ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ, ಭೂಸ್ವಾಧೀನಕ್ಕೆ ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಆರಂಭ. ರಾಜ್ಯಾದ್ಯಂತ ಪ್ರಗತಿ ಪಥದಲ್ಲಿ ಸಾಗುತ್ತಿರುವ ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಇಂದು ವಿಶ್ವ ಯುವ ಕೌಶಲ್ಯ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
4: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ

0: ರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
1: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
0: ಸಂಶೋಧನೆ ಮತ್ತು ಯೋಜನೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ಕೇಳುಗರೆ ನಮಸ್ಕಾರ. ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಉದಾಹರಣೆಗಳ ಮೂಲಕ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ.
2: ನಮಸ್ಕಾರ.
0: ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು, ಹೇಗೆ ಕೆಲಸ ಮಾಡುತ್ತೆ ಹಾಗೂ ಯಾವುದೇ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅನ್ನ ರೀಪ್ಲೇಸ್ ಮಾಡಲ್ಲ ಅಂತ ಹೇಳಿದ್ರಿ. ಭವಿಷ್ಯದಲ್ಲಿ ಆರೋಗ್ಯ, ಬ್ಯಾಂಕಿಂಗ್, ರಕ್ಷಣಾ ವ್ಯವಸ್ಥೆ ಹಾಗೂ ಸಂವಹನ ಈ ಎಲ್ಲದರ ಮೇಲೂ ಕ್ವಾಂಟಮ್ ತಂತ್ರಜ್ಞಾನ ಪ್ರಭಾವ ಬೀರಲಿದೆ ಅಂತ ಹೇಳ್ತಾ ಇದ್ದೀರಾ.
2: ನಿಜ. ಕ್ವಾಂಟಮ್ ಭೌತಶಾಸ್ತ್ರದಲ್ಲಿ ನೋ ಕ್ಲೋನಿಂಗ್ ಅಂತ ಒಂದು ತತ್ವ ಇದೆ. ಇದರ ಪ್ರಕಾರ ಒಂದು ಕ್ವಾಂಟಮ್ ಸ್ಥಿತಿಯನ್ನು, ಯಾವುದೇ ಒಂದು ಗೊತ್ತಿಲ್ಲದೆ ಇರುವಂತಹ ಒಂದು ಕ್ವಾಂಟಮ್ ಸ್ಥಿತಿಯನ್ನು ನಿಖರವಾಗಿ ನಾವು ನಕಲು ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಈ ಕ್ವಾಂಟಮ್ ಮಾಹಿತಿಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಕಳಿಸ್ತಾ ಇರುವಾಗ ಮಧ್ಯದಲ್ಲಿ ಯಾರಾದರೂ ಇದನ್ನ ಕದ್ದು ನೋಡೋದಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಅದನ್ನ ಅಳತೆ ಮಾಡಲು ಪ್ರಯತ್ನಿಸಿದ್ರೆ ಅದರ ಸ್ಥಿತಿಯೇ ಸಂಪೂರ್ಣವಾಗಿ ಬದಲಾಗುತ್ತದೆ. ಅಂದ್ರೆ ಒಂದು ಸರಳ ಉದಾಹರಣೆ ತಗೊಂಡ್ರೆ, ಯಾವ್ದಾದ್ರೂ ಒಂದು ರಹಸ್ಯವಾದಂತಹ ಒಂದು ಸಂದೇಶವನ್ನು ನಾವು ಒಂದು ಪತ್ರದಲ್ಲಿ ಬರೆದು ಅದನ್ನ ಸೀಲ್ ಮಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಮಧ್ಯದಲ್ಲಿ ಯಾರಾದರೂ ಅದನ್ನ ತೆರೆಯಲು ಪ್ರಯತ್ನಿಸಿದ್ರೆ ಆ ಸೀಲ್ ಓಪನ್ ಆಗಿರುವಂತಹದ್ದು ಮತ್ತು ಆ ಲಕೋಟೆ ಮೇಲೆ ಸ್ಪಷ್ಟವಾಗಿ ಅದರ ಗುರುತು ಕಾಣುತ್ತೆ. ಇದೇ ರೀತಿ ಕ್ವಾಂಟಮ್ ಕಮ್ಯುನಿಕೇಶನ್ ಅಲ್ಲಿ ಕೂಡ ಮಧ್ಯದಲ್ಲಿ ಯಾರಾದರೂ ಈ ಸಂದೇಶವನ್ನ ಓದೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಅದರ ಗುರುತು
0: ಶೀಘ್ರವಾಗಿ
2: ತಿಳಿಯುತ್ತೆ ಮತ್ತು ಈ ಸಂವಹನವನ್ನ ನಾವು ಮುಂದುವರಿಸಬಾರದು, ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿ ನಾವು ಅದನ್ನ ತಡೆಗಟ್ಟಬಹುದಾಗಿದೆ.
0: ನೀವು ಹೇಳಿದ್ರಿ, ಈಗ ನಾವು ಸಂವಹನ ನಡೆಸುವಾಗ ಮಧ್ಯದಲ್ಲಿ ಯಾರಾದ್ರೂ ಇಂಟರಪ್ಟ್ ಆದ್ರೆ ಅದು ನಮ್ಗೆ ಶೀಘ್ರವಾಗಿ ಗೊತ್ತಾಗುತ್ತೆ, ನಾವಲ್ಲಿ ಸ್ಟಾಪ್ ಮಾಡಬಹುದು ಅಥವಾ ಕಂಟಿನ್ಯೂ ಮಾಡಬಹುದು, ಅದು ನಮ್ಮ ನಿರ್ಧಾರದ ಮೇಲೆ ಬಿಟ್ಟಿರತ್ತೆ ಅಂತ. ಈ ಹ್ಯಾಕಿಂಗ್ ಮಾಡ್ತಾರಲ್ಲ,
2: ಹ್ಯಾಕಿಂಗ್ ಮಾಡುವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಸಂದೇಶಗಳು ರವಾನೆ ಆಗ್ತಾ ಇರುವಾಗ ನಾವು ಮ್ಯಾನ್ ಇನ್ ದ ಮಿಡಲ್ ಅಂತ ಹೇಳ್ತೀವಿ. ಅಂದ್ರೆ ಈ ಹ್ಯಾಕರ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂದೇಶ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಈ ಸಂದೇಶವನ್ನ ಕ್ಯಾಪ್ಚರ್ ಮಾಡಿ ಆ ಸಂದೇಶ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಈ ಸಂದೇಶವನ್ನ ಮಾರ್ಪಾಡು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದನ್ನ ಈ ಕ್ವಾಂಟಮ್ ಸಂವಹನ ಅಥವಾ ಕ್ವಾಂಟಮ್ ಕಮ್ಯುನಿಕೇಶನ್ ತಂತ್ರಜ್ಞಾನವನ್ನು ಬಳಸಿ ನಾವು ತಡೆಯಬಹುದಾಗಿದೆ.
0: ಹಾಗಾಗಿ ಅತ್ಯಂತ
2: ಸುರಕ್ಷಿತವಾಗಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂವಹನೆಯನ್ನ ಮಾಡಬಹುದಾಗಿದೆ.
0: ಇದರಿಂದ ಗೊತ್ತಾಗುತ್ತೆ ಕ್ವಾಂಟಮ್ ತಂತ್ರಜ್ಞಾನ ತುಂಬಾ ಭರವಸೆ ಮೂಡಿಸ್ತಾ ಇರುವಂತಹ ಕ್ಷೇತ್ರ ಅಂತ. ಶ್ರೀ ಸಾಮಾನ್ಯರೆಲ್ಲರೂ ಈ ತಂತ್ರಜ್ಞಾನವನ್ನ ಬಳಕೆ ಮಾಡೋದಕ್ಕೆ ಹಾಗೆ ಈ ತಂತ್ರಜ್ಞಾನವನ್ನ ಶೀಘ್ರವಾಗಿ ಮುಂದೆ ತಗೊಂಡು ಹೋಗೋದಕ್ಕೆ ಏನಾದರೂ ಸವಾಲುಗಳಿದೆಯಾ, ಯಾವ ರೀತಿ ಸವಾಲುಗಳನ್ನ ಎದುರಿಸಬೇಕಾಗತ್ತೆ?
2: ನಿಜ, ಇದು ಒಂದು ಪ್ರಮುಖವಾದಂತಹ ಪ್ರಶ್ನೆ. ಕ್ವಾಂಟಮ್ ತಂತ್ರಜ್ಞಾನ ಅತ್ಯಂತ ಶಕ್ತಿಶಾಲಿ ಸಾಧ್ಯತೆಗಳನ್ನು ಹೊಂದಿದ್ರು ಕೂಡ ಇದರ ಅಭಿವೃದ್ಧಿಗೆ ಇಂದು ಅನೇಕ ಸವಾಲುಗಳಿವೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಒಂದು ಸರಳ ಉದಾಹರಣೆಯನ್ನ ನಾವು ತೆಗೆದುಕೊಳ್ಬಹುದು. ಒಂದು ಮೇಣದ ಬತ್ತಿ ಅಥವಾ ಒಂದು ದೀಪವನ್ನು ನಾವು ಗಾಳಿಯೇ ಇಲ್ಲದೆ ಇರುವಂತಹ ಒಂದು ರೂಮ್ನಲ್ಲಿ ಇಟ್ಟರೆ ಅದರ ಜ್ವಾಲೆ ಪ್ರಖರವಾಗಿ ಉರಿತಾನೆ ಇರುತ್ತೆ. ಅದೇ ತುಂಬಾ ಗಾಳಿ ಇರುವಂತಹ ಒಂದು ಪ್ರದೇಶದಲ್ಲಿ ನಾವು ಈ ಮೇಣದ ಬತ್ತಿ ಅಥವಾ ಒಂದು ದೀಪನ ಇಟ್ಟರೆ ಆ ಜ್ವಾಲೆ ಉರಿತಾ ಇರೋ ಹಾಗೆ ನಾವು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮ್ಗೆಲ್ಲರಿಗೂ ಗೊತ್ತು. ಇದೇ ರೀತಿ ನಾನು ಈಗಾಗಲೇ ಹೇಳದಂತೆ ಕ್ಯೂಬಿಟ್ ನಾವು ಏನ್ ಬಳಸ್ತೀವಿ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ, ಈ ಕ್ಯೂಬಿಟ್ಗಳಲ್ಲಿ ನಾವು ಮಾಹಿತಿಯನ್ನ ಶೇಖರಣೆ ಮಾಡಿದಾಗ ಅದು ಅದೇ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಸವಾಲುಗಳಿವೆ. ಈ ವಾತಾವರಣದಲ್ಲಿ ಆಗುವಂತಹ ಏರುಪೇರುಗಳು, ತುಂಬಾ ಸಣ್ಣ ಏರುಪೇರುಗಳು ಅಥವಾ ತಾಪಮಾನದಲ್ಲಿ ಆಗುವಂತಹ ಸಣ್ಣ ಏರುಪೇರುಗಳು ಕೂಡ ಈ ಸ್ಥಿತಿಯನ್ನ ಬದಲಾಯಿಸಬಹುದಾಗಿದೆ. ಸೊ ಹಾಗಾಗಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಾಣ ಮಾಡುವುದಕ್ಕೆ ಅತ್ಯಂತ ಕಡಿಮೆ ತಾಪಮಾನದ ಉಪಕರಣಗಳನ್ನು ನಾವು ಬಳಸಬೇಕು. ಜಗತ್ತಿನಲ್ಲೇ ಅತ್ಯಂತ ಕಡಿಮೆ ತಾಪಮಾನ ಎಷ್ಟು ನಾವು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಇದೆಯೋ ಅಂಥ ಕಡಿಮೆ ತಾಪಮಾನದಲ್ಲಿ

0: ಈ ರೀತಿಯಾದಂಥ ಕ್ವಾಂಟಮ್ ಕಂಪ್ಯೂಟರ್ಗಳು ತಮ್ಮ ಕಾರ್ಯನಿರ್ವಹಣೆಯನ್ನು ನಡೆಸ್ತಾ ಇದೆ. ಸೊ ಹಾಗಾಗಿ ಈ ಕ್ವಾಂಟಮ್ ಸ್ಥಿತಿಗಳು ಬಹಳ ಫ್ರೆಜೈಲ್ ಅಂತ ಹೇಳ್ತೀವಿ, ಅಂದರೆ ಅವುಗಳನ್ನು ಅದೇ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವುದು ತುಂಬಾ ದೊಡ್ಡ ಸಂಕೀರ್ಣವಾದಂತಹ ವಿಷಯ. ಇದಕ್ಕೆ ನಾವು ಯಾವ ರೀತಿಯಾದಂಥ ಸಂಶೋಧನೆ ನಡೆಸಬಹುದು, ಯಾವ ರೀತಿಯಾದಂತಹ ಉಪಕರಣಗಳನ್ನು ನಾವು ಬಳಸಿ ಈ ಸ್ಥಿತಿಯನ್ನ ಅದೇ ಈ ರೀತಿಯಾದಂತಹ ಬದಲಾವಣೆಗಳು ಇದ್ರೂ ಕೂಡ ಅವುಗಳು ತಮ್ಮ ಸ್ಥಿತಿಯನ್ನ ಹೇಗೆ ಕಾಪಾಡಿಕೊಳ್ಳಬಹುದು ಅಂತ ನಾವು ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಅನೇಕ ಸವಾಲುಗಳು ಇವೆ. ಈಗಾಗಲೇ ನಾನು ಹೇಳ್ದಂಗೆ ಈ ಸ್ಥಿತಿಗಳು ಒಂದು ಚೂರು ಏರ್ಪೇರ್ ಆದ್ರೂ ನಾವು ಇದನ್ನ ಎರರ್ ಅಂತ ಹೇಳ್ತೀವಿ. ಈ ಎರರ್ಸ್ ಅನ್ನ ನಾವು ಹೇಗೆ ಕರೆಕ್ಟ್ ಮಾಡಬಹುದು, ಎರರ್ ಕರೆಕ್ಷನ್ ಅಂತ ಹೇಳ್ತೀವಿ. ಸೊ ಈ ಎರರ್ ಕರೆಕ್ಷನ್ ಕೂಡ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನದಲ್ಲಿ ಅತ್ಯಂತ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಸೊ ಈ ಎಲ್ಲ ಸವಾಲುಗಳಿಂದ ಹೇಗೆ ನಾವು ಶಕ್ತಿಶಾಲಿಯಾದಂತಹ ಮತ್ತು ಹೆಚ್ಚು ಕೆಪಾಸಿಟಿ ಇರುವಂತಹ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಇವತ್ತು ನಾವು ಎದುರಿಸ್ತಾ ಇರುವಂತಹ ಅನೇಕ ಚಾಲೆಂಜ್ಗಳಾಗಿದೆ.
1: ಈ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗಬೇಕು, ಶಕ್ತಿಶಾಲಿಯಾಗಿರುವಂತಹ ಕ್ವಾಂಟಮ್ ಕಂಪ್ಯೂಟರ್ಗಳು ನಿರ್ಮಾಣ ಆಗೋದಿಕ್ಕೆ, ಎಲ್ಲಾ ಸ್ತರಗಳಲ್ಲೂ ಕೆಲಸ ಮಾಡೋದಿಕ್ಕೆ ಅಂತ ಹೇಳ್ತಾ ಇದ್ದೀರಾ.
0: ಖಂಡಿತ. ಇದರಲ್ಲಿ ಒಂದು ಆಶಾದಾಯಕ ವಿಷಯ ಏನು ಅಂತ ಹೇಳಿದ್ರೆ, ಜಗತ್ತಿನಾದ್ಯಂತ ಈ ಎಲ್ಲ ನಿಟ್ಟಿನಲ್ಲೂ ಅತ್ಯಂತ ವೇಗವಾಗಿ ಸಂಶೋಧನೆ ನಡೀತಾ ಇದೆ ಮತ್ತು ಭಾರತ ಕೂಡ ಈ ಕ್ಷೇತ್ರದಲ್ಲಿ ಅನೇಕ ಮಹತ್ವದ ಹೆಜ್ಜೆಗಳನ್ನು ಇಡ್ತಾ ಇದೆ.
1: ಆಗ್ಲೇ ಹೇಳಿದ ಹಾಗೆ ಎಲ್ಲ ದೇಶಗಳು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಕ್ವಾಂಟಮ್ ತಂತ್ರಜ್ಞಾನವು ಯಾವ ಹಂತದಲ್ಲಿ ಇದೆ, ಈಗ ಹೇಗೆ ಮುಂದುವರಿತಾ ಇದೆ?
0: ಇಂದು ಕ್ವಾಂಟಮ್ ತಂತ್ರಜ್ಞಾನವನ್ನ ಅನೇಕ ರಾಷ್ಟ್ರಗಳು ಭವಿಷ್ಯದ ಸ್ಟ್ರಾಟಜಿಕ್ ಟೆಕ್ನಾಲಜಿ ಅಂತ ಘೋಷಣೆ ಮಾಡಿದೆ. ನಾನು ಈಗಾಗಲೇ ಹೇಳದಂತೆ ಆಂತರಿಕ ಭದ್ರತೆ ಮತ್ತು ರಕ್ಷಣಾ ಕ್ಷೇತ್ರಗಳಿಗೂ ಕೂಡ ಈ ತಂತ್ರಜ್ಞಾನವನ್ನು ನಾವು ಬಳಸಬಹುದಾಗಿರೋದ್ರಿಂದ ಎಲ್ಲ ದೇಶಗಳು ಕೂಡ ಈ ತಂತ್ರಜ್ಞಾನವನ್ನು ತಮ್ಮ ಸ್ಟ್ರಾಟಜಿಕ್ ಟೆಕ್ನಾಲಜಿ ಅಂತ ಘೋಷಣೆ ಮಾಡಿ ಅದರಲ್ಲಿ ಹೂಡಿಕೆ ಮಾಡ್ತಾ ಇದೆ. ಜಗತ್ತಿನ ಪ್ರಮುಖ ರಾಷ್ಟ್ರಗಳಾದಂತಹ ಅಮೆರಿಕ, ಚೀನಾ ಮತ್ತು ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳು, ಕೆನಡಾ, ಜಪಾನ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, ಹೀಗೆ ಎಲ್ಲ ದೇಶಗಳು ಕೂಡ ಕ್ವಾಂಟಮ್ ಕಂಪ್ಯೂಟಿಂಗ್, ಕ್ವಾಂಟಮ್ ಕಮ್ಯುನಿಕೇಷನ್ ಮತ್ತು ಕ್ವಾಂಟಮ್ ಸೆನ್ಸಿಂಗ್ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. ಇದರ ಜೊತೆಗೆ ಜಗತ್ತಿನ ದೊಡ್ಡ ತಂತ್ರಜ್ಞಾನ ಕಂಪನಿಗಳು, ಗ್ಲೋಬಲ್ ಜೈಂಟ್ಸ್ ಅಂತ ನಾವು ಏನ್ ಹೇಳ್ತೀವಿ, IBM, ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್, ಈ ಎಲ್ಲ ಕಂಪನಿಗಳು ಕೂಡ ಸಾಕಷ್ಟು ಕೆಲಸಗಳನ್ನ ಈ ನಿಟ್ಟಿನಲ್ಲಿ ಮಾಡ್ತವೆ. ಮತ್ತೆ ಅದರ ಜೊತೆಗೆ ಸ್ಟಾರ್ಟ್ಅಪ್ಗಳು ಕೂಡ ತಮ್ಮದೇ ಆದಂತಹ ಕ್ವಾಂಟಮ್ ಪ್ರೊಸೆಸರ್ಗಳನ್ನ ಅಭಿವೃದ್ಧಿಪಡಿಸುವುದರಲ್ಲಿ ಮತ್ತು ಕ್ಲೌಡ್ ಆಧಾರಿತ ಕ್ವಾಂಟಮ್ ಸೇವೆಗಳನ್ನ ಜನಗಳಿಗೆ ದೊರಕಿಸಿಕೊಡುವುದರಲ್ಲಿ ಮತ್ತು ಹೊಸ ರೀತಿಯಾದಂತಹ ಕ್ವಾಂಟಮ್ ಅಲ್ಗಾರಿದಮ್ಗಳ ಅನ್ವೇಷಣೆ ಮಾಡುವುದರಲ್ಲಿ ಈ ಎಲ್ಲ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದವು.
1: ಜಗತ್ತಿನ ಯಾವ ಯಾವ ಪ್ರಮುಖ ದೇಶಗಳು ಯಾವ ಹಂತದಲ್ಲಿ ಕೆಲಸ ಮಾಡ್ತಾ ಇದಾವೆ ಅಂತ ತಿಳಿಸಿದ್ರೆ, ಈಗ ನಮ್ಮೆಲ್ಲರಿಗೂ ಒಂದು ಕುತೂಹಲ ಏನಪ್ಪಾ ಅಂದ್ರೆ, ನಮ್ಮ ಭಾರತ ದೇಶ ಈ ಕ್ಷೇತ್ರದಲ್ಲಿ ಯಾವ ಮಟ್ಟದಲ್ಲಿ ಇದೆ?
0: ಭಾರತ ಕೂಡ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅತ್ಯಂತ ವೇಗವಾಗಿ ಮುಂದುವರಿತಾ ಇದೆ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಂತ ಒಂದು ಯೋಜನೆಯನ್ನು ಘೋಷಿಸಿದೆ. ಇದರ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ಕ್ವಾಂಟಮ್ ತಂತ್ರಜ್ಞಾನ ರಾಷ್ಟ್ರವನ್ನಾಗಿ ರೂಪಿಸುವುದು. ಈ ಯೋಜನೆ ಅಡಿಯಲ್ಲಿ ದೇಶದಾದ್ಯಂತ ಅನೇಕ ಸಂಶೋಧನಾ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳು ಮತ್ತು ಸ್ಟಾರ್ಟ್ಅಪ್ಗಳು, ಅನೇಕ ಕೈಗಾರಿಕೆಗಳು ಇವೆಲ್ಲವೂ ಸೇರಿ ಈ ಯೋಜನೆಯಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸಿಡ್ಯಾಕ್ ಸಂಸ್ಥೆ ಕೂಡ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಈ ಸಚಿವಾಲಯದ ಬೆಂಬಲದೊಂದಿಗೆ ನಮ್ಮ ಸ್ವದೇಶಿ ಕ್ವಾಂಟಮ್ ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ನಿರ್ಮಾಣ ಮತ್ತು ಕೌಶಲ್ಯಾಭಿವೃದ್ಧಿ ಈ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಒಟ್ಟಾರೆ ಇದೆಲ್ಲದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತ ತನ್ನದೇ ಆದಂತಹ ಸ್ವದೇಶಿ ತಂತ್ರಜ್ಞಾನಗಳನ್ನು ಹೇಗೆ ಅಭಿವೃದ್ಧಿಪಡಿಸಬಹುದು ಅನ್ನೋದ್ರ ಕಡೆ ಗಮನ ಹರಿಸ್ತಾ ಇದ್ದೇವೆ.
1: ಭಾರತ ತನ್ನದೇ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಾ ಗಮನ ಹರಿಸ್ತಾ ಇದೆ ಅನ್ನೋದು ಭಾರತೀಯರಿಗೆ ಹೆಮ್ಮೆಯ ವಿಷಯ. ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ಖಂಡಿತ ಇದು ಪ್ರೇರಣೆ ನೀಡುತ್ತೆ ಅಂದ್ಕೊಳ್ತೀನಿ. ಈ ಕ್ವಾಂಟಮ್ ಕಂಪ್ಯೂಟರ್ನ ನೋಡಬಹುದಾ? ಕಂಪ್ಯೂಟರ್ಗಳನ್ನ ನೋಡಿದ್ದೀವಿ, ಲ್ಯಾಪ್ಟಾಪ್ ಬಳಸ್ತಾ ಇದ್ದೀವಿ, ಈ ಕ್ವಾಂಟಮ್ ಕಂಪ್ಯೂಟರ್ ಹೇಗಿರುತ್ತೆ?
0: ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಸೊ ಹಾಗಾಗಿ ನೀವು ಇವತ್ತು ಗೂಗಲ್ನಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ನೀವು ಕ್ವಾಂಟಮ್ ಕಂಪ್ಯೂಟರ್ ಅಂತ ಸರ್ಚ್ ಮಾಡಿದ್ರೆ ಒಂದು ದೊಡ್ಡ ಜುಮ್ಕಿ ಅಥವಾ ನಾವು ಶ್ಯಾಂಡಲಿಯರ್ ಅಂತ ಹೇಳ್ತೀವಿ, ಈ ರೀತಿಯಾದಂತಹ ಒಂದು ಚಿತ್ರ ಅದು ತೋರಿಸುತ್ತೆ. ಇದನ್ನ ನಾವು ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗಿರೋದ್ರಿಂದ ಇದನ್ನ ನಾವು ಫ್ರಿಡ್ಜ್ ಅಂತ ಹೇಳ್ತೀವಿ, ಅಂದ್ರೆ ಡೈಲ್ಯೂಷನ್ ರೆಫ್ರಿಜರೇಟರ್ ಅಂತ ಹೇಳ್ತೀವಿ. ಈ ಕಡಿಮೆ ತಾಪಮಾನವನ್ನ ಅಚೀವ್ ಮಾಡುವುದಕ್ಕೆ ಈ ಫ್ರಿಡ್ಜ್ಗಳು ಅತ್ಯಂತ ಸಹಕಾರಿಯಾಗಿರುತ್ತವೆ. ಸಾಮಾನ್ಯ ಕಂಪ್ಯೂಟರ್ಗಳು ಕೂಡ ನಾವು ಈಗ ಒಂದು 40 ಅಥವಾ 50 ವರ್ಷಗಳ ಹಿಂದೆ ನಾವು ಗಮನಿಸಿದ್ರೆ ಇದೇ ಕಂಪ್ಯೂಟರ್ಗಳು, ಅಂದ್ರೆ ಎಲೆಕ್ಟ್ರಾನಿಕ್ ಬೇಸ್ಡ್ ಕಂಪ್ಯೂಟರ್ಸ್ ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ, ಈ ಕಂಪ್ಯೂಟರ್ಗಳು ಕೂಡ ಒಂದು ದೊಡ್ಡ ರೂಮಿನಷ್ಟು ಗಾತ್ರದ್ದಾಗಿರ್ತಾ ಇದ್ವು. ಕಾಲಕ್ರಮೇಣ ಇದರ ಸೈಜ್ ಚಿಕ್ಕದಾಗಿವೆ.

0: ಅದೇ ರೀತಿ ನಾವು ಇವತ್ತು ಕ್ವಾಂಟಮ್ ಕಂಪ್ಯೂಟರ್ ಅನ್ನು ನೋಡಬೇಕಾದ್ರೆ ಒಂದು ದೊಡ್ಡ ರೂಮಿನಷ್ಟು ಗಾತ್ರದ ಉಪಕರಣಗಳು ಮತ್ತು ಅದರ ಬೇಕಾಗಿರುವಂತಹ ಅನೇಕ ಸಲಕರಣೆಗಳು ಎಲ್ಲ ಸೇರಿ ಬಹಳ ದೊಡ್ಡದಾಗಿ ಇವತ್ತು ಇರುತ್ತೆ. ಸಿಡ್ಯಾಕ್ನಲ್ಲಿ ನಾವು ಭಾರತದಲ್ಲೇ ಅತ್ಯಂತ ದೊಡ್ಡದಾದಂತಹ 108 ಕ್ಯೂಬಿಟ್ಸ್ ಬೇಸ್ಡ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ನಾವು ಇಲ್ಲಿ ಸೆಟಪ್ ಮಾಡ್ತಾ ಇದ್ದೀವಿ. ಇನ್ನೊಂದು 3-4 ತಿಂಗಳಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ ಇನಾಗ್ರೇಟ್ ಆಗ್ತಾ ಇದೆ. ಸೊ ಅದಾದ ನಂತರ ಎಲ್ಲರೂ ಕೂಡ ಈ ಕ್ವಾಂಟಮ್ ಕಂಪ್ಯೂಟರ್ ಗಳನ್ನ ಬಂದು ನೋಡಬಹುದಾಗಿದೆ.
1: ಕ್ವಾಂಟಮ್ ಕಂಪ್ಯೂಟರ್ ನ ಯಾರ್ಯಾರು ನೋಡಬೇಕು ಅಂತ ಅನ್ಕೊಂಡಿದ್ರು ಆ ನಿಮ್ಮ ಕನಸು ನನಸಾಗ್ತಾ ಇದೆ. ಡಾಕ್ಟರ್ ಅಶ್ವಿಜ ಬಿ ಅವರು ಆಹ್ವಾನವನ್ನ ಕೊಡ್ತಾ ಇದ್ದಾರೆ, ಖಂಡಿತವಾಗಿ ಎಲ್ಲರೂ ಬಂದು ನೋಡಬಹುದು ಅಂತ. ಇನ್ನು ಕಳೆದ ಕಾರ್ಯಕ್ರಮದಲ್ಲಿ ಭಾರತ ಕೂಡ ಹಿಂದೆ ಬಿದ್ದಿಲ್ಲ ಈ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅಂತ ಹೇಳಿದ್ರೆ, ಸಿಡ್ಯಾಕ್ ಈ ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ಸ್ವಲ್ಪ ಇನ್ನು ವಿವರವಾಗಿ ತಿಳಿಸಬಹುದಾ?
0: ಖಂಡಿತವಾಗಿ. ಸಿಡ್ಯಾಕ್ ದೇಶದಲ್ಲಿ ಕ್ವಾಂಟಮ್ ತಂತ್ರಜ್ಞಾನಗಳು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಪ್ರಮುಖವಾಗಿ ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ, ನಾನೀಗಾಗಲೇ ಹೇಳಿದಂತೆ ದೇಶದಲ್ಲೇ ಅತ್ಯಂತ ದೊಡ್ಡದಾದಂತಹ 108 ಕ್ಯೂಬಿಟ್ಸ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ನಾವು ನಮ್ಮ ಸಿಡ್ಯಾಕ್ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಕ್ವಾಂಟಮ್ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಅದಕ್ಕೆ ಅಗತ್ಯ ಇರುವಂತಹ ಸಾಫ್ಟ್ವೇರ್ ಮತ್ತು ಅನೇಕ ತಂತ್ರಜ್ಞಾನಗಳನ್ನು ನಾವು ಸ್ವದೇಶಿಯಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಮತ್ತು ಕ್ವಾಂಟಮ್ ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಅತ್ಯಂತ ಸುರಕ್ಷಿತವಾಗಿ ನಾವು ಹೇಗೆ ಸಂವಹನಗಳನ್ನು ಮಾಡಬಹುದು ಅನ್ನೋ ವ್ಯವಸ್ಥೆಗಳನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ನಾವು, ಈ ತಂತ್ರಜ್ಞಾನವನ್ನು ಕೂಡ ನಾವು ಬಳಸಿ ಈ ತಂತ್ರಜ್ಞಾನವನ್ನು ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಮತ್ತೆ ಈಗಾಗಲೇ ನಾನು ಹೇಳಿದಂತೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ದೊಡ್ಡದಾಗಿರುವಂತಹ ಸಿಸ್ಟಮ್ಗಳು. ಸೊ ಅದರ ಬೆಲೆ ಕೂಡ ಅತ್ಯಂತ ದುಬಾರಿಯಾದಂತಹ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಅಥವಾ ಯಾರೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಬೇಕಾದ್ರೆ ಇದು ಒಂದು ದೊಡ್ಡ ಹಿನ್ನಡೆಯಾಗಿದೆ. ಸೊ ಹಾಗಾಗಿ ಸಿಡ್ಯಾಕ್ ಕ್ವಾಂಟಮ್ ಸಿಮ್ಯುಲೇಟರ್ಗಳು ಅಂತ ಸಾಫ್ಟ್ವೇರ್ಗಳನ್ನ ಅಭಿವೃದ್ಧಿಪಡಿಸಿದೆ. ಈ ಕ್ವಾಂಟಮ್ ಸಿಮ್ಯುಲೇಟರ್ಗಳನ್ನ ಬಳಸಿ ತಮ್ಮದೇ ಲ್ಯಾಪ್ಟಾಪ್ ಅಥವಾ ತಮ್ಮದೇ ಕಂಪ್ಯೂಟರ್ಗಳಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳ ಅನುಕರಣೆಯನ್ನು ಮಾಡಬಹುದಾಗಿದೆ. ಸೊ ಇದನ್ನ ಕೂಡ ಸಿಡ್ಯಾಕ್ ಈ ಸಿಮ್ಯುಲೇಟರ್ಗಳ ಮೂಲಕ ತಂತ್ರಜ್ಞಾನವನ್ನ ನಿರ್ಮಾಣ ಮಾಡ್ತಾ ಇದೆ. ಇದರ ಜೊತೆಗೆ ನಾನು ಈಗಾಗಲೇ ಹೇಳಿದಂತೆ ಮುಂದೊಂದು ದಿನ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಶಕ್ತಿಶಾಲಿಯಾದರೆ ನಮ್ಮ ಇವತ್ತಿನ ಸೈಬರ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ಸ್ ಏನಿದೆ ಅದೆಲ್ಲದಕ್ಕೂ ಒಂದು ದೊಡ್ಡ ಸವಾಲನ್ನು ತಂದೊದಗ್ತಾ ಇದೆ. ಸೊ ಹಾಗಾಗಿ ಭವಿಷ್ಯದ ಕ್ವಾಂಟಮ್ ಕಂಪ್ಯೂಟರ್ಗಳಿಂದಲೂ ಹೇಗೆ ನಾವು ಸುರಕ್ಷಿತವಾಗಿರಬಹುದು ಅನ್ನೋ ನಿಟ್ಟಿನಲ್ಲಿ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅನ್ನೋ ಒಂದು ಕ್ಷೇತ್ರದಲ್ಲಿ ಕೂಡ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಸೊ ಈ ಎಲ್ಲಾ ಪ್ರಯತ್ನಗಳು ಕೂಡ ಭಾರತದ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ನ ಉದ್ದೇಶಗಳಿಗೆ ಹೊಂದಿಕೊಂಡಿವೆ. ಇದರ ಪ್ರಮುಖ ಗುರಿ ನಾನೀಗಾಗಲೇ ಹೇಳಿದಂತೆ ನಮ್ಮ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಭಾರತವನ್ನ ಈ ಪ್ರಮುಖವಾದಂತಹ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಹೇಗೆ ನಾವು ಭಾರತವನ್ನ ನಾಯಕ ರಾಷ್ಟ್ರವನ್ನಾಗಿ ರೂಪಿಸಬಹುದು ಅನ್ನೋದರ ನಿಟ್ಟಿನಲ್ಲಿ ಇದೆ.
1: ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ, ನಮ್ಮ ವಿದ್ಯಾರ್ಥಿಗಳು ಕೂಡ ತಮ್ಮ ಮೊಬೈಲ್ ಅಥವಾ ತಮ್ಮ ಕಂಪ್ಯೂಟರ್ನಲ್ಲಿ ಈ ರೀತಿಯ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬಹುದು ಅಂತ ಹೇಳಿದ್ರಿ. ಇದೊಂದು ಆಶಾದಾಯಕ ವಿಷಯ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಅನ್ಸತ್ತೆ. ಇನ್ನು ಕಾರ್ಯಕ್ರಮ ಮುಗಿಸುವ ಸಮಯ ಆಯ್ತು. ಮತ್ತಷ್ಟು ಮಗದಷ್ಟು ಮಾಹಿತಿ ಮುಂದಿನ ವಾರದಲ್ಲಿ ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ಕೇಳುಗರೆ ನಿಮಗಾಗಿ ತರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ ಮುಂದಿನ ಕಾರ್ಯಕ್ರಮಕ್ಕೆ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
2: ಸಂಶೋಧನೆ ಮತ್ತು ಯೋಜನೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 7:30:46. ಇನ್ನಿಗೆ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
5: ದಲ್ಲಿ

0: ಒಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
3: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಪೆಟ್ರೋಲ್ ಸುಡುವಿಕೆ ನಿರಂತರ,
8: ಭೂತಾಯಿಯ ರೋದನ ಆತಂಕಕರ, ಮನುಜನ ಪಾಡು ಭಯಂಕರ.
7: ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ,
8: ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ?
7: ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ. ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
8: ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ.

ಕೇಳುವರೆ, ಸಮಯ ಆಗ್ತಿದೆ 7:34. ಇನ್ನು ಒಂದು ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳ್ತೀರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಕೇಳಿದ್ರೆ ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048, 2237499 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಭಾರತ ಯುಕೆ ಸಮಗ್ರ ಆರ್ಥಿಕ ಮುಕ್ತ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿ, ಆರ್ಥಿಕ ಬಾಂಧವ್ಯದಲ್ಲಿ ಹೊಸ ಮೈಲಿಗಲ್ಲು. ಹೈದರಾಬಾದ್ನಲ್ಲಿ ಇಂದಿನಿಂದ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ. ನವದೆಹಲಿಯಲ್ಲಿ ಇಂದು ನಿರ್ಣಾಯಕ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಚಾಲನೆ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ 6

0: ವಿಕೆಟ್ಗಳ ಗೆಲುವು ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಫ್ರಾನ್ಸ್ ವಿರುದ್ಧ ಜಯಗಳಿಸಿ ಫೈನಲ್ಗೆ ಲಗ್ಗೆಯಿಟ್ಟ ಸ್ಪೇನ್. ವಾರ್ತೆಗಳ ವಿವರ. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಯುಕೆ ಮಾರುಕಟ್ಟೆಯಲ್ಲಿ ಶೇಕಡಾ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಲಿದ್ದು ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿವೆ. ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್, ಈ ಒಪ್ಪಂದವು ಎರಡು ಬಲಿಷ್ಠ ಆರ್ಥಿಕತೆಗಳ ನಡುವಿನ ಭವಿಷ್ಯದ ಆರ್ಥಿಕ ಸಹಭಾಗಿತ್ವಕ್ಕೆ ಬಲವಾದ ಅಡಿಪಾಯ ಹಾಕಿದೆ ಎಂದು ಹೇಳಿದರು. ಈ ಒಪ್ಪಂದದ ಅಡಿಯಲ್ಲಿ ಜಾರಿಗೆ ಬಂದಿರುವ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ತಾತ್ಕಾಲಿಕವಾಗಿ ಯುಕೆ ದೇಶಕ್ಕೆ ನಿಯೋಜನೆಗೊಳ್ಳುವ ಅರ್ಹ ಭಾರತೀಯ ವೃತ್ತಿಪರರಿಗೆ ಅಲ್ಲಿನ ಸಾಮಾಜಿಕ ಭದ್ರತಾ ವಂತಿಕೆ ಪಾವತಿಯಿಂದ ವಿನಾಯಿತಿ ನೀಡಲಿದ್ದು ಭಾರತೀಯ ಉದ್ಯೋಗಿಗಳಿಗೆ ಮತ್ತು ಉದ್ಯೋಗದಾತರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಲಿದೆ. ಈ ಜನಕೇಂದ್ರಿತ ಒಪ್ಪಂದದಡಿ ಭಾರತದ ಪ್ರಮುಖ ರಫ್ತು ವಲಯಗಳಾದ ಸಂಸ್ಕರಿಸಿದ ಆಹಾರ ಉತ್ಪನ್ನ, ಕಡಲ ಉತ್ಪನ್ನ, ಇಂಜಿನಿಯರಿಂಗ್, ಚರ್ಮ ಹಾಗೂ ಜವಳಿ ಉದ್ಯಮಗಳ ಮೇಲಿದ್ದ ಸುಂಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಇದು ಯುಕೆ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿ ದೇಶದ ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇ ವಲಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದೇ ವೇಳೆ ಭಾರತ ತನ್ನ ದೇಶೀಯ ಮಾರುಕಟ್ಟೆಯ ಹಿತಾಸಕ್ತಿಯನ್ನು ಕಾಯ್ದುಕೊಂಡಿದ್ದು ಡೈರಿ ಉತ್ಪನ್ನಗಳು, ಧಾನ್ಯಗಳು, ಖಾದ್ಯ ತೈಲಗಳು ಸೇರಿದಂತೆ ಪ್ರಮುಖ ಸೂಕ್ಷ್ಮ ವಲಯಗಳಿಗೆ ಒಪ್ಪಂದದ ಅಡಿಯಲ್ಲಿ ಸಂಪೂರ್ಣ ರಕ್ಷಣೆ ಒದಗಿಸಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಎರಡು ದಿನಗಳ ಸಭೆ ಇಂದಿನಿಂದ ಹೈದರಾಬಾದ್ನಲ್ಲಿ ಆರಂಭವಾಗಲಿದೆ. ಸ್ಥಿತಿಸ್ಥಾಪಕತ್ವ, ಆವಿಷ್ಕಾರ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಧ್ಯೇಯವಾಕ್ಯದಡಿ ಈ ಸಭೆ ಆಯೋಜಿಸಲಾಗಿದ್ದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮ್ಮೇಳನದಲ್ಲಿ ಕಾರ್ಮಿಕ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ 4 ಆದ್ಯತಾ ಕ್ಷೇತ್ರಗಳ ಕುರಿತು ಸಚಿವರು ವಿಸ್ತೃತವಾಗಿ ಚರ್ಚಿಸಲಿದ್ದಾರೆ. ವಿಶೇಷವಾಗಿ ಸಾಮಾಜಿಕ ಭದ್ರತೆಯನ್ನು ಉತ್ತೇಜಿಸುವುದು, ಕಾರ್ಮಿಕ ಮಾರುಕಟ್ಟೆಗಳ ಸುಧಾರಣೆ ಹಾಗೂ ಕಾರ್ಯಪಡೆಗಳಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆಯನ್ನು ಹೆಚ್ಚಿಸುವ ಕುರಿತು ಸಮಾಲೋಚನೆ ನಡೆಯಲಿದೆ. ಇದರ ಜೊತೆಗೆ ಉದ್ಯೋಗ ಕಾರ್ಯನಿರತ ಗುಂಪು ಸಿದ್ದಪಡಿಸಿರುವ ಕರಡು ಘೋಷಣೆಯನ್ನು ಸಭೆಯಲ್ಲಿ ಪರಿಶೀಲಿಸಿ ಅಂಗೀಕರಿಸುವ ಸಾಧ್ಯತೆ ಇದೆ. ಬ್ರಿಕ್ಸ್ ರಾಷ್ಟಗಳ ನಡುವೆ ಕಾರ್ಮಿಕ ಮಾರುಕಟ್ಟೆ ನೀತಿಗಳು ಕಾರ್ಮಿಕರ ಕಲ್ಯಾಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಾವಕಾಶಗಳ ಸೃಷ್ಟಿಯಲ್ಲಿ ಪರಸ್ಪರ ಸಹಕಾರವನ್ನು ಬಲಪಡಿಸಲು ಈ ಸಮ್ಮೇಳನವು ಉತ್ತಮ ವೇದಿಕೆಯಾಗಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಭಾರತದ ಉನ್ನತ ಮಟ್ಟದ ಉದ್ಯಮಿಗಳ ನಿಯೋಗದೊಂದಿಗೆ ನಿನ್ನೆ ಬೆಲ್ಜಿಯಂ ರಾಜಧಾನಿ ಬ್ರಸೆಲ್ಸ್ಗೆ ಆಗಮಿಸಿದ್ದು ಐರೋಪ್ಯ ರಾಷ್ಟಗಳೊಂದಿಗೆ ವ್ಯಾಪಾರ, ಹೂಡಿಕೆ ಮತ್ತು ತಂತ್ರಜ್ಞಾನ ವಲಯದ ಬಾಂಧವ್ಯ ವೃದ್ಧಿಗೆ ಮುಂದಾಗಿದ್ದಾರೆ. ಭೇಟಿಯ ಭಾಗವಾಗಿ ಬೆಲ್ಜಿಯಂ ಉಪಪ್ರಧಾನಿ ಡೇವಿಡ್ ಕ್ಲಾರಿನ್ವಲ್ ಅವರನ್ನು ಭೇಟಿಯಾದ ಸಚಿವರು ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಗತಿ ಹಾಗೂ ದ್ವಿಪಕ್ಷೀಯ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಐರೋಪ್ಯ ಒಕ್ಕೂಟದ ಹವಾಮಾನ ಆಯುಕ್ತರು ಮತ್ತು ಕೃಷಿ ಆಯುಕ್ತರನ್ನು ಪ್ರತ್ಯೇಕವಾಗಿ ಭೇಟಿಯಾದ ಸಚಿವರು ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್, ಸುಸ್ಥಿರ ಕೃಷಿ ಬೆಳವಣಿಗೆ ಮತ್ತು ಜಾಗತಿಕ ಆಹಾರ ಭದ್ರತೆಯ ಕುರಿತು ಸಹಭಾಗಿತ್ವವನ್ನು ವಿಸ್ತರಿಸುವ ಬಗ್ಗೆ ಮಹತ್ವದ ಮಾತುಕತೆ ನಡೆಸಿದರು. ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿ ಸಾಧನೆಗೆ ಜಾಗತಿಕ ಕ್ರಮಗಳನ್ನು ಬಲಪಡಿಸಲು ಉಭಯ ನಾಯಕರು ಸಮ್ಮತಿಸಿದರು. ಕೇಂದ್ರ ಸರ್ಕಾರ 19 ಉಪವಲಯಗಳಿಗೆ ದೇಶದ ಮೊದಲ ಪ್ರಾಯೋಗಿಕ ಸೇವಾ ಉತ್ಪಾದನಾ ಸೂಚ್ಯಂಕ ಐಎಸ್ಪಿ ಬಿಡುಗಡೆ ಮಾಡಿದೆ. ಇದರ ಮೂಲಕ ಮೊದಲ ಬಾರಿಗೆ ಸೇವಾ ವಲಯದಲ್ಲಿ ಅಲ್ಪಾವಧಿಯ ಚಟುವಟಿಕೆಯ ಮಾಸಿಕ ಅಳತೆಯನ್ನು ಒದಗಿಸಲಾಗುತ್ತಿದೆ. 2024-25 ಮೂಲ ವರ್ಷವಾಗಿ ಹೊಂದಿರುವ ಉದ್ಘಾಟನಾ ಸೂಚ್ಯಂಕ ಏಪ್ರಿಲ್ 2026 ಸಹ ಒಳಗೊಂಡಿದ್ದು ಭಾರತದ ಸೇವಾ ವಲಯದ ಸುಮಾರು 60% ಹೊಂದಿದೆ. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಭಾರತದ ಸೇವಾ ವಲಯದ ಮಾಪನವನ್ನು ಸುಧಾರಿಸುವಲ್ಲಿ ಮತ್ತು ದೇಶದ ಅಂಕಿಅಂಶಗಳ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಉಪವಲಯಗಳ ಐಎಸ್ಪಿ ಒಂದು ಪ್ರಮುಖ ಮೈಲಿಗಲ್ಲು ಎಂದು ವಿವರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ

0: ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಇಂದು 9 ರಾಜ್ಯಗಳಲ್ಲಿ ವ್ಯಾಪಿಸಿರುವ 20 ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ಸ್ವಚ್ಛ ಇಂಧನ ರಕ್ಷಣೆ ಮತ್ತು ಸುಧಾರಿತ ಉತ್ಪಾದನಾ ವಲಯಗಳಿಗೆ ಅಗತ್ಯವಾಗಿರುವ ಮಾಲಿಬ್ಡಿನಮ್, ಗ್ರಾಫೈಟ್, ಲಿಥಿಯಂ ಮತ್ತು ಟೈಟಾನಿಯಂ ಸೇರಿದಂತೆ ಪ್ರಮುಖ ಖನಿಜಗಳು ಈ ಬ್ಲಾಕ್ಗಳಲ್ಲಿ ಒಳಗೊಂಡಿವೆ ಎಂದು ಗಣಿ ಸಚಿವಾಲಯ ತಿಳಿಸಿದೆ. ಈವರೆಗೆ ನಡೆದಿರುವ 7 ಹಂತಗಳಲ್ಲಿ ಸಚಿವಾಲಯ 88 ಬ್ಲಾಕ್ಗಳ ಪೈಕಿ 56 ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಿದ್ದು ಶೇಕಡಾ 63ಕ್ಕೂ ಹೆಚ್ಚು ಯಶಸ್ಸಿನ ಪ್ರಮಾಣ ದಾಖಲಿಸಿದೆ. ಹರಾಜು ಸ್ವತ್ತುಗಳಲ್ಲಿ ಉದ್ಯಮ ವಲಯದಿಂದ ವ್ಯಕ್ತವಾಗುತ್ತಿರುವ ಭಾರೀ ಬೆಂಬಲ, ಸರ್ಕಾರದ ಪಾರದರ್ಶಕ ಮತ್ತು ಮಾರುಕಟ್ಟೆ ಆಧಾರಿತ ಹರಾಜು ವ್ಯವಸ್ಥೆಯ ಮೇಲಿರುವ ಹೂಡಿಕೆದಾರರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಇದರೊಂದಿಗೆ ಭಾರತೀಯ ಖನಿಜ ವಲಯವು 2025-26 ಹಣಕಾಸು ವರ್ಷದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿದ್ದು, ಹರಾಜು ಪದ್ದತಿ ಜಾರಿಗೆ ಬಂದ ನಂತರ ಅತ್ಯಧಿಕ ಒಟ್ಟು 212 ಖನಿಜ ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಿದೆ. ಬರ್ಮಿಂಗ್ಹ್ಯಾಂನ ಎಡ್ಜ್ ಬಾಸ್ಟನ್ನಲ್ಲಿ ಕಳೆದ ರಾತ್ರಿ ನಡೆದ 3 ಪಂದ್ಯಗಳ ಪುರುಷರ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡದ ವಿರುದ್ದ ಭಾರತ ತಂಡ 6 ವಿಕೆಟ್ಗಳ ಜಯ ಸಾಧಿಸಿತು. ಇದರೊಂದಿಗೆ ಭಾರತ ತಂಡ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಇಂಗ್ಲೆಂಡ್ 48 ಓವರ್ಗಳಲ್ಲಿ 258 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಅಕ್ಷರ್ ಪಟೇಲ್ 4 ವಿಕೆಟ್ಗಳನ್ನು ಪಡೆದರು. ಗುರಿ ಬೆನ್ನತ್ತಿದ ಭಾರತ ತಂಡ ನಾಯಕ ಶುಭ್ಮನ್ ಗಿಲ್ ಅವರ 80 ರನ್ಗಳ ಅದ್ಭುತ ಇನ್ನಿಂಗ್ಸ್ನ ಸಹಾಯದಿಂದ ಸುಲಭವಾಗಿ ಜಯ ಸಾಧಿಸಿತು. ಇದಲ್ಲದೆ ವಾಷಿಂಗ್ಟನ್ ಸುಂದರ್ ಮತ್ತು ಅಕ್ಷರ್ ಪಟೇಲ್ ಇಬ್ಬರೂ ಅರ್ಧಶತಕ ಗಳಿಸಿದರು. ಆಲ್ರೌಂಡ್ ಪ್ರದರ್ಶನ ನೀಡಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅಕ್ಷರ್ ಪಟೇಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಎರಡೂ ತಂಡಗಳು ನಾಳೆ ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 2ನೇ ಏಕದಿನ ಪಂದ್ಯದಲ್ಲಿ ಪರಸ್ಪರ ಮುಖಾಮುಖಿಯಾಗಲಿವೆ. 3ನೇ ಏಕದಿನ ಪಂದ್ಯ ಭಾನುವಾರ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಫ್ರಾನ್ಸ್ ವಿರುದ್ಧ 2-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಫಿಫಾ ವಿಶ್ವಕಪ್ 2026 ಫೈನಲ್ಗೆ ಲಗ್ಗೆಯಿಟ್ಟಿದೆ. ಮೈಕೆಲ್ ಒಯರ್ಜಾಬಲ್ 22ನೇ ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ಖಾತೆ ತೆರೆದರು. ಪೆಡ್ರೋ ಪೋರು 2ನೇ ಗೋಲು ಗಳಿಸುವ ಮೂಲಕ ಗೆಲುವು ಖಚಿತಪಡಿಸಿಕೊಂಡರು. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದ ಎಂದಿನಿಂದ ಜಾರಿ, ಆರ್ಥಿಕ ಬಾಂಧವ್ಯದಲ್ಲಿ ಹೊಸ ಮೈಲಿಗಲ್ಲು. ಹೈದರಾಬಾದ್ನಲ್ಲಿ ಇಂದಿನಿಂದ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ. ನವದೆಹಲಿಯಲ್ಲಿ ಇಂದು ನಿರ್ಣಾಯಕ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಚಾಲನೆ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ 6 ವಿಕೆಟ್ಗಳ ಗೆಲುವು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಫ್ರಾನ್ಸ್ ವಿರುದ್ದ ಜಯಗಳಿಸಿ ಫೈನಲ್ಗೆ ಲಗ್ಗೆಯಿಟ್ಟ ಸ್ಪೇನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಆಕಾಶವಾಣಿ ವಿಜಯಪುರ ಸಮಯ 7:45. ಇನ್ನೀಗ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲ ವಾಣಿಜ್ಯ ಪ್ರಕಟಣೆ.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2000

0: 26ನ್ನು ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29ರವರೆಗೆ ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002ರ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಿ. ಹಾಲು ಜೇನು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಅವರು.

ಸ್ನೇಹಿತರೆ, ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಈಗ ಸಮಯ ಆಗ್ತಾ ಇದೆ 8 ಗಂಟೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ ವಾರ್ತೆಗಳನ್ನು ಕೇಳೋಣ ದೆಹಲಿ ಕೇಂದ್ರದಿಂದ. ನಂತರ ಸರಿಯಾಗಿ 8:30 ಮತ್ತೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುತ್ತದೆ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ ವಾರ್ತೆಗಳು ದೆಹಲಿ.

அவர் செல்வலி நடு நடு திருவா. ಕೇಳುವರಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಮಮತಾ ನವೀನ್ ಶೆಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಈ ಕಾರ್ಯಕ್ರಮ ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೇಳುತ್ತೀರಿ. ಮುಂದಿನ ಗೀತೆ ಕೇಳಿ. ಕಳ್ಳ ಕುಲ್ಲ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಅವರು.

ಕೆಳಗಡೆ ಮೂಡಿ ಬರ್ತಾ ಇದ್ದಾವ ಚಿತ್ರಗೀತೆ. ಈಗ ನಮ್ಮ ಸ್ಟುಡಿಯೋ ಸಮಯ ಸರಿಯಾಗಿ 8:47 ಸೆಕೆಂಡ್.

ಭೂಲೋಕದಲ್ಲಿ ಯಮರಾಜ ಚಿತ್ರದ ಗೀತೆಯನ್ನು ಈಗ ವಾಣಿಜ್ಯರಂ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಕೇಳ್ತೀರಿ. ದೊಡ್ಡರಂಗೇಗೌಡ ಅವರ ಗೀತರಚನೆ ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂದದ್ದು ನಿಮ್ಮ ಮೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಈಗ ನಮ್ಮ ಸಮಯ ಆಗ್ತಾ ಇದೆ, ಸ್ಟುಡಿಯೋ ಸಮಯ ಸರಿಯಾಗಿ 9 ಗಂಟೆ. ಕೆಲವು ವಾಣಿಜ್ಯ ಪ್ರಕಟಣೆ ಕೇಳಿ ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.

0: ಏ ರಮೇಶಾ, ರಮೇಶಾ,
1: ಹೇ ಮೇಡಮ್. ಹೇ ಮೇಡಮ್, ಇಲ್ಲೇ ಇದಿರಲ್ರಿ, ಇನ್ನೂ ಊರಿಗೆ ಹೋಗಿದ್ದಿರಲ್ಲ ಬೆಂಗಳೂರಿಗೆ? ಯಾವ
0: ಹೌದೌದು, ಊರಿಂದನೇ ಬರಾಕತ್ತೀನಿ ನೋಡಿಗ.
1: ಓ, ಈಗ ಬರಾಕತ್ತೀರ ನೀವು? ಎಷ್ಟು ಹೊತ್ತಿಗೆ ಹತ್ತಿದ್ರಿ ನಿನ್ನ ಗಾಡಿ?
0: ನಿನ್ನೆ ರಾತ್ರಿ 10:30 ಹತ್ತೀನಿ, ನೀ ಏನು ನಡು ಹತ್ತೀನಿ?
1: ನಾ ಇಲ್ಲ ನೋಡು, ಹತ್ತಿದ್ದೆ ನೋಡು, ಸ್ಟೇಷನ್ ಬಂತಲ್ಲ, ಒಂದು 40 ಕಿಲೋಮೀಟರ್ ಹಿಂದೆ ಐತಲ್ಲ, ಅಲ್ಲಿ ಹತ್ತಿದ್ದೆ ನಾನು.
0: ಈ ಕಡೆ ಯಾರಿಗೆ ಹುಡುಕಾಡ್ಕೋತ?
1: ಒಬ್ಬ ಹುಡುಗನ ಹುಡುಕಾಡಕತ್ತೀನಿ. ಈ ಟಾಯ್ಲೆಟ್ ತಂದು ಆಮೇಲೆ ಈ ಕೈ ಎಲ್ಲ ತೊಳ್ಕೊತೇವಲ್ರಿ, ನೀರು ಚಾಲು ಮಾಡಿಬಿಟ್ಟು ಬರಾಕತ್ತೀನಿ, ಬರೀ ಚಾಲು ಮಾಡಕತ್ತೀನಿ ರೀ.
0: ಅಯ್ಯೋ ಹೌದು, ನೀರೇ ಖಾಲಿ ಆಗ್ಯಾವ. ಆಗಳೆ ನಾನು ಹೋಗಿದ್ದೆ ವಾಶ್ರೂಮ್ಕ.
1: ಓ, ಹಂಗಂದ್ರೆ ಖಾಲಿ ನೀರು ಈ ನಿಮ್ ಹೋಗಿನ ನೀರ್ ಖಾಲಿ ಮಾಡ್ಯಾನ ನೋಡ್ರಿ ಅವ, ಅದ್ರ ಸಂಬಂಧ ಹುಡುಕಾಡಕತ್ತೀನಿ ರೀ.
0: ನೋಡ, ಹಿಂಗ್ ಮಾಡ್ಕೋ ತಿರುಗಾಡಿದ್ರೆ ನೀರ್ ಬೇಕಲ್ಲ.
1: ನಾನು

0: ಮುಂದಿನ ಡಬ್ಬಿಗೆ ಹೋಗಿ ಅವ್ನು ಹಿಡ್ಕೊಂಡ್ ಬರ್ತೇನೆ ತಡ್ರಿ, ನಾವ್ ಇಲ್ಲೇ ಇರ್ಬೇಕಮ್ಮ, ಇಲ್ಲೇ ಇರ್ಬೇಕಮ್ಮ.
1: ಯಾವ ಹುಡುಗದು
0: ಹಿಡ್ಕೊಂಡ್ ಬರ್ತೇನೆ ತಡ್ರಿ ನಾನು.
2: ಬಿಡ್ರಿ, ಯಾಕ್ರಿ?
0: ಏ ಏ ಬರಲ್ಲಿ ಬರ್ರಿ, ಬಾಯ್ಲಿ ಬಾಯ್ಲಿ ಬಾಯ್ಲಿ ಬಾಯ್ಲಿ ಬಾಯ್ಲಿ. ಏ ನೀರ್ ಯಾಕೆ ಚಾಲು
3: ಮಾಡ್ಬಿಡಾಕತ್ತೀನಿ?
0: ನೀರ್ ಯಾಕೆ ಚಾಲು ಮಾಡಿಬಿಡಾಕತ್ತೀನಿ ನೀನು?
2: ಎಲ್ಲಿ ಚಾಲು ಮಾಡಿನಿ? ನಾ ಎಲ್ಲಿ ಚಾಲು ಮಾಡಿನಿ?
0: ಏ ನಾನ್ ನೋಡಿನಿ, ಬೇಕಂದ್ ನೋಡಿಗ ವಿಡಿಯೋ ಮಾಡ್ಕೊಂಡಿನಿ, ನೀ ಸುಳ್ಳು ಹೇಳ್ದ ನೋಡಿ.
2: ನಾಲ್ರಿ ನಾಲ್ರಿಪ್ಪ,
3: ನೀರ್ ಖಾಲಿ ಮಾಡಿದ
0: ಮೇಡಮ್. ಇವನ ನೋಡ್ರಿ, ಇವನ ನೋಡ್ರಿ, ಕುಂದ್ರಲ್ಲಿ ಕುಂದ್ರಲ್ಲಿ ಮೇಡಮ್.
2: ಹೇಳ್ರಿ ಮೇಡಮ್, ಅವ್ರು ಸುಮ್ಮನೆ ಹೇಳ್ತಾರ, ಅವ್ರ ಏನ್ ಅವ್ರದ್ದೇನ್ ಮಾತು ಕೇಳ್ತೀರಿ?
3: ಅಲ್ಲೋ ನೋಡ್ಯಾರಂತ, ಅವ್ರು ನೋಡ್ಯಾರಂತ ನೀರ್ ಚಾಲು ಮಾಡೋದು. ಇದೇನ ಅಡುವ ಆಟ ಕಂಡದೆ ನಿನ್ಗ? ನೀರೆಲ್ಲ ಖರ್ಚು ಮಾಡ್ಬಿಟ್ರ, ಈಗ ಪ್ಯಾಸೆಂಜರ್ ನೀರ್ ಬೇಕಲ್ಲಪ್ಪ. ನೀರ್
2: ಬಂದ್ ಮಾಡಿನ್ರಿ ಮೇಡಮ್ ಅವ್ರು, ಬಂದ್ ಮಾಡಿನ್ ನಾನು.
3: ಏ ಎಲ್ಲಿ ಬಂದ್ ಮಾಡ್ತಿ? ಅವ್ರೆಲ್ಲ ನೋಡಿ ರೆಕಾರ್ಡ್ ಮಾಡ್ಕೊಂಡಾರಂತ ನಿಂದ.
0: ಮೇಡಮ್ ಸುಳ್ಳು ಹೇಳ್ತಾನ್ರಿ ಹುಡುಗ, ಬಾಳ ಚಲೋ ಅದನ್ರಿ ಅವ. ಈಗ ನೋಡ್ರಿ, ಮೂರ್ ಡಬ್ಬಿ ಸುತ್ತಾಡ್ಕೊಂಡ್ ಬಂದಿನ್ ನಾನು. ನಾನು ಮೊಬೈಲ್ ದಾಗ ಇಯರ್ ಫೋನ್ ಹಾಕೊಂಡು ಸಾಂಗ್ ಕೇಳ್ಕೊಂತ ಕುಂತಿದ್ದೆ. ಬಂದ್ ಕುಳೆನ ಅದನ್ನ ಚಾಲು ಮಾಡ್ದ. ಚಾಲು ಮಾಡಿದ ಕೂಡ ಏನ್ ಕೈಗೆ ತೊಳ್ಕೊಂತಿರ್ಬೋದು, ಮುಖ ತೊಳ್ಕೊಂತಾಗಿರ್ಬೋದು ಅಂತ ನಾ ಸುಮ್ನೆ ಇದ್ದೆ. ಮತ್ತ ಅದನ್ನ ಬಂದ್ ಮಾಡ್ಬೇಕಿಲ್ರಿ, ನಾ ಹೋಗಿ ಬಂದ್ ಮಾಡ್ದೆ ಅದನ್ನ. ಬಂದ್ ಮಾಡ್ತೀನಿ, ಮುಂದ್ ನೋಡ್ತೀನಿ ವಾಶ್ರೂಮ್ಗೆ ಹೋದ್ರ ಅಲ್ಲಿ ಚಾಲು ಮಾಡಿಬಿಟ್ಟಾನ್ರಿ.
3: ಎಲ್ಲಾ ಕಡೆ
0: ಚಾಲು ಮಾಡ್ಬಿಟ್ಟು ನೋಡ್ರಿ.

0: ಅಂದ್ರವ ಈಗ ನೋಡ್ರಿ ಮೂರು ಡಬ್ಬಿ ಸುತ್ತಾಡ್ಕೊಂಡ್ ಬಂದಿನಿ ನಾನು ನಾನು ಮೊಬೈಲ್ದಾಗ ಇಯರ್ ಫೋನ್ ಹಾಕೊಂಡು ಸಾಂಗ್ ಕೇಳ್ಕೊಂತ ಕುಂತಿದ್ದೆ. ಬಂದ ಕೂಡಲೇನ ಅದನ್ನ ಚಾಲು ಮಾಡದ, ಚಾಲು ಮಾಡಿದ ಕೂಡಲೇ ಏನ್ ಕೈಗೆ ತೊಳ್ಕೊಂತಿರ್ಬೋದು, ಮುಖ ತೊಳ್ಕೊಂತ ಇರ್ಬೋದು ಅಂತ ನಾ ಸುಮ್ನೆ ಇದ್ದೆ. ಮತ್ತ ಅದನ್ನ ಬಂದ್ ಮಾಡ್ಬೇಕಿಲ್ರಿ, ನಾ ಹೋಗಿ ಬಂದ್ ಮಾಡಿದೆ ಅದನ್ನ. ಬಂದ್ ಮಾಡ್ತೀನಿ, ಮುಂದ್ ನೋಡ್ತೀನಿ ವಾಶ್ರೂಮ್ಗೆ ಹೋದ್ರ ಅಲ್ಲಿ ಚಾಲು ಮಾಡಿಬಿಟ್ಟಾನ್ರಿ,
1: ಎಲ್ಲಾ ಕಡೆ
0: ಚಾಲು ಮಾಡಿಬಿಟ್ಟು ನೋಡ್ರಿ.
2: ಇಲ್ರಿ ನಾನು ಮಾಡಿಲ್ರಿಪ್ಪ, ನಾ ಮಾಡಿಲ್ಲ, ಸುಮ್ನೆ ನನ್ ಮೇಲೆ ಹಾಕ್ತೀನಿ.
1: ಹುಚ್ಚ ವೈದ್ ಹಂಗೆಲ್ಲ ಮಾಡಕ್ ಹೋಗ್ಬೇಡ, ಮತ್ತ ಟಿಸಿ ಅವ್ರ ಕರೆದು ನಾವು ಹೇಳ್ತೀವಿ ನೋಡು.
2: ಹಂಗ್ ಮಾಡ್ರಿ
0: ಅಲ್ರಿ, ಟಿಸಿ ಆರ್ ಅಷ್ಟೇ ಅಲ್ಲ, ಅರ್ಪೆ ಮುಂದನೂ ಹೇಳ್ಬೇಕ್ರಿ. ಇಂತ ಹುಡುಗರು ಇವೇನ್ ಮಾಡ್ಬಿಡ್ತಾವ, ಇವ್ಕೇನು ಜವಾಬ್ದಾರನ ಇರಂಗಿಲ್ರಿ. ಏ ತವ ಏನ್ ಮಾಡ್ತೀನಿ, ಸ್ಟೂಡೆಂಟ್ ಅದ ಏನ್ ಮಾಡ್ತಿ, ಸಾಲೆಗೆ ಹೋಗ್ಕೇನೆ?
2: ಸಾಲಿಗೆ ಹೋಗ್ತೀನಿ.
0: ಪಾಸ್ ಆಯ್ತು ಇಲ್ಲಿಂದ?
2: ಹಿಂಗ್
0: ಮಾಡ್ತಾರ ನೋಡ್ರಿ ಮೇಡಮ್ ಇವರು.
1: ಬರ್ತಾರ ದಿವಸ
0: ದಿನ ಬರ್ತಾರ, ಸುಮ್ನೆ ಅದೊಂದು ನೋಟ್ ಬುಕ್ ತಗೊಳ್ತಾರ, ಮನ್ಯಾಗ ಪಾಪ ತಂದೆ ತಾಯಿ ಕಳಿಸ್ಬಿಟ್ಟಿರ್ತಾರ, ಪಾಸ್ ತೆಗಿಸ್ಬಿಟ್ಟಿರ್ತಾರ,
1: ಎಲ್ಲಾರಿಗೆ ತೊಂದರೆ ಕೊಟ್ಟು ಗೊತ್ತಿರಿ
0: ನೋಡ್ರಿ. ಅವ್ರಿಗೆ ಚಂದ್ ಕಂಡ್ಬಿಟ್ಟೈತ್ರಿ ಅದು ನೋಡಿ. ಈಗ ಮೂರು ಡಬ್ಬಿಗೆ ನೀರ್ ಹಾಳು ಮಾಡ್ಯಾನ್ರಿ ಇವ, ಏನ್ ಮಾಡ್ತೀರಿ? ಅಲ್ಲಿ ಎಷ್ಟು ಜನರಿಗೆ ತ್ರಾಸ ಆಕತ್ರಿ?
1: ಏನ್ ಮಾಡೋಣ ಹುಡುಗನ್, ಏನ್ ಮಾಡೋಣ ಅಂತೀರಿ?
0: ಏನಿಲ್ರಿ, ಇವಾಗ ಬುದ್ಧಿ ಹೇಳ್ಬೇಕು, ಇಲ್ಲಾಂದ್ರೆ ಆರ್ ಪಿ ಎಫ್ ಫೋನ್ ಮಾಡಿ ಇವನ ಅವ್ರ ಹಿಡಿದು
2: ಕೊಡ್ಬೇಕು.
1: ಬೇಡ ರಮೇಶ, ಅವನಿಗೆ ತಿಳುವಳಿಕೆ ಹೇಳುವಂತ
0: ಸ್ಟೂಡೆಂಟ್ ಇದೆಯಲ್ಲ, ಬಾಯಲ್ಲಿ ಇಲ್ಲಿ ಕುಂದ್ರ ಫಸ್ಟ್.
1: ರಮೇಶ ನೀರಿನ ಮಹತ್ವ ಹೇಳ ಸ್ವಲ್ಪ ಹುಡುಗಗ.
0: ಮೇಡಮ್ ನೀರಿನ ಮಹತ್ವ ಬಾಳ ಐತ್ರಿ. ನೀರ್ ಇರ್ಲಿಕ್ಕಂದ್ರ ನಮಗ ಬದುಕಾಕ ಆಗೋದಿಲ್ರಿ. ಒಂದ್ ಜನರಲ್ ಆಗಿ ಮಾತಾಡೋದಾಗಿದ್ರೆ, ಈಗ ಟ್ರೈನ್ ನಲ್ಲಿ ಸಾವಿರಾರು ಜನ ಪ್ರಯಾಣ ಮಾಡ್ತಿರ್ತಾರ್ರಿ. ಅಗತ್ಯ ಏನದು, ನ್ಯಾಚುರಲ್ ಕಾಲ್ಸ್ ಆಗಿರ್ಬೋದು, ಅಗತ್ಯಕ್ಕೆ ತಕ್ಕಂತೆ ನೀರುಗಳನ್ನ ಅವರು ರೈಲ್ವೆ ಇಲಾಖೆಯವರು ತುಂಬಿಸಿರ್ತಾರ್ರಿ. ಆ ನೀರುಗಳನ್ನ ನಾವು ಹಿತಮಿತವಾಗಿ ಬಳಸ್ಬೇಕ್ರಿ. ಇವು ಇಂಥ ಮಳ್ಳ ಹುಡುಗರು ಹೋಗಿ ಎಲ್ಲ ಡಬ್ಬಿ ತಮ್ಮ ಏನ ಇದ್ರ ಬುದ್ಧಿಲಿಂದ ಏನಂತೀರ ಅದಕ್ಕೆ, ಅರಿವಿಲ್ಲಾರ್ದನೆ ಈ ತರ ಎಲ್ಲ ಚಾಲ್ ಮಾಡೋದು, ಹಿಂಗೆಲ್ಲ ಮಾಡ್ಕೊಂಡು ಹಾಳು ಮಾಡಿದ್ರ ಅದು ಎಷ್ಟು ಜನರಿಗೆ ತ್ರಾಸ ಆಕತ್ರಿ?
2: ಸರ್ ಎಲ್ಲ ಸ್ಟೇಷನ್ದಾಗ ತುಂಬತಾರಲ್ರಿ ನೀರ್?
0: ಎಲ್ಲ ಸ್ಟೇಷನ್ ತುಂಬಂಗಿಲ್ಲೋ ಪಂಡಿತ, ಕೆಲವೊಂದು ಸ್ಟೇಷನ್ಗಳಲ್ಲಿ ಮಾತ್ರ ತುಂಬತಾರ, ಅಲ್ಲಿ ತನಕ ಅದು ಡಬ್ಬಿ ಖಾಲಿನೇ ಇರ್ತೈತಿ. ಚಾಲು
1: ಮಾಡ್ಕೊಂತಾರೆ
0: ಅದಕ್ಕರಿ ನನ್ಗೆ ಇವತ್ ಸಿಕ್ ನೋಡ್ರಿ ಇವ, ನಾ ಹೇಳ್ತಿಲ್ಲ ಅದೇನೋ ತುಡುಗ ಮೇಯು ದನ ಒಂದಿನಕ್ಕಾದ್ರೂ
2: ಸಿಗಬೇಕಂತ
0: ಹಂಗಾರ
1: ಇಲ್ಲ. ನೀ ಹೇಳೋದು ಕೇಳಿ, ಇವತ್ತ ಅವ ರಮೇಶ್ ಏನ್ ಹೇಳ್ತಾನೆ ಕೇಳು, ಹಂಗೆಲ್ಲ ಮಾಡ್ಬೇಡ. ನಿಮ್ ದೋಸ್ತಿಗೂ ಹೇಳು, ಅವ್ನಿಗೆ ಎಲ್ಲ ಅದಾನೇನಿ ಹಿಡ್ಕೊಂಡ್ ಬರ್ತೀವಿ ಅವನಿಗ್ನು.
0: ಬಂದನ ಇವ ಸಾಲಿಗೆ ಅವ
2: ಇಲ್ಲ ಓಡೋದಾರ ನನ್ನ ಹಿಡ ನೀವು ಓಡೋದವ
0: ಹಂಗಾರ ಇದೇ ಗಾಡಿಯಾಗ ಅದಾನವ, ಅವ ಅಲ್ಲಿ ಸ್ಟೇಷನ್ ದಾಗ ಸಿಗ್ತಾನ್ರಿ ನಮಗ.
1: ಸಿಗ್ತಾನ ಅವನು ಹಿಡಿದ್ರನ್ನ ಒಯ್ದು ಪೊಲೀಸರ ಕೈಗೆ ಕೊಡ್ತೀವಿ.
0: ಆರ್ ಪಿ ಎಫ್ ಅವ್ರ ಹತ್ರ ಕೊಟ್ಟು ಇವ್ರಿಬ್ಬರನ್ನ ಕಿವಿ ಹಿಂಡಿಸ್ಬೇಕ್ರಿ ನಾವು, ಇಲ್ಲಾಂದ್ರೆ ಇವ್ರು ಹಿಂಗ ಮಾಡ್ಕೊಂತ ಕೊಡ್ತಾರ.
1: ಮಾಡ್ತೀನೋ
2: ಯಾರು
1: ನೋಡ್ಲಿ ಬಿಡ್ಲಿ, ನಿಂತ ಕೆಲಸ ಮಾಡಕ್ ಹೋಗ್ಬೇಡ ಬಟ್ಟ.
0: ಯಾಕಂದ್ರೆ ಅದು ಸಾರ್ವಜನಿಕರ ಅನುಕೂಲಕ್ಕಾಗಿರುವಂತದ್ದು,
1: ಸಾರ್ವಜನಿಕರ ಆಸ್ತಿ ಅದು,
0: ಅನುಕೂಲಕ್ಕೆ ಅಲ್ಲದು, ಅದೆಲ್ಲವೂ ನಮ್ಮ ನ್ಯಾಚುರಲ್ ಇದೇನು ನ್ಯಾಷನಲ್ ಸೋರ್ಸ್, ಆಮೇಲೆ ನ್ಯಾಚುರಲ್ ಸೋರ್ಸ್ ಕೂಡ ನೀರು. ಹಿಂಗಾಗಿ ಆ ನೀರನ್ನ ನಾವು ಹಿತಮಿತವಾಗಿ ಬಳಸ್ಬೇಕು. ಅದು ನಿನಗೂ ಅನುಕೂಲ ಆಕತಿ, ನಮ್ಗೆ ಅಷ್ಟೇ ಅಲ್ಲ, ಅಲ್ಲಿದ್ದವ್ರಿಗೆ ಎಲ್ಲರಿಗೂ ಅನುಕೂಲ ಆಕತಿ, ನಿನಗೂ ಅನುಕೂಲ ಆಕತಿ. ಅದಕ್ಕಿಂತ ನೀನು ಈ ಬುದ್ಧಿಯನ್ನ ಬಿಡ್ಬೇಕಪ್ಪ. ನೀನು
1: ಶಾನ ಮನೆಯಾಗಾದ್ರೆ ಹಿಂಗೆ ಹಾಳು ಮಾಡ್ತೀಯನಪ್ಪ, ನೀರು ನಳ ಚಾಲು ಮಾಡಿ ಹಾಳು
2: ಮಾಡ್ತೀನಿ.
1: ಮತ್ತ ಇಲ್ಲಿ
0: ಇಲ್ಲಿ ಪೊಲೀಸರು ಹಿಡಿತಾರ ನೀನ,
2: ಹಂಗೆಲ್ಲ
1: ಮಾಡ್ಬೇಡ ತಮ್ಮ, ನೋಡಾಕ ಸಂಭಾಯ್ತು ಕಾಣಿಸ್ತಿ.
0: ಸ್ಟೂಡೆಂಟ್ ಅದೇ ನಿನ್ಗೆ ಯಾರು ಬುದ್ಧಿ ಹೇಳಿಲ್ಲ, ಅದಕ್ಕೆ ಇನ್ಮೇಲ್ ಮಾಡಕ್ ಹೋಗ್ಬೇಡ.
2: ಯಾರು ಹೇಳಿದಿಲ್ಲ ಬಿಡ್ರಿ ನನಗೆ, ಅದಕ್ಕೆ
0: ಅದಕ್ಕೆ ಇನ್ಮೇಲೆ ಶಾನೆ ಆಗ್ಬೇಕು ನೋಡು. ಸರಿ ಸರಿ
1: ಆಯ್ತಾಳ, ಒಂದ್ ಕಪ್ ಚಾ ಕುಡಿಸು ರಮೇಶ್ ಅವನಿಗೆ, ಚಾದವ ಬಂದ ನೋಡು.
0: ಸರಿ ಸರಿ, ನಿನ್ ಚಾ ಕುಡಿಸಿ ಕಳಿಸ್ತೀನಿ ಬಾ
2: ನೋಡ್ರಿ.

ಹಾಕುವ ದಂಡವನ್ನ ನೀರಿನಲ್ಲಿ ಮುಳುಗಿಸಿ ಹೊರತೆಗೆದ್ರಂತೆ. ಶಿಷ್ಯರಿಗೆ ತೋರಿಸಿ ಹೀಗೆ ಹೇಳಿದ್ರಂತೆ, ಈ ದಂಡವನ್ನ ಪವಿತ್ರ ನದಿಯಲ್ಲಿ ಅದ್ದಿ ತೆಗೆದಿದ್ದೇನೆ, ಆದ್ರೆ ಇದಕ್ಕೆ ಕೇವಲ ಒಂದು ಹನಿ ಮಾತ್ರ ನೀರು ಅಂಟ್ಕೊಂಡಿದೆ ಅಲ್ವೇ ಅಂತ ಶಿಷ್ಯರಿಗೆ ಪ್ರಶ್ನೆ ಮಾಡ್ತಾ ಶಂಕರಾಚಾರ್ಯರು ಮಾತನ್ನ ಮುಂದುವರೆಸ್ತಾರೆ. ನನ್ನ ಜ್ಞಾನದ ಪರಿಮಿತಿ ಏನು ಗೊತ್ತೇ? ಇಷ್ಟೊಂದು ನೀರಿನಲ್ಲಿ ಈ ದಂಡವನ್ನ ಅದ್ದಿದಾಗ ಅಂಟಿಕೊಂಡಿದ್ದು ಕೇವಲ ಒಂದು ಬಿಂದು ಮಾತ್ರ. ಹಾಗೆಯೇ ಸಮಸ್ತ ಬ್ರಹ್ಮಾಂಡದಲ್ಲಿರುವ ಜ್ಞಾನ ಸಾಗರದಲ್ಲಿ ನನ್ನಲ್ಲಿರುವಂತಹ ಜ್ಞಾನ ಮಾತ್ರ ಕೇವಲ ಒಂದು ಬಿಂದು ಜ್ಞಾನವಷ್ಟೇ ಅಂತ ಹೇಳಿದ್ರಂತೆ ಶಂಕರಾಚಾರ್ಯರು. ಎಷ್ಟೇ ನಾವು ಓದ್ಕೊಂಡಿದ್ರು, ಎಷ್ಟೇ ತಿಳ್ಕೊಂಡಿದ್ರು, ನಾವು ಕಲಿಯಬೇಕಾದದ್ದು ಇನ್ನೂ ಸಾಗರದಷ್ಟಿರ್ತದೆ. ಆತ್ಮೀಯರೇ, ಈ ಘಟನೆಯ ತಾತ್ಪರ್ಯ ಯಾವುದೇ ವಿಷಯದ ಬಗ್ಗೆ ಅಹಂಕಾರ ಬೇಡ ಅನ್ನೋದು. ಇಲ್ಲಿಗೆ ನೀತಿ ಕಥೆ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮಸ್ಕಾರ.

ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ನೀತಿ ಕಥೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತಿನ ನೀತಿ ಕಥೆ ಕಾರ್ಯಕ್ರಮದಲ್ಲಿ ಒಬ್ಬ ಗುರುಗಳು ಹಾಗೂ ಶಿಷ್ಯರ ಮಧ್ಯ ನಡೆದಂತಹ ಘಟನೆಯ ಸಂವಾದ ಇದಾಗಿದೆ. ಶಂಕರಾಚಾರ್ಯರು ಅವರ ಶಿಷ್ಯರ ಜೊತೆಗೆ ಒಂದ್ಸಲ ಹಿಮಾಲಯದತ್ತ ಯಾತ್ರೆ ಮಾಡ್ತಾ ಇದ್ರು. ಮುಂದೆ ನಡೀತಾ ನಡೀತಾ ಅಲಕನಂದಾ ನದಿಯ ತೀರಕ್ಕೆ ಅವರೆಲ್ಲರೂ ಬಂದು ತಲುಪ್ತಾರೆ. ಆಗ ಒಬ್ಬ ಶಿಷ್ಯನು ಅವರ ಸ್ತುತಿ ಮಾಡ್ತಾ, ಆಚಾರ್ಯರೇ, ನಿಮ್ಮ ಜ್ಞಾನವು ಎಷ್ಟು ಅಗಾಧವಾಗಿದೆ. ನಮ್ಮ ಮುಂದೆ ಪವಿತ್ರ ಅಲಕನಂದಾ ನದಿ ಹರಿತಾ ಇದೆ. ನಿಮ್ಮ ಜ್ಞಾನವು ಈ ಅಲಕನಂದಾ ನದಿಯ ಪ್ರವಾಹಕ್ಕಿಂತ ಎಷ್ಟೋ ಪಟ್ಟು ದೊಡ್ಡದಾಗಿರುವ ಆ ಮಹಾಸಾಗರದಂತೆ ಭಾಸವಾಗ್ತದೆ ಅಂತ ಹೇಳದ್ನಂತೆ. ಆಗ ಶಂಕರಾಚಾರ್ಯರು ತಮ್ಮ ಕೈಯಲ್ಲಿರುವ

0: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ನಮಸ್ಕಾರ ಎಲ್ಲ ಪೋಷಕರಿಗೆ. ನಿಮ್ಮ ಮಗ ಅಥವಾ ಮಗಳು ಒಬ್ಬ ಔಷಧಿ ವಿಜ್ಞಾನಿ ಆಗಬೇಕು ಅಂತ ಕನಸು ಕಟ್ಟಿರೇನು, ಹಂಗಂದ್ರ ಫಾರ್ಮಸಿ ಅಡ್ಮಿಷನ್ ತಗೊಳಕ್ ಹೇಳ್ರಿ. ಬಿಜಾಪುರದೊಳಗ ಸೋಲಾಪುರ್ ರೋಡ್ದೊಳಗನೆ ನಮ್ಮ BLD ಕ್ಯಾಂಪಸ್ದಾಗ BLD ಶ್ರೀ ಸಂಗನ ಬಸವ ಮಹಾಸ್ವಾಮೀಜಿ ಫಾರ್ಮಸಿ ಕಾಲೇಜ್ ಮತ್ತ ರಿಸರ್ಚ್ ಸೆಂಟರ್ ಐತಿ. ಅಲ್ಲಿ ಬಿಫಾರ್ಮ್, ಡಿಫಾರ್ಮ್ ಮತ್ತು ಫಾರ್ಮ್ಡಿ ಕೋರ್ಸ್ಗಳನ್ನ ಕಲಿಬಹುದು. ಇಲ್ಲಿ ಎಲ್ಲಾ ರೀತಿಯ ಆಧುನಿಕ ಉಪಕರಣಗಳು, ಸವಲತ್ತುಗಳು ನಿಮಗೆ ಅದಾವ. ಇದು NAC A++ ಮಾನ್ಯತೆ ಪಡೆದ ಭಾರತದ ಏಕೈಕ ಅಫಿಲಿಯೇಟೆಡ್ ಫಾರ್ಮಸಿ ಕಾಲೇಜ್ ಆಗಿದೆ. ಇಲ್ಲಿ ನೀವು ಅಡ್ಮಿಷನ್ ತಗೋಬೇಕಂದ್ರೆ ಸಂಪರ್ಕ ಮಾಡಬೇಕಾದ ಮೊಬೈಲ್ ಸಂಖ್ಯೆ 9513398036. ಮೊಬೈಲ್ ನಂಬರ್ ಇನ್ನೊಮ್ಮೆ ಕೇಳ್ರಿ, 9513398036, ಅಥವಾ bldpharmacy.ac.in ನಮ್ಮ ಕಾಲೇಜ್ ವೆಬ್ಸೈಟ್ಗೂ ನೀವು ಸಂಪರ್ಕ ಮಾಡಬಹುದು. ಧನ್ಯವಾದ.
2: अब 70 वर्ष से अधिक उम्र के देश के हर बुजुर्ग को अस्पताल में मुफ्त इलाज मिलेगा.
3: देश के युवाओं ने लिया है न्यू ईयर रेजोल्यूशन. 70 साल के पार सभी बुजुर्गों का आयुष्मान व्यय वंदना कार्ड बनाने का, 5 लाख रुपए के मुफ्त उपचार का उपहार पहुंचाकर भारत को आयुष्मान बनाने का. आज ही आयुष्मान ऐप डाउनलोड करें और 70 वर्ष या उससे अधिक आयु के बुजुर्गों का आयुष्मान व्यय वंदना कार्ड बनवाएं. अधिक जानकारी के लिए 1-4555 पर कॉल करें.

0: ಕೈಗೆ ಬ್ಯಾಂಡೇಜು
1: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
2: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಏನು ರಂಗ, ಕೈಗೆ ಬ್ಯಾಂಡೇಜು
1: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಇನ್ನು ಮುಂದೆ ಕೇಳಿ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಒಂದು ಭಕ್ತಿಗೀತೆ ಪ್ರಸಾರವಾಗಲಿದೆ, ಕೇಳಿ.

0: ಏನು ರಂಗಾ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ ಈಗ ಕೇಳಿ ಪ್ರೇಮ್ ಪ್ರತಾಪ್ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಜಾವೀದ್. ಗೀತೆಯನ್ನು ಬರೆದವರು ಪದ್ಮಾ ಸಂದನ್.

ಕೇಳುಗರೆ, ಮಿಶ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ರಿ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಇನ್ನೀಗ ಗಮನಿಸಿ, 12:30 ಇಂದು ಮಧ್ಯಾಹ್ನ ಆರೋಗ್ಯ ಸಂಚಿಕೆ. ಇದರಲ್ಲಿ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ರಮಾ ಬಿಡುಬೈಲು ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಜಾಪಣ್ಣ ಹಶಿಹಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ ಇಂದು ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆಯಲ್ಲಿ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಲತಾ ಜಗೀರ್ದಾರ್ ಅವರ ಧ್ವನಿಗಳಲ್ಲಿ ಭಾವಗೀತೆಗಳ ಕಾರ್ಯಕ್ರಮ ಕೇಳಿ ಈಗ.

0: ಕೇಳುಗರೆ, ಇದುವರೆಗೆ ಕೇಳ್ತಾ ಇದ್ರಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಆಲಿಸಿ, ಮುರಾರಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ. ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಿ. ರಂಗ SSLC ಚಿತ್ರದ ಗೀತೆ ಹಾಡಿದ ಕಲಾವಿದರು ರಾಜೇಶ್ ಹಾಗೂ ಚಿತ್ರಾ.

ವಿಜಯ್ ಪ್ರಕಾಶ್ ಹಾಗೂ ಪಲಕ್ ಮಂಚಲಿ ಅವರ ಧ್ವನಿಗಳಲ್ಲಿ ಕೇಳಿ ಅಯೋಗ್ಯ ಚಿತ್ರದ ಗೀತೆಯನ್ನು. ಚೇತನ್ ಕುಮಾರ್ ಅವರ ಗೀತೆ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಕೇಳಿ ಸೌಮ್ಯ ಮಹಾದೇವನವರ ಧ್ವನಿಯಲ್ಲಿ ನಾಗರಹಾವು ಚಿತ್ರದ ಗೀತೆಯನ್ನು. ಈ ಗೀತೆಯನ್ನು ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣನ್. ಕೇಳಿ ನವಗ್ರಹ ಚಿತ್ರದ ಗೀತೆ.

ಇದುವರೆಗೆ ಕೃಷ್ಣಲೀಲಾ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನು ಕೊನೆಯದಾಗಿ ಕೇಳಿ ಸಂಜು ವಿಡ್ಸ್ ಗೀತಾ ಚಿತ್ರದ ಗೀತೆ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಿದೆ, ಕವಿರಾಜ್ ಅವರ ಗೀತೆ ರಚನೆ ಇದೆ.

ಕೆಳಗರೆ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂದಂದು ಇಷ್ಟೊತ್ತು. ನಿಮ್ಮ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಮತ್ತಷ್ಟು ಚಿತ್ರಗೀತೆಗಳನ್ನು ನೀವು ಕೇಳಬೇಕಂತಂದರೆ ಇಂದು ಸಂಜೆ 5 ಗಂಟೆಗೆ ಕರಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಕೇಳ್ತೀರಿ. ಸಮಯ ಆಗ್ತಾ ಇದೆ, 10 ಗಂಟೆ. ಇನ್ನು ಮುಂದೆ ಗಾನಗಂಗೆ ಕಾರ್ಯಕ್ರಮ ಕೇಳೋಣ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ವರ್ಲ್ಡ್ ಯೂತ್ ಸ್ಕಿಲ್ಸ್ ಡೇ, ವಿಶ್ವ ಯುವ ಕೌಶಲ್ಯ ದಿನವನ್ನು ಹಲವಾರು ಬಗೆಗಳಲ್ಲಿ ಸರ್ಕಾರ ಆಚರಿಸ್ತಿದೆ. ಹಾಗೆ ಅನೇಕ ಸಂಘ ಸಂಸ್ಥೆಗಳು ಸಹ ಈ ದಿನವನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ. ವೃತ್ತಿ ಮಾರ್ಗದರ್ಶನ ಮಾಡುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಉದ್ಯೋಗ ಮೇಳಗಳು, ಕೋಡಿಂಗ್, ರೊಬೋಟಿಕ್ಸ್ ಮತ್ತು ಎಐ ಸ್ಪರ್ಧೆಗಳು, ಉದ್ಯಮಶೀಲತೆ ಕುರಿತು ಉಪನ್ಯಾಸಗಳನ್ನು ಏರ್ಪಡಿಸುವ ಮೂಲಕ, ತಜ್ಞರೊಂದಿಗೆ ಸಂವಾದಗಳನ್ನು ನಡೆಸುವ ಮೂಲಕ, ಜೊತೆಗೆ ಆನ್ಲೈನ್ ವೆಬಿನಾರ್ಗಳ ಮೂಲಕ ತರಬೇತಿಗಳನ್ನು ಸಹ ನೀಡುವ ಮೂಲಕ ಈ ದಿನವನ್ನು ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ.

ನಮ್ಮ ಭಾರತವು ವಿಶ್ವದ ಅತಿದೊಡ್ಡ ಯುವ ಸಂಖ್ಯೆಯನ್ನು ಹೊಂದಿರುವಂತಹ ದೇಶಗಳಲ್ಲಿ ಒಂದಾಗಿದೆ. ದೇಶದ ಆರ್ಥಿಕ ಅಭಿವೃದ್ಧಿಗೆ ಯುವಕರ ಕೌಶಲ ಅಭಿವೃದ್ಧಿ ಅತ್ಯಂತ ಅಗತ್ಯವಾಗಿ ಬೇಕಾಗಿದೆ. ಸ್ಕಿಲ್ ಇಂಡಿಯಾ ಮಿಷನ್, ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ, ಡಿಜಿಟಲ್ ಇಂಡಿಯಾ ಹಾಗೂ ವಿವಿಧ ಸ್ಟಾರ್ಟ್ಅಪ್ ಯೋಜನೆಗಳು ಯುವಕರಿಗೆ ಜೊತೆಗೆ ಉದ್ಯಮಕ್ಕೆ ಅಗತ್ಯವಾದ ಕೌಶಲ್ಯಗಳನ್ನು ಕಲಿಯಲು ಮತ್ತು ಕಲಿಸಲು, ಅದೂ ಅಲ್ಲದೆ ಉತ್ತಮ ಉದ್ಯೋಗಾವಕಾಶಗಳನ್ನು ಪಡೆಯಲು ಸಹಾಯ ಮಾಡುತ್ತಾ ಬಂದಿವೆ.

ಬಡವರ ಅಳಿಸಿದ್ದು ಚಕ್ರ ಬಡ್ಡಿ ಕಳಿಸಿದ್ದು ಬಡವರ ಅಳಿಸಿದ್ದು ಚಕ್ರ ಬಡ್ಡಿ ಕಳಿಸಿದ್ದು ಅಂತ ಆಸ್ತಿ ನಾನು ಕಣ್ಣಲ್ಲೇ ನೋಡಲ್ಲ ಹೌದಮ್ಮ ಕೇಳಮ್ಮ ಗೌರಮ್ಮ

0: ಬಸವಣ್ಣ ಅವರಂತೆ ಬಾಳಿದರೆ ಸುಖವಲ್ಲ ಬಲು ಸುಖವಲ್ಲ.
1: ಇಂದು ವಿಶ್ವ ಕೌಶಲ್ಯ ದಿನವನ್ನು ಆಚರಿಸಲಾಗ್ತಾ ಇದೆ, ವರ್ಲ್ಡ್ ಯೂತ್ ಸ್ಕಿಲ್ಸ್ ಡೇ. ಕಲಿಯುವುದನ್ನು ಎಂದಿಗೂ ನಿಲ್ಲಿಸದವರು, ಹೊಸ ಹೊಸ ಕೌಶಲ್ಯಗಳನ್ನು ನಿರಂತರವಾಗಿ ಬೆಳೆಸಿಕೊಡುವವರು, ಕಲಿಯುವವರು ಮತ್ತು ಬದಲಾವಣೆಗೆ ಹೊಂದಿಕೊಳ್ಳುವವರೇ ನಿಜವಾಗಿಯೂ ತಮ್ಮ ಭವಿಷ್ಯವನ್ನೇ ತಾವೇ ರೂಪಿಸಿಕೊಳ್ಳುತ್ತಾರೆ. ಇಂದಿನ ಉದ್ಯೋಗ ಕ್ಷೇತ್ರ ಇದೆಯಲ್ಲ, ಇದು ಅತ್ಯಂತ ವೇಗವಾಗಿ ಬದಲಾಗ್ತಾ ಇದೆ. ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹಸಿರು ಪರಿವರ್ತನೆ ಮತ್ತು ಹೆಚ್ಚುತ್ತಿರುವಂತಹ ಸಾಮಾಜಿಕ ಸಂಕೀರ್ಣತೆಗಳು ನಾವು ಕಲಿಯುವ, ಕೆಲಸ ಮಾಡುವ ಹಾಗೂ ಸಮಾಜದಲ್ಲಿ ಭಾಗವಹಿಸುವ ವಿಧಾನಗಳನ್ನು ಸಂಪೂರ್ಣವಾಗಿ ಬದಲಾಯಿಸ್ತಾ ಬಂದಿದೆ. ಬದಲಾವಣೆ ಜಗದ ನಿಯಮ ಅಲ್ವಾ? ಜೇಮ್ಸ್ ಚಿತ್ರಕ್ಕಾಗಿ ಸಂಜಿತ್ ಹೆಗ್ಡೆ ಮತ್ತು ಚರಣ್ ರಾಜ್ ಹಾಡಿರುವ ಗೀತೆ, ಚೇತನ್ ಕುಮಾರ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಚರಣ್ ರಾಜ್ ಅವರದು.
2: ಸೂರ್ಯನ್ನೇ ಸುಡೋ ಉಸಿರೋ

ಅವಳ ಹೆಜ್ಜೆಯ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆಗಳು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ಬಯಸಿ ನಾನು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಮಸನದ ಹೂವು ಚಿತ್ರಕ್ಕಾಗಿ ವಾಣಿ ಜಯರಾಮ್ ಮತ್ತು ಜಯಚಂದ್ರನ್ ಹಾಡಿರುವ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯವರ ಕಂಠದಲ್ಲಿ ನಾನಿನ ಮರೆಯಲಾರೆ ಚಿತ್ರದಿಂದ ಗೀತೆಯನ್ನ ಕೇಳಿದ್ರಿ. ಸವಿನೆನಪು ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆ ಅಳ್ನಾವರ, ಕೊಪ್ಪಳ, ಬಾದಾಮಿ ರೈಲು ನಿಲ್ದಾಣಗಳು ಪ್ರಗತಿಯ ಸಂಕೇತವಾಗಿ ನಿಂತಿವೆ. ಆಧುನಿಕ ಮೂಲಸೌಕರ್ಯಗಳ ಮೂಲಕ ವರ್ಧಿತ ಪ್ರಯಾಣಿಕರ ಸೌಲಭ್ಯಗಳು ಹಾಗೂ ಪ್ರದೇಶದ ಶ್ರೀಮಂತ ಪರಂಪರೆಯೊಂದಿಗೆ ಸಂಯೋಜಿಸುತ್ತಿವೆ. ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ ಅಳ್ನಾವರ ರೈಲ್ವೆ ನಿಲ್ದಾಣವನ್ನು 17.2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ದಿವ್ಯಾಂಗ ಸ್ನೇಹಿ ಪ್ರಯಾಣಿಕರ ವ್ಯವಸ್ಥೆ, ವಿಶಾಲ ಕಾರ್ಯನಿರ್ವಹಣಾ ಕೊಠಡಿಗಳು, ಬೆಳಕಿನ ವ್ಯವಸ್ಥೆ, ಸುಂದರ ಕಲಾಕೃತಿಗಳು ಹಾಗೂ ವೈಫೈ ಸೌಲಭ್ಯಗಳ ಮೂಲಕ ನಿಲ್ದಾಣವನ್ನು ವಿಶ್ವದರ್ಜೆಗೇರಿಸಲಾಗಿದೆ. ಬಾದಾಮಿ ರೈಲ್ವೆ ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನೀಕರಿಸಲಾಗಿದೆ. ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21.14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿದೆ. ಪಂಡರಪುರದ ಆಷಾಢ ವಾರಕರಿ ಯಾತ್ರೆಗೆ ಅನುಕೂಲವಾಗುವಂತೆ ಸೊಲ್ಲಾಪುರ ರೈಲ್ವೆ ವಿಭಾಗದಿಂದ ಕಲಬುರಗಿ ಮತ್ತು ಮೀರಜ್ ನಡುವೆ 58 ವಿಶೇಷ ರೈಲುಗಳನ್ನು ಘೋಷಣೆ ಮಾಡಲಾಗಿದೆ. ಈ ಪೈಕಿ ಕರ್ನಾಟಕದ ಕಲಬುರಗಿ ಮತ್ತು ಮಹಾರಾಷ್ಟ್ರದ ಮೀರಜ್ ನಡುವೆ ಪಂಡರಪುರದ ಮೂಲಕ 14 ಹೆಚ್ಚುವರಿ ರೈಲುಗಳು ಸಂಚರಿಸಲಿವೆ ಎಂದು ಕೇಂದ್ರ ರೈಲ್ವೆ ಸೋಲಾಪುರ ವಿಭಾಗದ ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ಬೆಳಗಾವಿ ಲೋಂಡಾ ರೈಲು ನಿಲ್ದಾಣದ ಯಾರ್ಡ್ನಲ್ಲಿ ನಡೆಯಲಿರುವ ಉದ್ದೇಶಿತ ಕಾಮಗಾರಿ ಹಿನ್ನೆಲೆ ಈ ತಿಂಗಳ 24-27 ಮೀರಜ್ ಲೋಂಡಾ ಪ್ರಯಾಣಿಕ ರೈಲು ಬೆಳಗಾವಿ ಲೋಂಡಾ ನಡುವೆ ಭಾಗಶಃ ರದ್ದುಗೊಳ್ಳಲಿದೆ. ಈ ರೈಲು ಬೆಳಗಾವಿಯಲ್ಲಿ ದಿನದ ನಿಗದಿತ ಪ್ರಯಾಣ ಕೊನೆಗೊಳಿಸಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ರಾಜ್ಯದ 5,927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳನ್ನು ಆದರ್ಶ ಗ್ರಾಮಗಳಾಗಿ ಪರಿವರ್ತಿಸಬೇಕು, ಪ್ರತಿಯೊಂದು ಗ್ರಾಮೀಣ ಆಸ್ತಿಯನ್ನು ಜಿಯೋ ಟ್ಯಾಗ್ ಮಾಡಬೇಕು ಎಂದು ಪಂಚಾಯಿತಿ

0: ಸಿಬ್ಬಂದಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಪಂಚಾಯಿತಿ ಕಾರ್ಯದರ್ಶಿ ಹಾಗೂ ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸಿಲಿಂಗ್ಗೆ ಚಾಲನೆ ನೀಡಿ ಮಾತನಾಡಿದರು. ಆಗಸ್ಟ್ 15ರೊಳಗೆ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಎಂದು ಮರು ನಾಮಕರಣ ಮಾಡುವಂತೆ ಸೂಚಿಸಿದರು.
1: ನಮ್ಮ ರಾಜ್ಯದಲ್ಲಿರುವಂತಹ 5927 ಗ್ರಾಮ ಪಂಚಾಯತ್ಗಳಿಗೆ ಅದರ ಹಿಂದೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತ್ ಮತ್ತು ಊರ ಹೆಸರು ಆ ರೀತಿಯಲ್ಲಿ ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಎಲ್ಲಾ ಗ್ರಾಮ ಪಂಚಾಯತ್ ಎದುರುಗಡೆ ಗ್ರಾಮ ಪಂಚಾಯತ್ ಹೆಸರುಗಳನ್ನು ಇಡಬೇಕು ಅನ್ನುವಂಥದ್ದು ಸೂಚನೆಯನ್ನು ಹೇಳಿದ್ದೇನೆ. ದೆಹಲಿಗೆ ಹೋಗಿದ್ದಾಗೂ ನಾನೊಂದು ಪ್ರಸ್ತಾಪ ಮಾಡಿದ್ದೆ, ವಿಭಿಜಿ ರಾತ್ರಿ ಇದ್ದಿದ್ದು ಮಹಾತ್ಮ ಗಾಂಧಿ ವಿಭಿಜಿ ರಾತ್ರಿ ಮಾಡ್ರಿ ಅಂತ ಹೇಳಿದ್ದೆ. ಹೀಗಾಗಿ ಅದರ ಉದ್ದೇಶ ಜನರಿಗೆ ಒಂದು ಸ್ಫೂರ್ತಿ ಬರಬೇಕು, ಪ್ರೇರಣೆ ಬರಬೇಕು. ಗಾಂಧೀಜಿಯವರ ಪರಿಕಲ್ಪನೆ ಏನಿತ್ತು, ಹಳ್ಳಿಗಳ ಅಭಿವೃದ್ಧಿ, ಅದು ಮಹಾತ್ಮ ಗಾಂಧಿ ಅಂತ ಹೇಳಿದ ಮೇಲೆ ನಮ್ಮ ಮನಸ್ಸಲ್ಲಿ ಒಂದು ರೀತಿಯಲ್ಲಿ ಗೌರವ ಬರುತ್ತೆ.
0: ಕಲಬುರಗಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. %98.64 ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಒಟ್ಟು 712,758 ಮತದಾರರ ಗಣತಿ ನಮೂನೆ ಡಿಜಿಟಲೀಕರಿಸಲಾಗಿದ್ದು %30.05 ಗುರಿ ಸಾಧಿಸಲಾಗಿದೆ ಎಂದಿದ್ದಾರೆ. ಕೋಲಾರ ಜಿಲ್ಲೆಯ ಒಟ್ಟು 12,95,265 ಮತದಾರರಿಗೆ %100 ಎನ್ಯುಮರೇಷನ್ ನಮೂನೆಗಳ ವಿತರಣಾ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಇಂದು ವಿಶ್ವ ಯುವ ಕೌಶಲಗಳ ದಿನ. ಹಂಚಿಕೆಯ ಭವಿಷ್ಯಕ್ಕಾಗಿ ಕೌಶಲ್ಯಗಳು ಎಂಬ ಧ್ಯೇಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆ ಗೊತ್ತುಪಡಿಸಿದ ಈ ದಿನದಂದು ಯುವ ಸಮೂಹದ ಉದ್ಯೋಗಾವಕಾಶಗಳಿಗಾಗಿ ತಾಂತ್ರಿಕ ಹಾಗೂ ವೃತ್ತಿಪರ ಕೌಶಲಗಳ ಬೋಧನೆಯನ್ನು ಉತ್ತೇಜಿಸಲಾಗುತ್ತದೆ. ಯುವ ಸಮುದಾಯವನ್ನು ಕೌಶಲ್ಯಯುತಗೊಳಿಸುವ ಮೂಲಕ ಆತ್ಮನಿರ್ಭರ ಭಾರತ ನಿರ್ಮಿಸೋಣ ಎಂದು ಕೇಂದ್ರ ಕಿರು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಮ್ಮ ಎಕ್ಸ್ ಖಾತೆ ಮೂಲಕ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಫ್ಲಾಟ್ ಮಾಲೀಕರ ಕಾನೂನುಬದ್ಧ ಮಾನವೀಯ ನಾಗರಿಕ ಹಕ್ಕುಗಳ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ಕಾಯ್ದೆ ತರಲು ಮುಂದಾಗಿದೆ. ಈ ಕುರಿತು ಇಂದು ಫ್ಲಾಟ್ ಮಾಲೀಕರ ಸಂಘಗಳೊಂದಿಗೆ ಸಮಗ್ರವಾಗಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಟಿ

0: ಬೆಂಗಳೂರಿನಲ್ಲಿ ಫ್ಲಾಟ್ ಮಾಲೀಕರ ಕಾನೂನುಬದ್ಧ ಮಾನವೀಯ ನಾಗರಿಕ ಹಕ್ಕುಗಳ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ಕಾಯ್ದೆ ತರಲು ಮುಂದಾಗಿದೆ. ಈ ಕುರಿತು ಇಂದು ಫ್ಲಾಟ್ ಮಾಲೀಕರ ಸಂಘಗಳೊಂದಿಗೆ ಸಮಗ್ರವಾಗಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕಾವೇರಿ ಜಲ ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಸಭೆ ಇಂದು ಹೊಸದಿಲ್ಲಿಯಲ್ಲಿ ಆಯೋಜಿತವಾಗಿದೆ. ಸಭೆಯಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೂ ಪುದುಚೇರಿ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಸಮಿತಿ ನಾಲ್ಕು ರಾಜ್ಯಗಳ ಅಭಿಪ್ರಾಯ ಆಲಿಸಿ ನೀರು ಹರಿಸುವ ಕುರಿತು ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಎಂಎಗೆ ಶಿಫಾರಸು ಮಾಡಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಈಗ ಕೇಳಿ ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗೆ ಸಂದರ್ಶನ.
3: ನಮಸ್ಕಾರ ಕೇಳುಗರೆ, ನಮ್ಮ ಜೊತೆ ಇದ್ದಾರೆ ವೀಣಾ ಐತಾಳ್. ಕರಾವಳಿಯ ವಿಶೇಷ ರಂಗೋಲಿ ಕಲೆಯ ಮೂಲಕ ಚಿರಪರಿಚಿತ ಹೆಸರು ವೀಣಾ ಐತಾಳ್. ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
4: ನಮಸ್ತೆ ಮೇಡಮ್.
3: ಮೇಡಮ್, ಸಾಮಾನ್ಯವಾಗಿ ರಂಗೋಲಿ ಅನ್ನುವಂಥದ್ದು ನಾವು ಹಬ್ಬ ಹರಿದಿನಗಳಲ್ಲಿ ನಾವು ಕಾಣ್ತೇವೆ,
2: ಅಂದರೆ ನೀವು ಬಿಡಿಸೋ ರಂಗೋಲಿಯಲ್ಲಿ ಏನು ವಿಶೇಷ ಇದೆ ಮೇಡಮ್?
4: ಹಬ್ಬ ಹರಿದಿನಗಳಲ್ಲಿ ದೇವಿಯ ಹಬ್ಬ ಎಲ್ಲ ಇದ್ದಾಗ ದೇವಿದೆಲ್ಲ ಬಿಡಿಸ್ತೇನೆ. ಗಣೇಶ ಚತುರ್ಥಿಗೆ ಗಣಪತಿದು ಬಿಡಿಸ್ತೇನೆ. ಹಾಗೆ ಯಾವ ಹಬ್ಬ ಬರ್ತದೆ ಆಗ ಬಿಡಿಸ್ತೇನೆ. ವಿಶೇಷತೆ ಅಂದರೆ ನಾನು ಎಲ್ಲ ಟೈಪ್ ಇದು ಬಿಡಿಸ್ತೇನೆ. ಚಿಟ್ಟೆ, ಹುಲಿ, ಸಿಂಹ, ಆನೆ, ಆಮೇಲೆ ಕುದುರೆ, ಹೀಗಿದೆಲ್ಲ ಎಲ್ಲಾ ಟೈಪ್ ಅದು ಪ್ರಾಣಿಗಳದ್ದು, ದೇವರದ್ದು, ಮತ್ತೆ ಗುರುಗಳದ್ದೆಲ್ಲ ಎಲ್ಲಾ ಟೈಪ್ ಇದು ಬಿಡಿಸ್ತೇನೆ. ಅಂದ್ರೆ ಪೇಂಟಿಂಗ್ ಅಲ್ಲಿ ಮಾಡುದು ರಂಗೋಲಿಯಲ್ಲೂ ಮಾಡಬಹುದು ಅಂತ ಹೇಳಿ ಜನರಿಗೆ ಗೊತ್ತಾಗ್ಬೇಕು.
3: ಈಗ ನಾವು ನೋಡಿರುವಂತದ್ದು ಚುಕ್ಕಿ ರಂಗೋಲಿ ಮನೆಯ ಎದುರುಗಡೆ ಬಿಡಿಸುವಂತಹ, ಮತ್ತೆ ಶುಭದ ಸಂಕೇತವಾಗಿ ನಾವು ಕಾಣುವಂತದ್ದು ಈ ರಂಗೋಲಿಯನ್ನ. ಆದ್ರೆ ನೀವು ಬಿಡಿಸುವಂತದ್ದು ಚುಕ್ಕಂಗೋಲಿ ಅಲ್ಲ, ರಂಗೋಲಿ ಪುಡಿಯನ್ನ ಬಳಸಿಕೊಂಡು ನೀವು ರಂಗೋಲಿಯನ್ನ ಹಾಕ್ತೀರಿ, ಅದರ ಬಗ್ಗೆ ಹೇಳಿ ಮೇಡಮ್.
4: ಈಗ ನಾನು ರಂಗೋಲಿ ಪೌಡರ್ ತರದಾದ್ರೆ ಒಂದೊಂದು ಸರಿ 10 kg ಹಾಗೆಲ್ಲ ತರ್ತೇನೆ. ಎಲ್ಲರೂ ಅಕ್ಕಿ ಎಲ್ಲ ತರುವಾಗ ನಾನು ರಂಗೋಲಿ ಪೌಡರ್ ತರ್ತೇನೆ. ಆಮೇಲೆ ಆ ರಂಗೋಲಿ 10 kg ಅಲ್ಲಿ ನಂಗೆ ಸಿಗುದು 5 kg, ಯಾಕಂದ್ರೆ ನಾನು ಫಿಲ್ಟರ್ ಮಾಡಿ ಅದನ್ನು ಫೈನ್ ಪೌಡರ್ ಮಾತ್ರ ಸಪರೇಟ್ ಮಾಡಿ ಆ ರಫ್ ಪೌಡರ್ ಅನ್ನು ವೇಸ್ಟ್ ಅದು ಬಿಡ್ತೇನೆ. ಆಗ ನಮ್ಗೆ ಈ ಪೋರ್ಟ್ರೇಟ್ ಎಲ್ಲ ಮಾಡುವಾಗ, ಕಣ್ಣೆಲ್ಲ ಮಾಡುವಾಗ ಕ್ಲಿಯರ್ ಆಗಿ ಬರ್ತದೆ ಆ ಫೈನ್ ಪೌಡರ್ ಇದ್ರೆ, ಅದು ಪೇಂಟಿಂಗ್ ಹಾಗೆ ಕಾಣ್ತದೆ ಆಗ.
3: ಹಾಗಾದ್ರೆ ಈಗ ಈ ರಂಗೋಲಿ ಬಿಡಿಸುವಂತಹ ನಿಮ್ಮ ಕಲೆ ಯಾವಾಗ ಆರಂಭ ಆಯ್ತು, ಅದರ ಹಿನ್ನೆಲೆಯನ್ನ ಹೇಳಿ ಮೇಡಮ್.
4: 2018 ಆರಂಭ ಆಯ್ತು. ಅದರ ಮೊದಲು ನಾನೊಂದು ಪೆನ್ಸಿಲ್ ಸ್ಕೆಚ್ ಅಥವಾ ಪೇಂಟಿಂಗ್ ಯಾವುದೇ ಒಂದೇ ಒಂದು ಪೇಂಟಿಂಗ್ ಮಾಡಿದವಳಲ್ಲ, ಅಥವಾ ಆರ್ಟ್ ಸ್ಕೆಚ್ ಏನೂ ಮಾಡ್ಲಿಲ್ಲ. ರಂಗೋಲಿ ಪೌಡರ್ ಅಂತೂ ನಂಗೆ ಹಿಡಿಲಿಕ್ಕೂ ಗೊತ್ತಿರ್ಲಿಲ್ಲ 2018. ಆಮೇಲೆ 2018 ನಮ್ಮ PPC, ನಾನು ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಲ್ಲಿ ಕಲಿತದ್ದು, ಅಲ್ಲಿ ಒಂದು ದೀಪಾವಳಿ ದಿವಸ ವಾಮನದ್ದು ಯಾರೋ ಪೋಸ್ಟ್ ಮಾಡಿದ್ರು ಒಂದು ಚಿತ್ರವನ್ನು, ಅದನ್ನ ನೋಡಿ ಇದನ್ನು ರಂಗೋಲಿಯಲ್ಲಿ ಮಾಡಿದ್ರೆ ಹೇಗೆ ಅಂತ ಹೇಳಿ ಆ ದಿವಸ ಅಂಗಡಿಗೆ ಹೋಗಿ ರಂಗೋಲಿ ಪೌಡರ್ ತಕೊಂಡು ಬಂದು ಮಾಡಿದೆ. ಅದು ಮಾಡಿ ಸ್ಕೂಲ್ ಗ್ರೂಪ್, ಕಾಲೇಜ್ ಗ್ರೂಪ್, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದೆ. ಎಲ್ಲ ಕಡೆಯಿಂದ ಭಾರಿ ಚಂದಾಗಿದೆ, ಭಾರಿ ಚಂದಾಗಿದೆ ಅಂತ ಹೇಳಿ ಎಲ್ಲರೂ ಹೊಗಳಿದ್ರು. ಅದ್ಯಾ ಹೇಳ್ಬೇಕಂದ್ರೆ ಚಂದವೇ ಆಗಿರ್ಲಿಲ್ಲ, ಅದನ್ನ ಫಸ್ಟ್ ರಂಗೋಲಿ. ಅವರೆಲ್ಲ ಅಪ್ರಿಶಿಯೇಟ್ ಮಾಡಿದ್ರು ಅಂತ ಹೇಳಿ ನಾನು ಇನ್ನೊಂದು ದಿವಸ ಇನ್ನೊಂದು ಮಾಡಿದೆ. ಅದೆಲ್ಲ ಸಣ್ಣದು 1.5 feet ಇದ್ದು ಮಾಡಿದ್ದೆ ಆಗ. ಆಮೇಲೆ ಒಂದ್ ದಿವಸ ನನ್ನನ್ನೇ ನಾನು ಮಾಡಿದೆ. ಅದು 2 jade ಹಾಕಿ 10th class ಇದೊಂದು ಫೋಟೋ ಇತ್ತು ನಂದು. ಅದು ಸ್ವಲ್ಪ ಕೂಡ ನನ್ನ ಹಾಗೆ ಆಗ್ಲಿಲ್ಲ. ಅದು ಡ್ರೆಸ್ ಮತ್ತೆ ಜಡೆ ನನ್ನ ಹಾಗೆ ಆಗಿದೆ. ಆ ಡ್ರೆಸ್ ಮತ್ತೆ 2 jade ಹಾಕಿದ್ದೆ ಅದರಲ್ಲಿ, ಅದು ನನ್ನ ಹಾಗೆ ಆಗಿತ್ತು. ಅದನ್ನು ಎಲ್ಲರೂ ಹೊಗಳಿಕ್ಕೆ ಶುರು ಮಾಡಿದ್ರು. ಹೀಗೆ ಹೊಗಳಿ ಹೊಗಳಿ ನನ್ನ ದಿವಸಕ್ಕೊಂದೊಂದೇ ಇರೋಲ್ಲಿ ಅಮಿತಾಬ್, ರೇಖಾ, ಫಿಲ್ಮ್ ಆಕ್ಟ್ರೆಸ್ ಇದ್ದೆಲ್ಲ, ಸುಧಾಮೂರ್ತಿ ಅವರದ್ದು, ಹಾಗೆ ಒಂದೊಂದೇ 1.5 feet ಇದು ಮಾಡ್ತಾ ಹೋದೆ. ಆಮೇಲೆ ಎಲ್ಲರೂ ನಂದು ಮಾಡು ನಂದು ಮಾಡು ಅಂತ ಹೇಳಿ ನಮ್ಮ ಕ್ಲಾಸ್ ಅವರೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಅವ್ರದ್ದೆಲ್ಲ ಮಾಡಿದೆ. ಫಸ್ಟಿಗೆಲ್ಲ ಒಂದು 6-7 ಗಂಟೆ ಎಲ್ಲ ಹಿಡಿತಿತ್ತು ಅವ್ರದ್ದೆಲ್ಲ ಮಾಡುವಾಗ. ಮಾಡಿ ಭಾರಿ ಖುಷಿಯಿಂದ ಗ್ರೂಪಲ್ಲಿ ಹಾಕ್ತಿದ್ದೆ ನಿನ್ನ ರಂಗೋಲಿ ಅಂತ ಹೇಳಿ. ಆಗ ಉಳ್ದವರೆಲ್ಲ ಇದ್ದ ಅವಳ ಹಾಗೆ ಆಗ್ಲೇ ಇಲ್ಲ, ಇದು ಇವಳ ಹಾಗೆ ಆಗ್ಲೇ ಇಲ್ಲ, ಸ್ವಲ್ಪ ಕಣ್ಣೆಲ್ಲೋ ಸ್ವಲ್ಪ ಹಾಗೆ ಆಗಿದೆ, ಬಾಯಿ ಮುಖ ಎಲ್ಲ ಆಗ್ಲಿಲ್ಲ ಅಂತ ಹೇಳಿಕ್ ಶುರು ಮಾಡಿದ್ರು. ಆಗ ನನ್ಗೆ ಆಯ್ತು, ನಾನು ಇಲ್ಲಿ 7-8 ಗಂಟೆ ಹಾಕಿ ಇವರದೆಲ್ಲ ಮಾಡಿ ಇದು ಹಾಗೆ ಆಗ್ಲಿಲ್ಲ. ಹಾಗೆ ತುಂಬಾ ಕಷ್ಟ ಆಗ್ತಿತ್ತು ಮಾಡ್ಲಿಕ್ಕೆ, ಅಷ್ಟು ಹೊತ್ತು ತಕೊಂಡಿಲ್ಲ. ಅಂದ್ರೆ ಮೊದ್ಲೇ ನಂಗೆ ಆರ್ಟಿನ ಬಗ್ಗೆ ಜ್ಞಾನವೇ ಇರ್ಲಿಲ್ಲ ಅಲ್ಲ, ಆಗ ಅದು ರಂಗೋಲಿಯಲ್ಲಿ ಅಂತೂ ಹಿಡ್ದೇ ಗೊತ್ತಿರ್ಲಿಲ್ಲ, ಆಗ ತುಂಬಾ ಕಷ್ಟ ಆಗ್ತಿತ್ತು. ಆಮೇಲೆ 2019 ನಾವು ಮಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ನಾವು ಡೆಲ್ಲಿಯಲ್ಲಿ ಇದ್ದೆವು ಇದೆಲ್ಲ ಆಗುವ.

0: 2015 ರಿಂದ 19ರವರೆಗೆ ಡೆಲ್ಲಿಯಲ್ಲಿ ಇದ್ದೆವು. 19ಕ್ಕೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆದ ಕೂಡಲೇ ಇಲ್ಲಿ ಬಂದಾಗ ನಾನು ಯಾಕೆ ಇವ್ರದ್ದೆಲ್ಲ ಮಾಡಲಿ, ನಾನು ದೇವರದ್ದು ಮಾಡ್ತೇನೆ, ದೇವರದ್ದು ನಮ್ಗೆ ಏನು ಹೇಳುದಿಲ್ಲ, ಚಂದ ಆಗ್ಲಿಲ್ಲ, ಹಾಗಿಲ್ಲ ಹೀಗಿಲ್ಲ ಹೇಳಿ ಅಂತೇಳಿ ನಾನು ದೇವರದ್ದು ಫಸ್ಟ್ ಇದ್ದ ದೈವದ ರಂಗೋಲಿ ಮಾಡಿದೆ. ಅದು ಮತ್ತೆ 8 ಫೀಟ್ ಆಗಿ ಹೋಯ್ತು ದೈವದ್ದು, ಸಡನ್ 1.5 ಫೀಟಿಂದ 8 ಫೀಟ್ಗೆ ಬಂತದು. ಆಮೇಲೆ ನಾನು ಯಾವುದೋ ಸ್ಕೆಚ್ ಹಾಕಿ ಮಾಡುದಿಲ್ಲ, ನನಗೆ ಸ್ಕೆಚ್ ಹಾಕ್ಲಿಕ್ಕೆ ಸಹ ಗೊತ್ತಿಲ್ಲ. ಅದು ತುಂಬಾ ಕಲರ್ಫುಲ್ ಆಗಿ ಒಳ್ಳೆ ಪೌ ಸಿಕ್ಕಿತ್ತು ಮಂಗಳೂರಲ್ಲಿ, ಹಾಗೆ ಅದು ಮಾಡಿದೆ. ಅದಾದ್ಮೇಲೆ ಎರಡನೇ ರಂಗೋಲಿ ಕಟೀಲ್ ದುರ್ಗಾ ಪರಮೇಶ್ವರಿ ಮಾಡಿದೆ. ಮೊಬೈಲ್ ಅಲ್ಲಿ ನೋಡುದು ಸಣ್ಣದು ಚಿತ್ರ, ಒಂದು 6 ಇಂಚಿದ್ದು, ಅದು 8 ಫೀಟ್ ಆಯ್ತು ಕಟೀಲ್ ದುರ್ಗಾ ಪರಮೇಶ್ವರಿ. ಹಾಗೆ ಒಂದೊಂದೇ ದೇವಿಯರದ್ದು ದೇವರದ್ದೆಲ್ಲ ಮಾಡ್ತಾ ಹೋದೆ.
1: ಅಂದ್ರೆ ಸಾಮಾನ್ಯವಾಗಿ ನೀವು ಬಣ್ಣವನ್ನ ಹಾಕುವಾಗ ತುಂಬಾ ಜಾಗ್ರತೆ ಇರಬೇಕು, ಒಂದು ಚೂರು ಇದಾದ್ರೂ ಕೂಡ ಅದು ತುಂಬಾ ಹಾಳಾಗಿ ಬಿಡ್ತದೆ. ಅಂತಹ ಸಂದರ್ಭದಲ್ಲಿ ಯಾವ ರೀತಿಯ ಜಾಗರೂಕತೆಗಳನ್ನೆಲ್ಲ ವಹಿಸ್ತೀರಿ?
0: ಒಂದ್ಸರಿ ಹಾಗೆ ನನ್ನ ಹಸ್ಬೆಂಡ್ ನಾವು ಡೆಲ್ಲಿರುವಾಗ ಅಲ್ಲಿ ಮೈ ಬಿಸಿಯಾಗಿ ಇರ್ಲಿಕ್ಕೆ, ವಾರ್ಮ್ ಇರ್ಲಿಕ್ಕೆ ಚಳಿಗಾಲದಲ್ಲಿ ನೆಲಕಡಲೆ ತಿಂತಾರೆ ಎಲ್ಲರೂ. ಇವರು ಹಾಗೆ ನಾವು ಹೀಟರ್ ಹಾಕಿದ್ದೆವು, ಹೀಟರ್ ಹಾಕಿ ದೂರದಲ್ಲಿ ಕೂತಿದ್ರು ಅವರು. ಆಮೇಲೆ ಸಿಪ್ಪೆ ತೆಗೆದು ನೆಲಕಡಲೆ ತಿಂತಾ ಇದ್ರು. ನಾನು ಇಲ್ಲಿ ರಂಗೋಲಿ ಮಾಡ್ತಾ ಇದ್ದೆ ಒಂದು 8 ಫೀಟ್ ಈಚೆ. ನಾನು ಹೇಳಿದೆ ಸಿಪ್ಪೆ ಹಾಕ್ಬೇಡಿ, ಅದು ಲೈಟ್ ವೈಟ್ ಅಲ್ಲ, ಸಿಪ್ಪೆ ಹಾಕ್ಬೇಡಿ ಜಾಗ್ರತೆ, ಆ ಹೀಟರ್ ಇದ್ದು ಗಾಳಿಗೆ ಈಚೆ ಬರುದು ಅಂತ. ಇಲ್ಲ ಇಲ್ಲ ಎಂತ ಬರುದಿಲ್ಲ, ಜಾಗ್ರತೆಯಿಂದ ನಾನು ತಿಂತೇನೆ ಹೇಳಿ ಅಲ್ಲೇ ಕೂತ್ಕೊಂಡು ತಿಂತಾ ಇದ್ರು. ಆಮೇಲೆ ಎಂತ ಕೈ ಇದ್ರು ಹೇಳುವಾಗ ಅವರ ಇದರಲ್ಲಿ ಕಾಲಲ್ಲಿ ಇದ್ದ ಸಿಪ್ಪೆ ಪೂರ ಹೀಟರ್ನ ಗಾಳಿಗೆ ನನ್ನ ರಂಗೋಲಿ ಬಿತ್ತು. ಹಾಗೆಲ್ಲ ರಂಗೋಲಿ ಚಿಕನ್ ಪಾಕ್ಸ್ ಆದವರಾಗಿ ಆಯ್ತಾ ಹುಡುಗಿದು ಮುಖ, ಅಂದ್ರೆ ಸಿಪ್ಪೆ ಬಿದ್ದು. ಆಗ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ನಾನು ಎಣಿಸಿದ್ದೆ ಇದನ್ನು ತೆಗೆದು ಬೇರೆ ಇನ್ನೂ ಚಂದ ಮಾಡಿ ಮಾಡ ಹೇಳಿ ಅದನ್ನು ತೆಗೆದು ಬೇರೆ ಮಾಡಿದೆ. ಮತ್ತೆ ಹೀಗೆಲ್ಲ ಒಂದೊಂದು ಅವಾಂತರ ಆಗ್ತಾ ಇತ್ತು
1: ಅಲ್ಲ. ಈಗ ಅದು ಅಂದ್ರೆ ಈಗ ಈ ಚಿತ್ರ ಬಿಡಿಸುವಾಗ ನೀವು ಹೇಳಿದ್ರೆ 1.5 ಫೀಟ್ ಈಗ 8 ಫೀಟ್ ವರೆಗೆ ಹೋಯ್ತು ಅಂತ, ಅಂದ್ರೆ ಈ ಅಂದಾಜು ಅಳತೆಗಳನ್ನ ಯಾವ ರೀತಿ ಇದ್ ಮಾಡ್ತೀರಿ?
0: ಇಲ್ಲ ನನ್ಗೆ ಅಂದಾಜೇ ಇರುದಿಲ್ಲ, ಮಾಡುವಾಗ ಎಷ್ಟು ಆಗ್ಬೋದು ಇದು ಅಂತ ಸಹ ಅಂದಾಜು ಇರುದಿಲ್ಲ. ಒಮ್ಮೆ ನಾ ಕಾಳಿಕಾಂಬದೇವಿ ಕೋಟೇಶ್ವರದ್ದು ರಂಗೋಲಿ ಮಾಡ್ಲಿಕ್ಕೆ ಶುರು ಮಾಡಿದೆ, ಮಾಡಿ ಮಾಡಿ ಮಾಡಿ ಅದೊಂದು 10.5 ಫೀಟ್ ವರೆಗೆ ಹೋಯ್ತು. 10.5 ಫೀಟ್ ಉದ್ದ, 5.5 ಫೀಟ್ ಅಗಲಾಯ್ತು. ಆಮೇಲೆ ನಾನು ಗೂಗಲ್ ಅಲ್ಲಿ ಚೆಕ್ ಮಾಡುವಾಗ ಆ ದೇವಿಯು ಅಷ್ಟೇ ಇತ್ತು, 10.5 ಫೀಟೇ, 10 ರಿಂದ 11 ಫೀಟ್ ಅಂತೇಳಿ ಇತ್ತು. ನನ್ನ ರಂಗೋಲಿಯು 10.5 ಫೀಟ್ ಆಯ್ತು. ಅದೇ ಹೇಳುದು, ಅದು ದೈವ ಶಕ್ತಿಯಿಂದಲೇ ಇದು ಆಗುದಷ್ಟೇ, ನಮ್ದು ಏನೂ ಇಲ್ಲ, ಏನು ಗೊತ್ತಿಲ್ಲದೊಳದು. ಅಷ್ಟೇ ದೊಡ್ಡದು ದೇವರನ್ನ ಮಾಡ್ಬೇಕಂದ್ರೆ ಅದು ಆ ದೇವಿಯೇ ಮಾಡಿಸಿದ್ದು ನನ್ನ ಕೈಯಿಂದ.
1: ಯಾವೆಲ್ಲ ಸವಾಲುಗಳಿದೆ ಮೇಡಮ್ ಈ ರಂಗೋಲಿ ಬಿಡಿಸುವಾಗ?
0: ರಂಗೋಲಿ ಬಿಡಿಸುವಾಗ ಒಮ್ಮೊಮ್ಮೆ ಕಲರ್ ಕಾಂಬಿನೇಷನ್, ಒಂದು ಸಿಂಹದ್ದು ಮಾಡಿದ್ ನಾನು, ಅದಕ್ಕೊಂದು 38 ಗಂಟೆ ಹಾಕಿ ಸಿಂಹದ್ದು ಮಾಡಿದೆ. ಆಮೇಲೆ ಎಲ್ಲ ನೋಡುವಾಗ ಆ ಸಿಂಹದ ಕಲರೇ ಬರಲಿಲ್ಲ. ಅದು ನಮ್ಗೆ ರಾತ್ರಿಯಲ್ಲಿ ಬೇರೆ ಕಲರ್ ಕಾಣಿತು, ಹಗಲಲ್ಲಿ ಬೇರೆ ಆಯ್ತು. ಓ ಇದು ಹಾಗೆ ಕಲರ್ ಬರೆದಿದ್ರೆ ಅದು ಸಿಂಹದಾಗಿ ಚಂದ ಆಗುದಿಲ್ಲ ಹೇಳಿದೆ. ಅದರ ಮುಖದಿಂದ ಎಲ್ಲ ತೆಗೆದು ಬಿಟ್ಟೆ, ಆ 38 ಗಂಟೆ ಹಾಕಿದ್ದನ್ಸ ತೆಗೆದು ಬಿಟ್ಟೆ. ಆಮೇಲೆ ಪುನಃ ಅದಕ್ಕೊಂದು 28 ಗಂಟೆ ಹಾಕಿ, ಒಂದು 60 ಗಂಟೆ ಆಗಿರ್ಬೋದು ಆ ಸಿಂಹದ ಮುಖಕ್ಕೆ, ಆದ್ರೂ ಸ್ವಲ್ಪ ನಿಯರೆಸ್ಟ್ ಆ ಕಲರ್ ಬಂತು. ಅಂದ್ರೆ ಕಲರ್ ಬರದಿದ್ರೆ ಅದು ಎಷ್ಟಂತ ಎಣಿಸಬಾರ್ದು, ನಾವು ಅದರಲ್ಲಿ ಕಲಿತಾ ಇರ್ತೇವೆ ಅಲ್ವಾ. ಈಗ ಅದ್ರ ಕಲರೇ ಬರ್ಬೇಕು ನನ್ಗಂದ್ರೆ, ಕಲರ್ ಕಾಂಬಿನೇಷನ್ ಗೊತ್ತಿರ್ಲಿಲ್ಲ, ಏನೋ ಮಿಕ್ಸ್ ಮಾಡಿ ಏನೋ ಆಯ್ತದು. ಆಮೇಲೆ ಎರಡನೇ ಸಡಗ ಸಾಧಾರಣ ಹಾಗೆ ಬಂತದು, ಹಾಗೆ ಬಂದ್ರೆ ಅಲ್ಲ ಒಂದು ಪ್ರಾಣಿಗಳನ್ನು ಅದೇ ಅಂತ ಹೇಳ್ಬೋದು.
1: ಸಾಮಾನ್ಯವಾಗಿ ಎಲ್ಲಿ ಬಿಡಿಸ್ತೀರಿ ರಂಗೋಲಿಯನ್ನ?
0: ನಮ್ಮ ಮನೆಯ ಹಾಲ್ ಅಲ್ಲಿ, ದೇವರ ಕಂಡಿ ಇವರ ಎದುರೆ.
1: ಅದು ಅಂದ್ರೆ ಮತ್ತೆ ಅದನ್ನು ಸ್ವಚ್ಛ ಮಾಡುವಂತದ್ದು ಇದೆಲ್ಲ?
0: ಒಂದು ರಂಗೋಲಿಗೆ ಕೆಲವೊಮ್ಮೆ ಐದಾರು ದಿವಸ ಎಲ್ಲ ಬೇಕಾಗ್ತದೆ. ಐದಾರು ದಿವಸ ಬೇಕು, ಆದ್ರೆ ಒಂದೇ ದಿವಸ ಇಡ್ತೇನೆ, ನೆಕ್ಸ್ಟ್ ತೆಗ್ದೇ ಬಿಡ್ತೇನೆ. ತೆಗೆಯುವಾಗ ಅದು ನಾನು ಹಿಡ್ಸುಡಿ ಎಲ್ಲ ಹಾಗೆ ಎಲ್ಲ ಇದು ಗುಡಿಸಿ ತೆಗೆಯುವುದಿಲ್ಲ, ಕೈಯಿಂದಲೇ ಎಲ್ಲ ಒಟ್ಟು ಮಾಡಿ ತೆಗೆಯುದು. ಯಾಕಂದ್ರೆ ಅದು ದೇವರಂತಲೇ ಆಗ್ತದೆ, ಅದು ನಿಜ ದೇವರಾಗೆ ಫೀಲ್ ಆಗ್ತದೆ. ಅದಕ್ಕೆ ಹಿಡ್ಸುಡಿ ಎಲ್ಲ ಮುಟ್ಸುದಿಲ್ಲ, ಅದು ಎಷ್ಟು 10 ಫೀಟ್ ಇರಲಿ ಎಷ್ಟೇ ಫೀಟ್ ಇರಲಿ ಕೈಯಿಂದ ತೆಗಿತೇನೆ ನಾನು.
1: ಈಗ ನೀವು ಈ ರಂಗೋಲಿಯನ್ನ ಬಿಡಿಸುವಂತಹ ಆರಂಭ ಆದ ನಂತರ ಹಲವಾರು ಚಿತ್ರಗಳನ್ನ ನೀವು ಬಿಡಿಸಿದ್ದೀರಿ. ಅದರಲ್ಲಿ ನೀವು SB ಬಾಲಸುಬ್ರಹ್ಮಣ್ಯಂ ಅವರದ್ದು ಬಿಡಿಸಿರುವಂತದ್ದು, ಬಹಳ ಪಬ್ಲಿಸಿಟಿ ಕೂಡ ನಿಮಗೆ ಅದಕ್ಕೆ ಸಿಕ್ಕಿತ್ತು, ಅದರ ಬಗ್ಗೆ ಹೇಳಿ ಮೇಡಮ್.
0: ಇತ್ತೀಚೆಗೆ ಬಿಡಿಸಿದ್ದಲ್ಲ, ಅವರು ತೀರಿ ಹೋದ ಸಂದರ್ಭದಲ್ಲಿ ಒಂದು, ಆಗ ಅದೇ ನಾನು ಇನ್ನೂ ಕಲಿತು 2.5 ವರ್ಷ ಆದದ್ದು ಅಷ್ಟೇ ಕಾಣ್ತದೆ, ಆಗ ಬಿಡಿಸಿದದು. ಅದೊಂದು ನಂಗೆ ಅಷ್ಟು ಸರಿ ಬರಲಿಲ್ಲ ಅದು, ಅದು ನೋಡುವವರಿಗೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ನನ್ಗೆ ಅದು ಈಗ ಕಾಣ್ತದೆ ಅಷ್ಟು ಸರಿ ಬರಲಿಲ್ಲ ಅಂತೇಳಿ, ಇನ್ನೂ ಇಂಪ್ರೂವ್ ಮಾಡ್ಬೋದಿತ್ತು.
1: ಮತ್ತೆ ಶ್ರೀನಿವಾಸಂದು ಬಿಡಿಸಿದ್ದೀರಿ?
0: ತಿರುಪತಿ ಬಾಲಾಜಿ, ಅದು ನನ್ನ ಫ್ರೆಂಡ್ ಒಬ್ಳು ವಿದ್ಯಾ ಶೆಣೈ ಅಂತೇಳಿ, ಅವಳು ನನಗೆ ಆರ್ಡರ್ ಕೊಟ್ಟದ್ದು ಅದು ಮಾಡಲಿಕ್ಕೆ. ಒಂದು 6 ತಿಂಗಳಿಂದ ಹೇಳ್ತಾ ಇದ್ಲು ನಂಗೆ ರಂಗೋಲಿ ಮಾಡಿಕೊಡು ಅಂದ್ರೆ, ನಾನು ಮಾಡಿಕೊಟ್ಟು ಅದರ ಫೋಟೋ ಫ್ರೇಮ್ ಹಾಕಿ ಅವ್ರಿಗೆ ಕೊಡುದು ಯಾರು ಕೇಳ್ತಾರೆ ಅವರಿಗೆ. ಹಾಗೆ ಅವಳು 6 ತಿಂಗಳು, ಅದು ನಂಗೆ ಪ್ರೇರಣೆ ಬಂದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುದಿಲ್ಲ, ನಂಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವಳು ಹೇಳಿ ಒಂದು ಫೆಬ್ರವರಿ ಹಾಗೆ ಅವಾಗ ಹೇಳಿ, ನವೆಂಬರ್ ಅಲ್ಲಿ ಬಂತು ನಂಗೆ ದೀಪಾವಳಿ ದಿವಸ ಬಾಲಾಜಿ ಮಾಡುವ ಪ್ರೇರಣೆ. ಅದು ಮಾಡ್ಲಿಕ್ಕೆ ಹೋದ್ರೆ ಅದ್ರಲ್ಲಿ ತುಂಬಾ

0: ಕೆಲಸ ಇರ್ತದಲ್ಲ, ನಮಗೆ ಆ ಶಕ್ತಿಯು ಸಿಗಬೇಕು. ನಾನು ಎಷ್ಟು ಗಂಟೆ ಬೇಕಿದ್ರೂ ಹಾಕ್ಬೋದು ಅದರಲ್ಲಿ. ಆ ಶಕ್ತಿ ಇದೆಲ್ಲ ಮಾಡಿದೆ ಮಾಡಿದೆ ಮಾಡಿದೆ, ಒಂದು 8 ದಿವಸ ಆಯಿತು, 9 ದಿವಸ ಆಯಿತು, ಇನ್ನೂ ಮುಗಿಲಿಲ್ಲ ಇದು. ಕಡೆಗೆ ಲಾಸ್ಟ್ ಅದು ಇಲ್ಲ ಡಲ್ ಆಗ್ತಾ ಬರ್ತದೆ, ನಾನು ಆದಷ್ಟು ಬೇಗ ಮುಗಿಸಲೇಬೇಕದು. ಆಮೇಲೆ 9ನೇ ದಿವಸ ಆಯ್ತು ನನಗೆ, ಅದು ನಾನು ರಾತ್ರಿ ನಿದ್ದೆ ಬಿಟ್ಟೇ ಮಾಡ್ತೇನೆ ಅಂಥೇಳಿ ಮುಗಿಸಲೇಬೇಕು ಅಂಥೇಳಿ ಕೂತೆ ರಾತ್ರಿ. ನಾನೊಂದು 1:20 ನೋಡಿದ್ದೆ, ಆಮೇಲೆ ಮಾಡ್ತಾ ಹೋದೆ. ಆಮೇಲೆ ಬೆಳಿಗ್ಗೆ ನಂಗೆ ಹಕ್ಕಿ ಕೂಗುವಾಗಲೇ ಗೊತ್ತಾಗ ಹೋಗಿ ಆಯ್ತು ಅಂತ ಅಂದ್ರೆ, ನಂಗೆ ಅದು ಗೊತ್ತೇ ಆಗುದಿಲ್ಲ. ನಾನು ಅಲ್ಲಿ ಕೂತು ಮಾಡುದು ನನಗೆ ಅದು ಗೊತ್ತೇ ಆಗುದಿಲ್ಲ. ಏನೋ ನನ್ನಿಂದ ಒಂದು ಶಕ್ತಿ ಮಾಡಿಸ್ತಾ ಹೋಗ್ತದೆ, ಇಲ್ಲದ್ರೆ ನಾನು ಅದಕ್ಕೆ ಒಂದು 100 ಗಂಟೆ ಹಾಕಿದ್ದೇನೆ. ನನ್ಗೆ ಇಲ್ಲದದ್ದು 1/2 ಗಂಟೆಯಲ್ಲಿ ಮಾಡಿ ಮುಗಿಸಿದ ಹಾಗೆ ಆಯ್ತು. ಇಲ್ಲದ್ರೆ ನಾವು ಹಾಗೆ ಬಗ್ಗಿ ಕೂತು ನಮ್ಗೆ ಬೆನ್ನು ಆಗ್ಬೋದು, ಏನ್ ಬೇಕಾದ್ರೆ ಆಗ್ಬೋದಲ್ಲ. ಅದೇ ಏನೋ ಒಂದು ಶಕ್ತಿ ನನ್ನಿಂದ ಮಾಡಿಸ್ತಾ ಉಂಟು.
1: ಈಗ ಅದು ಚಿತ್ರಗಳ ಆಯ್ಕೆ ಹೇಗೆ ಮಾಡ್ತೀರಿ ನೀವು?
0: ಅದು ಏನ್ ಮನಸ್ಸಿಗೆ ಬರ್ತದೆ ಅದನ್ನ ಮಾಡುದು ನಾನು. ಅಂದ್ರೆ ಈಗ ನಾನು ರಾತ್ರಿ ಪಾತ್ರೆ ತೊಳಿತಾ ಇರ್ತೇನೆ ಅಂತ ಎಣಿಸಿ, 10:30, 11 ಗಂಟೆ ಆಗ ನನ್ನ ಸಂಕಲ್ಪ ಇರ್ತದೆ ಯಾವುದೋ ಒಂದು ದೇವರದ್ದು, ಆಗ ಬರುದು ಹಾ ಈಗ ಮಾಡು ಅಂತ ಹೇಳುವ ಹಾಗೆ ಒಂದು ಫೀಲ್ ಆಗ್ತದೆ. ಆಗ ನಾನು ಹೋಗಿ ಮಾಡ್ಬೇಕು, ಆಗ ಅದು ಮುಖ ಆದ್ರೂ ಮಾಡಿ ಬರ್ಬೇಕು, ಆಗ ಅದು ಆ ದೇವರ ಇದು ಬರ್ತದೆ, ಅದ್ರಲ್ಲಿ ಕಳೆ ಬರ್ತದೆ. ಆಗ ಇಲ್ಲರ ನಾನೇ ನನ್ನ ಖುಷಿ ಪ್ರಕಾರ ಮಾಡಿದ್ರೆ ಅದು ಹಾಗೆ ಬರುದಿಲ್ಲ ಅಷ್ಟೊಂದು. ಅದು ನಾನು ನೋಡಿದ್ದೆ ಒಮ್ಮೆ, ಅದು ಆಗ ಪ್ರೇರಣೆ ಬಂದ್ರೆ ಆಗಿ ಕೊಂಡು ಹೋಗ್ತದೆ.
1: ನೀವು ಅತಿ ಹೆಚ್ಚಾಗಿ ಮಾಡುವಂತದ್ದು ದೈವ ದೇವರುಗಳನ್ನು ಮಾತ್ರವೋ ಅಥವಾ ಈಗ ಬೇರೆ ಚಿತ್ರಗಳನ್ನು ಕೂಡ ಏನು ರಂಗೋಲಿ ಬಿಡಿಸ್ತಾ ಇದ್ದೀರಾ ಹೇಗೆ?
0: ನಾನು ಎಲ್ಲಾ ಟೈಪ್ ಇದು ಮಾಡುವ ಅಂತೇಳಿ, ಈಗ ಚಿಟ್ಟೆ ಇದು ವಿಮೆನ್ಸ್ ಡೇಗೆ ಒಬ್ರು ಮ್ಯಾಂಗ್ಳೂರ್ ಸಿಟಿ ವೈಫ್ಸ್ ಅವರು ಹೇಳಿದ್ರು, ನೀವು ರಾಣಿ ಅಬ್ಬಕ್ಕನದ್ದು ಮಾಡಿ, ನಾನು ನಿಮ್ಮ ಮನೆಗೆ ಇಂಟರ್ವ್ಯೂಗೆ ಬರ್ತೇನೆ, ಮಹಿಳಾ ದಿನಾಚರಣೆಗೆ ಅದು ಸ್ಪೆಷಲ್ ಆಗ್ತದಲ್ವಾ ಅಂತೇಳಿ. ಅವ್ರು 2 ದಿವಸ ಕೊಟ್ಟದ್ದು. ಆ 2 ದಿವಸದಲ್ಲಿ 6 ಫೀಟ್ ಉದ್ದ 6 ಫೀಟ್ ಅಗಲದ್ದು ಅದು ಹೇಗೆ ಮಾಡಿ ಮುಗಿಸಿದೆ ಅಂತಲೇ ನಂಗೆ ಗೊತ್ತಿಲ್ಲ. ಅದರಲ್ಲಿ ಕುದುರೆ, ಅದರ ಕುದುರೆಗೆ ಚಿನ್ನ, ರಾಣಿದು ಕುದುರೆ ಅಲ್ಲ,
1: ರಾಣಿ ಹಬ್ಬಕ್ಕಂದು, ಹೌದು,
0: ಕುದುರೆಗೆ ಚಿನ್ನ, ಕುದುರೆಗಳು, ರಾಣಿ, ರಾಣಿಯ ಕೈಯಲ್ಲಿ ಗುರಾಣಿ ಕತ್ತಿ ಎಲ್ಲವೂ ಇತ್ತು. ಧೂಳು ಬಂದ ಹಾಗೆ ಯುದ್ಧಕ್ಕೆ ಹೊರಟಾಗಿ ಅವಳು ಎಲ್ಲ ಅದು ಹೇಗೋ ಮಾಡಿ ಮುಗಿಸಿದೆ 2 ದಿವಸದಲ್ಲಿ. ಆಮೇಲೆ ಅವರು ಇಂಟರ್ವ್ಯೂಗೆ ಬಂದ್ರು, ಅದು ಬಂದ್ಲಾಕೆ ವ್ಯೂಸ್ ಎಲ್ಲ ಹೋಗಿತ್ತು ಅದಕ್ಕೆ.
1: ಈಗ ನೀವು ಬಿಡಿಸುವಾಗ ಈಗ ಅದು ಹೇಳಿದ್ರೆ ಕೆಲವೊಂದ್ಸಲ 2 ದಿವಸ ಕೆಲವು 10 ದಿವಸ ಕೂಡ ಹೋಗಿದ್ದು ಇದೆ ಅಂತ, ಅದು ಬಣ್ಣ ಯಾಕೆ ಬದಲಾಗ್ತಾ ಹೋಗ್ತದೆ ಬಿಡಿಸ್ತಾ ಹೋಗುವಾಗ?
0: ಯಾಕಂದ್ರೆ ನಾವು ಹಾಕಿ ಯಾವುದೇ ರಂಗೋಲಿ ಅದು ಫೇಡ್ ಆಗ್ತಾ ಹೋಗ್ತದೆ ಕಲರ್. ಈಗ ಮಳೆ ಎಲ್ಲ ಅಂತ ಬಂದ್ರೆ ಅದು ಬೇರೆ ಟೈಪ್ ಆಗ್ತದೆ, ಇದ್ದ ಕಲರ್ ನ್ಯಾಚುರಲ್ ಲುಕ್ ಇರುದಿಲ್ಲ. ಈಗ ಬಾಲಾಜಿಯು ಹಾಗೆ, ನಾನು 8ನೇ ದಿವಸ ಆಗೋದು ಡಲ್ ಆಗ್ತಾ ಬಂತು. ಆಮೇಲೆ ಪುನಃ ಆ 9 ಫೀಟಿಗೆ 9 ಫೀಟ್ ಉದ್ದ 5 ಫೀಟ್ ಆಗಲಿಕ್ಕೆ ನಾನು ಪುನಃ ಎಲ್ಲ ಹೂವನ್ನು ಪುನಃ ಎಲ್ಲ ರೀ ಕಲರ್ ಹಾಕಿದೆ ಪುನಃ ಅದರ ಮೇಲೆ. ಆಗ ಅದು ಪುನಃ ನ್ಯಾಚುರಲ್ ಇದಕ್ಕೆ ಬಂತು ಕಲರ್, ಡಲ್ ಆದದ್ದು ಸರಿ ಆಯ್ತು. ಆಗ ಅಂದ್ರೆ 9 ಫೀಟ್ಗೆ ಹಾಕ್ಲಿಕ್ಕೆ ನಂಗೆ ಪುನಃ ಅದಕ್ಕೊಂದು 2 ಗಂಟೆ ಆದ್ರೂ ಬೇಕು ಪುನಃ ಮಾಡ್ಲಿಕ್ಕೆ. ಯಾಕಂದ್ರೆ ಅದು 9 ಫೀಟ್ ಎಲ್ಲ ಮೇಲಿಂದ ಕೆಳಗೆವರೆಗೆ ಅದು ಒಂದೊಂದು ಹೂವಿನ ಹಾರ 6.5 ಇಂಚ್ ಇತ್ತು ಅಗಲ. ಅಂದ್ರೆ ಅದು ಅಷ್ಟು ದೊಡ್ಡ ಬಾಲಾಜಿಗೆ ಗ್ರ್ಯಾಂಡ್ ಲುಕ್ ಬರ್ಬೇಕಾದ್ರೆ ಅಷ್ಟು ಹೂವಿನ ಅಗಲ ಇರ್ಲೇಬೇಕು 6 ಇಂಚ್.
1: ಈಗ ಚಿನ್ನದ ಬಣ್ಣವನ್ನೆಲ್ಲ ಹೇಗೆ ಆಯ್ಕೆ ಮಾಡ್ತೀರಿ?
0: ಚಿನ್ನದ ಬಣ್ಣ ಅಂತ ಹೇಳಿದ್ರೆ ಹಳದಿ ಮತ್ತೆ ಕೇಸರಿ ಮಿಕ್ಸ್ ಮಾಡುದು, ಅದು ಅದರಲ್ಲಿ ಹಾಕುವಾಗ ಗೋಲ್ಡ್ ಆಗಿ ಬರ್ತದೆ. ಹೇಗೆ ಬರ್ತಂತ ನನ್ಗೆ ಗೊತ್ತಿಲ್ಲ. ಅದು ದೇವಿದ್ದೆ ದಯೆ. ಒಮ್ಮೆ ಕಾಪು ಮಾರಿಯಮ್ಮನದ್ದು ಮಾಡಿದೆ, ಅದು ಗೋಲ್ಡ್ ಮುಖದಾಗಿ ಅದು ಹಾಗೆ. ಅದು ನಮ್ಮ ಮನೆಯವರಿಗೆ ಸಹ ಎಲ್ಲ ಆಶ್ಚರ್ಯ, ಅದು ಕಾಪು ಮರಿಯಮ್ಮದ ಅದು ಹೇಗೆ ಬಂತು ಅಂತ ಹೇಳಿ ಆಶ್ಚರ್ಯ ಆಯ್ತು. ಮತ್ತೆ ನನ್ನ ಅಮ್ಮನ ಕಸಿನ್ಸ್ ಎಲ್ಲ ಮನೆಗೆ ಬಂದಿದ್ರು, ಅದು ಹಾಗೆ ಉಂಟಾ ಇಲ್ವಾ ಅಂತ ಹೇಳಿ ನೋಡ್ಲಿಕ್ಕೆ. ಅವರಿಗೂ ಅದು ಹೌದು ನಿಜ ಗೋಲ್ಡ್ ಹಾಗೆ ಬಂದಿದೆ ಅಂತ ಹೇಳಿ ಹೇಳಿದ್ರು ಅವರೆಲ್ಲ. ಮತ್ತೆ ನನಗ ಆಗ ಬ್ಯಾಂಗ್ಳೂರಿಂದ ಬರ್ಲಿಕ್ಕಿತ್ತು, ಅವನು ಹೇಳಿದ ಅಮ್ಮ ಈ ರಂಗೋಲಿ ತೆಗಿಬೇಡ, ನಾನು ಬಂದು ನೋಡ್ಬೇಕು ಅದು ಮುಖ ಅಂತೇಳಿ. ಅವನು ಬರ್ಲಿಕ್ಕೆ ಮತ್ತೊಂದು 5 ದಿವಸ ಇತ್ತು, ಆದ್ರೂ ಅವನು ಬರುವ ತನಕ ಅದ್ರ ಫೇಡ್ ಆಗ್ಲಿಲ್ಲ, ಏನು ಇಲ್ಲ, ಹೇಗೆ ಹಾಕಿದೇನು ಹಾಗೇ ಇತ್ತದು.
1: ಅದೇ ಫ್ಯಾನಿನ ಗಾಳಿ ಎಲ್ಲ ಹಾಕಿ ಇರುವಂತಹ ಸಂದರ್ಭದಲ್ಲಿ ತುಂಬಾ ಜಾಗ್ರತೆ ಇರಬೇಕು. ಹಾಗೆ
0: ನಾನು ರಂಗೋಲಿ ಮಾಡುವಾಗ ಎಲ್ಲಿಂದಲೂ ಗಾಳಿ ಬರಲೇಬಾರ್ದು, ನಾನು ಎಷ್ಟು ಬೆವರಿ ಕಂಡಿ ಆದ್ರೂ ಗಾಳಿ ಬರಬಾರ್ದು. ಆಮೇಲೆ ಮಾಡಿ ಎದ್ಮೇಲೆ ಹಾಕ್ಬಹುದು ಫ್ಯಾನ್, ಹಾಗೇನಾಗುದಿಲ್ಲ. ಮಾಡ್ತಾ ಇರುವಾಗ ಗಾಳಿ ಬರಬಾರ್ದು ಅಷ್ಟೇ.
1: ಸಾರಿ ರಂಗೋಲಿ ತುಂಬಾ ಒಂದು ವಿಭಿನ್ನ ಅಂತ ಅನ್ನಿಸ್ತು, ಸಾರಿಯ ಹಾಗೆ ಕಾಣ್ತಾ ಇತ್ತು.
0: ನವರಾತ್ರಿ ದಿವಸ ಬೆಳಿಗ್ಗೆ ನಾನು ಹೆಚ್ಚಾಗಿ ಮಾಡುದು ರಾತ್ರಿಯೇ ರಂಗೋಲಿ. ಆ ದಿವಸ ಬೆಳಿಗ್ಗೆ ನಂಗೆ ಬೇಗ ದೇವಿದು ಕೆಂಪು ಕಲರ್ ಸೀರೆ ಇತ್ತು ಆ ದಿವಸ ನವರಾತ್ರಿಯಲ್ಲಿ. ನಾನು ಆಗ ಬಂತು ಪಾತ್ರೆ ತೊಳಿತಾ ಇಂತ ತಿಂಡಿ ಮಾಡ್ತಾ ಇದ್ದೆ, ಈಗ ಮಾಡು ಅಂತ ಹೇಳುವ ಹಾಗೆ ಬಂತು. ಓಡಿ ಹೋಗಿ ಒಂದು 1/2 ಗಂಟೆಯಲ್ಲಿ ಮಾಡಿ ಮುಗಿಸಿದ ರಂಗೋಲಿ ಅದು. ಅದು ಸಾರಿ ಆಗಿ ಆಯ್ತು ನೋಡುವಾಗ.
1: ಹೌದು
0: ನ್ಯಾಚುರಲ್ ಸಾರಿ, ತುಂಬಾ ಜನ ಅದನ್ನ ಸಾರಿ ಅಂತಲೇ ಎಣಿಸಿದಾರಂತೆ.
1: ಈಗ ಸಾಮಾನ್ಯವಾಗಿ ಕೆಲವೊಂದು 1/2 ಗಂಟೆಯಲ್ಲೇ ಆಗ್ತದೆ ಅಂತ, ಅದು ಹೇಗೆ?
0: ಈ ಬಟರ್ಫ್ಲೈ ಎಲ್ಲ ಸುಲಭ, ಅದು 1/2 ಗಂಟೆಯಲ್ಲಿ ಮಾಡಿ ಮುಗಿಸಬಹುದು. ಅದು ಬಟರ್ಫ್ಲೈ ಅಂದ್ರೆ 3D ಅದ್ರ ನೆರಳು ಬರೋದು ಹೇಗಂದ್ರೆ ವೈಟ್ ಮತ್ತೆ ಬ್ಲಾಕ್ ಮಿಕ್ಸ್ ಮಾಡ್ಬೇಕು. ವೈಟ್ ತುಂಬಾ ಬ್ಲಾಕ್ ಸ್ವಲ್ಪ ಹಾಕಿದೆ, ಅದು ಶೇಡ್ ಹಾಗೆ ಬರ್ತದೆ, ಅದು ಬಟರ್ಫ್ಲೈ ಶೇಡ್ ಹಾಗೆ.
1: ಈಗ ಹೊಸದಾಗಿ ಕಲಿಯುವವರಿಗೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಿ?
0: ಅವರಿಗೆ ತುಂಬಾ ಪೇಷನ್ಸ್ ಫಸ್ಟ್ ಬೇಕಿದೆ, ತುಂಬಾ ಪೇಷನ್ಸ್ ಬೇಕು. ಯಾರೋ ಒಬ್ರು

0: ಮೆಸೇಜ್ ಮಾಡಿದ್ರು, ನನಗೆ ನಾಳೆ ಕಾಲೇಜಲ್ಲಿ ರಂಗೋಲಿ ಕಾಂಪಿಟೇಷನ್ ಉಂಟು, ನನಗೊಂದು ರಂಗೋಲಿ ಹೇಳಿಕೊಡಿ, ನನಗೆ ಫಸ್ಟ್ ಪ್ರೈಸ್ ಬರಬೇಕು ಅಂತ. ನಾನು ಹೇಳಿದೆ ರೈಸ್ ಬರಬೇಕು ಅಂತ ಹೇಳಿ, ನಾನು ಇವತ್ತೇ ಹೇಳಿ ಕೊಡು, ನೀವು ಅಲ್ಲಿ ಮಾಡೋದು ಅದು ಆಗುದಿಲ್ಲ, ಇದಕ್ಕೆ ತುಂಬ ಸಾಧನೆ ಮಾಡಬೇಕು, ಇದಕ್ಕೆ ತುಂಬ ಅಂದರೆ ತಪಸ್ಸಿನಾಗೆ ಮಾಡಬೇಕು. ಈಗ 6 ವರ್ಷದಲ್ಲಿ ನಂದು ನಾನು ಎಷ್ಟು ತಪಸ್ ಮಾಡಿದ ಹಾಗೆ ಮಾಡಿದ್ದೇನೆ, ಆ ದೇವಿ ಒಲ್ದು ನಿಜವಾಗಿ ಒಲ್ದು. ನಮ್ಮ ಮನೆಗೆ 100 ಆರು ದೇವರು ನಮ್ಮನೆಗೆ ಬರ್ತಾ ಇದ್ದಾರೆ. ಈಗ ಒಂದು ರಂಗೋಲಿ ಅದ್ಕೊಳ್ಳಿ, ಇನ್ನೊಬ್ರು ನನ್ನ ರಂಗೋಲಿ ಮಾಡು ಅಂತ ಪ್ರೇರಣೆ ಕೊಟ್ಟ ಹಾಗೆ ನನಗೆ ಹಾಗೆ ಫೀಲ್ ಆಗ್ತದೆ. ಈಗ ಶಾರದೆಗೆ ಜಲ್ಲಿ ಹಾಕ್ಲಿಕ್ಕಿತ್ತಲ್ಲ, ಶಾರದೆ ರಂಗೋಲಿಗೆ ಜಲ್ಲಿ ಹಾಕುವಾಗಲಿ, ಅದಕ್ಕೆ ಚಿನ್ನದ ಸರ ಕರಿಮಣಿ ಎಲ್ಲ ಮಾಡುವಾಗ ದೇವಿಗೆ ನಾನೇ ಮಾಡ್ತಾ ಇದ್ದೇನೆ ಅಲಂಕಾರ ಅಂತ ಆ ಫೀಲ್ ಬರುವಾಗ ಉಂಟು ನೋಡಿ, ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ.
1: ಈಗ ಬಣ್ಣದ ಆಯ್ಕೆ ಯಾವ ರೀತಿ ಇರ್ತದೆ? ಅದು ಮಿಕ್ಸ್ ಮಾಡ್ಬೇಕಲ್ಲ ಒಂದು ಕರಿಗಿಂತ ಇನ್ನೊಂದು ಕಲರ್.
0: ಒಂದ್ ದಿವಸ ಅದೇ ನಾನು ರಂಗೋಲಿ ಶುರು ಮಾಡಿ ಒಂದು 2 ವರ್ಷ ಆಗಿರ್ಬೋದು, ಮಂಗಳಾದೇವಿ ರಂಗೋಲಿ ಮಾಡ್ಲಿಕ್ಕೆ ಅಂತ ಕೂತೆ, ಅದು ಸಿಲ್ವರ್ ಫೇಸ್ ಇತ್ತು. ನಾನು ಫಸ್ಟ್ ಟೈಮ್ ಅದು ಬೆಳ್ಳಿಯ ಮುಖ ಮಾಡುದು, ಎಂತ ಮಾಡಿದ್ರು ಬೆಳ್ಳಿ ಬರ್ಬೋದು ಅಂತ ಹೇಳಿ ಹಿಡ್ಕೊಂಡು ಕೂತಿದ್ದೇನೆ. ಆಮೇಲೆ ಮಾಡ್ತಾ ಹೋದೆ, ಅದು ಹಾಗೆ ಬಂತದು, ಬೆಳ್ಳಿಯ ಮುಖದಾಗೆ ಬಂತು. ಅದು ಫಸ್ಟ್ ಬೆಳ್ಳಿಯ ಮುಖ ಮಾಡಿದ್ ನಾನು, ಅದೇ ಇದು ಬೆಳ್ಳಿ ಮುಖ. ಎಲ್ಲರೂ ಹೇಳಿದ್ರು ಮತ್ತೆ ದೇವಿ ಬೆಳ್ಳಿದ ಹಾಗೆ ಬಂದಿದೆ, ಒಳ್ಳೇದು ಬಂದಿದೆ ಅಂತೇಳಿ. ಅಲ್ಲಿ ಮಂಗಳಾದೇವಿಯಲ್ಲಿ ಈಗಲೂ ಅದನ್ನು ಈ ಹಾಕಿದ್ದಾರೆ, ಅಲ್ಲಿಗ ಕೊಟ್ಟಿದ್ದೆ, ದೇವರ ಎದುರು ಪೂಜೆ ಮಾಡಿ ಗೋಡೆಯಲ್ಲಿ ಹಾಕಿದವರು.
1: ಈಗ ತುಂಬಾ ಸೂಕ್ಷ್ಮ ಡಿಸೈನ್ಗಳನ್ನ ಅದನ್ನು ಹೇಗೆ ಬಿಡಿಸ್ತೀರಿ?
0: ಸೂಕ್ಷ್ಮ ಡಿಸೈನ್ ಅಂದ್ರೆ ಕಣ್ಣು ಮೇನ್, ನಾನು ಕಣ್ಣಿಂದ ಬಿಡಿಸೋದು. ಆ ಕಣ್ಣು ಬಿಡಿಸ್ತಾ ಇರುವಾಗ ಯಾರಾದ್ರೂ ಬಂದ ನನ್ನತ್ರ ಮಾಡಬಾರ್ದು, ನಾನು ಅದು ಎಷ್ಟು ಅಲ್ಲಾಡದೆ ಮಾಡ್ತೇನೆ ಅಂತ ಹೇಳಿದ್ರೆ, ಒಂಚೂರಲ್ಲಿ ಮಾತಾಡಿದ ಅದು ಬಿಳಿ ಡಾಟ್ ಹಾಕ್ಲಿಕ್ಕೆ ಇರ್ತದಲ್ಲ, ನಂಗೆ ನಿಜ ಡಾಟ್ ಹಾಕ್ಲಿಕ್ಕೆ ಬರೋದಿಲ್ಲ, ಅದು ಉದ್ದವೇ ಆಗುದು ಯಾವಾಗಲೂ, ರೌಂಡ್ ಬರುದೇ ಇಲ್ಲ. ಆದ್ರೆ ಅದೇ ಕಣ್ಣಿನೊಳಗೆ ಡಾಟ್ ಹಾಕುವಾಗ ಅದು ರೌಂಡ್ ಬರ್ತದೆ, ಅದು ಹೇಗೆ ಬರ್ತದೆ ಅಂತ ನಂಗೆ ಗೊತ್ತಿಲ್ಲ.
1: ಸೂಕ್ಷ್ಮ ಕೆಲಸಗಳನ್ನ
0: ಎಲ್ಲ ಅದು ಆಗಿಕೊಂಡು ಹೋಗ್ತದೆ, ಅದು ಹೇಗೆ.
1: ಈಗ ಅಂತಹ ನೀವು ಮಾಡಿದ ರಂಗೋಲಿಯನ್ನ ಅದನ್ನ ಏನ್ ಮಾಡ್ತೀರಿ? ಮತ್ತೆ ಫೋಟೋ ತೆಗೆದು ಅದರ ಮುಂದಿನ ಬೆಳವಣಿಗೆ ಏನು?
0: ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇನೆ, ಅದನ್ನ ನೋಡಿ ಕೆಲವರೆಲ್ಲ ಆರ್ಡರ್ ಕೊಡ್ತಾರೆ. ಈಗ ಸಾಲಿಗ್ರಾಮದಲ್ಲಿ ಒಂದು ಕೊಟ್ಟಿದ್ದೆ, ಸಾಲಿಗ್ರಾಮ ಗುರು ನರಸಿಂಹ ನಮ್ಮ ಕುಲದೇವರು, ಅಲ್ಲಿ ಒಂದು ಫೋಟೋ ಕೊಟ್ಟಿದ್ದೆ, ಅವರು ಆಫೀಸ್ ರೂಮಲ್ಲಿ ಹಾಕಿದ್ರು. ಅದನ್ನ ನೋಡಿ ಮತ್ತೆ ಇಬ್ರು ನಮ್ಗೆ ಸಹ ಬೇಕು ಅಂತ ಹೇಳಿದ್ರು, ಹಾಗೆ ಅವರಿಗೆ ಅದರ ಫೋಟೋ ತೆಗೆದು ಫ್ರೇಮ್ ಹಾಕಿ ಕೊಡ್ತೇನೆ ನಾನು. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರಿಂದ ಒಬ್ಬರಿಗೆ, ಈಗ ನಮ್ಮ ತಾಯಿ ಮಗಳದ್ದು ಮಾಡಿ, ಹೈಕೋರ್ಟ್ ಇದ್ದು ಮಾಡಿ, ಅದು ಯಾರಿಗೋ ಲಾಯರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಏನವರಿಗೆ, ಆಮೇಲೆ ನಮ್ಮ ಅಮ್ಮಂದು ಮಾಡಿ ಅವರ ಬರ್ಡೇಗೆ ಗಿಫ್ಟ್ ಕೊಡ್ಲಿಕ್ಕೆ ಅಂತ, ಅವ್ರದ್ದೆಲ್ಲ ಮಾಡಿ ಕೊಡ್ತೇನೆ ನಾನು, ಮಾಡಿ ಫೋಟೋ ತೆಗೆದು ಫ್ರೇಮ್ ಹಾಕಿ ಕೊಡುದು.
1: ಈಗ ಸಾಮಾನ್ಯವಾಗಿ ನೀವು ಈ ಹೊರಗಡೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾಡೋದಿಲ್ವಾ ಇದು?
0: ಮಾಡಿದ್ದೆ, ಕೃಷ್ಣ ಪಾಲೆಮಾರ್ ಅವರದು ಒಂದು 2000 ಜನರು ಸೇರಿದ್ರು, ಅಲ್ಲಿ ಯಕ್ಷಗಾನ ಇತ್ತು ದೇವಿ ಮಹಾತ್ಮೆ ಅಂತೇಳಿ, ಅಲ್ಲಿ ನಾನು ಮಾಡಿದ್ದೆ, ನನ್ನ ಕರೆಸಿ ಮಾಡಿಸಿದ್ದು. ಅಲ್ಲೆಲ್ಲ ಫಾರಿನರ್ಸ್ ಎಲ್ಲ ಬಂದು ಬಂದು ಬಂದು ಅದ್ರ ಹತ್ರ ಫೋಟೋ ತೆಗೆದು, ತುಂಬಾ ಜನ ಫಾರಿನರ್ಸ್ ಬಂದಿದ್ರು ಅದೇ ಶ್ರೀದೇವಿ ಮಹಾತ್ಮೆಗೆ ಯಕ್ಷಗಾನ ನೋಡ್ಲಿಕ್ಕೆ. ಅವರಿಗೆಲ್ಲ ತುಂಬಾ ಆಶ್ಚರ್ಯ, ನಾವು ಫೋಟೋ ಅಲ್ಲಿ ಚಪ್ಪಲ್ ತೆಗೆದು ಆ ರಂಗೋಲಿ ಹತ್ರ ಬರ್ತಿದ್ರು ಆ ಫಾರಿನರ್ಸ್ ಎಲ್ಲ. ಆಮೇಲೆ ಅಲ್ಲಿ ಫೋಟೋ ತೆಗೆದು ನನ್ನೊಟ್ಟಿಗೆ ಸೆಲ್ಫಿ ತೆಗೆದು ಆಮೇಲೆ ಖುಷಿಯಿಂದ ನೋಡಿ ಎಲ್ಲ ಹೋಗ್ತಿದ್ರು. ಆಮೇಲೆ ಕಾಂತಾರ ರಂಗೋಲಿ ಮಾಡಿದ್ದೆ, ಅದು ರಿಷಬ್ ಶೆಟ್ಟು ನೋಡಿ ಅದನ್ನು ಬಂದು 4 ನಮಸ್ಕಾರ ಹಾಕಿ ಅವರು ಸಹ ತುಂಬಾ ಖುಷಿ ಪಟ್ಟಿದ್ರು. ಮತ್ತೆ ಆ ಕಾಂತಾರ ರಂಗೋಲಿ ಮಾಡಿದ್ ನಾನು ನಮ್ಮ ಕ್ಲಾಸ್ಮೇಟ್ ಸತೀಶ್ ಚಂದ್ರ ಅಂತೇಳಿ, ಅವರು ತರಂಗ ಆರ್ಟಿಸ್ಟ್, ಎಲ್ಲ ಕಡೆ ನಿಮ್ಗೆ ಪೋಸ್ಟರ್ ಸಿಗೋದು ಹಾಫ್ ಅಲ್ಲ ಕಾಂತದ್ದು. ಅವರು ಚೇರ್ ಅಲ್ಲಿ ಕೂತು ಅವರ ಫೋಟೋ ತೆಗೆದು ಆ ಕಾಂತಾರ ರಂಗೋಲಿಯನ್ನು ಫುಲ್ ಮಾಡಿದ್ದಾರೆ ಅವರು. ಅದರ ಗಗ್ಗರ ಎಲ್ಲ ಅವ್ರದೇ ಐಡಿಯಾ, ಅವರು ತುಂಬಾ ಫೇಮಸ್ ಆರ್ಟಿಸ್ಟ್ ಅವರು, ಅವ್ರು ಸಣ್ಣದಿಂದಲೇ ಮಾಡ್ತಾ ಇದ್ರು, ಅವರು ಕಲೀಲಿಲ್ಲ, ಗುರು ಇಲ್ಲದ ವಿದ್ಯೆ ಅವರಿಗೆ ಸಹ, ಅದು ಗಾಡ್ ಗಿಫ್ಟೇ. ಅವರು ತುಂಬಾ ಚಂದ ಮಾಡ್ತಾರೆ.
1: ಈಗ ನಿಮ್ಮ ಮನೆಯಲ್ಲಿ ಇದಕ್ಕೆ ಪ್ರೋತ್ಸಾಹ ಹೇಗಿದೆ?
0: ಮನೆಯಲ್ಲಿ ಪ್ರೋತ್ಸಾಹ, ದೊಡ್ಡ ಪ್ರೋತ್ಸಾಹ ಅಂತ ಹೇಳಿದ್ರೆ ಎಲ್ಲರೂ ಅವಷ್ಟಕ್ಕೆ ಸುಮ್ಮನೆ ಇರ್ತಾರೆ, ಅದು ನಂಗೆ ದೊಡ್ಡ ಪ್ರೋತ್ಸಾಹ. ಯಾಕಂದ್ರೆ ನಾವೀಗ 8 ಫೀಟ್ 9 ಫೀಟ್ ಎಲ್ಲ ಮಾಡುವಾಗ ಅಲ್ಲಿ ಅಷ್ಟು ಧೂಳು, ಎಷ್ಟೇ ನಾವು ಕ್ಲೀನ್ ಮಾಡಿದ್ರು ಮನೆ ಇಡೀ ಧೂಳು ಧೂಳು ಧೂಳು, ಅದ್ರದ್ದು ನಾ ಫಿಲ್ಟರ್ ಮಾಡುವಾಗ ಉಂಟಲ್ಲ ಧೂಳು ಬರ್ತದೆ, ಆದ್ರೂ ಅವರೆಲ್ಲ ಅದನ್ನು ಸಹಿಸ್ಕೊಂಡಿದ್ದಾರಲ್ಲ, ಅದೇ ನಂಗೆ ದೊಡ್ಡ ಪ್ರೋತ್ಸಾಹ. ಮಾಡಬೇಡ ಅಂತ ಹೇಳಿದ್ರೆ ನಂಗೆ ಮತ್ತೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅವ್ರದ್ದು ಒಂದ್ ದಿವಸ ಸಹ ಅವ್ರು ಮಾಡ ಅಂತ ಹೇಳಿಲ್ಲ, ನನ್ನಷ್ಟಕ್ಕೆ ಮಾಡ್ಲಿಕ್ಕೆ ಬಿಡ್ತಾರೆ, ಅದೇ ದೊಡ್ಡ ಪ್ರೋತ್ಸಾಹ. ನನ್ನ ಗಂಡ ಮಂಜುನಾಥ ಆಯ್ತಾಳ ಅಂತೇಳಿ, ನನ್ಗೆ 2 ಗಂಡ್ಮಕ್ಳು, ದೊಡ್ಡವನು ವರುಣ್ ಅಂತ ಹೇಳಿ, ಸಣ್ಣವನು ಶರಣ್ ಅಂತ ಹೇಳಿ, ಅವರೆಲ್ಲ ಪ್ರೋತ್ಸಾಹ ಮಾಡ್ತಾರೆ.
1: ಈಗ ಸಾಮಾನ್ಯವಾಗಿ ಈ ಅಂದ್ರೆ ಹೊರಗಡೆ ನೀವು ಆರ್ಡರ್ ಗಳನ್ನ ತಗೊಳ್ಳುವಾಗ ಅಲ್ಲಿ ಹೋಗಿ ಮಾಡುವಾಗ ತುಂಬಾ ಸಮಯ ತಗೊಳ್ತದಲ್ಲ, ಅಂದ್ರೆ ಅಷ್ಟು ಸಮಯ ಕೂಡ ಅಂದ್ರೆ ಅಲ್ಲಿ ಕೂತು ಮಾಡ್ತೀರಾ ಹೇಗೆ?
0: ಅದೇ ಪಾಲೆಮರ್ ಅವರದ್ದು ಅಲ್ಲಿ ಗಾರ್ಡನ್, ಅದು ಗಾರ್ಡನ್ ಅಲ್ಲಿ ಫುಲ್ ಮರವೇ ಅಲ್ಲ, ನಾನು ಎಣಿಸಿದೆ ಬೆಳಿಗ್ಗೆ ಹೋಗಿ ನೋಡ್ತೇನೆ ಎಷ್ಟು ಮರ ಅಂದ್ರೆ ಅಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆ ದಿವಸ, ತುಂಬಾ ಟೈಲ್ಸ್ ಎಲ್ಲ ಹಾಕಿ ಯಕ್ಷಗಾನಕ್ಕೆ ರೆಡಿ ಮಾಡ್ತಾ ಇದ್ರು. ಅಲ್ಲಿ ಕೆಲಸದವರೆಲ್ಲ ಹೇಳುದು, ನೀವಿದು 3 ಗಂಟೆ ಒಳಗೆ ಮಧ್ಯಾಹ್ನದೊಳಗೆ ಮಾಡ್ಬೇಕು, ಅಂದ್ರೆ ನಾನು ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿದ್ದೇನೆ, ನೀವು 3 ಗಂಟೆ ಒಳಗೆ ಮಾಡಿದ್ರೆ ಇಲ್ಲಿ ಎಲ್ಲ ಗಾಳಿ ಬೀಸ್ತದೆ ಇಷ್ಟು ಮರದಿಂದ, ನಿಮ್ಗೆ ಆಗುದಿಲ್ಲ ಮಾಡ್ಲಿಕ್ಕೆ ಅಂತ. ನಂದು 3 ಗಂಟೆ ಒಳಗೆ ಮಾಡ್ಲಿಕ್ಕೆ ಆಗುದಿಲ್ಲ ಇದಂತಲೂ ನಂಗೆ ಗೊತ್ತುಂಟು, ಇದು ಸಾಯಂಕಾಲದ ಮೇಲೆ ಹೋಗ್ತದೆ 7 ಗಂಟೆವರೆಗೆ ಅಂತ ಹೇಳಿ ಗೊತ್ತಿತ್ತು. ಅದಕ್ಕೆ ಅವ್ರ ಹತ್ರ ನಾನು ನೋಡುವ ದೇವರಿದ್ದಾರೆ.

0: ಕುತ್ಕೊಂಡು ಹೋಗ್ತಾರೆ ಅಂತ ಹೇಳಿದೆ. ಆಮೇಲೆ ನಾನು 6:30 ಆಗುವ ತನಕ ಒಂಚೂರು ಗಾಳಿ ಬರಲಿಲ್ಲ. ನಂದು ಯಾವಾಗ ರಂಗೋಲಿ ಮುಗೀತು ಎಲ್ಲ ಮಳಲ್ಲಿ ನಡ್ಲಿಕ್ಕೆ ಶುರು ಆಯ್ತು. ಅಲ್ಲಿ ಅದೇ ಹೇಳುದಲ್ಲ, ದೇವರ ಮೇಲೆ ನಾವು ಮಾಡಿದ್ರೆ ಅಷ್ಟು. ನಾನೊಂದು ವಿಡಿಯೋಸ ತೆಗೆದಿದ್ದೇನೆ, ಅದು ಎಷ್ಟು ಮರ ಉಂಟಲ್ಲಿ, ಗಾಳಿ ಒಂದು ಎಲೆ ಅಲ್ಲಾಡ್ಲಿಲ್ಲ, ಏನು ನನ್ನ ರಂಗೋಲಿ ಮೇಲೆ ಕಸ ಬೀಳಲಿಲ್ಲ, ಅದು ಏನೂ ಆಗಲಿಲ್ಲ.
1: ಈಗ ನೀವು ಒಂದು ವೇಳೆ ಈ ರಂಗೋಲಿ ಬಿಡಿಸದೇ ಇರ್ತಾ ಇದ್ರೆ ಏನಾಗ್ತಾ ಇದ್ರಿ?
0: ಬಿಡಿಸದೇ ಇದ್ರೆ ನಾನು ಮನೆಯದ್ದು ಕೆಲಸದಲ್ಲೇ ಮಾಡುದು ರಾತ್ರಿ ಅಲ್ಲ. ನಂದು ಅಲ್ಲಿಗೆ ICICI ಪ್ರುಡೆನ್ಶಿಯಲ್ ಅಲ್ಲಿ ಅಡ್ವೈಸರ್ ನಾನು. ಆಮೇಲೆ ನಂದೊಂದು ಸಣ್ಣ ಬಿಸ್ನೆಸ್ ಸಹ ಮಾಡ್ತಾ ಇದ್ದೆ ನಾನು, ಟೀಶರ್ಟ್ ಪ್ರಿಂಟಿಂಗ್ ಎಲ್ಲ ಕಸ್ಟಮೈಸ್ಡ್. ಆಮೇಲೆ ನಾನು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಬೇರೆ ಬೇರೆ ಅಡಿಗೆ, ನನಗೆ ಸಂಟಿಲ್ಲ ಅದರದ್ದು, ರಾಶಿ ರಾಶಿ ಪಾತ್ರೆ ಗುಡ್ಸೋದು ಬರ್ಸೋದು ಮನೆಯದೆಲ್ಲ ಇರ್ತದೆ ನನಗೆ. ರಾತ್ರಿವರೆಗೂ ನಂಗೆ ಕೆಲಸ ಇರ್ತದೆ. ಈಗ ರಂಗೋಲಿ ಮಾಡಿದ್ರೆ ರಾತ್ರಿ 11 ಗಂಟೆ, ಮಧ್ಯರಾತ್ರಿ 3 ಗಂಟೆವರೆಗೆ, ಆ ಟೈಮ್ ನಂದೆ ಅಲ್ಲ, ಯಾರು ಉಪದ್ರ ಕೊಡ್ಲಿಕ್ಕಿಲ್ಲ.
1: ಹೌದು,
0: ಆಗ ರಾತ್ರಿ ಮಾಡುದು ನಾನು, ಎಲ್ಲರೂ ನಾನು ಬಿಸಿ ಇರ್ತೇನೆ.
1: ಈಗ ಈ ಟೀ ಶರ್ಟ್ ಪ್ರಿಂಟಿಂಗ್ ಅದೆಲ್ಲ ಯಾವಾಗದಿಂದ ಆರಂಭ ಮಾಡಿದ್ರಿ?
0: ಅದು ಫಸ್ಟಿಗೆ ನನ್ನ ಮಗ ಮಾಡ್ತಾ ಇದ್ದ, ಅವನೀಗ ಬ್ಯಾಂಗ್ಳೂರಲ್ಲಿ MBA ಮಾಡ್ತಾ ಇದ್ದಾನೆ. ಹಾಗೆ ಅವನು ಅದ್ ನಿಲ್ಸುದು ಬೇಡ ಅಂತ ಹೇಳಿದ, ಅದಕ್ಕೆ ನಾನು ವಿಧಾನ ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳಿ. ಅಂದ್ರೆ ನಾನು ಪ್ರಿಂಟ್ ಅಲ್ಲ ಮಾಡುದು, ಮಾಡಿಸಿ ಕೊಡ್ತೇನೆ.
1: ಒಂದು ಕಡೆಯಲ್ಲಿ ಜಾಬ್, ಇನ್ನೊಂದು ಕಡೆಯಲ್ಲಿ ನಿಮ್ಮ ಹವ್ಯಾಸ, ಎರಡನ್ನ ಹೊಂದಿಸಿಕೊಂಡು ಹೋಗುವಂತದ್ದು ಒಂದು ಚಾಲೆಂಜಿಂಗ್ ಅಂತ ಅನ್ಸೋದಿಲ್ವಾ?
0: ನಿಜ ಚಾಲೆಂಜಿಂಗ್ ಅದು. ಜಾಬ್ ಅಂತ ನಾನು ಹೋಗ್ಬೇಕಂತಿಲ್ಲ, ಕಾಲ್ ಮಾಡಿ ಮಾಡಬಹುದು.
1: ಆದ್ರೆ ಒಂದು ಜವಾಬ್ದಾರಿ ಅನ್ನುವಂಥದ್ದು ಇದೆ,
0: ಎಲ್ಲವನ್ನೂ ನೋಡ್ಕೊಂಡು ಮಾಡುದು, ಅದು ಶಕ್ತಿ ಕೊಡುದು ದೇವ್ರೆ. ಯಾಕಂದ್ರೆ ಅಷ್ಟು ನಾ ಹಗಲಿಗೆ ಕೆಲಸ ಮಾಡಿ ರಾತ್ರಿ ನಿದ್ದೆ ಬರ್ಬೇಕು, ನೀವು ಅಷ್ಟು ಸುಸ್ತಾಗ್ಬೇಕಲ್ಲ, ನಿದ್ದೆ ಜಾಸ್ತಿ ನಂಗೆ. ಆದ್ರೆ ರಂಗೋಲಿ ಎದುರು ಕೂತ್ರೆ ಅದು ಫ್ರೆಶ್ ಆಗಿ ಆರಾಮದಲ್ಲಿ ಮಾಡ್ತೇನೆ ನಾನು. ಅದರಲ್ಲಿ ಮುಳುಗಿ ಹೋಗಿ ಯಾರು ಎಂತ ಇದು ಮಾಡಿದ್ರು ನಂಗೆ ಗೊತ್ತಾಗಲ್ಲ, ಅದರಲ್ಲೇ ಮುಳುಗಿ. ನನ್ನ ಮಗ ಹೇಳುದು ವರುಣ್, ನೀನು ಮತ್ತೆ ಅದು ಒಂದಾಗಿ ಬಿಡ್ತೀರಿ ಆ ರಂಗೋಲಿ ಮಾಡುವಾಗ ಅಂತ. ಅಂದ್ರೆ ನಂಗೆ ಗೊತ್ತೇ ಆಗುದಿಲ್ಲ, ಈಚಿನ ಇದರಲ್ಲೇ ಇರುದಿಲ್ಲ, ನಾನು ಮುಳುಗಿ ಹೋಗಿರ್ತೇನೆ ಅದರಲ್ಲಿ. ಯಾವುದೋ ಒಂದು ಶಕ್ತಿ ನನ್ನಿಂದ ಮಾಡಿಸ್ಕೊಂಡು ಹೋಗ್ತದೆ.
1: ಈಗ ಮಹಿಳೆಯರು ಸಾಮಾನ್ಯವಾಗಿ ಕೇವಲ ಮನೆ ಕೆಲಸ ಅದಕ್ಕೆ ಮಾತ್ರ ಸೀಮಿತ ಆಗಿ ಬಿಡ್ತಾರೆ. ಇಂತಹ ಹವ್ಯಾಸಗಳನ್ನು ನಡೆಸಿಕೊಂಡು ಹೋದ್ರೆ ಮಾನಸಿಕವಾಗಿ ನಾವು ಒಂದು ಆರೋಗ್ಯಯುತವಾಗಿರ್ಲಿಕ್ಕೂ ಅದು ಸಹಾಯಕ ಆಗಿರ್ತದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ?
0: ಹೌದು, ನಿಜವಾಗಿಯೂ ಯಾರಿಗಾದ್ರೂ ಒಂದು ಹವ್ಯಾಸ ಅಂತ ಇರ್ಲೇಬೇಕು. ಇಲ್ಲರೂ ಕುತ್ಕೊಂಡು ಯಾರ್ಯಾರೋ ಬಗ್ಗೆ ಗಾಸಿಪ್ ಇದು ಅದು ಅಂತ ಹೇಳ್ಕೊಂಡು ಟೆನ್ಷನ್ ತಲೆಯಲ್ಲೆಲ್ಲ ಸಾವಿರ ಬರ್ತದೆ ಅಲ್ಲ, ನಮ್ಗೆ ಅದೆಲ್ಲ ಆಲೋಚನೆ ಮಾಡ್ಲಿಕ್ಕೂ ಪುರುಸೋತಿ ಇರುದಿಲ್ಲ. ಮತ್ತೆ ಒಳ್ಳೆ ಖುಷಿ ಆಗ್ತದೆ, ಒಂದು ಏನಾದ್ರೂ ಒಂದು ಹಾಬಿ ಇದ್ರೆ ನಮ್ಗೆ ಅದರಲ್ಲಿ ಯಾರು ಎಂಥದೇ ಆಗಲಿ, ಅದು ಹಾಡೋದಿರ್ಬೋದು, ರಂಗೋಲಿ, ಪೇಂಟಿಂಗ್, ಏನೇ ಗಾರ್ಡನಿಂಗ್, ಏನಾದರೂ ಟೈಲರಿಂಗ್, ಯಾವುದಾದ್ರು ಒಂದು ಹವ್ಯಾಸ ಇದ್ರೆ ಅದರಷ್ಟು ಒಳ್ಳೆಯದು ಯಾವುದೂ ಅಲ್ಲ. ಹವ್ಯಾಸ ಈಗ ಗೊತ್ತಿಲ್ಲ ಅಂತ ಹೇಳಿದರೆ, ಈಗ ಯೂಟ್ಯೂಬಲ್ಲಿ ಇರ್ತದೆ, ಮೊಬೈಲ್ ಇಟ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆ ಯೂಟ್ಯೂಬ್ ನೋಡಿ ಏನಾದ್ರು ಒಂದು ಸಣ್ಣದು ಕಲಿಬೋದಲ್ಲ ಯಾರಿಗಾದರೂ. ಒಟ್ಟು ಟೈಮ್ ವೇಸ್ಟ್ ಮಾಡಬಾರ್ದು ಅಷ್ಟೇ, ಏನಾದ್ರೂ ಒಂದು ಕಲಿಬೇಕಷ್ಟೇ.
1: ಹೊಸತನವನ್ನ ಹುಡುಕಿಕೊಂಡು ನಾವು ಹೋಗಬೇಕು.
0: ಹೌದು, ಹೋಗ್ಬೇಕು. ಈಗ ನನ್ಗೆ ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ, ಹಠ ಹಿಡ್ದು ಯಾಕೆ ಆಗಿಲ್ಲ, ಬಾಯಿ ವಾರೆ ಆಗಿದೆ ಹೇಳಿದ್ರು. ಬಾಯಿಯಲ್ಲೇ 6-7 ಗಂಟೆ ಒಮ್ಮೊಮ್ಮೆ ಕಳೆದಿದ್ದೇನೆ ಬಾಯಿ ಮಾಡುದ್ರಲ್ಲಿ. ಅಂದ್ರೆ ಈಗ ಒಂದು ಯಾವುದೋ ಮಾಡುವಾಗ ಆ ಲಿಪ್ಸಿನ ಕಲರ್ ಸ್ವಲ್ಪ ಚೇಂಜ್ ಆದ್ರೂ ಅವರಿಗೆ ಅದು ಸೂಟ್ ಆಗುದಿಲ್ಲ. ಜೆಂಟ್ಸ್ ಇದೆಲ್ಲ ನಾವಲ್ಲಿ ರೆಡ್ ಲಿಪ್ಸ್ ಹಾಕಿರೋ ಅದು ಒಂಚೂರು ಸೂಟ್ ಆಗುದಿಲ್ಲ. ಆ ನ್ಯಾಚುರಲ್ ಲಿಪ್ಸ್ ಇದೇ ಕಲರ್ ಬರಬೇಕು. ಆಗ ಅದು ಪ್ರಯತ್ನ ಮಾಡಿ ಮಾಡಿ ಮಾಡಿ ಮಾಡಿ ನ್ಯಾಚುರಲ್ ಲಿಪ್ಸ್ ಎಲ್ಲವೂ ಸರಿ ಆಗ್ಲಿಕ್ಕೆ ಶುರು ಆಯ್ತು. ಅದು ಮತ್ತೆ
1: ಈಗ ದೇವರದ್ದು ಮಾಡುವಾಗ ಅದೊಂದು ಅಂದ್ರೆ ಅದಕ್ಕೆ ಸೂಕ್ತವಾದ ಬಣ್ಣದ ಆಯ್ಕೆ ಇದೆಲ್ಲ ಗೊತ್ತಾಗ್ತದೆ ನಿಮಗೆ ಹೇಗೆ?
0: ಬಣ್ಣದ ಆಯ್ಕೆ ಅದೇ ಹೇಳಿದ, ಅದು ಆಗಿಕೊಂಡು ಹೋಗ್ತದೆ ಅದರಷ್ಟಕ್ಕೆ. ಅದು ಅದೇ ಈಗ ಮಾಡಿ ಮಾಡಿ ಮಾಡಿ ಅದು ಗೊತ್ತಾಗ್ತದೆ. ಹಾಗೆ ನಂಗೆ ಸ್ವಲ್ಪ ಡೌಟ್ ಎಲ್ಲ ಇದ್ರೆ ನಮ್ಮ ಅವರು ಸತೀಶ್ ಚಂದ್ರ ಅಂತ ಹೇಳಿದೆ ಅಲ್ಲ, ಅವ್ರ ಹತ್ರ ಸ್ವಲ್ಪ ನಾನೀಗ ಪೋರ್ಟ್ರೇಟ್ ಎಲ್ಲ ಮಾಡುವಾಗ ಸ್ವಲ್ಪ ಲೈನ್ಸ್ ಎಲ್ಲ ಇರ್ತದೆ, ರಿಂಗ್ಸ್ ಎಲ್ಲ ಇರ್ತದೆ, ಅದಕ್ಕೆ ಯಾವ ಕಲರ್ ಹಾಕು ಅವ್ರ ಹತ್ರ ಅವ್ರ ಗೈಡೆನ್ಸ್ ಕೊಟ್ಟಿದ್ದಾರೆ.
1: ಈಗ ನಿಮ್ಮ ಮನೆಯಲ್ಲಿ ಹಬ್ಬ ಹರಿದಿನ ಎಲ್ಲ ಬಂದಾಗ ಮನೆಯನ್ನ ಯಾವ ರೀತಿ ಅಲಂಕಾರ ಮಾಡ್ತೀರಿ?
0: ನಮ್ಮ ಮನೆಯಲ್ಲಿ ನನ್ನ ಅಡಿಗೆ ಮನೆಯಲ್ಲಿ ಫಸ್ಟ್ ಪೇಂಟಿಂಗ್ ಮಾಡಿದ್ ನಾನು. ಇಡೀ ಗೋಡೆಯಲ್ಲಿ ದಿನ ಪಾತ್ರೆ ತೊಳಿ, ಈ ಗೋಡೆ ನೋಡಿ ನೋಡಿ ನೋಡಿ ನನಗೆ ಬೇಜಾರಾಗ್ತದೆ, ದಿನ ಅದೇ ತೊಳೆಯುದು ಅಂತ ಹೇಳಿ. ಒಳ್ಳೆ ಒಂದು ಸನ್ರೈಸ್ ಇದ್ದು, ಅಲ್ಲಿ ಎರಡು ಜಿಂಕೆ, ಒಂದು ಈ ಸಮುದ್ರದ ಹತ್ರ ನಿಂತ ಹಾಗೆ, ಒಂದ್ ಸೈಡಲ್ಲಿ ನೈಟ್ ವ್ಯೂ, ಅಲ್ಲಿ ಒಂದು ಚಂದ್ರ, ಅಲ್ಲಿ ಸ್ಟಾರ್ಸ್ ಆಕಾಶದಲ್ಲಿ ಇದ್ದಾಗೆ, ಬ್ಲೂ ಆಕಾಶ, ಹಾಗೆಲ್ಲ ಮಾಡಿದ್ದೇನೆ. ಮತ್ತೊಂದು ಕಡೆ ಜೋಗ್ ಫಾಲ್ ಮಾಡಿದ್ದೇನೆ. ಹಾಗೆ ಮೂರು ಗೋಡೆಯಲ್ಲಿ ಮೂರು ಉಂಟು. ಪಾತ್ರೆ ತೊಳಿತಿರುವಾಗ ಅದನ್ನೇ ನೋಡುದು, ನಾನು ಬೀಚಲ್ಲೇ ಇದ್ದಾಗೆ ಆಗ್ತದೆ, ಇಲ್ಲ ಜೋಗ್ ಫಾಲ್ಸ್ ಅಲ್ಲಿ ಇದ್ದಾಗೆ ಆಗ್ತದೆ ಈಚೆ ನೋಡಿದ್ರೆ. ಅಲ್ಲ, ಬಾತ್ರೂಮ್ ಡೋರ್ ಅಲ್ಲಿ ಒಂದು ಲೇಡಿದು ಪೇಂಟಿಂಗ್ ಮಾಡಿದೆ, ಒಂದು ದೊಡ್ಡದು, ಒಂದು 5 ಫೀಟ್ ಇದ್ದು. ನಮ್ಮ ಮನೆಯವ್ರು ಬೈದ್ರು ಅದಕ್ಕೆ, ಇದಂತ ಲೇಡೀಸ್ ಟಾಯ್ಲೆಟ್ ಅಂತ ಹೇಳಿ ಬೈದ್ರು. ಆದ್ರೆ ಅದು ಬೋಳ್ ಇರೋದಕ್ಕಿಂತ ಒಂದು ಚಂದ ಕಾಣ್ತದೆ, ಅದೊಂದು ಲುಕ್ ಬಂದವರೆಲ್ಲ ಚಂದಾಗಿದೆ ಪೇಂಟಿಂಗ್. ಅದ್ ನನ್ನ ಫಸ್ಟ್ ಪೇಂಟಿಂಗ್, ರಾತ್ರಿಯಿಂದ ಬೆಳಿಗ್ಗೆವರೆಗೆ ಕೂತು ಮಾಡಿದ್ದು.
1: ಅದು ಬಿಟ್ಟು ನೀವು ಆಯಿಲ್ ಪೇಂಟಿಂಗ್ ಅದೆಲ್ಲ ಮಾಡ್ತೀರ?
0: ಇಲ್ಲ, ನಾನು ಎಂಥದ್ದು ಮಾಡುದಿಲ್ಲ, ಅದೇ ಫಸ್ಟ್ ಪೇಂಟಿಂಗ್. ನಂಗೆ ಪೇಂಟಿಂಗ್ ಇಷ್ಟ, ನಂಗೆ ರಂಗೋಲಿಯೇ ಖುಷಿ, ರಂಗೋಲಿಯೇ ನಂಗೆ ಇಷ್ಟ ಮಾಡ್ಲಿಕ್ಕೆ.
1: ಸುಮಾರು ಒಂದು 50-60 ಗಂಟೆ ವಿನಿಯೋಗಿಸಿ ತಯಾರಿಸಿದಂತಹ ರಂಗೋಲಿಯನ್ನ ಮತ್ತೆ ಅಷ್ಟು

0: ದಾಗಿರುವಂತಹ ರಂಗೋಲಿಯನ್ನ ತೆಗೆಯುವಾಗ ಬೇಜಾರನ್ಸೋದಿಲ್ವ ನಿಮಗೆ?
1: ಇದು ಸಾಧಾರಣವಾಗಿ ಎಲ್ಲ ಇಂಟರ್ವ್ಯೂ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ತೆಗೆಯುವಾಗ ಬೇಜಾರಾಗುವುದಿಲ್ಲ, ಆ ಜಾಗದಲ್ಲಿ ಇನ್ನೊಬ್ರು ಬರ್ಲಿಕ್ಕೆ ರೆಡಿ ಆಗ್ತಾರಲ್ಲ, ಆಗ ನಾನು ಇದನ್ನು ತೆಗೆಯೋದು, ಆ ದೇವರಿಗೆ ಜಾಗ ಮಾಡಿ ಕೊಡುದು ನಾನು.
0: ಒಳ್ಳೇದು ಮೇಡಮ್. ಇಷ್ಟು ಹೊತ್ತು ರಂಗೋಲಿ ಕಲೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮತ್ತೆ ನೀವು ಅದರ ಜೊತೆ ಒಂದಾಗಿರುವಂತಹ ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ನಿಮಗೆ.
1: ನಿಮಗೂ ಧನ್ಯವಾದಗಳು, ಹಾಗೂ ಎಲ್ಲ ಕೇಳುಗರಿಗೆ ಧನ್ಯವಾದಗಳು.
2: ಇದುವರೆಗೆ ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ.
0: ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
4: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ. ಅರೆ
5: ಸಿಕ್ಕಿದ್ರು.
6: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ವಂದೇ ಮಾತರಂ. 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
9: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
8: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಹೆಚ್ಚು
1: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ. ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ರಮ್ಯಾ ಬೀಡು ಬೈಲು ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
4: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಮ್ಯಾ ಬೀಡುಬೈ. ಇವರು ಪ್ಲಾಸ್ಟಿಕ್ ಸರ್ಜರಿ ಮತ್ತು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ತಜ್ಞರು. ಹೌದು ಮೇಡಮ್, ನಮಸ್ಕಾರ.
5: ನಮಸ್ಕಾರ.
4: ಈಗ ನಾವು ಪ್ಲಾಸ್ಟಿಕ್ ಸರ್ಜರಿ ಅಂತ ಕ್ಷಣ ನಮ್ಮ ಕೇಳುಗರಿಗೆ ಗೊತ್ತಾಗ್ಬಿಡುತ್ತೆ, ಓ ಏನೋ ಬಣ್ಣವನ್ನೇ ಬದಲಿ ಮಾಡೋದಾಗಲಿ, ಇದ್ದದ್ದಿಂಗೆ ಇದ್ದಂಗೆ ಮಾಡೋದಾಗಲಿ, ಅಥವಾ ಸೊಟ್ಟ ಪೊಟ್ಟ ಇದ್ರೆ ಅದನ್ನು ಸರಿಪಡಿಸೋದಾಗಲಿ, ಇವನ್ನೆಲ್ಲವನ್ನು ಕೂಡ ಸರಿಪಡಿಸ್ಬಿಡ್ತಾರೆ ಅಂಥೇಳಿ. ಒಂಥರ ಕಾಮನ್ ಆಗಿ ಪ್ಲಾಸ್ಟಿಕ್ ಸರ್ಜರಿ ಆ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಅಂತೂ ಹೇಳ್ಬೋದು, ಗೊತ್ತಿದ್ದರೆ ಅರೆಬರೆ ಗೊತ್ತಿರ್ತದೆ. ಮೇಡಮ್, ಈ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನು ಅಂಥೇಳಿ, ನಂತರ ನಾವು ಅಪಘಾತ ಸಂದರ್ಭದಲ್ಲಿ ಆದಂತಹ ಸಮಸ್ಯೆಗಳಿರ್ತವೆ ಅದನ್ನು ಸರಿಪಡಿಸೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ಪ್ಲಾಸ್ಟಿಕ್ ಸರ್ಜರಿ ಅದು ಏನು ಮೇಡಮ್?
5: ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತ ವರ್ಡ್ ಬಂದಿರೋದು ಪ್ಲಾಸ್ಟಿಕ್ಸ್, ಅದೊಂದು ಗ್ರೀಕ್ ಪದ, ಪ್ಲಾಸ್ಟಿಕೋಸ್ ಇಂದ ಬಂದಿರೋದು. ಅದರ ಅರ್ಥ ಇಂಗ್ಲಿಷ್ ಅಲ್ಲಿ ಹೇಳಬೇಕಾದ್ರೆ ಟು ಮೋಲ್ಡ್ ಅಥವಾ ಶೇಪ್, ಅಂದ್ರೆ ಏನೇ ಆ ಕಡೆ ಈ ಕಡೆ ಇದ್ರೆ ಅದನ್ನ ಸರಿಪಡಿಸೋದು ಪ್ಲಾಸ್ಟಿಕ್ ಸರ್ಜರಿ ಅವರ ಕೆಲಸ. ಈಗ ನಮ್ದರಲ್ಲಿ ಎಲ್ಲರೂ ಬರೀ ಸೌಂದರ್ಯವರ್ಧಕ ಚಿಕಿತ್ಸೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಆದ್ರೆ ಅದು ಮಾತ್ರ ಅಲ್ಲ, ಅಪಘಾತಕ್ಕೊಳಗಾಗಿ ಅಲ್ಲಿ ಆಗಿರೋ ಚರ್ಮ ಮತ್ತೆ ಇದು ಮಾಂಸದ ಕೊರತೆ ಇದ್ದಲ್ಲಿ ಅಥವಾ ಕ್ಯಾನ್ಸರಿಗೆ ಒಳಗಾಗಿ, ಈಗ ಸ್ತನ ಕ್ಯಾನ್ಸರ್ ಆಗಲಿ, ಬಾಯಿಯ ಕ್ಯಾನ್ಸರ್ ಆಗಲಿ, ಅಲ್ಲಿ ಚರ್ಮ ಮಾಂಸ ಕೊರತೆ ಇದ್ದಲ್ಲಿ, ಅಥವಾ ಈಗ ಹುಟ್ಟಿನಿಂದಲೇ ಕೆಲವೊಬ್ಬರಿಗೆ ಡಿಫಾರ್ಮಿಟೀಸ್ ಇರುತ್ತೆ, ಅದಕ್ಕೆ ಕರೆಕ್ಷನ್ ಮಾಡೋದು. ಸೊ ಇದೆಲ್ಲ ಕವರೇಜ್, ಕರೆಕ್ಷನ್, ರೀಕನ್ಸ್ಟ್ರಕ್ಷನ್. ಈಗ ಕಟ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ಮನೆಯಲ್ಲಿ, ಬೆರಳು ಕಟ್ಟಾಗುತ್ತೆ, ಅದನ್ನು ವಾಪಸ್ ಜೋಡಿಸೋದು, ರೀಇಂಪ್ಲಾಂಟೇಷನ್, ಇದೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಬರೋದು. ಸೊ ಈ ಸೌಂದರ್ಯವರ್ಧಕ ಚಿಕಿತ್ಸೆ ಅನ್ನೋದು ಅದರಲ್ಲಿ ಒಂದು ಸಣ್ಣ ಭಾಗ.
4: ಅದೇ ಅದೇ, ಅಂದರೆ ಕಪ್ಪಿದವ್ರನ್ನ ಬೆಳ್ಳಗೆ ಮಾಡೋದು ಅಥವಾ ಮುಖವನ್ನು ಚಂದ, ಆಮೇಲೆ ಮೂಗು ಸರಿ ಇದೆಯಲ್ಲ ಅಂದರೆ ಮೂಗು ಸರಿ ಮಾಡೋದು ಅಂತಂತೆಲ್ಲ ಅನೇಕ ಕೆಲವು ಸಿನಿಮಾ ನಟಿಯವರು ಮಾಡಿಸ್ಕೊಂಡಿರ್ತಾರೆ ಅಂತಂತೆಲ್ಲ ಎಲ್ಲ ಕೇಳಿದ್ದೀವಿ ನಾವು. ನೀವು ಭಾಳ ಚೆನ್ನಾಗಿ ನಿಜವಾಗ್ಲೂ ಹೇಳಿದ್ರಿ. ಈಗ ಬೆರಳು ಕಟ್ ಮಾಡಿದರೆ ಬೆರಳನ್ನು ಮತ್ತೆ ವಾಪಸ್ ಜೋಡಿಸೋದಾಗಲಿ, ಅಥವಾ ಕೈಯೇ ಕಟ್ಟಾದರೆ ಕೂಡ ಕೈನೂ ಜೋಡಿಸುವ ಸಂದರ್ಭದಲ್ಲಿ ಅದನ್ನು ಸರ್ಜರಿ ಮಾಡೋರು ಮಾಡಿದ್ರು ರೀಕನ್ಸ್ಟ್ರಕ್ಟಿವ್ ಸ್ಪೆಷಲಿಸ್ಟ್ ತಾವು ಇರೋದ್ರಿಂದ ಅದು ಮತ್ತೆ ಅದನ್ನು ವಾಪಸ್ ಜೋಡಿಸುವ ಕೆಲಸವನ್ನು ಕೂಡ ಮಾಡ್ತೀರಿ ಅಲ್ವಾ? ಅದು ಹೇಗಿದೆ ಅಂದರೆ ಕೈ ಥರನೇ ಕಾಣಿಸ್ಬೇಕು, ಬೆರಳ ಥರನೇ ಕಾಣಿಸ್ಬೇಕು, ಎಲ್ಲವೂ ಕೂಡ ಆ ಚರ್ಮದಲ್ಲಿ ಏನು ವ್ಯತ್ಯಾಸ ಆಗಬಾರ್ದು, ಅಷ್ಟು ಒಳ್ಳೆಯ ರೀತಿಯಲ್ಲಿ ಕಾಣೋ ಹಾಗೆ ಮಾಡ್ತೀರಿ. ಹಾಗೆ ಕಾಣಿಸುತ್ತಾ ಮೇಡಮ್? ಈಗ ಏನೇ ಒಂದು ಜೋಡಿಸಿದ್ರೆ
5: ರೂಪ ಮಾತ್ರ ಅಲ್ಲ, ಒಂದು ಕೈಗೆ ಏನು ಇಂಪಾರ್ಟೆಂಟ್, ಅದಕ್ಕೆ ಫಂಕ್ಷನ್ ಇಂಪಾರ್ಟೆಂಟ್, ಫಂಕ್ಷನಾಲಿಟಿ ಮತ್ತೆ ಎಸ್ಥೆಟಿಕ್ಸ್, ಕೈ ಕೆಲಸ ಮಾಡುವಾಗ ಆಗ್ಬೇಕು ಕಡೆಗೆ. ಸೊ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ನಾವು ಕೆಲಸ ಮಾಡೋದು
4: ಕರೆಕ್ಟ್. ಈಗ ಈ ತಾವು ಹೇಳಿದ್ರಲ್ಲ, ಈಗ ಅದು ಕೆಲಸ ಮಾಡ್ಬೇಕು ಅಂತೇಳಿ ಎಷ್ಟೋ ಸಲ ಕಾಲು ಕಟ್ಟಾದಾಗ ಕಾಲು ಜೋಡಿಸಿರ್ತಾರೆ, ಅದಕ್ಕೆ ಕಾಲೇ ಕಟ್ಟಾಗಿರ್ತದೆ, ಹಾಗಾದ್ರೆ ಏನು ಮಾಡಕ್ ಬರಲ್ಲ, ಅದಕ್ಕೆ ಆ ಕಾಲ್ ರೀತಿ ಕಾಣೋ ಹಾಗೆ ಕಾಲನ್ನ ಜೋಡಿಸಿರ್ತಾರೆ.
5: ಅದು ಪ್ರಾಸ್ಥೆಟಿಕ್ಸ್ ಅಂತ ಹೇಳ್ತಾರೆ. ಯಾವಾಗ ಕಾಲನ್ನ ವಾಪಸ್ ಜೋಡಿಸ್ಲಿಕ್ಕೆ ಆಗಲ್ವೋ ಅವಾಗ ಅದ್ ಮಾಡ. ಈಗ ಕಾಲ್ ಜೋಡಿಸೋದು, ಇಡೀ ಕಾಲನ್ನು ಜೋಡಿಸಿದೇವೆ, ಅದನ್ನು ಮಾಡ್ತೇವೆ. ಸೊ ರೀಇಂಪ್ಲಾಂಟ್ ಅಂತ ಯಾವುದಕ್ಕೆ ಟರ್ಮ್ ಇದೆ ಅದನ್ನು ಮಾಡ್ತೇವೆ.
4: ಡಾಕ್ಟರ್ ರಮ್ಯ ಅವರೇ, ತಾವು ಹೇಳ್ತಾ ಇದ್ರಿ ಕಾಲನ್ನು ಕೂಡ ಜೋಡಿಸ್ತೀವಿ, ಬೆರಳನ್ನು ಕೂಡ ಜೋಡಿಸ್ತೀವಿ ಅಂತಂದ್ರೆ, ಇದು ಬಹುಶಃ ನಮ್ಮ ಈ ಅಪಘಾತಗಳಿಂದ ಆದ ಸಂದರ್ಭದಲ್ಲಿ ಅದನ್ನು ಹೇಗೆ ವಾಪಸ್ ಜೋಡಿಸ್ಬೇಕು ಅನ್ನೋ ವಿಷಯಕ್ಕೆ ನಾವು ಬಂದಿದ್ದೀವಿ. ಇವಾಗ ಹೇಗೆ ಅದನ್ನ ಜೋಡಿಸ್ಬೇಕಾದ್ರೆ ಏನೇನು ಬೇಕಾಗತ್ತೆ?
5: ಈಗ ಅಪಘಾತಕ್ಕೊಳಗಾದಾಗ ನಿಮ್ಮ ಸುತ್ತಮುತ್ತ ಇರೋರು ಯಾರಿಗಾದ್ರೂ ಹೀಗಾದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು ಅವಾಗ? ಈಗ ನೀವು ಕೇಳಿರ್ಬೋದು ಆ ತುಂಡಾದ ಭಾಗವನ್ನು ಐಸ್ ಜೊತೆ ತಗೊಂಡ್ ಬರ್ಬೇಕು ಅಂತ.
4: ಐಸ್ ಜೊತೆಗೆ
5: ಬಟ್ ಅದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಐಸ್ ಜೊತೆಗೆ ಡೈರೆಕ್ಟ್ ಸಂಪರ್ಕವಾಗಬಾರ್ದು. ಸೊ ತುಂಡಾದ ಭಾಗವು ಇನ್ನೊಂದು ಪ್ಲಾಸ್ಟಿಕಲ್ಲಿ ಇಟ್ಟು ಇನ್ನೊಂದು ಐಸ್ ಬ್ಯಾಗ್ ಒಳಗೆ ಇಡಬೇಕು. ಸೊ ಐಸ್ ಮತ್ತೆ ತುಂಡಾದ ಭಾಗ ಯಾವತ್ತೂ ಜೊತೆಗೆ ಸಂಪರ್ಕ ಆಗಬಾರ್ದು. ಸೊ ಅದರಿಂದ ಏನಾಗುತ್ತೆ, ಅಲ್ಲಿರೋ ರಕ್ತನಾಳಗಳು ಚಿಕ್ಕದಿರುತ್ತೆ, ಇದು ಕೂದಲಿಂದನೂ ಸಣ್ಣದಿರುವ ರಕ್ತನಾಳಗಳು, ಸೊ ಅದೆಲ್ಲ ಕುಗ್ಗಿ ಹೋಗುತ್ತೆ. ಸೊ ಅದಕ್ಕೆ ಅದನ್ನು ಯಾವತ್ತೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ

0: ಇಡಬಾರ್ದು, ಇನ್ನೊಂದು ಪ್ಲಾಸ್ಟಿಕಲ್ಲಿ ಇಟ್ಟು ತಗೊಂಡು ಬರಬೇಕು.
1: ನೋಡಿ ಹೇಗಿದೆ, ಅರ್ಧಂಬರ್ಧ ತಿಳ್ಕೊಂಡಿರಬಾರ್ದು, ಅದನ್ನೆಲ್ಲ ಐಸ್ ಹಾಕಿ ಪ್ಲಾಸ್ಟಿಕ್ ಅಲ್ಲಿ ತಗೊಂಬರ್ಬೇಕು ಅಂತಂದಾಗ ಐಸು ಅದ್ರಲ್ಲಿ ಸೇರಿಸಿ ತಗೊಂಬಂದ್ಬಿಡ್ತಾರೆ. ಸೊ ಸರಿಯಾದ ಜ್ಞಾನ ಬೇಕಾಗುತ್ತೆ, ಅದನ್ನ ಮೊದಲು ಸುತ್ತ ಪ್ಲಾಸ್ಟಿಕ್ ಅಲ್ಲಿ ಸುತ್ತಿ ಆಮೇಲೆ ಐಸ್ ಬ್ಯಾಗ್ ಅಲ್ಲಿ ಇಟ್ಟು ಆ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಅದರೊಳಗೆ ಇಟ್ಟು ತರಬೇಕು.
0: ಹೌದು, ಒಂದು ಒಳ್ಳೆ ಕ್ಲೀನ್ ಆದ ಬಟ್ಟೆ ಸುತ್ತಮುತ್ತ ಇದ್ರೆ ಅದರಲ್ಲಿ ಅದನ್ನ ರ್ಯಾಪ್ ಮಾಡಿ, ಅದನ್ನ ಸುತ್ತಿ ಮತ್ತೆ ಅದನ್ನ ಪ್ಲಾಸ್ಟಿಕ್ ಅಲ್ಲಿ ಇಟ್ಟು ಇನ್ನೊಂದು ಪ್ಲಾಸ್ಟಿಕ್ ತಗೊಂಡು ಅದರಲ್ಲಿ ಐಸ್ ಅಥವಾ ಕೋಲ್ಡ್ ವಾಟರ್ ಇಟ್ಟು ಇದನ್ನ ತಗೊಂಡ್ ಬರ್ಬೇಕು. ಮತ್ತೆ ಇದು ಆದಷ್ಟು ಬೇಗ ಹತ್ತಿರನ ಮಲ್ಟಿ ಸ್ಪೆಷಾಲಿಟಿ ಒಳ್ಳೆ ಹಾಸ್ಪಿಟಲ್ ಗೆ ಕರ್ಕೊಂಡು ತಗೊಂಡು ಹೋದ್ರೆ ಒಳ್ಳೇದು.
1: ಎಷ್ಟು ಆದಷ್ಟು ಬೇಗ ಅಂದ್ರೆ,
0: ಈಗ ಪ್ರತಿಯೊಂದು ಭಾಗಕ್ಕೂ ಅದರದ್ದೇ ಆದ ಟೈಮ್ ಸ್ಪ್ಯಾನ್ ಇದೆ, ಲೈಫ್ ಸ್ಪ್ಯಾನ್ ಇದೆ. ಸೊ 6 ಗಂಟೆ ಒಳಗೆ ಅಂತ ಹೇಳ್ತೇವೆ. ಸೊ ಆದಷ್ಟು ಬೇಗ 6 ಗಂಟೆ ಒಳಗೆ ಆಪರೇಷನ್ ಮಾಡಿದ್ರೆ ಸಕ್ಸಸ್ ಹೆಚ್ಚು,
1: ಸಕ್ಸಸ್ ಹೆಚ್ಚು. ಸೊ ದೊಡ್ಡ ದೊಡ್ಡ ಆಸ್ಪತ್ರೆ ಸುತ್ತಮುತ್ತ ಏನಾದರೂ ಅಪಘಾತಗಳು ಆದರೆ ಇದು ಒಂಥರ ಮನುಷ್ಯನಿಗೆ ಧೈರ್ಯ, ಅಂದರೆ ಅಷ್ಟು ಮಾಡೋಕ್ಕೆ ಸಾಧ್ಯ ಇದೆ, ಬಟ್ ಅದ್ರ ಬಗ್ಗೆ ಜ್ಞಾನ ಇರಬೇಕು, ಗೊತ್ತಿರಬೇಕು, ಹೇಗೆ ತರಬೇಕು ಅನ್ನೋದ್ರ ಕಡೆ ನಾವು ಗಮನ ಕೊಡಬೇಕಾಗತ್ತೆ. ಈ ಸಾಕಷ್ಟು ಅಪಘಾತಗಳಾಗ್ತವೆ ನೋಡಿ, ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತಂದರೆ ಈಗ ಅಪಘಾತ ಆದಾಗ ಅಪಘಾತವನ್ನು ಸರಿಪಡಿಸ್ಬೇಕು, ಅಲ್ಲಿ ಮೊದಲು ಟ್ರೀಟ್ಮೆಂಟ್ ಕೊಡಬೇಕು, ಒಂಥರ ಎಮರ್ಜೆನ್ಸಿ ಇರುತ್ತೆ. ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ ಮೊದಲಿಗೆ ಗಮನ ಕೊಡೋದು ಏನು?
0: ಈಗ ತುರ್ತು ಚಿಕಿತ್ಸೆ ಕೆಳಗೆ ಬರೋದಾದ್ರೆ, ಈಗ ಅಪಘಾತ ಆದ ಸ್ಥಳದಲ್ಲಿ ಫಸ್ಟ್ ಆಂಬ್ಯುಲೆನ್ಸ್ ನ ಕರಿತೇವೆ, ಅದ್ರ ಜೊತೆಗೆ ಆ ತುಂಡಾದ ಭಾಗವನ್ನು ಯಾವತ್ತು ಎಳೆದು ಮಸಾಜ್ ಮಾಡಿ ಅಥವಾ ತುಂಬಾ ಒತ್ತಡ ಕೊಡೋದು ಇದೆಲ್ಲ ಮಾಡಬಾರ್ದು. ರಕ್ತಸ್ರಾವ ಇದ್ರೆ ಸ್ವಲ್ಪ ಒತ್ತಡ ಕೊಟ್ಟು ಒಂದು ಕ್ಲೀನ್ ಆದ ಬಟ್ಟೆಯಲ್ಲಿ ಸುತ್ತಿ ಯಾವ್ದಾದ್ರು ಹತ್ತಿರ ಇರೋ ಕಡ್ಡಿ ಅಂದ್ರೆ ಅಥವಾ ಉದ್ದಕ್ಕೆ ಇರೋ ಲಾಗ್ ಬೋರ್ಡ್ ಅಥವಾ ಸ್ಕೇಲ್ ಇಂಥದ್ದನ್ನ ಇಟ್ಟು ಇದನ್ನ ಸ್ಪ್ಲಿಂಟ್ ಆಗಿ ಯೂಸ್ ಮಾಡ್ಬೇಕು.
1: ಬಾಗಬಾರ್ದು ಆ ಕಡೆ ಕಡೆ ಅಂತ.
0: ಹೌದು, ಅದು ಜಾಸ್ತಿ ಅಲ್ಗಾಡಬಾರದು.
1: ಓಕೆ,
0: ಅಲ್ಗಾಡಿದ್ರೆ ಅಲ್ಲಿ ಇರೋ ರಕ್ತನಾಳಗಳು ಅಥವಾ ಎಲುಬು ಅದೆಲ್ಲಾನು ಡಿಸ್ಟರ್ಬ್ ಆಗ್ಬಿಡುತ್ತೆ. ಸೊ ಅದನ್ನ ಅಲ್ಲಿ ಹೇಗೆ ಎಷ್ಟಾಗುತ್ತೆ ಅಷ್ಟು ಅದನ್ನ ಸ್ಟ್ರೈಟ್ ಮಾಡಿ ಪೇಷಂಟ್ ಅನ್ನ ಆಸ್ಪತ್ರೆ ಕರ್ಕೊಂಡು ಬಂದ್ರೆ ಒಳ್ಳೇದು.
1: ಈಗ ಸಾಮಾನ್ಯ ನಾವು ಈ ತರ ಈ ಕಟ್ಟಾದ ಭಾಗವನ್ನ ತರೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅಪಘಾತಗಳು ಏನಾಗ್ತಾವಲ್ಲ, ಯಾವ ರೀತಿ ಏನು ತೊಂದರೆ ಆಗುತ್ತೆ ಅನ್ನೋದು ಹೇಳಕ್ಕಾಗಲ್ಲ, ಯಾವ ರೀತಿ ಅಪಘಾತ ಅಂತ ಗೊತ್ತೇ ಆಗಲ್ಲ. ಒಂದು ಕಾರ್ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಎಲ್ಲಿಂದನೋ ಬಿದ್ದಿರ್ಬೋದು, ಅಲ್ಲಿ ಬದ್ದಾಗ ಇನ್ನೊಂದು ಏನೋ ತಾಗಿರ್ತದೆ, ಇವೆಲ್ಲ ಅಪಘಾತಗಳು ಏನೇನು ಸಾಮಾನ್ಯ ಈಗ ನಿಮ್ಮ ಈ ಚಿಕಿತ್ಸೆ ಅಡಿನಲ್ಲಿ ಇವನ್ನೆಲ್ಲವನ್ನು ಸರಿಪಡಿಸಬಹುದು ಅಂತ ಹೇಳ್ತೀರಿ, ಯಾವ್ಯಾವ ರೀತಿಯ ಅಪಘಾತಗಳು?
0: ಈಗ ಕೆಲವೊಮ್ಮೆ ಹೊರಗಿಂದ ಏನು ಕಾಣಿಸೋದಿಲ್ಲ, ಒಳಗೆ ಎಲುಬು ಫ್ರಾಕ್ಚರ್ ಆಗಿರುತ್ತೆ, ಇದನ್ನು ಆರ್ಥೋಪೆಡಿಕ್ಸ್ ಅವ್ರು ನೋಡ್ಕೋತಾರೆ. ಕೆಲವೊಮ್ಮೆ ಅಲ್ಲಿ ಚರ್ಮ ಮಾಂಸದ ಕೊರತೆ ಅವಾಗ್ಲೇ ಕಾಣುತ್ತೆ ನಮಗೆ. ಕೆಲವೊಮ್ಮೆ ಬ್ಲಡ್ ವೆಸಲ್ ಅಂದ್ರೆ ರಕ್ತನಾಳ ಕೂಡ, ರಕ್ತನಾಳ ನರ ಸುತ್ತಮುತ್ತ ಇರೋ ನರ ಅದೆಲ್ಲವೂ ಕಟ್ ಆಗಿಬಿಡುತ್ತೆ. ಕೆಲವೊಮ್ಮೆ ಅದು ಕ್ರಶ್ ಆಗುತ್ತೆ, ಅಂದ್ರೆ ಈಗ ಯಾವ್ದಾದ್ರು ಮೆಷಿನ್ ಒಳಗೆ
1: ಹೋಗಿದ್ರೆ ಅಂದ್ರೆ
0: ಫ್ರಿಕ್ಷನ್ ಕ್ರಶ್ ಅಂತ ಒಂದು ಇಂಜುರಿ ಆಗುತ್ತೆ. ಮತ್ತೆ ಕೆಲವೊಮ್ಮೆ ಆ ಭಾಗ ಆ ಅಪಘಾತ ಆದ ಸ್ಥಳದಲ್ಲೇ ಫುಲ್ ತುಂಡಾಗ್ಬಿಡುತ್ತೆ. ಸೊ ಇದೇ ಇಂಥದ್ದು ವೆರೈಟಿ,
1: ಯಾವುದೇ ರೀತಿ ಅಪಘಾತ ಆಗ್ಬೋದು, ಆ ಎಲ್ಲ ಅಪಘಾತಗಳಿಗೂ ಕೂಡ ಅದನ್ನು ಚಿಕಿತ್ಸೆ ಕೊಡುವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅದನ್ನು ಸರಿಪಡಿಸಬಹುದು ಅಂತ. ಅಂದ್ರೆ ತುಂಡಾದ ಭಾಗವನ್ನು ಜೋಡಿಸೋದು ಒಂದಾಯಿತು, ಮತ್ತು ಅಲ್ಲಿ ನೋಡೋಕ್ಕೆ ಏನೂ ಕೂಡ ಸರ್ಜರಿ ಆಗಿಲ್ಲ ಅನ್ನೋ ರೀತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸರಿಪಡಿಸೋದು ಇದೆ. ಈಗ ಯಾವ ರೀತಿಯ ಅಪಘಾತಗಳು ಅಂತಂತದನ್ನ ನಾವು ಡೆಫಿನೇಷನ್ ಕೊಟ್ಟು ಹೇಳೋಂಗಿಲ್ಲ, ಅಪಘಾತ ಹೇಗಾಗತ್ತೆ ಹೇಳೋಕ್ಕಾಗಲ್ಲ. ಬಟ್ ನೀವು ವೈದ್ಯರಾದವರು, ತಜ್ಞ ವೈದ್ಯರಾದವರು, ಎಷ್ಟು ಸರಿಪಡಿಸೋಕೆ ಸಾಧ್ಯ ಇದೆ ಅದನ್ನೆಲ್ಲ ಮಾಡ್ತೀರಿ.
0: ಈಗ ಒಂದು ಎಲುಬು ತುಂಡಾದ್ರೆ ಈಗ ಅದಕ್ಕೆ ಸುತ್ತಮುತ್ತ ಒಳ್ಳೆ ಮಾಂಸ ತುಂಡಾಗ್ಲಿ ಚರ್ಮ ತುಂಡು ಇಲ್ಲದೆ ಇದ್ರೆ ಅದಕ್ಕೆ ಪೋಷಣೆ ಬರುವುದಿಲ್ಲ, ಆ ಎಲುಬು ತುಂಡಾಗುತ್ತೆ, ಎಲುಬು ಇನ್ಫೆಕ್ಷನ್ ಆಗುತ್ತೆ ಮುಂದೆ, ಆಸ್ಟಿಯೋಮೈಲೈಟಿಸ್ ಅಂತ ಕರೀತೇವೆ. ಸೊ ಅದಕ್ಕೆ ಸುತ್ತಮುತ್ತ ಒಳ್ಳೆ ಟಿಶ್ಯೂಗಳು ಇರಬೇಕು, ಒಳ್ಳೆ ಚರ್ಮದ ತುಂಡು ಮಾಂಸ ತುಂಡು ಇರಬೇಕು.
1: ಮೇಡಮ್, ಈಗ ಈ ಅಪಘಾತ ಆದಾಗ ಆ ಮಾಂಸದ ಭಾಗ ಎಲ್ಲೋ ಒಂದು ಕಡೆ ಸಿಗೋದೇ ಇಲ್ಲ, ಆದರೆ ಕಾಲು ಹಿಂಗೇನೋ ಕಿತ್ಕೊಂಡು ಹೋಗಿರ್ತದೆ, ಆ ಖಂಡನೇ ಹೋಗಿರ್ತದೆ, ಅದನ್ನು ತಗೊಂಬರ್ತಾರೆ ಅಂದ್ಕೋಣ.
0: ಅವಾಗ ಇಲ್ಲ, ಹಾಗೆ ಹಾಕ್ ತಗೊಂಡ್ ಬಂದಾಗ ಯಾವ್ದಾದ್ರು ಒಂದು ತುಂಡು ತಗೊಂಡ್ ಬಂದಾಗ ಅದನ್ನ ಜೋಡಿಸ್ಲಿಕ್ಕೆ.
1: ಅಲ್ಲ, ನಾನು ಹೇಳೋದು ಈಗ ಕಾಲಿನ ತುಂಡಿನ ಭಾಗ ಯಾವ್ದೋ ಒಂದು ಸಿಕಲ್ ಅರ್ಜೆಂಟ್ ಆಗಿ ಬರ್ಬೇಕಾಗತ್ತೆ, ಕಾಲಿನ ಚರ್ಮ ಅಲ್ಲಿನ ಸರಿಪಡಿಸಬೇಕಂದ್ರೆ ಬೇರೆ ಯಾವ್ದಾದ್ರು ಚರ್ಮವನ್ನ ಕಸಿ ಮಾಡಿ ಅದನ್ನ ಹೊಂದಾಣಿಕೆ ಮಾಡಕ್ಕಾಗತ್ತ?
0: ಹೌದು. ಸೊ ಅವಾಗ ಏನ್ ಮಾಡ್ತೇವೆ, ಬೇರೆ ಕಡೆಯಿಂದ ಅಂದ್ರೆ ಇನ್ನೊಂದು ತೊಡೆಯಿಂದ ಸರಿ ಇದ್ರೆ, ಇಲ್ಲ ಬೆನ್ನಿನಿಂದ, ಹಾಗೆ ಹಲವಾರು ಭಾಗಗಳಿದೆ, ಅಲ್ಲಿಂದ ಅಲ್ಲಿದು ರಕ್ತನಾಳ ಜೊತೆ ತೆಗೆದು ಇಲ್ಲಿ ರಕ್ತನಾಳ ಜೊತೆ ಮೈಕ್ರೋಸ್ಕೋಪ್ ಅಂಡರ್ ಸೇರಿಸ್ತೇವೆ. ಸೊ ಅವಾಗ ಇಲ್ಲಿರೋ ಕೊರತೆಯನ್ನು ಮುಚ್ಚೋದು, ಮತ್ತೆ ಅಲ್ಲಿ ಕೊರತೆ ಆಗುತ್ತೆ ಅಂತ ನೀವು ಅನ್ಕೊಳ್ತೀರಿ, ಬಟ್ ಅಲ್ಲಿಗೆ ಜಸ್ಟ್ ಸ್ಕಿನ್ ಗ್ರಾಫ್ಟಿಂಗ್ ಒಂದು ಮಾಡಿದ್ರೆ ಅದು ಮುಚ್ಚೋಗುತ್ತೆ.
1: ನೋಡಕ್ಕೆ ಅಂದ್ರೆ ಒಂದು ಏನೋ ಭಾಗ ಸೇರಿಸಬಹುದು ಅಷ್ಟೇ, ಅಂದ್ರೆ ರಕ್ತ ಚಲನೆ, ನರಗಳ ಒಂದು ಕಾರ್ಯಶೈಲಿ ಅವೆಲ್ಲವೂ ಸರಾಗವಾಗಿ ಆಗತ್ತಾ?
0: ಆಗುತ್ತೆ.
1: ಇನ್ನು ಏನು ಯಾವ ಭಾಗದಿಂದ ಚರ್ಮ ತಗೊಂಡ ಜೋಡಿಸಿರ್ತೀವೋ ಅದಕ್ಕಾಗತ್ತೆ.
0: ಹೌದು.
1: ಅಕಸ್ಮಾತ್

0: ಚರ್ಮ ಹಿಂಗೆಲ್ಲ ಅದು ಏನು ಹಾಕಕ್ಕಾಗಲೇ ಇಲ್ಲ, ಅದನ್ನು ನೋಡೋಕ್ಕೆ ಅದು ಕುರೂಪವಾಗಿ ಕಾಣಿಸ್ಬಾರ್ದು ಅಂದರೆ ಏನು ಮಾಡ್ತೀರಾ? ಏನು ಸಿಗಲ್ಲಪ್ಪ ನಿಮಗೆ ಅವಾಗ.
1: ಈಗ ಬೇರೆ ಕಡೆಯಿಂದ ಚರ್ಮ ಮಾಂಸದ ತುಂಡು ಅಂದರೆ ಫ್ಲಾಪ್ ಅಂತ ಹೇಳ್ತೀವಿ ಅದು, ಅಥವಾ ಸುತ್ತಮುತ್ತ ಇರುವ ಫ್ಲಾಪ್ ಅದನ್ನ ಉಪಯೋಗಿಸಿ ಅದನ್ನ ಮುಚ್ಚಬಹುದು.
0: ಬೇರೆಯವರಿಂದ ತಗೋಬೋದಾ?
1: ಬೇರೆಯವರಿಂದ ಚರ್ಮ ಮಾಂಸ ಇಂಥದ್ದು ತಗೊಳ್ಳೋದು ಹಾಕೋದು ಫ್ಲಾಪ್ ಅಂತ ಏನು ಹೇಳ್ತೇವೋ ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಈಗ ಬರ್ನ್ಸ್ ವಿಕ್ಟಿಮ್ಸಿಗೆ, ಕೆಲವೊಬ್ರು ಬರ್ನ್ಸ್ ವಿಕ್ಟಿಮ್ಸಿಗೆ ಈಗ ಸುಟ್ಟು ಗಾಯ ಹಾಕೊಂಡು ಬರ್ತಿರ್ತಾರೆ, ಅವರಿಗೆ ಬೇರೆಯವರಿಂದ ತಗೊಂಡ ಸ್ಕಿನ್ ಅನ್ನು ಹಾಕ್ಬಹುದು. ಅಂದ್ರೆ ಬೇರೆಯವರಿಂದ ತಗೊಂಡ ಚರ್ಮ, ಯಾವ್ದು ಚರ್ಮ ದಾನವನ್ನ ಮಾಡಿರ್ತಾರಲ್ಲ ಆ ಚರ್ಮವನ್ನು ಹಾಕ್ಬಹುದು ಅದು. ಬಟ್ ಈ ಸಾಫ್ಟ್ ಟಿಶ್ಯೂ ಡಿಫೆಕ್ಟ್ ಯಾವಾಗಿರುತ್ತೋ, ಇಡೀ ಚರ್ಮ ಮಾಂಸವನ್ನು ಬೇರೆ ಇಂಡಿವಿಜುವಲಿಂದ ಇಲ್ಲಿ ತನಕ ಹಾಗೆ ಮಾಡಲಿಲ್ಲ, ಹಾಗೆ ಮಾಡ್ಲಿಕ್ಕೆ ಆಗಲ್ಲ.
0: ಈಗ ಯಾವಾಗ ಯಾವಾಗೋ ಅಪಘಾತಗಳಾಗ್ತವೆ, ಆ ಸಂದರ್ಭಗಳಲ್ಲಿ ತುರ್ತು ಚಿಕಿತ್ಸಾ ಘಟಕಗಳು ಇರ್ತವೆ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ. ಆ ಸಂದರ್ಭದಲ್ಲಿ ನಿಮ್ಮ ರೀತಿ ಪ್ಲಾಸ್ಟಿಕ್ ಸರ್ಜನ್ಸ್ ಕೂಡಲೇ ಸಿಗ್ಲಿಕ್ಕಿಲ್ಲ, ಅವ್ರನ್ನ ಕರೆಸ್ಬೇಕಾಗತ್ತೆ. ಈ ರೀತಿಯಾದಂಥ ಚಿಕಿತ್ಸೆಗೆ ಅದು ನಡೀತಾ ಇರೋ ಸಂದರ್ಭದಲ್ಲಿನೇ ನೀವು ಆ ಸಂದರ್ಭದಲ್ಲಿ ಬರ್ತೀರಿ, ಬಂದ ನಿಮ್ಮ ಪಾತ್ರ ಏನಿರ್ತದೆ ಆ ಸಂದರ್ಭದಲ್ಲಿ? ಅಲ್ಲಿ ಇನ್ನೊಂದು ಪ್ರಮುಖವಾಗಿ ಜೀವ ಉಳಿಸೋದಿರುತ್ತೆ, ಮೇನ್ ಆ ಕಡೆ ಗಮನ ಕೊಟ್ಟಿರ್ತಾರೆ. ಇದನ್ನು ಎರಡೂ ಒಟ್ಟೊಟ್ಟಿಗೆ ಚಿಕಿತ್ಸೆ ಮಾಡ್ತೀರಾ? ಯಾಕಂದ್ರೆ 6 ತಾಸಿನ ಅವಧಿನಲ್ಲಿ ಅವ್ರು ಬಂದಿರ್ತಾರೆ, ಅದರೊಳಗೆ ಲೇಟ್ ಆಗಬಾರ್ದಲ್ಲ. ಈ ಚಿಕಿತ್ಸೆ ಕೊಟ್ಟ ನಂತರ ನಿಮ್ಮ ಚಿಕಿತ್ಸೆ ಶುರುವಾಗುವಷ್ಟೊತ್ತಿಗೆ ಲೇಟ್ ಆಗಿ ಅದು ಚರ್ಮ ಹೊಂದಾಣಿಕೆ ಆಗ ಕಷ್ಟ ಆಗ್ಬೋದು.
1: ಮೊದಲನೇದು ಜೀವ,
0: ಜೀವ
1: ಅದು ಅದು ಉಳಿತಾ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಬೇರೆದೆಲ್ಲ ಶುರು ಮಾಡ್ಬೋದು. ಅಂದ್ರೆ ಕೆಲವೊಬ್ರು ಸ್ಟೇಬಲ್ ಇರೋದಿಲ್ಲ, ಅಂದ್ರೆ ಅವ್ರದ್ದು ಸಿವಿಯರ್ ಕ್ರಿಟಿಕಲ್ ಆಗಿ ಬಂದಿರ್ತಾರೆ, ಅವರನ್ನ ಅವರಿಗೆ ಜೀವಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ.
0: ಜೀವಕ್ಕೆ ಇಂಪಾರ್ಟೆಂಟ್ ಕೊಡ್ತೀರಿ ನಿಜ, ಆ ಜೀವದ ವಿಷಯ ಬೇರೆ. ಈಗ ನಿಮ್ಮ ಸರ್ಜರಿ ಮಾಡೋ ಟೈಮ್ನಲ್ಲಿ ನೀವು ಉದಾಹರಣೆಗೆ ಕಾಲು ಕಟ್ ಆಗಿರ್ತದೆ, ಸೊ ಅಲ್ಲಿ ಆರ್ಥೋಪೆಡಿಕ್ಸ್ ಅವರು ಕಾಲನ್ನು ಜೋಡಿಸೋದ್ರ ಕಡೆ ಗಮನ ಕೊಡ್ತಾರೆ, ಅದು ನಡೀತಾ ಇರ್ತದೆ. ಅದೇ ಸಂದರ್ಭದಲ್ಲಿ ನಿಮ್ಮ ಒಂದು ಅಗತ್ಯತೆನೂ ಇರುತ್ತೆ.
1: ಹೌದು, ನಾವು ಅವಾಗಲೇ ಈಗ ಫಸ್ಟ್ ಈ ಮೂಲೆಗಳನ್ನ ಫಿಕ್ಸ್ ಮಾಡಿ ಅದರ ನಂತರ ನಮ್ದು ಕೆಲಸ ಶುರು ಆಗುತ್ತೆ. ಅಂದ್ರೆ ಈ ಮಾಂಸ
0: ಒಟ್ಟಿಗೆ ಮಾಡಬೇಕು ಎಲ್ಲರೂ ಸೇರ್ಕೊಂಡು.
1: ಹೌದು, ಎಲ್ಲರೂ ಜೊತೆಗೆ, ಅದನ್ನ ಆರ್ಥೋಪ್ಲಾಸ್ಟಿಕ್ಸ್ ಅಪ್ರೋಚ್ ಅಂತ ಕರಿತೇವೆ. ಸೊ ಅದು ಒಟ್ಟಿಗೆ ಮಾಡೋದು, ಅವರು ನಮಗೆ ಕರೆ ಕೊಡ್ತಾರೆ, ನಾವು ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಬಂದು ನಾವು ಮಾಡ್ತೇವೆ. ಎಮರ್ಜೆನ್ಸಿಯಲ್ಲೂ ಮಾಡ್ತೇವೆ, ಪ್ಲಾಸ್ಟಿಕ್ ಸರ್ಜನ್ಸ್ ಬರೀ ಎಲೆಕ್ಟಿವ್ ಅಲ್ಲ, ಎಮರ್ಜೆನ್ಸಿಯೇ ಮಾಡ್ತೇವೆ.
0: ಈಗ ಮೇಡಮ್, ಈಗ ಸಣ್ಣ ಮಕ್ಕಳಿಗೆ ಏನಾದರೂ ಒಂದು ಅಪಘಾತ ಆದರೆ ಅಥವಾ ಅವ್ರಿಗೆ ಏನೇ ತೊಂದರೆ ಆದರೆ ಅದು ಸರಿಯಾಗ್ಬಿಡುತ್ತೆ ಬರಬರ್ತಾ ವಯಸ್ಸಾದಂಗಾದಂಗೆ ಅಂತ ಹೇಳ್ತಿರ್ತಾರೆ, ಯಾವ ಹಂತದಲ್ಲಿ ಆದಂತಹ ಒಂದು ಅಂಗ ಊನತೆ ಅಥವಾ ಚರ್ಮದ ಒಂದು ಅಪಘಾತ ಅಥವಾ ಚರ್ಮ ತರಚಿದ್ದಾಗಿರ್ಬೋದು ಇವೆಲ್ಲವೂ ಸರಿಪಡಿಸ್ಬೇಕಂದ್ರೆ ಚಿಕ್ಕ ವಯಸ್ಸಿನವರಿಗೆ ಸರಿಯಾಗತ್ತೆ ಅಂದ್ಕೊಂಡಿದ್ದೀವಿ, ನೀವು ಹೇಳಿ ಏನೇನಾಗುತ್ತೆ ಈಗ ದೊಡ್ಡವರಲ್ಲಿ ಯಾವ ಸಂದರ್ಭದಲ್ಲಿ ಅದು ಸರಿಪಡಿಸೋಕ್ಕಾಗದೇ ಇರೋ ಥರ ಸಂದರ್ಭ ಬರುತ್ತಾ ಅಂತ?
1: ಈಗ ಚಿಕ್ಕ ವಯಸ್ಸಲ್ಲಿ ಆದಾಗ ಗಾಯ ತುಂಬಾ ಆಳವಾಗಿರುತ್ತೆ, ಅಂದ್ರೆ ಚಿಲ್ಡ್ರನ್ ಆರ್ ಬ್ಯಾಡ್ ಸ್ಕಾರ್ ಫಾರ್ಮರ್ಸ್ ಅಂತ ಕರೀತೇವೆ,
0: ತುಂಬಾ ಮೃದುವಾಗಿರ್ತಾರೆ, ಅವ್ರಿಗೆ ಏನೇ ಪೆಟ್ಟು ಬಿದ್ರು ಜಾಸ್ತಿ ಬೀಳುತ್ತೆ.
1: ಹಾ, ಮತ್ತದು ಹೆಚ್ಚು ಕಾಣ್ಕೊಳ್ಳುತ್ತೆ. ಅದೇ ತುಂಬಾ ಸೂಪರ್ಫಿಷಿಯಲ್ ಆದ್ರೆ ಟೈಮ್ ಹೋದಾಗೆ ಯಾರಿಗಾದ್ರೂ ಅದು ಸ್ವಲ್ಪ ಲೈಟ್ ಆಗಿ ಹೋಗ್ಬಿಡುತ್ತೆ. ಹಾಗೆ
0: ಅವ್ರ ಚಿಕಿತ್ಸೆ ಅಂದ್ರೆ ಯಾವ ಮಕ್ಕಳಿಗೆ ಬೇಗ ಚಿಕಿತ್ಸೆ ಕೊಡೋದು ಸುಲಭ ಅನ್ಸುತ್ತೋ, ತುಂಬಾ ಗಾಯ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಚಿಕಿತ್ಸೆ ಕೊಡೋದು ತುಂಬಾ ಕಠಿಣಕಾರಿನ
1: ಮಕ್ಕಳನ್ನ? ಹೌದು, ಮಕ್ಕಳಿಗೆ ಚಿಕಿತ್ಸೆ ಕೊಡೋದು ಸ್ವಲ್ಪ ಕಠಿಣವೇ, ಅವ್ರದ್ದೆಲ್ಲವೂ ಚಿಕ್ಕ ಚಿಕ್ಕದಿರುತ್ತೆ. ಈಗ ನಮಗೆ ಇದುವೇ 1 mm ಅಂತಂದ್ರೆ ರಕ್ತನಾಳ, ಇದು ಇನ್ನೂ ಚಿಕ್ಕದು, 0.5 mm ಇರ್ಬೋದು, 0.8 mm ಇರ್ಬೋದು. ಸೊ ಅದು ಸ್ವಲ್ಪ ಚಾಲೆಂಜಿಂಗ್.
0: ಈಗ ನಿಮಗೆ ನಿಮ್ಮ ಅನುಭವಕ್ಕೆ ಬಂದಿರೋ ಹಾಗೆ ಯಾವ್ಯಾವ ಸವಾಲುಗಳು ನೀವು ನೋಡಿದ್ದೀರಿ, ಆ ರೀತಿಯಾದಂಥ ಅನುಭವಗಳ ಬಗ್ಗೆ ಹೇಳಿ. ಅಪಘಾತ ಆದಾಗ ಅದು ಇನ್ನು ಹಿಂಗಾಗಿತ್ತು, ಹಿಂಗಾಗಿತ್ತು, ಇಂಥ ಸಂದರ್ಭದಲ್ಲಿ ಅವ್ರಿಗೊಬ್ರಿಗೆ ಹಿಂಗಾಗಿತ್ತು ಅಂತ ಈ ಥರ?
1: ಈಗ ಸದ್ಯಕ್ಕೆ ಒಂದು 10 ವರ್ಷದ ಹುಡುಗ ಹೀಗೆ ಶುಗರ್ ಕೇನ್ ಮಿಲ್ ಹತ್ರ ಇದ್ದ, ಸೊ ಎರಡೂ ಕಾಲುಗಳು ಕಟ್ಟಾಗಿದ್ವು. ಸೊ ಅವರು ಟೈಮಲ್ಲಿ ಬಂದರು, ಒಂದೆರಡು ತಾಸು ಒಳಗೆ ಬಂದರು. ಬಂದಾಗ ಎಲ್ಲ ಟೀಮ್ಸ್ ಕೂಡಿ ಸೇರಿ ಎರಡೂ ಕಾಲು ಕಟ್ಟಾಗಿತ್ತು. ಸೊ ಎರಡೂ ಕಾಲನ್ನ ಜೋಡಿಸಿದ್ದೇವೆ, ಅಂದ್ರೆ ನಮ್ಮ ಸೀನಿಯರ್ಸ್
0: ಮಾಡಿದ್ದಾರೆ.
1: ಸೊ ಹಾ, ಸೊ ಈಗ ಅವನು ನಡೀತಿದ್ದಾನೆ. ಸೊ ಅದಕ್ಕಿಂತ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಅವರ ಫ್ಯಾಮಿಲಿಗೂ ನಮಗೂ.
0: ನಿಜವಾಗ್ಲೂ ಇದು ವೈದ್ಯಕೀಯ ಕ್ಷೇತ್ರದ ದೊಡ್ಡ ಸವಾಲನ್ನ ಮೆಟ್ ನಿಂತಂಗಾಯ್ತು, ಯಾಕಂದ್ರೆ ಇಂಥದ್ದನ್ನು ಕೂಡ ಮಾಡಕ್ ಸಾಧ್ಯತೆ ಇದೆ, ಅಷ್ಟು ಬೆಳೆದಿದೆ ವೈದ್ಯಕೀಯ ಕ್ಷೇತ್ರ ಅಂತ ಹೇಳಿ ಹೇಳ್ಬೋದು. ಕೈ ಕಟ್ಟಾದರೂ ಕೂಡ ಅಥವಾ ಕಾಲು ಕಟ್ಟಾದರೂ ಕೂಡ ಅದನ್ನು ವಾಪಸ್ ಜೋಡಿಸ್ತೀರಿ, ಆ ಜೋಡಿಸೋ ಅಷ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಮುನ್ನಡೆಯನ್ನು ಸಾಧಿಸಿದ್ದೇವೆ ಅಂತನ್ನೋದು ಭಾಳ ಒಳ್ಳೆಯದು.

0: ಇನ್ನು ಮೇಡಮ್, ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿಯ ಅಪಘಾತಗಳಾಗ್ತವೆ ಅದನ್ನು ಸ್ವಲ್ಪ ಹೇಳಿ. ವೆಹಿಕಲಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಿರ್ಬೋದು, ಕಾರಲ್ಲಿ ಹೋಗ್ತಿರ್ಬೋದು, ಅಥವಾ ಅನೇಕ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿರ್ಬೋದು, ಏನೆಲ್ಲ ಸಂದರ್ಭಗಳು ಬರ್ತವೆ ಅಲ್ಲಿ ಏನೇನು ಜಾಗ್ರತೆಯನ್ನು ತಗೋಬೇಕಾಗತ್ತೆ ನಾವು? ಈ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಒಂದಿಷ್ಟು ಜ್ಞಾನ ಇದ್ದವರು ಕ್ವಿಕ್ ಆಗಿ ಅದನ್ನು ಕರ್ಕೊಂಡ್ಬರ್ತಾರೆ, ಯಾರೋ ಒಬ್ರು ಇರ್ತಾರೆ ಅಥವಾ ಪಬ್ಲಿಕ್ ಇನ್ವಾಲ್ವ್ ಆಗಿರ್ತಾರೆ, ಆ ಸಂದರ್ಭದಲ್ಲಿ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಬೇಕಾಗತ್ತೆ. ಸ್ವಲ್ಪ ನಮಗೆ ನಮ್ಮ ಕೇಳುಗರಿಗೆ ಹೇಳಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಅಪಘಾತಗಳು ಆಗೋ ಸಾಧ್ಯತೆ ಇದೆ ಅಂತ.
1: ಆಕ್ಯುಪೇಷನಲ್ ಹೆಜಾರ್ಡ್ಸ್ ಅಂತ ಯಾವ್ದು ಕರಿತೇವೆ ಅಂದ್ರೆ ಕೆಲಸ ಮಾಡುವ
0: ಕೆಲಸದ ಸಂದರ್ಭದಲ್ಲಿ ಆಗುವಂತಹ
1: ಅಪಘಾತಗಳು ಅಲ್ಲಿ ಕೂಡ ಅವರಿಗೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಆ ಮೆಷಿನ್ ಅನ್ನ ಸರಿಯಾಗಿ ಅದ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ನೋಡ್ಕೊಳ್ಳೋದು, ಮತ್ತೆ ಹೆಲ್ತ್ ಚೆಕ್ಅಪ್ಸ್ ಮಾಡ್ಕೊಳ್ಳೋದು, ಅಲ್ಲಿ ಕಣ್ಣು ಕಾಣ್ತಾ ಇದೆಯಾ ಅವನಿಗೆ, ಕೈ ಕಾಲಿಂದು ಸೆನ್ಸೇಷನ್ಸ್ ಇದೆಯಾ ಎಲ್ಲವನ್ನು ಚೆಕ್ ಮಾಡೋದು ಟೈಮ್ ಟೈಮ್. ಮತ್ತೆ ಅಲ್ಲಿ ಒಂದು ಫಸ್ಟ್ ಏಡ್ ಯಾವತ್ತು ಇರಬೇಕು. ಸೊ ಇದು ಆಕ್ಯುಪೇಷನಲ್ ಆಯ್ತು. ಮತ್ತೆ ಬರ್ನ್ಸ್, ಈಗ ಮನೆಯಲ್ಲೇ ಆಗುವಂಥದ್ದು ಸುಟ್ಟು ಕಾಯಿಲೆ ಇಲ್ಲ ಕೆಮಿಕಲ್ ಬರ್ನ್ಸ್, ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ಆಗುವಂಥದ್ದು, ಮನೆಯಲ್ಲಿ ಅದೇ ನಾವು ಯಾವತ್ತು ಜಾಗ್ರತೆ ವಹಿಸ್ಕೋಬೇಕು, ಗ್ಯಾಸ್ ಸ್ಟೌವ್ ಆಗಲಿ, ಸಿಲಿಂಡರ್ ಆಗಲಿ, ಫೈರ್ ಕ್ರ್ಯಾಕರ್ಸ್ ಆಗಲಿ ದೀಪಾವಳಿ ಟೈಮಲ್ಲಿ, ಇದೆಲ್ಲ ಸುಟ್ಟು ಗಾಯಗಳಿಗೆ ಕಾರಣವಾಗಿರುತ್ತೆ.
0: ಹೌದು, ಮಹಿಳೆಯರು ಅಡುಗೆ ಮಾಡೋ ಸಂದರ್ಭದಲ್ಲಿ ಕುಕ್ಕರ್ ಇಟ್ಟಿರ್ತಾರೆ, ಆ ಕುಕ್ಕರ್ ಬ್ಲಾಸ್ಟ್ ಆಗ್ಬೋದು ಅಥವಾ ಇಡಿಯಾಗಿ ಕುಕ್ಕರ್ ಕೂಡ ಸಿಡಿದು ಈ ಕಡೆ ಬರಬಹುದು, ಅದು ಓಪನ್ ಆದ್ರೆ ಅನಾಹುತ ಆಗತ್ತೆ. ಓಪನ್ ಆಗದೇನು ಕೂಡ ಯಾವುದೇ ಸಂದರ್ಭದಲ್ಲಿ ಅದು ಜಿಗಿದು ಬರಬಹುದು. ಸೊ ಬಹಳ ಎಚ್ಚರಿಕೆಯನ್ನು ತಗೋಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಒಂದು ಬ್ಲಾಸ್ಟ್ ಆಯ್ತಂತಂದ್ರೆ ಅದು ಮುಖಕ್ಕೆ ಆಗಲಿ ಮೈಗಾಗಲಿ ಅನೇಕ ವಸ್ತುಗಳು ಚುಚ್ಚಿಬಿಟ್ಟಿರ್ತವೆ, ಅದನ್ನೆಲ್ಲವನ್ನು ಕೂಡ ಅದು ಗಾಯ ಆಗ್ಬಿಡುತ್ತೆ. ಸರಿಪಡಿಸ್ಬೇಕಂತಂದಾಗ ಪ್ಲಾಸ್ಟಿಕ್ ಸರ್ಜನ್ಸ್ ನಮಗೆ ನೆನಪಾಗ್ತಾರೆ.
1: ಸುಟ್ಟು ಗಾಯಗಳನ್ನ ಪ್ಲಾಸ್ಟಿಕ್ ಸರ್ಜನ್ಸ್ ಹತ್ರನೇ ತಗೊಂಡು ಹೋಗ್ಬೇಕು
0: ಅಲ್ವಾ?
1: ಅದು ಸುಟ್ಟು ಗಾಯಗಳು ಅವರೇ ನೋಡ್ಕೊಳ್ಳೋದು. ಸೊ ಅವಾಗ ಕೂಡ ಈಗ ಒಂದು ಕ್ಲೋಸ್ಡ್ ರೂಮ್, ಕ್ಲೋಸ್ಡ್ ಸ್ಪೇಸ್ ಅಲ್ಲಿ ಆದ್ರೆ ಅದರದ್ದು ತೀವ್ರತೆ ಹೆಚ್ಚಿರುತ್ತೆ. ಅಂದ್ರೆ ಅದನ್ನ ಇನ್ಹಲೇಷನಲ್ ಬರ್ನ್ಸ್ ಅಂತ ಕರಿತೇವೆ. ಅದನ್ನ ಇದು ಇನ್ಹೇಲ್ ಉಸಹ ಮಾಡಿದಾಗ ಅದರದ್ದು ತೀವ್ರತೆ ಹೆಚ್ಚಿರುತ್ತೆ
0: ಅಲ್ವಾ? ದಟ್ಟವಾದ ಹೊಗೆ ಬಂದ್ಬಿಡುತ್ತೆ, ಅಲ್ಲಿಂದ ಪಾರಾಗಕ್ಕಾಗಲ್ಲ, ಒಂದು ಇಂಜುರೀಸ್ ಬರ್ನ್ ಆಗುತ್ತೆ, ಅದೇ ಸಮಯದಲ್ಲಿ ಉಸಿರಿನ ಸಮಸ್ಯೆ ಆಗುತ್ತೆ. ಹಾಗಾಗಿ ಗಾಳಿ ಇರಬೇಕು, ಪಾರಾಗ್ಲಿಕ್ಕೆ ಸಾಕಷ್ಟು ಮಾರ್ಗಗಳು ಇರಬೇಕು, ಆ ಎಲ್ಲಾ ಮಾನದಂಡಗಳು ಇರಲೇಬೇಕು.
1: ಅಪಘಾತಗಳು ಕಡಿಮೆ
0: ಆಗ್ತದೆ. ಈಗ ಇದರಲ್ಲಿ ಕಾನೂನಿನ ತೊಡಕು ಏನಾದ್ರು ಇರುತ್ತಾ? ಅಂದರೆ ಈಗ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಸಕ್ಕೆ ಹೋದ್ವಿ ನಾವು, ಅದು ಸರಿಯಾಗಲಿಲ್ಲ ಅಂತಂತೇಳಿ, ಈಗ ಸಹಜವಾಗಿ ವೈದ್ಯಕೀಯ ಚಿಕಿತ್ಸೆ ಸಂದರ್ಭದಲ್ಲಿ ಆಗುವಂಥ ಕೆಲವು ನಿರ್ಲಕ್ಷ್ಯಗಳು ಇರ್ತವೆ ಅಂತಲೂ ಕೆಲವೊಬ್ಬರು ವಾದ ಮಾಡ್ತಾರೆ, ಹಂಗಾಯಿತು ಹಿಂಗಾಯಿತು ಅಂಥೇಳಿ ಮಾಡ್ತಾರೆ. ಸೊ ನಿಮ್ಮ ಧರ್ಮ ಏನಿರ್ತದೆ, ನಿಮ್ಮ ಪಾಡಿಗೆ ನೀವು ಚಿಕಿತ್ಸೆ ಕೊಡ್ತಾ ಇರ್ತೀರಿ, ಅದರಲ್ಲಿ ಏನೇನು ಜಾಗರೂಕತೆಗಳನ್ನು ವೈದ್ಯರು ತಗೋತಾರೆ ಅಂತ, ಈಗ ಯಾವುದೇ ಒಂದು ಜೋಡಣೆ ಮಾಡೋ ಸಂದರ್ಭದಲ್ಲಿ ಕುರೂಪ ಕಾಣಬಾರ್ದಲ್ಲ ಯಾರು?
1: ಸೊ ಇದಕ್ಕೆ ಫಸ್ಟ್ ಕನ್ಸೆಂಟ್ ಅಂತ ತಗೋತೇವೆ. ಪೇಷಂಟ್ಸ್ ಹತ್ರ ಎಲ್ಲವನ್ನು ಏನೆಲ್ಲ ತಪ್ಪಾಗ್ಬೋದು, ಈಗ ಡಾಕ್ಟರ್ ತಪ್ಪಂತಾನೆ ಅಲ್ಲ, ಏನೆಲ್ಲ ಆ ಕಡೆ ಈ ಕಡೆ ಆಗ್ಬೋದು ಆಪರೇಷನ್ ಮಾಡ್ತಾ ಇರುವಾಗ, ಮುಂದೆ ಕೂಡ ಅದು ಹೇಗೆ ಕಾಣ್ಬೋದು ಅವರಿಗೆ, ಅದು ಸಕ್ಸಸ್ ಆಗ್ಲಿಕ್ಕಿಲ್ಲ ಎಲ್ಲ ಟೈಮಲ್ಲೂ, ಎಲ್ಲ ಪ್ರತಿಯೊಂದು ಆಪರೇಷನ್ ಸಕ್ಸಸ್ ಆಗೋದಿಲ್ಲ. ಅವ್ರು ತಗೊಂಡು ಬಂದಾಗ ಅಥವಾ ಅಲ್ಲಿ ಎಷ್ಟು ರಕ್ತನಾಳ ಎಷ್ಟು ಡ್ಯಾಮೇಜ್ ಆಗಿದೆ ಎಲ್ಲ ಮೇಲೆ ಅದೆಲ್ಲನೂ ಆರ್ ಒನ್ ಆಫ್ ದ ಫ್ಯಾಕ್ಟರ್ಸ್ ಆರ್ ಫ್ಯಾಕ್ಟರ್ಸ್ ಫಾರ್ ದ ಸಕ್ಸಸ್ ಆಫ್ ದ ಸರ್ಜರಿ. ಸೊ ಅದಕ್ಕೆ ಸರಿಯಾಗಿ ಕನ್ಸೆಂಟ್ ತಗೋತೀವಿ ನಾವು ಪೇಷಂಟ್ ಪೇಷಂಟ್ ರಿಲೇಟಿವ್ಸ್ ಎಲ್ಲರ ಹತ್ರ
0: ಎಲ್ಲವನ್ನು. ಈಗ ಒಂದು ಚಿಕಿತ್ಸೆ ತುಂಬಾ ಸರಿಯಾಗಿ ಆಗತ್ತೆ ಅಂತ ಹೇಳಿ ರೋಗಿಯ ಸಂಬಂಧಿಕರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ, ಹೀಗಾಗತ್ತೆ ಹೀಗಾಗತ್ತೆ ಇದು ನೋಡಿ ಹೀಗಿದೆ ಹೀಗಾಗಿತ್ತು ಹೀಗಾಯಿತು ಅಂತ ಹೇಳಿ ಏನಾದರೂ ನೀವು ಅವ್ರಿಗೆ ತಿಳಿ ಹೇಳಿ ಒಪ್ಪಿಗೆ ತಗೋತೀರಾ? ಗಾಯವನ್ನು ಸರಿಪಡಿಸ್ತಿರ್ತೀರಿ, ಅದನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಸರಿಪಡಿಸಬೇಕಾಗಿರುವಂತಹ ಒಂದು ಪ್ರಮೇಯ ಉದ್ಭವ ಆಗುತ್ತೆ.
1: ಈಗ ಕಾಲಲ್ಲಿ ಒಂದು ಮಾಂಸದ ಕೊರತೆ ಇದೆ ಇದ್ದಾಗ ಬೇರೆ ಕಡೆಯಿಂದ ತಗೊಂಡು ಹಾಕ್ಬೇಕು. ಸೊ ಅವರಿಗೆ ಮೊದಲೇ ಹೇಳಿರ್ತೀವಿ, ಅಂದ್ರೆ ಆಪರೇಷನ್ ಆದ ನಂತರ ಒಂದು ದಿನ ತನಕ ನಿಮಗೆ ಎಲ್ಲವನ್ನು ತಿನ್ಲಿಕ್ಕಾಗಲ್ಲ, ನಿಲ್ ಬೈ ಮೌತ್ ಅಂತ ಇಡ್ತೇವೆ. ಆವಾಗ ಇಮಿಡಿಯೇಟ್ಲಿ ಅದೆಲ್ಲಾದ್ರೂ ಫ್ಲಾಪ್ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ಆಪರೇಷನ್ ವಾಪಸ್ ತಗೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಅದ ನಂತರ ಕೂಡ ಅಲ್ಲಿ ಸ್ವಲ್ಪ ಅದು ಊದ್ಕೊಂಡಾಗೆ ಕಾಣ್ಬೋದು, ಎಲ್ಲಾನು ಸರಿಯಾದಾಗ ಅಲ್ಲಿ ಊದ್ಕೊಂಡಾಗ ಕಾಣ್ಬೋದು. ನಾರ್ಮಲ್ ಈಗ ಫ್ಲಾಟ್ ಆಗಿ ಆ ಕಡೆ ಹೇಗಿದೆ ಹಾಗೆ ಇರ್ಲಿಕ್ಕಿಲ್ಲ. ಸೊ ಇದನ್ನ ಬಟ್ ಮುಂದೆ ಒಂದು ಸ್ಟೇಜಸ್ ಸ್ಟೇಜ್ ಬೈ ಸ್ಟೇಜ್ ಆಗಿ ಅದನ್ನ ಸಣ್ಣದು ಮಾಡ್ಬೋದು. ಸೊ ಕೆಲವೊಮ್ಮೆ ಅಲ್ಲಿ ಇದು ಸೆನ್ಸೇಷನ್ಸ್ ಕಮ್ಮಿ ಇರುತ್ತೆ. ಸೊ ಇದನ್ನೆಲ್ಲ ನಾವು ಮೊದಲೇ ಹೇಳಿರ್ತೀವಿ, ಕನ್ಸೆಂಟ್ ಸರಿಯಾಗಿ ತಗೊಂಡಾಗ ಏನು ಪ್ರಾಬ್ಲಮ್
0: ಆಗಲ್ಲ. ಈಗ ಈ ಪ್ಲಾಸ್ಟಿಕ್ ಸರ್ಜರಿ ಅಂತಂದ್ರೆ ದೊಡ್ಡ ದೊಡ್ಡ ಶಹರಗಳಲ್ಲಿ ಮಾತ್ರ ಇರುತ್ತೆ ಅಂತ ಹೇಳಿ, ಅದು ಇದು ಇರುತ್ತೂ ಕೂಡ ಹಾಗೆ ಎಲ್ಲೋ

0: ಒಂದು ಕಡೆ ಗ್ರಾಮೀಣ ಭಾಗದಲ್ಲಿ ಏನೋ ಒಂದು ಅಪಘಾತ ಆಗುತ್ತೆ, ಅವರು ಈ ತಾವು ಹೇಳ್ತಾ ಇದ್ದೀರಲ್ಲ ಮೊದಲು ಫಸ್ಟ್ ಏಡ್ ಇರಬೇಕು, ಎಲ್ಲೋ ಒಂದು ಕಾರ್ಖಾನೆಯಲ್ಲಿ ಇದ್ದರೆ ಇರಬೇಕು ಅಂತಂಥೇಳಿ, ಈ ಪ್ರಥಮ ಚಿಕಿತ್ಸೆ ಆಗಲಿ ಅಥವಾ ಆ ರೋಗಿಯನ್ನು ವ್ಯವಸ್ಥೆ ಇರೋ ಅಂಥ ಸ್ಥಳಕ್ಕೆ ಸಾಗಿಸಬೇಕು ಅಂತಂದರೆ ಏನೇನು ಕ್ರಮ ತಗೋಬೇಕಾಗತ್ತೆ, ಮತ್ತು ಈ ರೀತಿಯಾದಂಥ ವ್ಯವಸ್ಥೆ ಪ್ಲಾಸ್ಟಿಕ್ ಸರ್ಜರಿ ವ್ಯವಸ್ಥೆಗಳು ಎಲ್ಲೆಲ್ಲಿ ಇದೆ, ನಮ್ಮ ದೊಡ್ಡ ದೊಡ್ಡ ಒಂದು ಜಿಲ್ಲಾ ಸ್ಥಳದಲ್ಲಿ ಇರುತ್ತಾ, ಮಾಡೋಕ್ಕೆ ಸಾಧ್ಯವ ಅಂತ ಹೇಳಿ.
1: ಎಲ್ಲ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಖಂಡಿತ
0: ಇರುತ್ತೆ. ಓಕೆ,
1: ಇದೆ. ಅದ್ರ ಜೊತೆಗೆ ಈಗ ಇವನ್ ಟೂ ಟೈರ್ ಸಿಟೀಸಿಗೂ ಬಂದಿದೆ. ಸೊ ಎಲ್ಲ ದೊಡ್ಡ ಆಸ್ಪತ್ರೆಗಳಲ್ಲಿ, ಹತ್ತಿರ ಇರೋ ದೊಡ್ಡ ಆಸ್ಪತ್ರೆಗಳಲ್ಲಿ ಇದೆ. ಸೊ ಆ್ಯಂಬುಲೆನ್ಸಿಗೆ ಇನ್ಫಾರ್ಮ್ ಮಾಡಿದರೆ, ಕಾಲ್ ಮಾಡಿದರೆ ತಕ್ಷಣ ಅವರು ಬೇಕಾಗಿರೋ ಫಸ್ಟ್ ಏಡನ್ನು ಮಾಡ್ತಾರೆ. ಅಂದರೆ ಟೈಮಿಗೆ ತಲುಪಿದರೆ ಫಸ್ಟ್ ಏಡನ್ನು ಮಾಡ್ತಾರೆ.
0: ಫಸ್ಟ್ ಏಡ್ ಮಾಡಿ ನಂತರ ಮುಖ್ಯವಾದ ದೊಡ್ಡ ಆಸ್ಪತ್ರೆಗೆ ಅಥವಾ ಎಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಗಿರ್ತದೆ ಅಗತ್ಯತೆ ಇರುವಂತಹ ಪಟ್ಟಣಕ್ಕೆ ಅವರನ್ನು ಸಾಗಿಸ್ಬೋದು. ಆವಾಗ ಈ ಒಂದು ಅಂಶ ಇಂತಿಷ್ಟು ಅವಧಿನಲ್ಲಿ ಅವರನ್ನು ಸಾಗಿಸ್ಬೇಕು ಅಂತ ಇತ್ಯಾದಿಗಳೆಲ್ಲ ಆಗಕ್ಕೆ ಸಾಧ್ಯನಾ, ಅಥವಾ ಒಂದು ಕಟ್ಟಾದ ಭಾಗವನ್ನು ಒಂದು ಯಾವುದೋ ಹತ್ತಿರದ ಜಿಲ್ಲಾ ಸ್ಥಳದಲ್ಲಿ ಇರುವಂಥ ಆಸ್ಪತ್ರೆ ವೈದ್ಯರ ಜೊತೆಗೆ ಮಾತುಕತೆ ಮಾಡಿಕೊಂಡು ಸರಿಪಡಿಸಿ ಆ ವ್ಯಕ್ತಿಯನ್ನು ಈ ಕಡೆ ನಿಜವಾಗ್ಲೂ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಒಂದು ಆಸ್ಪತ್ರೆಯಲ್ಲಿ ಸಾಗಿಸ್ಬೋದಾ ಅಂತ, ಒಂದು ಎರಡು ದಿನ ಆಗ್ಬಿಡ್ಬೋದು ಅಂದ್ಕೋಣ, ಸಾಧ್ಯತೆ ಇದೆಯಾ?
1: ಅಷ್ಟೊತ್ತಿಗೆ ಅದು ಸಕ್ಸಸ್ ಆಗ್ಲಿಕ್ಕಿಲ್ಲ. ಸೊ ಆದಷ್ಟು ಬೇಗ, ಈಗ ನೀವೆಲ್ಲೇ ನೋಡಿದ್ರು ದೇಶದಲ್ಲಿ ಒಂದು 2-3 ಗಂಟೆ ಒಳಗೆ ಸಾಗಿಸಿ, ಅಂದ್ರೆ ಅಷ್ಟು
0: ಅಷ್ಟು ಅರ್ಜೆಂಟ್ ಇದ್ರೆ ಏರೋಪ್ಲೇನ್ ಅಲ್ಲಿ ಕರ್ಕೊಂಡ್ಬರ್ತಾರೆ ಅಲ್ವಾ.
1: ಹೇಳಿದೆ ಅಷ್ಟು ಸರ್ವಿಸಸ್ ಈಗ ಇದೆ
0: ಇದೆ ಇದೆ ಅಂದ್ರೆ ಒಂದು ಪ್ಲಾಸ್ಟಿಕ್ ಸರ್ಜರಿ ಅಂತ ಅನ್ನೋದು ಎಲ್ಲಾ ಕಡೆ ದೊರಕ್ತಾ ಇದೆಯಾ ಅಂತ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಈಗ ಸೌಂದರ್ಯ ಕಾರಣಕ್ಕಾಗಿ ವ್ಯವಸ್ಥೆಯ ಚಿಕಿತ್ಸೆಗಾಗಿ ಅದು ಬಹುಶಃ ಬೇಕಾದ್ರೆ ಎಲ್ಲ ಒಂದು ಜಿಲ್ಲಾ ಸ್ಥಳದಲ್ಲಿ ನಾವು ಮಾಡಬಲ್ಲೆವು ಅಂತಂಥೇಳಿ ಆ ಹಂತಕ್ಕೆ ಬಂದಿದೆ. ಈ ಕೆಲವು ಬಹಳ ಕ್ರಿಟಿಕಲ್ ಆಗಿರುವಂಥವು, ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗಿರೋ ಚಿಕಿತ್ಸೆಗಾಗಿ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಬರಬೇಕಾಗತ್ತೆ. ಹಾಗೆ ಇದೆಯಾ ಈಗ ಸುಟ್ಟ ಗಾಯಕ್ಕೆ ಒಂದು ಚಿಕಿತ್ಸೆ ಜಿಲ್ಲಾ ಸ್ಥಳದಲ್ಲಿ ಆಗತ್ತಾ, ತಾಲೂಕು ಸ್ಥಳದಲ್ಲಿ ಜಿಲ್ಲಾ ಸ್ಥಳದಲ್ಲಿ
1: ಆಸ್ಪತ್ರೆ ಮೇಲೆ ಇರೋದು? ಆದ್ರೂ
0: ಅಲ್ಲಿ ತಜ್ಞ ವೈದ್ಯರು ಇರಬೇಕು
1: ಇರಬೇಕು ಮತ್ತೆ ದೊಡ್ಡ ಗಾತ್ರದಿದ್ರೆ ಅದನ್ನ ಹತ್ತಿರನ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದೇ ಒಳ್ಳೇದು. ಬಟ್ ಬೇಕಾಗಿರೋ ಫಸ್ಟ್ ಏಡ್, ಈಗ ಐ ವಿ ಫ್ಲೂಯಿಡ್ಸ್ನ ಶುರು ಮಾಡೋದು, ಇದೆಲ್ಲ ತಕ್ಷಣ ಈಗ ಎಲ್ಲರಿಗೂ ಈಗ ಅದ್ರದ್ದು ಅವೇರ್ನೆಸ್ ಇದೆ ಮತ್ತೆ ಆಂಬ್ಯುಲೆನ್ಸ್ ಅವರಿಗೂ ಅದನ್ನ ಹೇಳ್ತೇವೆ.
0: ಸೊ
1: ಅದು ಶುರು ಆಗ್ಬೇಕು.
0: ಈಗ ಮೇಡಮ್, ನಾವು ಇವಾಗ ಆದಷ್ಟು ಈ ಅಪಘಾತಗಳಿಂದ ಆದಂತಹ ಏನು ಸಮಸ್ಯೆ ಆಗಿರ್ತದೆ ಅದನ್ನು ಸರಿಪಡಿಸೋದ್ರ ಕಡೆ ಗಮನ ಕೊಡ್ತಾ ಇದ್ದೀವಿ. ತಾವು ಹೇಳಿದ್ರಿ ಕ್ಯಾನ್ಸರ್ ಅದು ಒಂದು ರೋಗ, ರೋಗದಿಂದ ಮನುಷ್ಯನಿಗೆ ಈಗ ದವಡೆ ಗಲ್ಲ ಅಥವಾ ಬಾಯಿ ಮೂಗು ಎಲ್ಲವನ್ನು ಏನೇನೋ ಹಾಳಾಗಿರ್ತದೆ ಎಲ್ಲವನ್ನು ತೆಗೆದು ಮತ್ತು ಸರಿಪಡಿಸುವಂಥದ್ದು ಪ್ರಮೇಯ ಬರುತ್ತೆ, ಅದು ಸಾಮಾನ್ಯ ಪ್ಲಾಸ್ಟಿಕ್ ಸರ್ಜರಿ ಚಿಕಿತ್ಸೆ ಆಯಿತು. ಸೊ ನಾವು ಇವತ್ತು ಈ ಅಪಘಾತಗಳಿಂದಾಗಿ ಆಗುವಂತಹ ಅನಾಹುತ ಅದನ್ನು ಸರಿಪಡಿಸೋದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ. ತಾವು ಭಾಳ ವಿವರವಾಗಿ ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ಬದಲಾವಣೆ ಗಮನಿಸ್ತಾ ಇರಬೇಕು, ಎಲ್ಲವೂ ಕೂಡ ಸದ್ಯಕ್ಕೆ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತನೋ ಅಂಶವನ್ನು ನಮ್ಮ ಕೇಳುಗರು ತಿಳ್ಕೊಳ್ಬೇಕು. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
2: ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ರಮ್ಯಾ ಬೀಡು ಬೈಲು ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
2: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
1: ಜಡ ದಿನವ ಮುದಗೊಳಿಸೋ ಸಹಪಾಠಿ,
2: ಪ್ರತಿ ಕ್ಷಣವೂ

0: ಜೊತೆಯಾಗಿರೋ ಸಂಗಾತಿ.
1: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.
2: ಸಮಯ 1 ಗಂಟೆ, ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತಾ ಮಿಷನ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
4: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ದೇಶದ ರೈತರ ಕಲ್ಯಾಣ, ಕೃಷಿ ಸ್ವಾವಲಂಬನೆ ಮತ್ತು ಗ್ರಾಮೀಣ ಮೂಲಸೌಕರ್ಯಗಳನ್ನ ಬಲಪಡಿಸುವ ಮಹತ್ವದ ಉದ್ದೇಶವನ್ನಿಟ್ಟುಕೊಂಡು ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸುಮಾರು 35,440 ಕೋಟಿ ರೂಪಾಯಿ ವೆಚ್ಚದ 2 ಮಹತ್ವದ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ರು. ಅವುಗಳಲ್ಲಿ ಒಂದು ಪಿಎಂ ಧನಧಾನ್ಯ ಕೃಷಿ ಯೋಜನೆ ಹಾಗೂ ಮತ್ತೊಂದು ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತಾ ಮಿಷನ್ ಎಂಬ ಈ 2 ಮಹತ್ವದ ಯೋಜನೆಗಳಿಗೆ ಪ್ರಧಾನಿ ಮೋದಿಯವರು ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ರು. ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಅನ್ನುವಂತಹ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ 1 ಅಕ್ಟೋಬರ್ ಅನುಮೋದನೆಯನ್ನು ನೀಡಿತ್ತು. 2025-26 ಸಾಲಿನಿಂದ 2030-31 ವರ್ಷದವರೆಗೆ ಅಂದ್ರೆ ಒಟ್ಟು 6 ವರ್ಷಗಳ ಅವಧಿಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈ ಯೋಜನೆಗೆ ಮೋದಿಯವರು ಚಾಲನೆಯನ್ನು ನೀಡಿದ್ರು. ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಬೇಳೆಕಾಳುಗಳಲ್ಲಿ ಸಂಪೂರ್ಣ ಸ್ವಾವಲಂಬನೆಯನ್ನ ಸಾಧಿಸೋದು. ದೇಶದಲ್ಲಿ ಬೇಳೆಕಾಳುಗಳ ಉತ್ಪಾದನೆಯನ್ನ ಹೆಚ್ಚಿಸಿ ಆಮದು ಅವಲಂಬನೆಯನ್ನ ಕಡಿಮೆ ಮಾಡೋದು. ಭಾರತ ಅತಿ ಹೆಚ್ಚು ಪ್ರಮಾಣದ ಬೇಳೆಕಾಳುಗಳ ಉತ್ಪಾದಕ ಮತ್ತು ಅವುಗಳನ್ನ ಬಳಸುವಂತಹ ದೇಶ. ಆದ್ರೆ ಭಾರತದಲ್ಲಿ ಬೇಳೆಕಾಳುಗಳ ಬಳಕೆ ಎಷ್ಟು ಹೆಚ್ಚಿನ ಮಟ್ಟದಲ್ಲಿದೆ ಅಂದ್ರೆ, ಭಾರತದಲ್ಲಿ ಉತ್ಪಾದನೆ ಆಗುವಂತಹ ಬೇಳೆಕಾಳುಗಳು ಇಲ್ಲಿನ ಬೇಡಿಕೆಗೆ ತಕ್ಕಷ್ಟು ಸಾಲತಾ ಇಲ್ಲ. ಹಾಗಾಗಿ ವಿದೇಶಗಳಿಂದ ಬೇಳೆಕಾಳುಗಳನ್ನ ಆಮದನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಹಾಗಾಗಿ ನಮ್ಮ ದೇಶದಲ್ಲೇ ಬೇಳೆಕಾಳುಗಳ ಉತ್ಪಾದನೆಯನ್ನ ಹೆಚ್ಚಿಸಿ ಆಮದನ್ನ ಕಡಿಮೆ ಮಾಡಬೇಕು, ರೈತರ ಆದಾಯವನ್ನ ಹೆಚ್ಚಿಸಬೇಕು ಮತ್ತು ಭಾರತದ ಆಹಾರ ಭದ್ರತೆಯನ್ನ ಇನ್ನಷ್ಟು ಬಲಪಡಿಸಬೇಕು ಅನ್ನುವಂತಹ ಗುರಿಯನ್ನ ಇಟ್ಟುಕೊಂಡು ಈ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಅನ್ನ ಆರಂಭ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಈ ಯೋಜನೆಗೆ ಒಟ್ಟು 11,440 ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡ್ತಾ ಇದೆ. ಇದರಿಂದ ದೇಶದ ಸುಮಾರು 2 ಕೋಟಿ ರೈತರಿಗೆ ನೇರವಾದ ಪ್ರಯೋಜನ ಸಿಗ್ತಾ ಇದೆ. 2030-31 ವೇಳೆಗೆ ಬೇಳೆಕಾಳುಗಳ ಉತ್ಪಾದನೆಯನ್ನ 350 ಲಕ್ಷ ಟನ್ಗಳಿಗೆ ಹೆಚ್ಚಿಸುವಂತಹ ಒಂದು ಮಹತ್ವದ ಗುರಿಯನ್ನ ಇಟ್ಟುಕೊಂಡು ಈ ಒಂದು ಯೋಜನೆ ಕೆಲಸ ಮಾಡಲಿಕ್ಕಿದೆ. ಈಗಾಗಲೇ ಬೇಳೆಕಾಳುಗಳನ್ನ ಬೆಳೀತಾ ಇರುವಂತಹ ಪ್ರದೇಶವನ್ನ ಇನ್ನಷ್ಟು ವಿಸ್ತಾರ ಮಾಡಿ ಸುಮಾರು 310 ಲಕ್ಷ ಹೆಕ್ಟೇರ್ಗೆ ವಿಸ್ತರಿಸುವಂತಹ ಗುರಿಯನ್ನ ಇಟ್ಕೊಳ್ಳಿಕ್ಕಾಗಿದೆ. ಹಾಗೆಯೇ ಈಗಿರುವ ಬೇಳೆಕಾಳುಗಳ ಉತ್ಪಾದನೆಯನ್ನ ಇನ್ನಷ್ಟು ಹೆಚ್ಚಳವನ್ನ ಮಾಡಿ ಪ್ರತಿ ಹೆಕ್ಟೇರ್ಗೆ 1,130 ಕೆಜಿ ಬೇಳೆಕಾಳುಗಳನ್ನ ಉತ್ಪಾದನೆ ಮಾಡುವ ರೀತಿಯಲ್ಲಿ ಈ ಒಂದು ಕೃಷಿಯನ್ನು ಅಭಿವೃದ್ಧಿಪಡಿಸುವಂತಹ ಗುರಿಯನ್ನು ಕೂಡ ಈ ಒಂದು ಯೋಜನೆಯ ಮೂಲಕ ಇಟ್ಟುಕೊಳ್ಳಲಾಗಿದೆ. ಹಾಗಾದ್ರೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನು, ಎಷ್ಟೆಲ್ಲ ರೈತರಿಗೆ ಇದು ಪ್ರಯೋಜನ ಆಗಲಿಕ್ಕಿದೆ, ಯಾವೆಲ್ಲ ಕಾರ್ಯಕ್ರಮಗಳನ್ನ ಈ ಯೋಜನೆಯ ಮೂಲಕ ಸರ್ಕಾರ ಹಮ್ಮಿಕೊಂಡಿದೆ ಅನ್ನುವಂಥದ್ದನ್ನ ನೋಡೋಣ. ಈ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಕಾರ್ಯಕ್ರಮದ ಮೂಲಕ ಈ ಬೇಳೆಕಾಳುಗಳನ್ನ ಬೆಳೆಯುವ ರೈತರಿಗೆ 88 ಲಕ್ಷ ಬೀಜ ಕಿಟ್ಗಳನ್ನ ಉಚಿತವಾಗಿ ನೀಡಲಾಗ್ತಾ ಇದೆ. ಅಂದ್ರೆ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜವನ್ನ ಒದಗಿಸಲಿಕ್ಕೆ ಬೀಜವುಳ್ಳಂತಹ ಕಿಟ್ಗಳನ್ನ ಉಚಿತವಾಗಿ ನೀಡುವಂತಹ ಯೋಜನೆಯನ್ನ ಸರ್ಕಾರ ಇಟ್ಟುಕೊಂಡಿದೆ. ದೇಶದ ರೈತರಿಗೆ 126 ಲಕ್ಷ ಕ್ವಿಂಟಲ್ ಪ್ರಮಾಣೀಕೃತ ಬೀಜಗಳನ್ನ ಒದಗಿಸುವಂತಹ ಗುರಿಯನ್ನು ಕೂಡ ಇಟ್ಕೊಳ್ಳಿಕ್ಕಾಗಿದೆ. ಬೆಳೆ ಕೈಗೆ ಸೇರಿದ ನಂತರ ಅವುಗಳ ಸಂಸ್ಕರಣೆ ಸರಿಯಾದ ರೀತಿಯಲ್ಲಿ ಆಗದೆ ರೈತರು ನಷ್ಟವನ್ನ ಅನುಭವಿಸುವಂತಹ ಅಥವಾ ಕೊಯ್ಲು ಸರಿಯಾಗಿ ಬೆಳೆದ ಅಷ್ಟು ಪ್ರಮಾಣದ ಫಲ ಕೈ ಸೇರದೆ ಅವುಗಳಲ್ಲಿ ನಷ್ಟ ಉಂಟಾಗಿ ರೈತರು ಲಾಭದಿಂದ ವಂಚಿತರಾಗುವಂತಹ ಸಂದರ್ಭಗಳಿರುತ್ತೆ. ಅದನ್ನ ತಡೆಗಟ್ಟುವ ಉದ್ದೇಶದಿಂದ 1,000 ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡಿ ಕೊಯ್ಲಿನ ನಂತರ ಉಂಟಾಗಬಹುದಾದಂತಹ ನಷ್ಟವನ್ನ ಕಡಿಮೆ ಮಾಡುವ ಉದ್ದೇಶವನ್ನ ಕೂಡ ಈ ಯೋಜನೆ ಇಟ್ಟುಕೊಂಡಿದೆ. ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ಮುಂದಿನ 4 ವರ್ಷಗಳಲ್ಲಿ ತೊಗರಿ, ಉದ್ದು ಮತ್ತು ಮಸೂರ್ ಬೆಳೆಗಳ ಮೇಲೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ 100% ಖರೀದಿಯನ್ನ ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲೂ ಕೂಡ ಈ ಯೋಜನೆ ಕೆಲಸ ಮಾಡ್ತಾ ಇದೆ. ಅಂದ್ರೆ ರೈತರು ಬೆಳೆ

ಬೆಳೆದಿದ್ದಾರೆ ಅದಕ್ಕೆ ಸೂಕ್ತವಾದ ಮಾರುಕಟ್ಟೆ ಸಿಗ್ತಾ ಇಲ್ಲ, ಅಥವಾ ತಮ್ಮ ಬೆಳೆಯನ್ನ ಸರಿಯಾದ ದರದಲ್ಲಿ ಮಾರಾಟ ಮಾಡಲಿಕ್ಕೆ ರೈತರಿಗೆ ಸಾಧ್ಯ ಆಗ್ತಾ ಇಲ್ಲ, ಈ ರೀತಿಯ ಸಮಸ್ಯೆಗಳು ಎದುರಾಗಬಾರದು ಎನ್ನುವಂತಹ ಉದ್ದೇಶದಿಂದ ಸರ್ಕಾರ ಈ ಬೇಳೆಕಾಳುಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ರೈತರು ಎಷ್ಟು ಬೆಳೆಗಳನ್ನ ಬೆಳೆದಿದ್ದಾರೋ ಅಷ್ಟನ್ನು ಖರೀದಿಯನ್ನ ಮಾಡಿ 100ಕ್ಕೆ 100ರಷ್ಟು ಮಾರುಕಟ್ಟೆಯ ಭದ್ರತೆಯನ್ನು ಒದಗಿಸಲಿಕ್ಕೆ ಸರ್ಕಾರ ಮುಂದಾಗಿದೆ. ಹಾಗೆಯೇ ದೇಶಾದ್ಯಂತ ಅನೇಕ ತಳಿಗಳನ್ನ ಇವತ್ತು ಬೆಳೀತಾ ಇದ್ದಾರೆ, ಆದ್ರೆ ಅನೇಕ ಕಡೆ ರೋಗ ಬಾಧೆ ಇರಬಹುದು ಅಥವಾ ಆಯಾ ಹವಾಮಾನಕ್ಕೆ ತಕ್ಕ ರೀತಿಯಲ್ಲಿ ಬೆಳೆಗಳ ಉತ್ಪಾದನೆ ಆಗದೆ ಇರಬಹುದು, ಅಲ್ಲಿನ ಮಣ್ಣಿನ ಗುಣಮಟ್ಟಕ್ಕೆ ಪೂರಕವಾಗಿ ಬೆಳೆಗಳ ಉತ್ಪಾದನೆ ಸಾಧ್ಯ ಆಗದೆ ಇರಬಹುದು. ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಯಾವ ಹವಾಮಾನಕ್ಕೆ ತಕ್ಕಂತೆ ಅಥವಾ ಅಲ್ಲಿನ ಮಣ್ಣಿಗೆ ಅಲ್ಲಿನ ವಾತಾವರಣಕ್ಕೆ ಸೂಕ್ತವಾಗುವ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿ ಆಯಾ ಪ್ರದೇಶಕ್ಕೆ ಅನುಗುಣವಾದಂತಹ ಹೆಚ್ಚು ಇಳುವರಿಯನ್ನು ನೀಡುವಂತಹ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಉಳ್ಳಂತಹ ಎಲ್ಲ ರೀತಿಯ ಹವಾಮಾನಕ್ಕೆ ಒಗ್ಗಿಕೊಳ್ಳುವಂತಹ ಸಾಮರ್ಥ್ಯವುಳ್ಳ ಹೊಸ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲೂ ಕೂಡ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಈ ಒಂದು ಬೇಳೆಕಾಳು

0: ತಕ್ಕಂತೆ ಅಥವಾ ಅಲ್ಲಿನ ಮಣ್ಣಿಗೆ ಅಲ್ಲಿನ ವಾತಾವರಣಕ್ಕೆ ಸೂಕ್ತವಾಗುವ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿ ಆಯಾ ಪ್ರದೇಶಕ್ಕೆ ಅನುಗುಣವಾದಂತಹ ಹೆಚ್ಚು ಇಳುವರಿಯನ್ನು ನೀಡುವಂತಹ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಉಳ್ಳಂತಹ ಎಲ್ಲ ರೀತಿಯ ಹವಾಮಾನಕ್ಕೆ ಒಗ್ಗಿಕೊಳ್ಳುವಂತಹ ಸಾಮರ್ಥ್ಯವುಳ್ಳ ಹೊಸ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲೂ ಕೂಡ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಈ ಒಂದು ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಮೂಲಕ ಹೊಸ ತಳಿಗಳನ್ನು ಅಭಿವೃದ್ಧಿ ಮಾಡಿ ಈ ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಒಂದು ರೀತಿಯ ಕ್ರಾಂತಿಯನ್ನ ಉಂಟು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. ಆಗಲೇ ಹೇಳಿದಂತೆ ದೇಶಕ್ಕೆ ಬೇಳೆಕಾಳುಗಳ ಅಗತ್ಯ ತುಂಬಾ ಇದೆ. ಭಾರತೀಯರು ತಮ್ಮ ಅಡುಗೆಗಳಲ್ಲಿ ಬೇಳೆಕಾಳುಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾರೆ. ಆದರೆ ಇಲ್ಲಿನ ಉತ್ಪಾದನೆ ನಮ್ಮ ದೇಶದ ಪೂರೈಕೆಗೆ ತಕ್ಕನಾದ ರೀತಿಯಲ್ಲಿ ಇಲ್ಲ, ನಮಗೆ ಕೊರತೆ ಇದೆ. ಹಾಗಾಗಿ ಆಮದಿನಲ್ಲೇ ಇತ್ತೀಚೆಗೆ ಸುಮಾರು 10-20% ಆಮದಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಯಾವತ್ತಿನ ಒಂದು ಮಹತ್ವಾಕಾಂಕ್ಷೆಯ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಷಣಗಳಲ್ಲಿ ಕರೆ ನೀಡಿದ ಮಾತು ಏನೆಂದ್ರೆ, ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಬೇಕು, ಆತ್ಮನಿರ್ಭರತೆಯನ್ನು ಸಾಧಿಸಬೇಕು, ವಿದೇಶಿ ಅವಲಂಬನೆಯನ್ನು ಕಡಿಮೆ ಮಾಡಿ ಸ್ವದೇಶಿ ಉತ್ಪನ್ನಗಳನ್ನ ಹೆಚ್ಚು ಹೆಚ್ಚು ನಾವು ಉತ್ಪಾದನೆ ಮಾಡಬೇಕು ಅನ್ನುವಂತಹ ಕರೆಯನ್ನ ಪ್ರಧಾನಿಗಳು ಆಗಾಗ ನೀಡ್ತಾನೆ ಇರ್ತಾರೆ. ಅದೇ ರೀತಿ ಭಾರತದಲ್ಲೇ ಬೇಳೆಕಾಳುಗಳನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಿ ಆಮದನ ಅವಲಂಬನೆಯನ್ನ ತಗ್ಗಿಸಿ ಸಾಧ್ಯ ಆದರೆ ವಿದೇಶಗಳಿಗೆ ನಾವು ಪೂರೈಕೆಯನ್ನು ಮಾಡುವ ನಿಟ್ಟಿನಲ್ಲಿ ಭಾರತದ ರೈತರು ಸ್ವಾವಲಂಬಿಗಳಾಗಬೇಕು, ಆತ್ಮನಿರ್ಭರತೆಯನ್ನು ಸಾಧಿಸಬೇಕು ಅನ್ನುವಂತಹ ಉದ್ದೇಶದಿಂದ ಇಂಥ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಹಾಗಾಗಿ ಈ ಒಂದು ಯೋಜನೆಯ ಮೂಲಕ ಈಗ ದೇಶದಲ್ಲಿ ಬೆಳೀತಾ ಇರುವಂತಹ ಬೇಳೆಕಾಳುಗಳ ಪ್ರದೇಶವನ್ನು ಇನ್ನಷ್ಟು ವಿಸ್ತಾರ ಮಾಡಿ 35 ಲಕ್ಷ ಹೆಕ್ಟೇರ್ ಹೆಚ್ಚುವರಿ ಪ್ರದೇಶದಲ್ಲಿ ಬೇಳೆಕಾಳುಗಳ ಬೆಳೆಯನ್ನ ವಿಸ್ತರಿಸುವಂತಹ ಗುರಿಯನ್ನ ಇಟ್ಟುಕೊಂಡು ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಅನೇಕ ರೈತರು ಇನ್ನು ಹಳೆಯ ತಂತ್ರಜ್ಞಾನಗಳನ್ನೇ ಮೊರೆ ಹೋಗಿರ್ತಾರೆ. ಆಧುನಿಕ ಸೌಲಭ್ಯಗಳ ಪರಿಚಯ ಅವರಿಗೆ ಇರೋದಿಲ್ಲ. ಸುಧಾರಿತ ತಂತ್ರಜ್ಞಾನಗಳ ಬಗ್ಗೆ ಅಥವಾ ಹೊಸ ಹೊಸ ಯಂತ್ರಗಳ ಬಗ್ಗೆ, ಹೊಸ ತಂತ್ರಜ್ಞಾನಗಳ ಬಗ್ಗೆ ಅವರಿಗೆ ಅರಿವು ಇರೋದಿಲ್ಲ. ರೈತರಿಗೆ ಸುಧಾರಿತ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿಯನ್ನ ಕೊಡಬೇಕು, ಅವರಿಗೆ ತರಬೇತಿಯನ್ನ ಕೊಡಬೇಕು, ಹಾಗೆಯೇ ಹೊಸ ಮತ್ತು ಆರೋಗ್ಯಕರವಾದ ರೋಗ ನಿರೋಧಕ ಶಕ್ತಿಯ ಉಳ್ಳಂತಹ ಹೆಚ್ಚು ಹೆಚ್ಚು ಇಳುವರಿಯನ್ನು ನೀಡುವಂತಹ ಹೊಸ ತಳಿಗಳನ್ನು ಅಭಿವೃದ್ಧಿ ರೈತರಿಗೆ ಪರಿಚಯಿಸಬೇಕು. ಆಧುನಿಕ ಬೀಜಗಳನ್ನ ರೈತರಿಗೆ ನೇರವಾಗಿ ತಲುಪಿಸುವಂತಹ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಹಾಗಾಗಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಹಾಗೂ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಅನ್ನುವಂತಹ ಎರಡು ಪ್ರಮುಖ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಚಾಲನೆಯನ್ನು ನೀಡಿದೆ. ದೇಶದ ರೈತರು ಈ ಯೋಜನೆಗಳ ಲಾಭವನ್ನ ಪಡೆದುಕೊಳ್ಳಬೇಕು. ಪ್ರಧಾನಿ ಮೋದಿಯವರ ಕನಸಿನ ಆತ್ಮನಿರ್ಭರ ಭಾರತಕ್ಕೆ ನಾವೆಲ್ಲ ಒಗ್ಗೂಡಿ ಹೆಗಲನ್ನು ಕೊಟ್ಟು ಅದನ್ನ ಸಾಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಹೆಜ್ಜೆಯನ್ನ ಇಡೋಣ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತಾ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಅಭಿಯಾನ. ಹೈದರಾಬಾದ್ನಲ್ಲಿ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಅಧ್ಯಕ್ಷತೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ. ಮಾತುಕತೆಗೆ ಬಾರುತ್ತಿದ್ದರೆ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ಸ್ನಲ್ಲಿ ಇಂದು ಅರ್ಜೆಂಟೀನಾ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ. ಭಾರತ ಮತ್ತು ಯುಕೆ ನಡುವೆ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿವೆ. ಈ ಒಪ್ಪಂದ ಯುಕೆ ಮಾರುಕಟ್ಟೆಯಲ್ಲಿ ಶೇಕಡಾ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಲಿದ್ದು ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಜನಕೇಂದ್ರಿತ ಒಪ್ಪಂದದಡಿ ಭಾರತದ ಪ್ರಮುಖ ರಫ್ತು ವಲಯಗಳಾದ ಸಂಸ್ಕರಿಸಿದ ಆಹಾರ ಉತ್ಪನ್ನ, ಕಡಲ ಉತ್ಪನ್ನ, ಎಂಜಿನಿಯರಿಂಗ್, ಚರ್ಮ ಹಾಗೂ ಜವಳಿ ಉದ್ಯಮಗಳ ಮೇಲಿದ್ದ ಸುಂಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಇದು ಯುಕೆ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿ ದೇಶದ ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇ ವಲಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದೇ ವೇಳೆ ಭಾರತ ತನ್ನ ದೇಶೀಯ ಮಾರುಕಟ್ಟೆಯ ಹಿತಾಸಕ್ತಿಯನ್ನು ಕಾಯ್ದುಕೊಂಡಿದ್ದು ಡೈರಿ ಉತ್ಪನ್ನಗಳು, ಧಾನ್ಯಗಳು, ಖಾದ್ಯ ತೈಲಗಳು ಸೇರಿದಂತೆ ಪ್ರಮುಖ ಸೂಕ್ಷ್ಮ ವಲಯಗಳಿಗೆ ಒಪ್ಪಂದದ ಅಡಿಯಲ್ಲಿ ಸಂಪೂರ್ಣ ರಕ್ಷಣೆ ಒದಗಿಸಿದೆ. ಇಂದಿನಿಂದ ಜಾರಿಗೆ ಬಂದಿರುವ ಭಾರತ ಯುಕೆ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಕೇಂದ್ರ ಸಚಿವರು ಕೈಗಾರಿಕೆ ಸಂಸ್ಥೆಗಳು, ವ್ಯಾಪಾರ ಮಂಡಳಿಗಳು ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಂಸ್ಥೆಗಳಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಭಾರತ ಯುಕೆ ಸಂಬಂಧಗಳಲ್ಲಿ ಇಂದಿನ ದಿನವು ಐತಿಹಾಸಿಕ ಮೈಲಿಗಲ್ಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತಾ ಒಪ್ಪಂದ ಜಾರಿಗೆ ಬಂದಿದ್ದು ಇದರಿಂದ ಭಾರತದ ಶೇಕಡಾ 99% ರಫ್ತು ಉತ್ಪನ್ನಗಳಿಗೆ ಸುಂಕಮುಕ್ತ ಮಾರುಕಟ್ಟೆ ಪ್ರವೇಶ ದೊರೆಯಲಿದ್ದು ಉಭಯ ರಾಷ್ಟಗಳ ನಡುವಿನ ಶೇಕಡಾ 100% ವ್ಯಾಪಾರ ಮೌಲ್ಯವು ಈ ಒಪ್ಪಂದದ ವ್ಯಾಪ್ತಿಗೆ ಬರಲಿದೆ ಎಂದು ತಿಳಿಸಿದ್ದಾರೆ. ಈ ಒಪ್ಪಂದ ಭಾರತದ ಆರ್ಥಿಕ ಪ್ರಗತಿ ಮತ್ತು ಜಾಗತಿಕ ಪಾಲುದಾರಿಕೆಗಳನ್ನು ಬಲಪಡಿಸುವಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ. ಇದು ರಫ್ತುಗಳನ್ನು ಉತ್ತೇಜಿಸಿ ಎಂಎಸ್ಎಂಇಗಳಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಭಾರತೀಯ ಕೈಗಾರಿಕೆಗಳಿಗೆ ಬೆಂಬಲವಾಗಿ ನಿಂತು ಯುಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೃತ್ತಿಪರರಿಗೆ ಪ್ರಯೋಜನ ತಂದುಕೊಡಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಒಪ್ಪಂದ ದೇಶದ ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡಿ ರೈತರು ಹಾಗೂ ಕೃಷಿ ವಲಯವನ್ನು ಸಂರಕ್ಷಿಸಲಿದೆ ಎಂದಿದ್ದಾರೆ. ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘ ಎಫ್ಐಸಿಸಿಐ ಪ್ರಧಾನ ಕಾರ್ಯದರ್ಶಿ ಒಪ್ಪಂದವನ್ನು ಸ್ವಾಗತಿಸಿದ್ದು ಇದು ಜಾಗತಿಕ ಮೌಲ್ಯ ಸರಪಳಿ ಮತ್ತು ನಾವೀನ್ಯತೆ ಚಾಲಿತ ಬೆಳವಣಿಗೆಯಲ್ಲಿ ಭಾರತದ ಪಾತ್ರವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದಿದ್ದಾರೆ. ಅಸೋಚಾಮ್ ಅಧ್ಯಕ್ಷ ನಿರ್ಮಲ್ ಕುಮಾರ್ ಮಿಂಡಾ ಈ ಒಪ್ಪಂದದ ಭಾರತದ ಜವಳಿ, ಚರ್ಮ, ಕಡಲ ಉತ್ಪನ್ನ, ರತ್ನ ಮತ್ತು ಆಭರಣ, ವಿದ್ಯುನ್ಮಾನ ಸರಕು ಮತ್ತು ರಾಸಾಯನಿಕ ವಲಯಗಳಲ್ಲಿ ಲಾಭ ತಂದುಕೊಡಲಿದೆ ಎಂದಿದ್ದಾರೆ. ಭಾರತೀಯ ವ್ಯಾಪಾರ ಉತ್ತೇಜನಾ ಮಂಡಳಿ ಅಧ್ಯಕ್ಷ ಮೋಹಿತ್ ಸಿಂಗ್ಲಾ ಕೂಡ ಈ ಭಾರತ ಯುಕೆ ಒಪ್ಪಂದವನ್ನು ಶ್ಲಾಘಿಸಿದ್ದು ಇದೊಂದು ಮೈಲಿಗಲ್ಲಾಗಿದೆ ಎಂದಿದ್ದಾರೆ. ದೇಶದ ಯುವಜನರಲ್ಲಿ ಉದ್ಯೋಗಾವಕಾಶ, ಉದ್ಯಮಶೀಲತೆ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಹಮ್ಮಿಕೊಳ್ಳಲಾಗಿರುವ ಸ್ಕಿಲ್ ಇಂಡಿಯಾ ಅಭಿಯಾನದ 11ನೇ ವಾರ್ಷಿಕೋತ್ಸವವನ್ನು ಇಂದು ಆಚರಿಸಲಾಗುತ್ತಿದೆ. ಉದ್ಯಮ ರಂಗಕ್ಕೆ ಪೂರಕವಾದ ಕೌಶಲ್ಯಗಳ ಮೂಲಕ ಯುವ ಶಕ್ತಿಯನ್ನು ಸಬಲೀಕರಣವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು 2015ರ ಜುಲೈ 15ರಂದು ಈ ಮಹತ್ವಾಕಾಂಕ್ಷಿ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಇದರ ಜೊತೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 2014ರ ಘೋಷಣೆ ಅನ್ವಯ ಯುವಜನರಲ್ಲಿ ಉದ್ಯೋಗಕ್ಕೆ ಅಗತ್ಯವಿರುವ ಕೌಶಲ್ಯಗಳ ಮಹತ್ವವನ್ನು ಸಾರಲು ಜಾಗತಿಕವಾಗಿ ಇಂದು ವಿಶ್ವ ಯುವ ಕೌಶಲ್ಯ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯವು ತನ್ನ ವಿವಿಧ ಜನಕೇಂದ್ರಿತ ಯೋಜನೆಗಳ ಮೂಲಕ ಇದುವರೆಗೂ ದೇಶದ 6 ಕೋಟಿಗೂ ಹೆಚ್ಚು ಯುವಜನರನ್ನು ಸಬಲೀಕರಿಸಿದೆ. ಅಭಿಯಾನದ ಅಡಿಯಲ್ಲಿ ಪ್ರತಿ ವರ್ಷ 1 ಕೋಟಿಗೂ ಅಧಿಕ ಯುವಕರು ತರಬೇತಿ ಪಡೆಯುತ್ತಿದ್ದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯೊಂದರ ಅಡಿಯಲ್ಲೇ 1 ಕೋಟಿ 65 ಲಕ್ಷಕ್ಕೂ ಹೆಚ್ಚು ಯುವಜನರು ಉದ್ಯೋಗ ಆಧಾರಿತ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶವು ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದ, ಕೇಂದ್ರ ಸಚಿವರು ಹಾಗೂ ಕೈಗಾರಿಕಾ ವಲಯದಿಂದ ಪ್ರಶಂಸೆಯ ಮಹಾಪೂರ. ಇಂದು ವಿಶ್ವ ಕೌಶಲ್ಯ ದಿನ. 11 ವರ್ಷ ಪೂರೈಸಿದ ಕೌಶಲ್ಯಾಭಿವೃದ್ಧಿ ಕೇಂದ್ರಿತ ಸ್ಕಿಲ್ ಇಂಡಿಯಾ ಅಭಿಯಾನ.

0: ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಹನ್ನೆರಡನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆಯು ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಹೈದರಾಬಾದ್ನಲ್ಲಿ ಆರಂಭವಾಗಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಉಪಸ್ಥಿತಿಯಲ್ಲಿ ನಡೆಯುತ್ತಿರುವ ಉನ್ನತ ಮಟ್ಟದ ಸಭೆಯಲ್ಲಿ ಸಾಮಾಜಿಕ ಭದ್ರತೆ ವಿಸ್ತರಿಸುವುದು, ಮಹಿಳೆಯರ ಉದ್ಯೋಗ ಪಾಲ್ಗೊಳ್ಳುವಿಕೆ ಹೆಚ್ಚಿಸುವುದು, ಜಾಗತಿಕ ಕೌಶಲ್ಯ ನಕ್ಷೆ ರೂಪಿಸುವುದು ಹಾಗೂ ಗಿಗ್ ಮತ್ತು ವೇದಿಕೆ ಆಧಾರಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಡಿಜಿಟಲ್ ತಂತ್ರಜ್ಞಾನದ ಬಳಕೆಯನ್ನು ಉತ್ತೇಜಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯುತ್ತಿದೆ. ಇರಾನ್ ತಕ್ಷಣವೇ ಮಾತುಕತೆಗೆ ಬರದೇ ಇದ್ದಲ್ಲಿ ಮುಂದಿನ ವಾರದಿಂದ ಇರಾನ್ ಮೇಲಿನ ಮಿಲಿಟರಿ ದಾಳಿಗಳನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಮಾಧ್ಯಮದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಇರಾನ್ ಒಪ್ಪಂದಕ್ಕೆ ಮುಂದಾಗದಿದ್ದರೆ ಅಲ್ಲಿನ ಪ್ರಮುಖ ವಿದ್ಯುತ್ ಸ್ಥಾವರಗಳು, ಸೇತುವೆಗಳು ಹಾಗೂ ಇಂಧನ ಮೂಲಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗುವುದು ಮತ್ತು ಅಮೆರಿಕ ಉದ್ದೇಶಗಳು ಈಡೇರುವವರೆಗೂ ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಮೆರಿಕದೊಂದಿಗೆ ಒಪ್ಪಂದ ಬರುವುದನ್ನು ಬಿಟ್ಟು ಇರಾನ್ಗೆ ಬೇರೆ ಆಯ್ಕೆಯೇ ಇಲ್ಲ ಎಂದು ಪ್ರತಿಪಾದಿಸಿದ ಅಧ್ಯಕ್ಷ ಟ್ರಂಪ್, ಜಾಗತಿಕ ಆರ್ಥಿಕತೆಗೆ ಧಕ್ಕೆಯಾಗದಂತೆ ತಡೆಯಲು ಇರಾನ್ನ ತೈಲ ರಫ್ತು ಕೇಂದ್ರವಾದ ಖಾರ್ಗ್ ದ್ವೀಪದ ತೈಲ ಘಟಕಗಳನ್ನು ಸದ್ಯಕ್ಕೆ ಉಳಿಸಿ ದಾಳಿ ನಡೆಸಲಾಗಿದೆ ಎಂದು ಬಹಿರಂಗಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸುಧಾರಣೆ ಕೈಗೊಳ್ಳುವಲ್ಲಿ ವಿಫಲವಾಗಿರುವುದು ಹಾಗೂ ಜಾಗತಿಕ ಸಂಘರ್ಷಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಾಧ್ಯವಾಗದಿರುವುದರಿಂದ ವಿಶ್ವಸಂಸ್ಥೆಯ ಮೇಲಿನ ಜನರ ವಿಶ್ವಾಸ ಕುಗ್ಗುತ್ತಿದೆ ಎಂದು ಭಾರತ ಅಭಿಪ್ರಾಯಪಟ್ಟಿದೆ. ವಿಶ್ವಸಂಸ್ಥೆಯಲ್ಲಿ ಭವಿಷ್ಯಕ್ಕೆ ಬಹುಪಕ್ಷೀಯ ವ್ಯವಸ್ಥೆಯನ್ನು ಸಜ್ಜುಗೊಳಿಸುವುದರ ಕುರಿತ ಸಚಿವ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯಲ್ಲಿನ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್, ಪ್ರಸ್ತುತಪಡಿಸುತ್ತಿರುವ ಜಾಗತಿಕ ಸಂಘರ್ಷಗಳಲ್ಲಿ ಭದ್ರತಾ ಮಂಡಳಿ ಮಧ್ಯಪ್ರವೇಶಿಸಲು ವಿಫಲವಾಗಿದೆ. ಇದರಿಂದ ಅಂತಾರಾಷ್ಟೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಅದರ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳು ಉದ್ಭವಿಸಿವೆ ಎಂದು ಹೇಳಿದ್ದಾರೆ. 80 ವರ್ಷಗಳ ಹಿಂದಿನ ವಿಶ್ವಸಂಸ್ಥೆಯ ಆಡಳಿತ ವ್ಯವಸ್ಥೆಯು ಇಂದಿನ ಜಾಗತಿಕ ಸವಾಲುಗಳನ್ನು ಎದುರಿಸಲು ಸಮರ್ಪಕವಾಗಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ರಾಜ್ಯಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗೆ ಇಂದು ಪ್ರಮಾಣವಚನ ಬೋಧಿಸಿದರು. ಪ್ರಮಾಣವಚನ ಸ್ವೀಕರಿಸಿದ ಸದಸ್ಯರಲ್ಲಿ ಕರ್ನಾಟಕದ ಮನ್ಸೂರ್ ಅಲಿಖಾನ್ ಹಾಗೂ ಮಧ್ಯಪ್ರದೇಶದ ರಜನೀಶ್ ಕುಮಾರ್ ಅಗರ್ವಾಲ್ ಸೇರಿದ್ದಾರೆ. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎರಡನೇ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡದ ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಲಿದೆ. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ಸ್ನಲ್ಲಿ ಪಂದ್ಯದಲ್ಲಿ ಸ್ಪೇನ್ ತಂಡ ಫ್ರಾನ್ಸ್ ವಿರುದ್ದ 2-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಫಿಫಾ ವಿಶ್ವಕಪ್ 2026 ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದ, ಕೇಂದ್ರ ಸಚಿವರು ಹಾಗೂ ಕೈಗಾರಿಕಾ ವಲಯದಿಂದ ಪ್ರಶಂಸೆಯ ಮಹಾಪೂರ. ಇಂದು ವಿಶ್ವ ಕೌಶಲ್ಯ ದಿನ, 11 ವರ್ಷ ಪೂರೈಸಿದ ಕೌಶಲ್ಯಾಭಿವೃದ್ಧಿ ಕೇಂದ್ರಿತ ಸ್ಕಿಲ್ ಇಂಡಿಯಾ ಅಭಿಯಾನ. ಹೈದರಾಬಾದ್ನಲ್ಲಿ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆ. ಇರಾನ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ, ಮಾತುಕತೆಗೆ ಬಾರದಿದ್ದರೆ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಎರಡನೇ ಸೆಮಿಫೈನಲ್ಸ್ನಲ್ಲಿ ಇಂದು ಅರ್ಜೆಂಟೀನಾ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ ಕೇಳಿ ಇಷ್ಟಕಾಮ್ಯ ಚಿತ್ರದ ಹಾಡನ. ಯೋಗರಾಜ್ ಭಟ್ ಅವರ ಗೀತರಚನೆ ಇದು. ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇದೆ.

0: ಏನು ರಂಗಾ ಕೈಗೆ ಬ್ಯಾಂಡೇಜು?
1: ಬಿದ್ದುಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಜಯಂತ ಕಾಯ್ಕಿಣಿಯವರು ಗೀತೆಯನ್ನು ಬರೆದು ಮಣಿಕಾಂತ್ ಕದ್ರಿಯವರು ಸಂಗೀತ ಸಂಯೋಜಿಸಿ ಕಾರ್ತಿಕ್ ಅವರ ಕಂಠದಲ್ಲಿ ಮೂಡಿಬರತಂತಹ ಈ ಒಂದು ಹಾಡು ಮದುವೆ ಮನೆಯ ಚಿತ್ರದಿಂದ ಆಯ್ದಿತ್ತು.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

0: ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 23ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
1: ಅಂಬರ ಮಾರ್ಗದಲ್ಲಿ ಚಲಿಸುವಂತಹ ಸೂರ್ಯಚಂದ್ರರು ಅಂತಂದರೆ ಅರ್ಜುನನನ್ನು ಸೂರ್ಯನಿಗೂ ವೃಷಕೇತುವನ್ನು ಚಂದ್ರರಿಗೂ ಹೋಲಿಸಿದ್ದಾರೆ. ಅವರಿಬ್ಬರೂ ಧರೆಗೆ ಬಂದು ಬಿದ್ದಂತೆ ಪಾರ್ಥನ ಮತ್ತು ಕರ್ಣನ ಪಾರ್ಥಿವ ಶರೀರ ಗೋಚರಿಸುತ್ತಿದೆ ಎಂದು ವರ್ಣಿಸುತ್ತಾ, ಇಬ್ಬರೂ ಪತ್ನಿಯರು ಮಾತ್ರವಲ್ಲ, ಅಲ್ಲಿ ಅಂತಃಪುರದ ಸ್ತ್ರೀಯರು ಪುರುಷರು ಎಲ್ಲರೂ ಅವರ ಕಳೆಯ ಬರಹವನ್ನು ನೋಡಿ ಗುಣಗಾನವನ್ನು ಮಾಡುತ್ತಾ ವ್ಯಥೆಯಿಂದ ಚಿಂತಾಕ್ರಾಂತರಾಗಿದ್ದಾರೆ.

ಮತ್ತೆ ಚಿತ್ರಾಂಗದೆ ಪತಿಯ ಗುಣಗಾನ ಮಾಡುತ್ತಾ ದುಃಖಿಸುತ್ತಾ ಅದಾವುದೋ ಋಣದಿಂದ ನಿನ್ನಂಥ ತ್ರೈಲೋಕ್ಯ ವೀರನನ್ನು ಪತಿಯನ್ನಾಗಿ ಪಡೆದೆ. ಇದಕ್ಕೂ ವಿಧಿಯ ನಿಯಮ, ಅಲ್ಪಕಾಲ ನಿನ್ನ ಸಂಘದಲ್ಲಿದ್ದೆ. ಪ್ರಪಂಚದ ಯಾವ ಪುರುಷನೂ ನಿನ್ನ ಪೌರುಷಕ್ಕೆ ಸಮನಾದವರಿಲ್ಲ. ನಿನ್ನ ರೂಪು, ನಿನ್ನ ಬಿಲ್ವಿದ್ಯಾ ಪರಿಣಿತಿ ಅದು ಲೋಕದಲ್ಲಿಯೇ ಮಾನ್ಯವಾದುದು. ನಮ್ಮ ದುಃಖದ ಜೊತೆಗೆ ಪಾಂಚಾಲಿ ಸುಭದ್ರೆಯರು, ಆ ಸುಭದ್ರಾದೇವಿ ನಿನ್ನನ್ನೇ ವಿವಾಹ ಮಾಡಿಕೊಳ್ಳಬೇಕೆಂದು ಎಷ್ಟೋ ವ್ರತಾಚರಣೆಯನ್ನು ಮಾಡಿ ಕೊನೆಗೂ ನಿನ್ನನ್ನು ಪತಿಯನ್ನಾಗಿ ಪಡೆದಿದ್ದಳು. ಪಾಂಚಾಲಿಯನ್ನು ನೀನು ಗೆದ್ದು ತಂದೆ. ನಿನ್ನ ಅಗಲುವಿಕೆಯನ್ನು ಹೇಗೆ ಸಹಿಸಿಕೊಳ್ಳುತ್ತಾರೆ ಎಂದು ಒಂದೇ ಸವನೆ ದುಃಖಾಶ್ರವಾಗಿ ಅಳುತ್ತಿದ್ದಾಳೆ ಚಿತ್ರಾಂಗದೆ.

ದುಃಖವು ತೀವ್ರಗೊಂಡಾಗ ಮನುಷ್ಯನಿಗೆ ಭ್ರಮೆಯುಂಟಾಗುತ್ತದೆ. ಹೆಣದೊಂದಿಗೂ ಮಾತನಾಡುವುದನ್ನು ನಾವು ಕಾಣುತ್ತೇವೆ. ಅಷ್ಟೇ ಏಕೆ ದುರ್ಯೋಧನನು ಕೂಡ ಕರ್ಣನನ್ನು ಮಾತನಾಡಿಸುತ್ತಿದ್ದಾನೆ, ಹೇಳುತ್ತಿಲ್ಲವೇ ನಾನು ಬಂದಿದ್ದೇನೆ, ನನ್ನ ಜೊತೆಯಲ್ಲಿ ಮಾತನಾಡುತ್ತಿಲ್ಲವೇ ಎಂದು. ಅಂತೆಯೇ ಆತನ ಕಳೆಬರಹದ ಮೇಲೆ ಬಿದ್ದು ಆತನ ರುಂಡ ಮುಂಡಗಳನ್ನು ಜೋಡಿಸಿ ಒಂದೇ ಸವನೆ ಉಲೂಪಿ ಚಿತ್ರಾಂಗದೆಯರು ರೋಧಿಸುವ ದೃಶ್ಯ ಕರುಣಾಸಾಗರದಿಂದ ಕೂಡಿತ್ತು. ಎಲ್ಲರೂ ಆ ಕರುಣೆ ಎಂಬ ಸಮುದ್ರದಲ್ಲಿ ಮುಳುಗಿದ್ದಾರೆ.

ಚಿತ್ರರಂಗದೆಯ ದುಃಖದ ತೀವ್ರತೆ ಎಷ್ಟಿತ್ತೆಂದರೆ ಬಬ್ರುವಾಹನನ್ನು ಕರೆದು ಹೇಳುತ್ತಿದ್ದಾಳೆ, ತೆಗೆದುಕೋ ಈ ಖಡ್ಗವನ್ನು, ನಮ್ಮ ತಲೆಯನ್ನು ಕತ್ತರಿಸು, ಇದು ನಿನಗೆ ಹೊಸ್ತಲ್ಲ. ಇದು ಏಕೆಂದರೆ ಅಂದು ಪರಶುರಾಮರು ತನ್ನ ತಾಯಿಯ ತಲೆಯನ್ನು ಕತ್ತರಿಸಿಲ್ಲವೇ, ಅದೇ ರೀತಿ ಪಾರ್ಥನ ಬಳಿಗೆ ನಮ್ಮನ್ನು ಕಳಿಸು. ಇಬ್ಬರು ತಾಯಂದಿರನ್ನು ನೀನು ಕತ್ತರಿಸಿದರೆ ತಂದೆ ಮಕ್ಕಳನ್ನು ಮುಂಚೆಯೇ ಕೊಂದಿದ್ದೀಯೇ, ಇನ್ನು ನಮ್ಮಿಬ್ಬರನ್ನು ಕೊಂದು ಅವರ ಬಳಿಗೆ ಕಳಿಸಿಕೊಡು ಎಂದು ದುಃಖದ ತೀವ್ರತೆಯಿಂದ ಮಗನೊಂದಿಗೆ ಈ ರೀತಿಯಲ್ಲಿ ಮಾತನಾಡುತ್ತಿದ್ದಾಳೆ.

ಮಣಿಪುರದ ಅರಸನಿಗೆ ಮರ್ಮಾಘಾತವಾಗುತ್ತದೆ. ತಾಯಿಯ ಮಾತು ಸಿಡಿಲಂತೆ ಬಡಿಯುತ್ತದೆ. ಇಂತಹ ವಿಷಮ ಪರಿಸ್ಥಿತಿಯನ್ನು ತಾನು ಎದುರಿಸಬೇಕು ಎಂಬ ಕಲ್ಪನೆಯೂ ಆತನಲ್ಲಿ ಇರಲಿಲ್ಲ. ತಂದೆಯನ್ನು ಕೊಲ್ಲಬೇಕೆಂದು ಕೊಂದಿಲ್ಲ. ರಣರಂಗದಲ್ಲಿ ಗೆಲುವು ಮುಖ್ಯ, ಪಂಥಕ್ಕಾಗಿ ಕೊಂದೆ. ಇಂತಹ ಪಿತೃವದೆಯ ಪಾಪದಲ್ಲಿ ಬದುಕಲಾರೆ. ತಾಯಿಯಿಂದ ನಿಂದಿಸಿಕೊಂಡು ನಾನೆಂತು ಜೀವಿಪೆ ಎಂದು, ನಾನೇ ದೇಹತ್ಯಾಗ ಮಾಡುತ್ತೇನೆ ಎಂದು ನಿರ್ಧರಿಸಿ ಅಗ್ನಿ ನಿರ್ಮಾಣಕ್ಕೆ ಪ್ರಯತ್ನ ಮಾಡುತ್ತಾನೆ. ಅಗ್ನಿ ನಿರ್ಮಾಣ ಮಾಡಿ ತನ್ನ ದೇಹವನ್ನು ಅರ್ಪಿಸಿಕೊಳ್ಳಬೇಕೆಂದು ನಿರ್ಧರಿಸುತ್ತಾನೆ. ಮುಂದೆ

ಇತರ ಪಾಪಗಳು ಪುಣ್ಯಕ್ಷೇತ್ರ ದರ್ಶನದಿಂದ, ದಾನ ಧರ್ಮಗಳಿಂದ, ಯಜ್ಞಯಾಗಾದಿಗಳಿಂದ ಅದನ್ನು ನಾವು ನಿವಾರಿಸಿಕೊಳ್ಳಬಹುದು. ಆದರೆ ತಂದೆಯನ್ನು ಕೊಂದ ಪಾಪವನ್ನು ಯಾವ ಪ್ರಾಯಶ್ಚಿತ್ತದಿಂದಲೂ ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಅದರೊಂದಿಗೆ ತಂದೆಯನ್ನು ಕೊಂದ ಪುತ್ರನೆಂಬ ಕಳಂಕವನ್ನು ಹೊತ್ತುಕೊಂಡು ಬದುಕುವುದಕ್ಕಿಂತ ಸಾವು ಅತ್ಯಂತ

ಯೇಸು. ಹಾಗಾಗಿ ಪಿತೃವಧೆಯ ಪ್ರಾಯಶ್ಚಿತ್ತಕ್ಕಾಗಿ ಗಾಯವನ್ನು ಅಗ್ನಿಗೆ ಅರ್ಪಿಸಿ ಮುಕ್ತಿ ಪಡೆಯುವೆ ಎಂದು ನಿರ್ಧರಿಸಿದ್ದಾನೆ ಬಬ್ರುವಾಹನ.

0: ಪತಿಯ ಸಾವನ್ನು ಕಂಡು ಸಹಿಸಲಾಗದೆ ದುಃಖಿಸುತ್ತಿರುವಂತಹ ಸಂದರ್ಭದಲ್ಲಿ ಸುತನ ಸಾವನ್ನು ಕಾಣುವಂತಹ ಪರಿಸ್ಥಿತಿ ಒದಗುತ್ತಿರುವಾಗ ಚಂದನ ಕಾಷ್ಟಗಳಿಂದ ಚಿತೆಯನ್ನು ನಿರ್ಮಾಣ ಮಾಡುತ್ತಿರುವಾಗ ಚಿತ್ರಾಂಗದ ಪುತ್ರನನ್ನು ಗದರಿಸಿ ಬೈಯುತ್ತಿದ್ದಾಳೆ. ಮತ್ತೆ ದುಡುಕಬೇಡ, ಪಾರ್ಥ ಶ್ರೀಹರಿಯ ಪರಮ ಭಕ್ತ, ಆತನನ್ನು ಶ್ರೀಕೃಷ್ಣ ಖಂಡಿತವಾಗಿಯೂ ಕಾಪಾಡುತ್ತಾನೆ, ಅಲ್ಲಿಯವರೆಗೆ ಸೈರಿಸು ಎಂದು ದೇವಪುರದ ಲಕ್ಷ್ಮೀನಾರಾಯಣನ ಧ್ಯಾನದಲ್ಲಿ ನಿರತರಾಗುತ್ತಾರೆ. ದೈವ ನಂಬಿದವರಿಗೆ ಕೆಡುಕಿಲ್ಲ ಎಂಬುದನ್ನು ಅರಿಯುವುದರೊಂದಿಗೆ ಪಾರ್ಥನಂತೆ ದುಡುಕು ಬಲು ಕೆಡುಕು ಹಾಗೂ ಇನ್ನೊಬ್ಬರ ಸಾಮರ್ಥ್ಯವನ್ನು ಕಡಿಮೆ ಎಂದು ಬಗೆಯಬಾರದು. ಯಾರ ಯಾರಲ್ಲಿ ಎಂಥೆಂಥ ಸಾಮರ್ಥ್ಯವಿರುತ್ತದೆ ಎಂಬುದನ್ನು ನಾವು ಯೋಚಿಸಲು ಸಾಧ್ಯವಿಲ್ಲ ಎಂಬುವ ನೀತಿಯೊಂದಿಗೆ ಈ ಭಾಗವು ಇಲ್ಲಿಗೆ ಮುಗಿಯುತ್ತದೆ.
1: ಪ್ರಿಯ ಕೇಳುಗರೆ, ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 23ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ಇನ್ನು ಮುಂದೆ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ ವಾಚನ ಮಾಡುತ್ತಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡುತ್ತಾರೆ ಶ್ರೀ ರಾಮಸುಬ್ರಾಯ ಶೇಠರ್.

ದೈವ ಭಕ್ತನಿಗೆ ಕೆಡುಕಿಲ್ಲ, ದೈವವನ್ನು ಮರೆತವನಿಗೆ ಉಳಿಗಾಲವಿಲ್ಲ. ಮಣಿಪುರದರ್ಶಿ ಚಿತ್ರಾಂಗದೆಗೆ ಪತಿಯನ್ನು ಕಳೆದುಕೊಂಡ ದುಃಖ ಒಂದೇ ಸವನೆ ಕಾಡುತ್ತಿರುವಾಗ ಸೂತನು ಎಲ್ಲಿ ಇಹಲೋಕ ತ್ಯಜಿಸುವನೋ ಎಂಬ ಕಳವಳದಿಂದ ನೊಂದು ಕೃಷ್ಣನಲ್ಲಿ ಸಂಪೂರ್ಣ ನಂಬಿಕೆಯನ್ನಿಟ್ಟು ಮತ್ತೆ ಮಗನನ್ನು ಸಮಾಧಾನ ಪಡಿಸುತ್ತಾ ಹೇಳುತ್ತಾಳೆ, ಮಗನೇ, ಅರ್ಜುನನು ಅಚ್ಯುತನನ್ನು ಮರೆತರೂ ಆತ ತನ್ನ ಭಕ್ತನನ್ನು ಭಾವನನ್ನು ಕಾಣಲು ಬಂದೇ ಬರುತ್ತಾನೆ. ಎಷ್ಟೆಂದರೂ ಸಹೋದರಿಯ ಸಖನಲ್ಲವೇ, ಭಕ್ತ ತಪ್ಪು

ಬಹುದು, ಆದರೆ ಭಗವಂತ ಖಂಡಿತ ತಪ್ಪು ಮಾಡುವುದಿಲ್ಲ. ಆತನಿಂದ ನಮಗೊಂದು ಆಶಾಕಿರಣ ಕಾಣುತ್ತಿದೆ. ಅಪಾಯವನ್ನು ಉಪಾಯದಿಂದ ಪರಿಹರಿಸುವ ಪ್ರಯತ್ನ ಮಾಡಬೇಕು. ಈಗ ನೀನು ಗೈದ ಅಪರಾಧವೇ ಸಾಕು, ಇದರೊಂದಿಗೆ ದೇಹತ್ಯಾಗದ ಹೇಡಿತನದ ಯೋಚನೆ ಮಾಡಬೇಡ ಎಂದು ಒತ್ತರಿಸಿ ಬರುತ್ತಿರುವ ದುಃಖವನ್ನು ತಡೆದುಕೊಂಡು ಮಗನನ್ನು ಸಮಾಧಾನಿಸುತ್ತಿರುವಾಗ ಪನ್ನಗರಾಜನ ಪುತ್ರಿಯಾದ ಉಲೂಚಿ ತನಗೊಂದು ಉಪಾಯ ಹೊಳೆಯುತ್ತಿದೆ ಎಂದು ಮಗನಿಗೆ ಹೇಳುತ್ತಿದ್ದಾಳೆ.

ಕುಮಾರ, ಬಬ್ರುವಾಹನ, ಮರಣ ಹೊಂದಿದವರನ್ನು ಮರಳಿ ಬದುಕಿಸುವ ಉಪಾಯವೊಂದಿದೆ. ಗರುಡನು ಕೊಲ್ಲುತ್ತಿರುವ ಸರ್ಪಗಳನ್ನು ಬದುಕಿಸುವಂತೆ ಉರಗ ಕುಲವು ಪ್ರಾರ್ಥಿಸಿ ಶಿವನನ್ನು ಒಲಿಸಲು ಶಿವನು ಪ್ರಸನ್ನನಾಗಿ ಸಂಜೀವಕದ ಮಣಿಯನ್ನು ಪ್ರದಾನ ಮಾಡಿದ್ದಾನೆ. ಆ ದಿವ್ಯ ಮಣಿಯು ಫಣಿರಾಜನ ಹತ್ತರ ಭದ್ರವಾಗಿದೆ. ಆ ಮಣಿಯನ್ನು ತಂದರೆ ಮೃತರಾದವರನ್ನು ಮರಳಿ ಬದುಕಿಸಬಹುದು. ಆದರೆ ಅದನ್ನು ತರುವವರು ಮೂರು ಲೋಕದಲ್ಲಿ ಯಾವ ವೀರರೂ ಕಾಣುತ್ತಿಲ್ಲ ಎಂದಳು. ನಿಜ, ದ್ರವ್ಯವನ್ನು ಕಾಪಾಡುವವನು ಫಣಿರಾಜ. ಅದಕ್ಕೆ ಸರ್ಪಗಾವಲು ಎಂಬ ಪದ ರೂಢಿಯಲ್ಲಿದೆ. ಇನ್ನು ಪರಮೇಶ್ವರನಲ್ಲಿ ಪಡೆದ ದಿವ್ಯ ಮಣಿ ಅಷ್ಟು ಸುಲಭದಲ್ಲಿ ಸಿಗಬಹುದೇ? ಆದರೆ ಅಸಂಭವ, ಅಸಾಧ್ಯವೆಂಬ ಅಪಸವ್ಯಗಳನ್ನೇ ಕಾಣದ ಅರ್ಜುನನ ಮಗ ತುದಿಗ

ಅಮ್ಮ, ಪನ್ನಗರಾಜನ ಬಳಿಯಲ್ಲಿ ಭದ್ರವಾಗಿರುವ ಆ ಸಂಜೀವಕದ ಮಣಿಯನ್ನು ನಾನು ತಾರದಿದ್ದರೆ ಪವಿತ್ರ ಪತಿವ್ರತೆಯ ಚಿತ್ರಾಂಗದೆಯ ಗರ್ಭದಲ್ಲಿ ಜನಿಸಿದ್ದು ಸುಳ್ಳು. ಅದನ್ನು ಕೈವಶ ಪಡಿಸಿ ಜನಕನನ್ನು ಜೀವಂತ ಎಬ್ಬಿಸುತ್ತೇನೆ. ಒಂದು ವೇಳೆ ಅವರು ಸುಲಭದಲ್ಲಿ ನೀಡದಿದ್ದರೆ ಸರ್ಪ ಜಗತ್ತನ್ನೇ ಸುಟ್ಟು ಭಸ್ಮ ಮಾಡುತ್ತೇನೆ. ಒಂದು ವೇಳೆ ನನ್ನೊಡನೆ ಹೋರಾಡಲು ಸಾಕ್ಷಾತ್ ಬ್ರಹ್ಮನೇ ಬಂದರು, ಕಾಲರುದ್ರನೇ ಬಂದರು, ಅವರನ್ನು ಸದೆ ಬಡಿಯುತ್ತೇನೆ. ದಿಕ್ಪಾಲಕರ ದಿಕ್ಕನ್ನು ತಪ್ಪಿಸಿ ದಿಕ್ಕ ಪಾಲಾಗುವಂತೆ ಮಾಡುತ್ತೇನೆ ಎಂದು ಗರ್ವದಿಂದ ರೋಷಾವೇಶದಿಂದ ಬೌಬ್ರವಾಹನ ಗುಡುಗಿದ, ಗರ್ಜಿಸಿದ. ಮುಂದೆ

ಮತ್ತೆ ಉರೂಪಿ ಸಮಾಧಾನಿಸುತ್ತಾಳೆ. ಮಗನೇ, ಕ್ಷೌತ್ರ ತೇಜಸ್ಸಿಗೆ ಅನುಗುಣವಾಗಿ ಮಾತನಾಡಿದೆ, ಆದರೆ ಇದರಲ್ಲಿ ಒಂದು ರಹಸ್ಯವಿದೆ. ಇದು ಪೌರುಷದಿಂದ ಸಾಧ್ಯವಾಗದ ಕಾರ್ಯ. ಮಣಿಯನ್ನು ಮುಟ್ಟುವುದರಲ್ಲಿ ಹತ್ತಿರ ಹೋದರೆ ಭಯಂಕರ ವಿಷದ ಜ್ವಾಲೆ ಸುತ್ತಿಕೊಳ್ಳುತ್ತದೆ, ಸುಟ್ಟು ಬಿಡುತ್ತದೆ. ಅದನ್ನು ರಕ್ಷಿಸುತ್ತಿರುವವರು ವಾಸುಕಿ, ಕರ್ಕೋಟಕ, ತಕ್ಷಕರ ಮುಂತಾದ ಪಣಿವರೆಣ್ಯರು.

ಬಬ್ರುವಾಹನ ಸುಲಭದಲ್ಲಿ ಸೋಲನ್ನೊಪ್ಪಿಕೊಳ್ಳುವವನಲ್ಲ. ಮತ್ತೆ ಮಾತಿಗೆ ಹೇಳುತ್ತಾನೆ, ನಮ್ಮ ಪಾಂಡವರ ವಂಶವನ್ನೇ ಕಾಪಾಡುವ ಪಂಕಜನಾಭ ಹರಿಗೆ ಹಾಸಿಗೆಯಾಗಿ ಫಣಿರಾಜನಿದ್ದಾನೆ. ಮತ್ತೆ ಭೂಮಿಯನ್ನು ಹೊತ್ತವನು ಆದಿಶೇಷನು. ಅವರನ್ನೆಲ್ಲ ಸದೆ ಬಡಿದರೆ ಅಲ್ಲೋಲ ಕಲ್ಲೋಲವಾದೀತು. ಆದರೂ ಆ ದಿವ್ಯ ರತ್ನವನ್ನು ಅವರು ನೀಡಲು ನಿರಾಕರಿಸಿದರೆ ಏಳು ಪಾತಾಳ ಲೋಕಗಳನ್ನು ಭೇದಿಸಿ ದಿವ್ಯಮಣಿಯಿಂದ ಧನಂಜಯನನ್ನು ಬದುಕಿಸುತ್ತೇನೆ ಎಂದು ಉತ್ಸಾಹದಿಂದ ಮಹತ್ಕಾರ್ಯಕ್ಕೆ ಮುಂದಾಗುವ ಸಂದರ್ಭದಲ್ಲಿ ಉಲೂಚಿ ಹೇಳುತ್ತಾಳೆ,

ಮತ್ತೆ ದೇವಲೋಕದ ರಹಸ್ಯವನ್ನು ಉಲೂಪಿ ಹೇಳುತ್ತಿದ್ದಾಳೆ. ಈ ಮಹತ್ ಕಾರ್ಯಕ್ಕೆ ನನ್ನ ಪೌರುಷ ಪ್ರಯೋಜನಕ್ಕೆ ಬಾರದು ಮಗನೇ, ಪ್ರೀತಿಯಿಂದ ವಿಶ್ವಾಸದಿಂದ ಓಲೈಕೆಯಿಂದ ಸಾಧಿಸಬೇಕು. ನಿಜ ಸಮಯವಾಸಿ ಕತ್ತೆ ಕಾಲನ್ನಾದರೂ ಹಿಡಿಯಬೇಕು. ಮುಂದೆ ಅಲ್ಲಿ ಒಂದು ಹೆಡೆಯ, ಅನೇಕ ಹೆಡೆಯ, ನೂರು ಹೆಡೆಯ, ಸಹಸ್ರ ಹೆಡೆಯ, ಬೇರೆ ಬೇರೆ ರೀತಿಯ ವಿಷ ಸರ್ಪಗಳಿವೆ. ಅವರು ಗರುಳನಿಂದ ಮೃತಪಟ್ಟ ಸರ್ಪಗಳನ್ನು ಬದುಕಿಸಲು ಮಾತ್ರ ಆ ಮಣಿಯನ್ನು ಹೊರಗೆ ತೆಗೆಯುತ್ತಾರೆ. ಅದರ ನಾಯಕತ್ವ ಸಹಸ್ರ ಹೆಡೆಯ ಆದಿಶೇಷನದು. ಅದು ನೀನಿಡಿಸಿದಷ್ಟು ಸುಲಭವಲ್ಲ ಎಂದು ಹೇಳಿದಾಗ ಮತ್ತೆ ಪಾರ್ಥಸುತ

ಮಹತ್ ಕಾರ್ಯವನ್ನು ಸಾಧಿಸ ಹೊರಟ ಮಹಾತ್ಮರಿಗೆ ಕಷ್ಟ ಸುಖಗಳ ಪರಿವೇ ಇರುವುದಿಲ್ಲ. ಮತ್ತೆ ಬಬ್ರುವಾಹನ ಹೇಳುತ್ತಿದ್ದಾನೆ, ನನಗೆ ಸರಿಯಾದ ಮಾರ್ಗ ತೋರಿದ ತಾಯೆ, ನಾನೀಗ ಒಂದು ಉಪಾಯವನ್ನು ಮಾಡುತ್ತೇನೆ. ನೀನು ಹೇಳಿದ ಎಲ್ಲ ಸರ್ಪಗಳನ್ನು ಸದೆ ಬಡಿದು ಆ ಮಣಿಯನ್ನು ತಂದು ಅಳಿದ ನನ್ನ ಜನ್ಮದಾತನಿಗೂ ವೃಷಸೇನನಿಗೂ ಮತ್ತಿನ್ನಿತರ ವೀರರಿಗೂ ಪ್ರಾಣ ಬರುವಂತೆ ಮಾಡುತ್ತೇನೆ. ನಂತರ ಆ ಮಣಿಯಿಂದ ಸತ್ತ ಸರ್ಪಗಳನ್ನೆಲ್ಲ ಬದುಕಿಸಿ ಮಣಿಯನ್ನು ಫಣಿರಾಜನಿಗೆ ನೀಡಿ ಬರುತ್ತೇನೆ. ಅಲ್ಲಿಗೆ ಎಲ್ಲವೂ ಸುಖಾಂತ್ಯವಾಗುವುದಲ್ಲವೇ ಎಂದು ತಾಯಿ ಉಲೂಚಿಗೆ ಹೇಳಿದಾಗ ಅವಳು

ಸಾರ್ವಕಾಲಿಕವಾದ ಸತ್ಯವನ್ನು, ನೀತಿಯನ್ನು, ವಿನಯವನ್ನು ಬೋಧಿಸುತ್ತಾಳೆ. ವಿನಯದಿಂದ ಸಗಿದೊಡೆ ಸಲೆ ಸುಗುಣಮಾದಪದು. ಅನೇಕ ಕಾರ್ಯಗಳನ್ನು ಮಾಡುವಾಗ ಆದೇಶಕ್ಕಿಂತ ವಿನಂತಿಯೇ ಹೆಚ್ಚು ಸೂಕ್ತವಾಗಿರುತ್ತದೆ. ಆದರೆ ದರ್ಪದಿಂದ ಕೇಳಿದರೆ ವೈಫಲ್ಯವೇ. ಈ ಸತ್ಯವನ್ನು ಕವಿ ಆಕೆಯ ಮುಖೇನ ನಮಗೆ ತಿಳಿಸುತ್ತಿದ್ದಾನೆ. ಉಲೂಪಿ ಮತ್ತೆ ಹೇಳುತ್ತಾಳೆ, ನೀನು ಆಕ್ರಮಣಕ್ಕೆ ಮುಂದಾಗಬೇಡ, ನನ್ನ ತಂದೆಯ ಸಚಿವನಾದ ಪುಂಡರೀಕನೆಂಬ ನನ್ನ ಸ್ನೇಹಿತನಿದ್ದಾನೆ, ನನಗೆ ಅನುಕೂಲ ಮಾಡಿಕೊಡುತ್ತಾನೆ, ನಾನೀಗ ಆತನನ್ನು ಕರೆಸಿ ಮಣಿಯನ್ನು ತರಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳುತ್ತಾಳೆ.

0: ಹೀಗೆಂದು ಪನ್ನಗೇಂದ್ರನ ಪುತ್ರಿಯಾದ ಉಲೂಪಿ ಪುಂಡರೀಕನನ್ನು ನೆನೆಯುತ್ತಾಳೆ. ಮಿತ್ರ ಪುಂಡರೀಕ ಉಲೂಪಿಯನ್ನು ಕೇಳುತ್ತಿದ್ದಾನೆ ತನ್ನನ್ನು ಕರೆಸಿದ ಕಾರಣವನ್ನು. ಆಗ ಉಲೂಪಿ ಪಾಂಡವರು ಅಶ್ವಮೇಧ ಯಾಗ ಮಾಡುತ್ತಿರುವುದನ್ನು, ಬೆಂಗಾವಲಿಗಾಗಿ ಬಂದ ಪಾರ್ಥನನ್ನು ಚಿತ್ರಾಂಗದೆಯ ಪುತ್ರನು ಕೊಂದನೆಂದು, ಅರ್ಜುನನ ಅಳಿವು ತಮ್ಮ ಮಾಂಗಲ್ಯದ ಮುತ್ತೈದೆತನದ ಅಳಿವು ಎಂದು, ಅದಕ್ಕೆ ಪಾರ್ಥನನ್ನು ಬದುಕಿಸಲು ಆದಿಶೇಷನಲ್ಲಿರುವ ದಿವ್ಯ ಮಣಿಯನ್ನು ತಂದು ತಮ್ಮ ಮಾಂಗಲ್ಯವನ್ನು ಪತಿಯನ್ನು ರಕ್ಷಿಸಬೇಕೆಂದು ಕೇಳಿಕೊಡುತ್ತಾಳೆ. ತನ್ನ ಕುರುಹನು ನೀಡಿ ಕಳಿಸುತ್ತಾಳೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಹಿನ್ನೆಲೆ ಬೆಂಗಳೂರಿನ ಜಿಂದಾಲ್ನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳ ರವಾನೆ. ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಅಧಿಕಾರಿಗಳು ಭಾಗಿ. ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು, ವಸತಿ ಸಮುಚ್ಚಯಗಳ ಪ್ರತಿನಿಧಿಗಳೊಂದಿಗೆ ಸಂವಾದದಲ್ಲಿ ಮುಖ್ಯಮಂತ್ರಿ ಅಭಿಮತ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ರದ್ದುಪಡಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡಾ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಇಂದು ಬೆಂಗಳೂರಿನ ಜಿಂದಾಲ್ ಅಲ್ಯೂಮಿನಿಯಂನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳನ್ನು ಮೊದಲ ಬಾರಿಗೆ ರವಾನಿಸಲಾಯಿತು.

0: ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯದಲ್ಲಿರುವ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಮಾತನಾಡಿ, ಈ ಒಪ್ಪಂದದಿಂದಾಗಿ ದಕ್ಷಿಣ ಭಾರತದಿಂದಾಗಿ ರಫ್ತಾಗಲಿರುವ ಹೆಚ್ಚಿನ ಉತ್ಪನ್ನಗಳು ಯುಕೆಯಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಫಿ, ಮಸಾಲೆ ಪದಾರ್ಥಗಳು ಹಾಗೂ ಮೀನಿನ ಉತ್ಪನ್ನಗಳು ರವಾನೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸ್ಕಾಚ್, ವಿಸ್ಕಿ, ಮಿಠಾಯಿ ಉತ್ಪನ್ನಗಳು, ಐಷಾರಾಮಿ ಕಾರುಗಳು ಭಾರತದಲ್ಲಿ ಕಡಿಮೆ ಸುಂಕದೊಂದಿಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ.
1: This is the day where we are celebrating the UK-India FTA that has entered into force since midnight. And this is going to be a game changer of a deal. This has already had a positive impact on the bilateral trade. And we expect more products from and services from Bangalore, from other parts of Karnataka and the wider South India to be now available in the United Kingdom under reduced tariff rates. The first consignment of aluminium products from Jindal Aluminium is leaving Bangalore today under the new free trade agreement, and it will be reaching the United Kingdom very soon. It's a win-win for both India and the United Kingdom, and it's an absolute pleasure and honor to be part of this celebration.
0: ಇದೇ ವೇಳೆ ಮಾತನಾಡಿದ ವಾಣಿಜ್ಯ ಸಚಿವಾಲಯದ ನಿರ್ದೇಶಕಿ ಡೋರ್ನಾ ಘೋಷ್, ಈ ಒಪ್ಪಂದದ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು, ಎಂಎಸ್ಎಂಇಗಳು ಹೆಚ್ಚಿನ ಪ್ರಯೋಜನ ಪಡೆಯಲಿದ್ದಾರೆ ಎಂದು ತಿಳಿಸಿದ್ದಾರೆ.
2: This agreement between India and UK marks the signalling of a period of growth which is unprecedented for the country, because we are going to get major share, almost tariff line reduction to 0% across 99 HS tariff lines. This is a historic event for that.
0: ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಆರಂಭವಾಗಿದೆ. ಸಮಿತಿ ಅಧ್ಯಕ್ಷ ವಿನೀತ್ ಗುಪ್ತಾ ನೇತೃತ್ವದಲ್ಲಿ ನಡೆಯುತ್ತಿರುವ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಬರ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ರಾಜ್ಯದ ವಾಸ್ತವ ಸ್ಥಿತಿಯನ್ನು ರಾಜ್ಯ ಸರ್ಕಾರ ಸಮರ್ಥವಾಗಿ ಮಂಡಿಸಿದ್ದಾರೆ. ಕಾವೇರಿ ಕೊಳದ ವ್ಯಾಪ್ತಿಯ ಜಲಾಶಯಗಳಲ್ಲಿ ಸದ್ಯ ಸಂಗ್ರಹವಾಗಿರುವ ನೀರಿನ ಕುರಿತು ಚರ್ಚೆ ನಡೆಸಲಾಗುತ್ತಿದೆ. ರಾಜ್ಯ ಮಾತ್ರವಲ್ಲದೆ ತಮಿಳುನಾಡು, ಕೇರಳ ಹಾಗೂ ಪುದುಚೇರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ರಾಜ್ಯದ ಜಲಾಶಯಗಳ ಸ್ಥಿತಿಗತಿ ಕುರಿತಂತೆ ವಿವರ ನೀಡಿದ್ದಾರೆ. ಪ್ರಮುಖ ಜಲಾನಯನ ಪ್ರದೇಶವಾಗಿರುವ ಮಲೆನಾಡು ಪ್ರದೇಶವು ಅತ್ಯಧಿಕ ಎಂದರೆ ಶೇಕಡ 34% ಮಳೆ ಕೊರತೆಯನ್ನು ದಾಖಲಿಸಿದೆ. ಕರಾವಳಿ ಪ್ರದೇಶ ಶೇಕಡ 30%, ಉತ್ತರ ಒಳನಾಡು ಶೇಕಡ 24%, ದಕ್ಷಿಣ ಒಳನಾಡು ಶೇಕಡ 18% ಮುಂಗಾರು ಕೊರತೆಯನ್ನು ಎದುರಿಸುತ್ತಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಬೆಂಗಳೂರು ಭಾರತದ ಹೃದಯವಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ 2026 ಕುರಿತಂತೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಮಾತನಾಡಿದ ಅವರು, ಆಸ್ತಿ ಮಾಲೀಕರ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಅರಿವಿದ್ದು ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು ಎಂದು ತಿಳಿಸಿದ್ದಾರೆ. ಕಷ್ಟಪಟ್ಟು ಗಳಿಸಿರುವ ಆಸ್ತಿಯನ್ನು ಮಾಲೀಕರು ಸರಿಯಾಗಿ ಅನುಭವಿಸಬೇಕೆನ್ನುವುದು ಸರ್ಕಾರದ ಆಶಯವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ರಾಜ್ಯದಲ್ಲಿ ಈ ಖಾತಾವನ್ನು ಮನೆ ಬಾಗಿಲಿಗೆ ನೀಡುವ ವ್ಯವಸ್ಥೆ ಕಲ್ಪಿಸುವ ಮೂಲಕ ಕ್ರಾಂತಿ ಉಂಟುಮಾಡಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ 40 ಲಕ್ಷ ಆಸ್ತಿಗಳಲ್ಲಿ 26 ಲಕ್ಷ ಆಸ್ತಿಗಳಿಗೆ ಈ ಖಾತಾ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಹೈರೈಸ್ ಕಟ್ಟಡಗಳ ನಿರ್ಮಾಣಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ವಿಶ್ವದ ನಾಯಕರು ಬೆಂಗಳೂರಿನತ್ತ ಆಕರ್ಷಿತರಾಗುತ್ತಿದ್ದು ವಿದೇಶಿ ಹೂಡಿಕೆದಾರರು ನಗರದಲ್ಲಿ ಹೂಡಿಕೆ ಮಾಡಲು ಆಸಕ್ತಿ ತೋರುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ರದ್ದುಪಡಿಸಬೇಕೆಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಸರ್ಕಾರದ ಈ ನಿರ್ಧಾರವು ಅಕ್ರಮ ಬಾಂಗ್ಲಾದೇಶಿಯರನ್ನು ರಾಜ್ಯದ ಶಾಶ್ವತ ಮತದಾರರನ್ನಾಗಿ ಮಾಡುವ ಹುನ್ನಾರ ಎಂದು ಆರೋಪಿಸಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕುವವರನ್ನು ಶಾಶ್ವತ ನಾಗರಿಕರನ್ನಾಗಿ ಮಾಡುವ ಪ್ರಯತ್ನ ಇದಾಗಿದೆ ಎಂದು ದೂರಿದ್ದಾರೆ. ಈ ನಿರ್ಧಾರವು ಮುಂದಿನ ದಿನಗಳಲ್ಲಿ ದೇಶದ ಕಾನೂನು

0: ತೊಡಕುಗಳಿಗೆ ತೊಂದರೆ ಉಂಟು ಮಾಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯಪಾಲರು ಮನವಿಯನ್ನು ಸ್ವೀಕರಿಸಿದ್ದು ಸರ್ಕಾರಕ್ಕೆ ಸಲಹೆ ನೀಡುವುದಾಗಿ ತಿಳಿಸಿದ್ದಾರೆ ಎಂದು ಆರ್ ಅಶೋಕ ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಲಿದ್ದು ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಬರ ಪರಿಹಾರ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯ ಅಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಬಿಎಸ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ತಮ್ಮ ದೆಹಲಿ ಪ್ರವಾಸದ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ವರಿಷ್ಠರೊಂದಿಗೆ ಸಂಪುಟ ವಿಸ್ತರಣೆ ಕುರಿತಂತೆಯೂ ಚರ್ಚೆ ನಡೆಸಲಿದ್ದಾರೆ. ಕೇಳುಗರನ್ನು ಎಂದಿಗೂ ಲಘುವಾಗಿ ಪರಿಗಣಿಸಬಾರದು ಎಂದು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿದ ಅವರು ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿ ಮಾತನಾಡಿ, ಮಾಧ್ಯಮ ಕ್ಷೇತ್ರದಲ್ಲಿ ಬದಲಾಗುತ್ತಿರುವ ಸ್ವರೂಪವನ್ನು ಸಿಬ್ಬಂದಿ ಅರ್ಥ ಮಾಡಿಕೊಂಡಿರುವುದು ಸಂತಸದಾಯಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಜನರ ಜೀವನ ಶೈಲಿ ಅತ್ಯಂತ ವೇಗವಾಗಿ ಬದಲಾಗುತ್ತಿದ್ದು, ಶ್ರೋತೃಗಳು ನಿರ್ದಿಷ್ಟ ಕಾರ್ಯಕ್ರಮಗಳ ಪ್ರಕಾರಕ್ಕಿಂತ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಷಯಗಳನ್ನು ಆಲಿಸಲು ಆದ್ಯತೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಹೊಸ ಕಾಲಘಟ್ಟದ ಅಗತ್ಯತೆಗಳಿಗೆ ಅನುಗುಣವಾಗಿ ಪ್ರಸ್ತುತತೆಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ ಎಂದು ಸಿಬ್ಬಂದಿಗೆ ಕಿವಿಮಾತು ಹೇಳಿದ್ದಾರೆ.
1: People see content as when they have time and you don't have any excuses when you reach out to them. Either it's good for them or it's not good for them. So I think having said that, Akashvani already knows that and always had a soul. Soul of any organization, any person, any collective is very important. For me, that is to be kept intact. And also not forgetting that we are living in new times and new challenges will come. But it doesn't mean that we have to lose our soul. How to keep our soul intact and yet be relevant and contextual would be the challenge. And I'm sure that innovation will see us through.
0: ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಾಯೋಜಿತ ಶೇಕಡ 50% ಸಂಚಾರ ದಂಡ ರಿಯಾಯಿತಿಗೆ ಉತ್ತಮ ಸ್ಪಂದನೆ ದೊರೆತಿದೆ. ಈ ಯೋಜನೆಯಡಿ 19 ಲಕ್ಷಕ್ಕೂ ಹೆಚ್ಚು ಚಲನ್ಗಳನ್ನು ಇತ್ಯರ್ಥಪಡಿಸಿ 55 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸಲಾಗಿದೆ. ಇತ್ತೀಚಿನ ಮೆಗಾಲೋಕ ಅದಾಲತ್ನಲ್ಲಿ ಒಟ್ಟು 78,79,000 ಪ್ರಕರಣಗಳು ಇತ್ಯರ್ಥಗೊಂಡು 3,017 ಕೋಟಿ ರೂಪಾಯಿ ಮೌಲ್ಯದ ವಿವಾದಗಳು ಬಗೆಹರಿದಿವೆ. ಕೇಂದ್ರ ಸರ್ಕಾರದ ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆಯಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಹಾಗೂ ದೇಶದಲ್ಲಿ 32ನೇ ಶ್ರೇಯಾಂಕ ಗಳಿಸಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ತಿಳಿಸಿದ್ದಾರೆ. ದಾವಣಗೆರೆ ಸ್ವಚ್ಛತೆಯಲ್ಲಿ ಈ ಮಟ್ಟದ ಸಾಧನೆ ಮಾಡಲು ಸ್ವಚ್ಛತಾ ಕಾರ್ಮಿಕರ ನಿರಂತರ ಶ್ರಮವೇ ಪ್ರಮುಖ ಕಾರಣ ಎಂದು ಹೇಳಿದ್ದಾರೆ. ಮುಂದಿನ ವರ್ಷ ನಿಮ್ಮೆಲ್ಲರ ಸಹಕಾರದಿಂದ ಈ ಶ್ರೇಯಾಂಕವನ್ನು ಮತ್ತಷ್ಟು ಉತ್ತಮಪಡಿಸಿ ದೇಶದ ಅಗ್ರ ನಗರಗಳ ಪಟ್ಟಿಗೆ ತರುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಹಿನ್ನೆಲೆ, ಬೆಂಗಳೂರಿನ ಜಿಂದಾಲ್ನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳ ರವಾನೆ. ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಅಧಿಕಾರಿಗಳು ಭಾಗಿ. ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು, ವಸತಿ ಸಮುಚ್ಚಯಗಳ ಪ್ರತಿನಿಧಿಗಳೊಂದಿಗೆ ಸಂವಾದದಲ್ಲಿ ಮುಖ್ಯಮಂತ್ರಿ ಅಭಿಮತ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ರದ್ದುಪಡಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
2: ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಹಿಂದಿ ಪಾಠ.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: Mysore sandal
7: nodu ide nan favorite soap. Mysore sandal confidence koduva ekaika sabunu. Mysore sandal soap.
8: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ.
1: ನಮಸ್ತೆ ಬಹನ್ ಜಿ.
2: ಅಚ್ಚಾ ನಮಸ್ತೆ. ಆಜ್ ಆಪ್ ಕ್ಯಾ ಸೀಖನಾ ಚಾಹತೆ ಹೈ?
1: ಕಿಸಿ ಕವಿ ಕಾ ಕವಿತಾ ಕೇ ಬಾರೇ ಮೇ ಸಮಝಾ ದೀಜಿಯೇ ಬಹನ್ ಜಿ.
2: ಠೀಕ್ ಹೈ. ಆಜ್ ಮೈ ಆಪ್ ಲೋಗೋಂ ಕೋ ಶ್ರೀ ಅಯೋಧ್ಯ ಸಿಂಹ ಉಪಾಧ್ಯಾಯ ಅರಿಹವ್ ಜಿ ಕಾ ಮನ್ ಕವಿತಾ ಕೇ ಬಾರೇ ಮೇ ಪಡಾನಾ ಚಾಹತಿ ಹೂಂ.
1: ಠೀಕ್ ಹೈ ಬಹನ್ ಜಿ, ವಹಿ ಪಡಾ ದೀಜಿಯೇ.
2: ಅಚ್ಚಾ ಕವಿತಾ ಪಡಾನೆ ಕೇ ಸಮಯ ಸಂದರ್ಭ ಔರ್ ಕವಿ ಪರಿಚಯ ಕೋ ಪಹಲೆ ಸಮಝನಾ ಚಾಹಿಯೇ.
1: ಸಂದರ್ಭ ಕಿಸೇ ಕಹತೆ ಹೈ ಬಹನ್ ಜಿ?
2: ಪ್ರಸ್ತುತ ಕವಿತಾ ಕೋ ಕಿಸ್ ಪುಸ್ತಕ ಯಾ ಕಾವ್ಯ ಸೇ ಲಿಯಾ ಗಯಾ ಹೈ ಯಹಿ ಪಹಲೆ ಬತಾನಾ ಪಡೆಗಾ. ಅಬ್ ಪ್ರಸ್ತುತ ಕವಿತಾ ಶ್ರೀ ಹರಿಹವ್ ಜಿ ಕೆ ಚೌಕೆ ಚೌಪದೆ ಕಾವ್ಯ ಸೇ ಲಿಯಾ ಗಯಾ ಹೈ. ಹರಿಹವ್ ಜಿ ಕೆ ಬಾರೇ ಮೇ ಕುಚ್ ಜಾನ್ತೆ ಹೋ?
1: ನಹಿ, ಆಪಿ ಬತಾಯಿಯೇ ಬಹನ್ ಜಿ.
2: ಅಚ್ಚಾ ಧ್ಯಾನ್ ಸೇ ಸುನಿಯೇ. ಹಿಂದಿ ಸಾಹಿತ್ಯ ಮೇ ಶ್ರೀ ಅಯೋಧ್ಯ ಸಿಂಹ ಉಪಾಧ್ಯಾಯ ಹರಿಹವ್ ಜಿ ಕಾ ಜೀವನ್ ಭಾರತೀಯ ಸಂಸ್ಕೃತಿ ಕಾ ಜೀತಾ ಜಾಗ್ತಾ ಜ್ವಲಂತ ಆದರ್ಶ್ತ. ಯೇ ಹಿಂದಿ ಸಂಸ್ಕೃತ ಉರ್ದು ಔರ್ ಫಾರ್ಸಿ ಕೇ ಪ್ರಾಕಂಡ ವಿದ್ವಾನ್ ಥೆ. ಇನ್ಕಾ ಜನ್ಮ ಕೇ ಬಾರೇ ಮೇ ಜಾನ್ತೆ ಹೋ?
1: ನಹಿ ಬಹನ್ ಜಿ.
2: ಇನ್ಕಾ ಜನ್ಮ ಅಜಾಮ್ಗಢ ಜಿಲ್ಲೆ ಕೇ ನಿಜಾಮಾಬಾದ್ ಗಾಂವ್ ಮೇ 1865 ಮೇ ಹುವಾ. ಸಂಸ್ಕೃತ ಗರ್ಭಿತ ಕಡಿ ಬೋಲಿ ಮೇ ರಚಿತ ಇನ್ಕಾ ಕೃಷ್ಣ ಚರಿತ ಸಂಬಂಧಿ ಅತುಕಾಂತ ಚಂದೋಬದ್ಧ ಕಾವ್ಯ ಪ್ರಿಯ ಪ್ರವಾಸ್ ಹಿಂದಿ ಕಾ ಏಕ್ ಶ್ರೇಷ್ಠ ಮಹಾಕಾವ್ಯ ಹೈ. ಔರ್ ಬಿ ಕುಚ್ ರಚನಾಯೇ ಪಾರಿಜಾತ ಚೌಕೆ ಚೌಪದೆ ಚುಬತೆ ಚೌಪದೆ ಆದಿ ಹೈ. ಉನ್ಕಾ ಪ್ರಿಯ ಪ್ರವಾಸ್ ಕಡಿ ಬೋಲಿ ಕಾ ಪ್ರತಿನಿಧಿ ಕಾವ್ಯ ಹೈ. ಇಸ್ ಪರ್ ಆಪ್ಕೋ ಮಂಗಲ ಪ್ರಸಾದ್ ಪಾರಿತೋಷಕ್ ಪ್ರಾಪ್ತ ಹುವಾ ಹೈ.
1: ಪಾರಿತೋಷಕ್ ಮಾನೆ ಕ್ಯಾ ಹೈ ಬಹನ್ ಜಿ?
2: ಪಾರಿತೋಷಕ್ ಮಾನೆ ಉಪಾಧಿ. ಸರಳ ರೂಪ ಸೇ ಕಹನಾ ಚಾಹೆ ತೋ ಬಹುಮಾನ್. ನಾವು ಮಾಡಿರುವ ಸಾಧನೆಗೆ ಸಿಗುವ ಫಲಕ್ಕೆ ಪಾರಿತೋಷಕ ಅನ್ನುತ್ತಾರೆ.
1: ಮಂಗಲ್ ಪ್ರಸಾದ್ ಅಂದರೆ ಏನು ಬಹನ್ ಜಿ?
2: ಅದು ಆ ಬಹುಮಾನದ ಹೆಸರು. ಈಗ ನಮ್ಮ ಕನ್ನಡ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿಲ್ವಾ? ಹಾಗೆ
1: ಅಬ್ ಮಾಲೂಮ್ ಹುವಾ ಬಹನ್ ಜಿ.
2: ಉತನಾ ಹಿ ನಹಿ, ಹರಿಹವ್ ಜಿ ಪ್ರಕೃತಿ ಕವಿ ಹೋನೇಕೆ ಸಾಥ್ ಸಾಥ್ ಇನ್ಕೆ ಅಂತರ್ಮೇ ರಾಷ್ಟ್ರ ಪ್ರೇಮ್ ಕಿ ಅಜಸ್ತ್ರ ಧಾರಾ ಬಹತಿ ರಹತಿ ಹೈ. ಯಹಿ ಕಾರಣ ಹೈ ಕಿ ಕವಿ ಕಿ ಚೇತನಾ ಪ್ರಕೃತಿ ಪರ್ ಹಿ ಕೇಂದ್ರಿತ ನಾ ರಹಕರ್ ದೇಶ ಪ್ರೇಮ್ ಔರ್ ಜಾತಿಯ ಭಾವನಾ ಸೇ ಮುಖರಿತ ಹೋಟಿ ಹೈ. ಅಬ್ ಹಮ್ ಉನ್ಕೆ ಪ್ರಕೃತಿ ಸಂಬಂಧಿತ ಕವಿತಾ ಮನ್ ಕೆ ಬಾರೇ ಮೇ ಜಾನ್ಕಾರಿ ಪಾಯೆಂಗೆ. ಹಮ್ ಅಬ್ ಉನ್ಕೆ ಕವಿತೋಂ ಕೋ ಪಡೆಂಗೆ.
1: ಹೋ ಸಕೇಗಾ ಕುಚ್ ನಹಿ ಕಾಯಾ ಕಸೆ ಜೋ ಪರಾಯ ಬನ್ ನಹಿ ಪಾಯಾ ಸಗಾ ಯೋಗ ಜಪ್ ತಪ್ ರಂಗತೋ ಮೇ ಕ್ಯಾ ರಂಗೆ ಜೋ ನಾ ಪಹಿತ ರಂಗ ಮೇ ಮನ್ ಕೋ ರಂಗಾ. ಕಾಯ ಕಸೆ ಮಾನೆ ಕ್ಯಾ ಹೈ ಬಹನ್ ಜಿ?
2: ಕಾಯ ಕಸೆ ಮಾನೆ ಶರೀರ ಕೋ ಕಷ್ಟ ದೇನಾ.
1: ಮನ್ ಕೋ ರಂಗನಾ ಮಾನೆ ಕ್ಯಾ ಹೈ?
2: ಮನ್ ಕೋ ರಂಗನಾ ಮಾನೆ ಮನ್ ಕೋ ಪ್ರಭಾವಿತ ಕರ್ನಾ. ಅಬ್ ಮೈ ಭಾವಾರ್ಥ ಬತಾತಿ ಹೂಂ, ಧ್ಯಾನ್ ಸೇ ಸುನಿಯೇ. ಕವಿ ಕಾ ಕಥನ್ ಹೈ ಕಿ ಶರೀರ ಕೋ ಕಷ್ಟ ದೇನೆ ಸೇ ಕೋಯಿ ಲಾಭ ನಹಿ. ಯದಿ ಪರಾಯೇ ಆದ್ಮಿ ಕೋ ಕೋಯಿ ಅಪನಾ ನಾ ಬನಾ ಸಕ ಯದಿ ಪ್ರಾಣಿ ಮಾತ್ರ ಸೇ ಪ್ರೇಮ ನಾ ಕಿಯಾ ತೋ ತತ್ಪಾಶ್ಚರ್ಯ ಕಾ ಕಷ್ಟ ಸಬ್ ವ್ಯರ್ಥ ಹೈ. ಜಬ್ ಪರಾಯೇ ಹಿತ್ ಕೆ ರಂಗ ಮೇ ಹಮ್ನೆ ಅಪನೆ ಮನ್ ಕೋ ನಹಿ ರಂಗ ಆತ ಜಬ್ ಪರಾಹಿತ್ ಕಿ ಭಾವನಾ ಹೃದಯ ಮೇ ನಹಿ ಉಟಿ ತೋ ಯೋಗ ತಪ ಜಪ ಆದಿ ಕೆ ರಂಗತೊಮ್ಮೆ ಪ್ರಪಂಚೊಮ್ಮೆ ಪಡ್ನೆ ಸೇ ಕ್ಯಾ ಲಾಭ. ಅಚ್ಚಾ ದೂಸರ ಕವಿತಾ ಕೌನ್ ಪಡೆಂಗೆ?
1: ಮೈ ಪಡ್ತಿ ಹೂ ಬಹನ್ ಜಿ.
2: ಅಚ್ಚಾ ಪಡೋ.
1: ಹೇ ಅಗರ್ ಘರ್ ಮೇ ನಹಿ ಗಂಗಾ ವಹಿ ಕೌನ್ ತೋ ಗಂಗಾ ನಹಾ ಕರ್ಕೆ ತರ ತೋ ನಾ ಹೋವೆಂಗೆ ವಿಮಲ್ ಜಲ್ ಸೇ ಧುಲೆ

0: ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ರಸವಾರ್ತೆ ಮೂಡಿ ಬರ್ತಾ ಇದೆ ಸಂಜೆ 6:30.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರ.

ಮಾರಾಟದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಕೃಷಿರಂಗ ಕಾರ್ಯಕ್ರಮ ಸಂಜೆ 6:51 ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಇರುವ ಪರ್ಯಾಯ ಚಟುವಟಿಕೆಗಳ ಕುರಿತಾಗಿ ಡಾಕ್ಟರ್ ಬೋರಯ್ಯ ಬಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವ ಪದಗಳು. ರಾತ್ರಿ 7:45 8:15 8:30 8:45 ಸಿರಿಗಂಧ. ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 8:15 ಶ್ರೀ ಜಗನ್ನಾಥ ರಥಯಾತ್ರೆಯ ಪೂರ್ವಭಾವಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರ್ತಾ ಇದೆ. ಪ್ರಚಲಿತ ವಿದ್ಯಮಾನ ರಾತ್ರಿ 9:15. ಇನ್ನು ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ರಾತ್ರಿ 9:30. ರಾಷ್ಟಮಟ್ಟದ ಕುಸ್ತಿಪಟು ನಯನ ಯಾಹ್ವಿ ಮತ್ತು ಅವರ ಪೋಷಕ ಹಾಗೂ ಕೋಚ್ ಸತೀಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಕ್ರೀಡಾಲೋಕ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಸಮಯ ಇಂದು ರಾತ್ರಿ 9:30. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇಂದೂಧರ್ ನಿರೋಡಿ ಅವರ ವಯಲಿನ್ ವಾದನವಿದೆ. ತಬಲಾ ಸಾಥ್ ವಿಶ್ವನಾಥ್ ನಾಕೋಡ್, ಹಾರ್ಮೋನಿಯಂ ಸಹಕಾರ ಉಮಾಕಾಂತ್ ಪುರಾಣಿಕ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.

ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 499.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:03 ಸೆಕೆಂಡುಗಳು. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಮತ್ತು ಗ್ರಾಹಕರ ನಡುವಿನ ಸಂಬಂಧ ಹೇಗಿರುತ್ತೆ, ಕಾನೂನಾತ್ಮಕವಾಗಿ ಅದನ್ನು ಹೇಗೆ ನಾವು ವ್ಯಾಖ್ಯಾನಿಸಬೇಕು, ಠೇವಣಿ ಬಗ್ಗೆ ಇತ್ಯಾದಿಗಳನ್ನೆಲ್ಲ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಕೇಳಿದ್ದೆವು. ಇವತ್ತು ಈಗ ಈ ಬ್ಯಾಂಕ್ ಮುನ್ಸೂಚನೆ ನೀಡಿದೆ ಗ್ರಾಹಕರ ಖಾತೆಯನ್ನು ರದ್ದು ಮಾಡಲ್ಲ, ಆದರೆ ಸ್ವಲ್ಪ ಫ್ರೀಜ್ ಮಾಡುತ್ತೆ. ಯಾವ ಸಂದರ್ಭದಲ್ಲಿ ಖಾತೆಯನ್ನು ನಾವು ಅವರು ಸ್ಥಗಿತಗೊಳಿಸ್ತಾರೆ ಕಾನೂನುಬದ್ಧವಾಗಿ, ಆವಾಗ ಗ್ರಾಹಕರು ಏನು ಮಾಡಬೇಕು ಅನ್ನೋ ವಿಷಯವನ್ನು ತಾವು ಇವತ್ತು ತಿಳಿಸ್ಕೊಡ್ಬೇಕು.
1: ಸರ್, ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಈ ಖಾತೆಯನ್ನು ಫ್ರೀಜ್ ಮಾಡಬಹುದು,
0: ಆದರೆ ಅದು ತಾತ್ಕಾಲಿಕವಾಗಿ
1: ನಿಲ್ಲಿಸಿರ್ತಾರೆ ಅದನ್ನು. ಆಮೇಲೆ ಆದರೆ ಯಾವ ಸಂದರ್ಭದಲ್ಲಿ ಅಂತಂದ್ರೆ, ಸಾಮಾನ್ಯವಾಗಿ ಗ್ರಾಹಕರಿಗೆ ಮುನ್ಸೂಚನೆಯನ್ನ ನೀಡಿ ಅಥವಾ ಒಂದು ನೋಟಿಸ್ ಅನ್ನ ನೀಡಿ ಆ ನಂತರವೇ ಅದನ್ನ ಅಕೌಂಟ್ ಅನ್ನ ಫ್ರೀಸ್ ಮಾಡಿರ್ತಾರೆ, ಅಂದ್ರೆ ಅದನ್ನ ಯಥಾಸ್ಥಿತಿ ಹೋಲ್ಡ್ ಮಾಡಿರ್ತಾರೆ ಅಂತ. ಆ ಒಂದು ವಿಚಾರದಲ್ಲಿ ಯಾವ ಸಂದರ್ಭಗಳಲ್ಲಿ ಅದನ್ನ ಆ ರೀತಿ ಹೋಲ್ಡ್ ಮಾಡ್ತಾರೆ ಅಂತಂದ್ರೆ, ಅಕ್ರಮ ಹಣ ಯಾವ್ದಾದ್ರು ಅಕೌಂಟ್ ಅಲ್ಲಿ ವರ್ಗಾವಣೆ ಆಗಿದ್ರೆ, ಕಾನೂನು ಉಲ್ಲಂಘನೆ ಆದಾಗ ಅಥವಾ ಮತ್ತು ಅನುಮಾನಾಸ್ಪದ ಚಟುವಟಿಕೆಗಳಿಂದ ಏನಾದರೂ ಅಲ್ಲಿ ವಹಿವಾಟು ನಡೀತಾ ಇದ್ರೆ ಅಂತ ಸಂದರ್ಭಗಳಲ್ಲಿ ಈ ಅಕೌಂಟ್ ಅನ್ನ ಫ್ರೀಸ್ ಮಾಡಬಹುದು. ಮತ್ತೆ ಅದ್ರ ಜೊತೆಯಲ್ಲಿ ಖಾತೆಯನ್ನು ಸಹ ಸ್ಥಗಿತಗೊಳಿಸಬಹುದು. ಯಾವ್ಯಾವ ಸಂದರ್ಭಗಳಲ್ಲಿ ಖಾತೆಯನ್ನ ಸ್ಥಗಿತಗೊಳಿಸಬಹುದು ಅಂತಂದ್ರೆ, ಈಗ ಉದಾಹರಣೆ ಗ್ರಾಹಕ ಆಗಿರ್ತಕ್ಕಂಥವ್ರು ಮರಣ ಹೊಂದಿರ್ತಾರೆ, ಆ ಮರಣ ಹೊಂದಿದ ಸಂದರ್ಭದಲ್ಲಿ ಖಾತೆಯನ್ನ ಸ್ಥಗಿತಗೊಳಿಸ್ತಾರೆ. ಮತ್ತೆ ಒಬ್ಬ ಗ್ರಾಹಕ ದಿವಾಳಿತನ ಆದ್ರೆ, ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ, ಈಗ ಬ್ಯಾಂಕ್ಗೂ ಮತ್ತೆ ಗ್ರಾಹಕರಿಗೂ ಇರತಕ್ಕಂಥ ಕಾನೂನಲ್ಲಿ ಏನಾದರೂ ಉಲ್ಲಂಘನೆ ಮಾಡಿದ್ರೆ ಆ ಸಂದರ್ಭದಲ್ಲೂ ಸ್ಥಗಿತಗೊಳಿಸಬಹುದು. ಮತ್ತೆ ಒಬ್ಬ ಅಕೌಂಟ್ ಮಾಡಿಸಿ ಗುರುತೇ ಸಿಗ್ಲಿಲ್ಲ ಅನ್ನೋ ಸಂದರ್ಭದಲ್ಲೂ ಸಹ ಅಂತಹ ಖಾತೆಯನ್ನ ಸ್ಥಗಿತಗೊಳಿಸ್ತಾರೆ. ಆ ಸಂದರ್ಭದಲ್ಲಿ ಗ್ರಾಹಕ ಏನ್ ಮಾಡಬೇಕು ಅಂತಂದ್ರೆ, ಬ್ಯಾಂಕಿನೊಂದಿಗೆ ನಿರಂತರವಾಗಿ ಸಂಪರ್ಕ ಇರಬೇಕು. ಮತ್ತೆ ಒಂದು ವೇಳೆ ಫ್ರೀಜ್ ಮಾಡಲು ಕಾರಣ ಕೇಳಬೇಕು, ಯಾವ ಕಾರಣದಿಂದ ನನ್ನ ಖಾತೆಯನ್ನ ಫ್ರೀಜ್ ಮಾಡ್ತಾ ಇದ್ದೀರಾ ಅಥವಾ ಸ್ಥಗಿತಗೊಳಿಸ್ತಾ ಇದ್ದೀರಾ ಅಂತಕ್ಕಂಥದ್ದನ್ನ ಕೇಳಬೇಕು. ಅಗತ್ಯ ದಾಖಲೆಗಳನ್ನ ಒದಗಿಸ್ಬೇಕು. ಒಂದ್ ವೇಳೆ ಏನಾದ್ರು ಫ್ರೀಜ್ ಮಾಡಿದ ಸಂದರ್ಭದಲ್ಲಿ ಅಗತ್ಯ ದಾಖಲೆಗಳು ಬೇಕು ಅಂತಂದ್ರೆ ಬ್ಯಾಂಕ್ ಕೇಳಿದ್ರೆ ಅದನ್ನ ಒದಗಿಸ್ತಕ್ಕಂಥದ್ದು. ಒಂದ್ ವೇಳೆ ಏನು ಮಾಡ್ದಿರಾನ ಏನ ಮಾಡಿದ್ರೆ ದೂರು ಪ್ರಾಧಿಕಾರ ಇರುತ್ತೆ, ಸಂಬಂಧಿಸಿದ ಅಧಿಕಾರಿಗಳಿಗೆ ಅಥವಾ ಮೇಲಧಿಕಾರಿಗಳೇ ಒಂದು ದೂರನ್ನು ನೀಡಿದ ಸಂದರ್ಭದಲ್ಲಿ ಆ ಒಂದು ಬ್ಯಾಂಕನ್ನ ಸ್ಥಗಿತಗೊಳಿಸೋದಾಗ್ಲಿ ಫ್ರೀಜ್ ಮಾಡಿರೋದಾಗ್ಲಿ ಅದನ್ನ ಕಂಟಿನ್ಯೂ ಮಾಡ್ತಾರೆ.
0: ಅಂದ್ರೆ ಈಗ ದೂರು ಅಂತ ಹೇಳಿದ್ರಲ್ಲ, ಈ ಒಂಬುಡ್ಸ್ಮನ್ ಅಂತ ಹೇಳಿ ಹೇಳ್ತೀವಲ್ಲ, ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಅಡಿನಲ್ಲಿ ತಮಗಾದಂತಹ ತೊಂದರೆಯನ್ನ ಅಥವಾ ಸಮಸ್ಯೆಯನ್ನ ಅಲ್ಲಿ ಅವ್ರು ಹೇಳ್ಕೊಳ್ಬೇಕು. ಅಂದ್ರೆ ಬ್ಯಾಂಕಿನ ಜೊತೆಗೆ ಫಸ್ಟ್ ನೀವು ವಿಚಾರಣೆ ಮಾಡಿರ್ತೀರಿ, ಅದು ಸಮಸ್ಯೆ ಸಾಲ್ವ್ ಆಗ್ಲಿಲ್ಲ ಅಂತಂದ್ರೆ ಒಂಬುಡ್ಸ್ಮನ್ ಗೆ ಸಂಪರ್ಕ ಮಾಡಿ ಅಲ್ಲಿ ದೂರು ಕೊಟ್ಟು ನೀವು ನಿಮ್ಮ ಸಮಸ್ಯೆಯನ್ನ ಇತ್ಯರ್ಥ ಮಾಡ್ಕೋಬಹುದು. ಅದೇ ರೀತಿ ಗ್ರಾಹಕರ ಕೆಲವು ಇತ್ಯಾದಿ ಕರ್ತವ್ಯಗಳೇನಿವೆಯಲ್ಲ ಅದನ್ನು ಸರಿಯಾಗಿ ಮಾಡಿರ್ತೀವಿ. ಮತ್ತೆ ಹೆಚ್ಚು ಕಡಿಮೆ ಆದಾಗ ಈ KYC ಅಂತ ಇರುತ್ತಲ್ಲ, ನೋ ಯುವರ್ ಕಸ್ಟಮರ್, ಅದನ್ನ ಸರಿಯಾಗಿ ಅವರು ನಾವು ಕೊಟ್ರೆ ಇನ್ನೊಂದ್ಸಲ ಕೆಲವು ಸಲ ಬ್ಯಾಂಕ್ನವರು ನಮ್ಗೆ ಹೇಳ್ತಾರೆ ಮತ್ತೊಮ್ಮೆ KYC ಕೊಡಬೇಕು ನೀವು ಅಂತ ಸಲ್ಲಿಸಬೇಕು ಅಂತ ಹೇಳ್ತಿರ್ತಾರೆ. ಅದೆಲ್ಲ ಕೊಟ್ಟಾಗ ಅದು ಸರಿಯಾಗುತ್ತೆ, ಫ್ರೀಜ್ ಆಗಿದ್ದು ಮತ್ತು ಕಂಟಿನ್ಯೂ ಆಗುತ್ತೆ. ನಿರಂತರವಾಗಿ ಸಂಪರ್ಕ ಇಟ್ಕೋಬೇಕು ಅಂತಾನು ತಾವು ಹೇಳಿದ್ದು ಅದು ಮಾತ್ರ ಬಹಳ ಮುಖ್ಯ ಆಗುತ್ತೆ. ಇಲ್ಲಾಂದ್ರೆ ನಿಮಗೆ ಮೆಸೇಜ್ ಬರ್ತದೆ, ನಿಮ್ಮ ಅಕೌಂಟ್ ಆಪರೇಟ್ ಮಾಡಲೇ ಇಲ್ಲ, ನೀವು ದಯವಿಟ್ಟು ಏನಾದರೂ ವ್ಯವಹಾರ ಮಾಡಿ ಅಂತ ಹೇಳಿ ಹೇಳ್ತಿರ್ತಾರೆ.
1: ಒಂದು ವಿಶೇಷವಾಗಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ, ಈ ಅಕೌಂಟ್ಗಳನ್ನ ಫ್ರೀಜ್ ಯಾಕೆ ಮಾಡ್ತಾ ಇದ್ರೆ ಅಂತಂದ್ರೆ, ಈ ಆನ್ಲೈನ್ ಫ್ರಾಡ್ ಜಾಸ್ತಿ ಆಗ್ತಾ ಇದೆ. ಆನ್ಲೈನ್ ಫ್ರಾಡ್ ಇಂದ ಆ ಲಿಂಕ್ಗಳನ್ನ ಒತ್ತುಬಿಟ್ರೆ ಸಾಕು, ಅದು ಕೆಲವು ಸಲ ನಮ್ಗೆ ಗೊತ್ತಿಲ್ಲದಿದ್ದರೆ ನಮ್ಮ ಅಕೌಂಟ್ಗೂ ಬಂದಿರುತ್ತೆ, 500,000 ಈ ಥರ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಯಾರಾದರೂ ಕಂಪ್ಲೇಂಟ್ ಫಿರ್ಯಾದಿಯನ್ನು ಕೊಟ್ಟಿದ್ರೆ ಆಗ ನಮ್ಮ ಅಕೌಂಟನ್ನು ಸಹ ಫ್ರೀಜ್ ಮಾಡಿರ್ತಾರೆ.
0: ನಾವು
1: ಬ್ಯಾಂಕ್ ಮುಖಾಂತರ ಕೋರ್ಟ್ಗೆ ಹೋಗಿ ಅದನ್ನ ರಿಲೀಸ್
0: ಮಾಡಿಸ್ಕೋಬೇಕು. ವಕೀಲರಾದ ಮುನಿರಾಜಯ್ಯನವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಈ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಸ್ನೇಹಿತರೆ, ಇದುವರೆಗೂ ನ್ಯಾಯವಾಣಿ ಕೇಳಿದ್ರಿ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BL.

ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ. ಕನ್ನಡಕ ಮನುಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಹೊಂಬೆಸಿಲಿನ ಹೊತ್ತಿನಲ್ಲಿ. ಮೊದಲಿಗೆ ಕನ್ನಡ ಚಲನಚಿತ್ರರಂಗದ ಕುರಿತ

ಒಂದು ಪ್ರಶ್ನೆ. ಉಷಾ ನವರತ್ನರಾಮ್ ಅವರ ಕಾದಂಬರಿ ಆಧರಿಸಿ ಬಂದಂತಹ ಕನ್ನಡದ ಈ ಚಿತ್ರ ಎಂಥ ಬ್ಲಾಕ್ ಬಸ್ಟರ್ ಮೂವಿ ಅಂದರೆ ತಕ್ಷಣವೇ ಇದು ತಮಿಳಿನಲ್ಲಿ ರೀಮೇಕ್ ಆಯಿತು. ಪ್ರೇಮಪಾಶಂ ಅಂತ ಸಿನಿಮಾದ ಹೆಸರು, ತೆಲುಗುಗೆ ಡಬ್ ಆಯಿತು ಡಾಕ್ಟರ್ ನಂದಿನಿ ಅಂತ ಸಿನಿಮಾದ ಹೆಸರು, ಹಾಗೆ ಮಲಯಾಳಂಗೂ ಕೂಡ ಡಬ್ ಆಗಿತ್ತು. ಹೀಗೆ ದಕ್ಷಿಣ ಭಾರತದೆಲ್ಲೆಡೆ ಸಂಚಲನ ಮೂಡಿಸಿದ ಕನ್ನಡದ ಈ ಚಿತ್ರ ಯಾವುದು ಅಂತ ನೀವು ನಮಗೆ ತಿಳಿಸಬೇಕು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ, ಇಲ್ಲಿಗೆ ನಿಮ್ಮ ಉತ್ತರ ಬರಲಿ.

0: ಯಾರೆಲ್ಲ ಸರಿಯುತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಜಯಶ್ರೀ, ಸುನಿಲ್, ಸುಬ್ರಹ್ಮಣ್ಯ, ಜಯಂತ್, ನೇತ್ರ, ರೇಣುಕಾ, ಚಂದ್ರಪ್ಪ, ಬಿಂದು, ಪ್ರಕಾಶ್, ಹಾಗೇನೇ ರಾಧಾ ಕೃಷ್ಣ ಮತ್ತು ಶ್ರೀಲಕ್ಷ್ಮಿ ಗುರುರಾಜ್, ಆಶಾ ಶ್ರೀನಿವಾಸ್ ಅವರ ಉದ್ರ ಸರಿಯಾಗಿತ್ತು, ಹಾಗೇನೇ ಸಿದ್ದು ಹಿರೇಮಠ್ ಅವರ ಉತ್ತರ ಕೂಡ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಸರಿಯಾದಂತಹ ಉತ್ತರವನ್ನೇ ಕಳಿಸಿದ್ರೆ, ಆದರೆ ಮೊದಲಿಗೆ ಸರಿ ಉತ್ತರ ಕೊಟ್ಟವರ ಹೆಸರನ್ನು ನಾವು ಹೇಳಿದ್ದೀವಿ. ಉಷಾ ನವರತ್ನರಾಮ್ ಅವರ ಕಾದಂಬರಿಯನ್ನು ಆಧರಿಸಿ ಬಂದಂತಹ ಕನ್ನಡದ ಈ ಚಿತ್ರ ಕನ್ನಡದಲ್ಲಿ ಎಷ್ಟು ಸೂಪರ್ ಹಿಟ್ ಆಯಿತು ಅಂದರೆ ತಕ್ಷಣಕ್ಕೆ ತಮಿಳಿಗೆ, ತೆಲುಗಿಗೆ, ಮಲಯಾಳಂಗೆ ಎಲ್ಲ ಹೋಯಿತು. ತಮಿಳ್ನವರಂತೂ ಕೂಡ ರಿಮೇಕ್ ಮಾಡಿದ್ರು ಅಂತ ಹೇಳಿದೆ. ಪ್ರೇಮ ಪಾಶಂ ಅಂತ ಸಿನಿಮಾದ ಹೆಸರು. ಆದರೆ ತೆಲುಗಿಗೆ ಹೋದಾಗ ಇದು ಡಾಕ್ಟರ್ ನಂದಿನಿ ಅಂತ ಆಯಿತು, ಮತ್ತು ಮಲಯಾಳಂಗೂ ಕೂಡ ಡಬ್ ಆಗಿತ್ತು ಸಿನಿಮಾ ಅಂತ ಹೇಳಿದೆ. ತುಂಬ ಚೆನ್ನಾಗಿ ಸರಿಯಾಗಿ ಊಹೆ ಮಾಡಿದ್ದೀರಿ. ಬಂಧನ ಅನ್ನೋದು ಸರಿಯಾದಂತಹ ಉತ್ತರ. ಕೆಲವರು ಮಾತ್ರ ಹೊಂಬಿಸಿಲು ಅಂದರೆ ಇನ್ನು ಕೆಲವರು ಬೇರೆ ನೀ ಬರದ ಕಾದಂಬರಿ ಅಂತ ಎಲ್ಲ ಮೆಸೇಜ್ ಮಾಡಿದರೆ, ಆದರೆ ನೀ ಬರದ ಕಾದಂಬರಿ ಹೊಂಬಿಸಿಲು ಎಲ್ಲ ಅಲ್ಲ, ಇದಕ್ಕೆ ಸರಿಯಾದಂತಹ ಉತ್ತರ ಆಗಿತ್ತು ಬಂಧನ. ಕನ್ನಡದ ಕ್ಲಾಸಿಕ್ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ಚಿತ್ರದ ಚಿತ್ರಕಥೆ ಇರಬಹುದು, ಸಂಭಾಷಣೆಗಳಿರಬಹುದು, ಒಬ್ಬರಿಗಿಂತ ಒಬ್ಬರ ಅಭಿನಯ ಇರಬಹುದು, ಇಡೀ ಸಿನಿಮಾ ನೋಡಿದ ಮೇಲೆ ನಮ್ಮಲ್ಲಿ ಮೂಡಿಸುವಂತಹ ಪ್ರಶ್ನೆಗಳಿರಬಹುದು, ಪ್ರತಿಯೊಂದು ಕೂಡ ವಿಭಿನ್ನ, ಅನನ್ಯ. ಇದೇ ಕಾರಣಕ್ಕಾಗಿ 1984 ಬಂದಂತಹ ಸಿನಿಮಾ ಇವತ್ತಿಗೂ ಕೂಡ ನಮ್ಮ ಕನ್ನಡಿಗರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ಅಂತ ಹೇಳಬಹುದು. ವಿಷ್ಣುವರ್ಧನ್ ಅವರ ಕುರಿತಾಗಿ ಮಾತಾಡಬೇಕಾದ್ರೆ ಬಂಧನ ಸಿನಿಮಾವನ್ನು ನೆನಪಿಸಿಕೊಳ್ಳದೆ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಬಹುದು. ಯಾರೆಲ್ಲ ಕೂಡ ಸರಿಯಾದ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ನರ್ಗೀಸ್ ಅವರು ವರುಣ ಅನ್ನುವಂತಹ ಪಾತ್ರವಾಗಿ ಈ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು ಮತ್ತು ಈ ಸಿನಿಮಾದ ನಟನೆಗೆ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಂದಿತ್ತು. ಮಾತ್ರವಲ್ಲ, ನರ್ಗೀಸ್ ಅಭಿನಯದ ಕೊನೆಯ ಚಿತ್ರ ಅನ್ನುವಂತಹ ಹೆಗ್ಗಳಿಕೆ ಕೂಡ ಈ ಒಂದು ಚಿತ್ರಕ್ಕಿದೆ. ಯಾವುದು ಈ ಹಿಂದಿ ಸಿನಿಮಾ? ಸಿನಿಮಾದ ಹೆಸರು ನೀವು ಹೇಳಿದ್ರೆ ಸಾಕು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಚಂದದ ಗೀತೆಗಳೊಂದಿಗೆ ನಮ್ಮ ಪ್ರಶ್ನೆ ನಿಮ್ಮ ಉತ್ತರ ಮುಂದಕ್ಕೆ ಜೊತೆ ಜೊತೆಯಾಗಿ ಸಾಗ್ತಾ ಇದೆ. ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಎನ್ಆರ್ ಪ್ರಸಾದ್, ನಿಹಾರಿಕಾ, ಸಿಎನ್ ಲಕ್ಷ್ಮಣ, ದಿಲೀಪ್ ಕಲ್ಯಾಣ್ಕರ್, ಈರಣ್ಣ, ಪ್ರಸನ್ನ ಕುಮಾರ್, ಮಂಜುನಾಥ್ ಇಂದರ್ಗಿ, ಸುಭಾನ್ ಕೋರಿ, ರಾಜ್ಕುಮಾರ್ ಕಾತರ್ಕಿ, ತಪಸ್ಯಾ ತ್ರಿಲೋಕ್, ಹಾಗೆ ವಾಣಿ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನರ್ಗೀಸ್ ಅವರು ವರುಣ ಅನ್ನುವಂತಹ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು. ಮಾತ್ರವಲ್ಲ, ಈ ಸಿನಿಮಾದ ನಟನೆಗೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ನರ್ಗೀಸ್ ಅಭಿನಯದ ಕೊನೆಯ ಚಿತ್ರ ಇದಾಗಿತ್ತು ಅಂತ ಹೇಳಿದೆ. ಸರಿಯಾದಂತಹ ಉತ್ತರ ರಾತ್ ಔರ್ ದಿನ್ ಅನ್ನೋದಾಗಿತ್ತು. ರಾತ್ ಔರ್ ದಿನ್ ಅನ್ನುವಂತಹ ಚಿತ್ರ 1967 ತೆರೆ ಕಾಣಿತು. ಈ ಒಂದು ಚಿತ್ರದಲ್ಲಿ ನರ್ಗೀಸ್ ಅವರು ಕೊನೆಯ ಬಾರಿಗೆ ಕಾಣಿಸಿಕೊಂಡಿದ್ದು. ನರ್ಗೀಸ್ ಅವರು ತಮ್ಮ ಕೆರಿಯರ್ನ ಉತ್ತುಂಗದ ದಿನಗಳಲ್ಲಿ ಒಂದೇ ಸಲಕ್ಕೆ 15-20 ಸಿನಿಮಾಗೆ ಕಾಂಟ್ರಾಕ್ಟ್ ಸೈನ್ ಮಾಡಿದ್ರಂತೆ. ಮಾತ್ರವಲ್ಲ, 6 ತಿಂಗಳುಗಳ ಕಾಲ ಹಗಲು ರಾತ್ರಿ ಅನ್ನದೆ ಗಂಟೆಗಳು ನಿಮಿಷಗಳ ಲೆಕ್ಕದಲ್ಲಿ ಕೆಲಸ ಮಾಡ್ತಾ ಹೋಗಿದ್ರಂತೆ. ಮತ್ತೆ ಈ ಕೆಲಸ ಮಾಡಿ ಮಾಡಿ ಅವರಿಗೆ ಎಷ್ಟು ಸಾಕಾಗಿತ್ತು ಅಂದರೆ, ನರ್ಗೀಸ್ ಅವರಿಗೆ ನನಗೆ ಶಾಂತಿ ಬೇಕು ಅಂತ ಅನಿಸಿತಂತೆ. ಮತ್ತೆ ಫಿಸಿಕಲಿ ಮೆಂಟಲಿ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿದ್ದಕ್ಕೆ ಅವರು ಆಗೆಲ್ಲ ಕೂಡ ಪ್ರಚಲಿತದಲ್ಲಿ ಇದ್ದ ಹಾಗೆ ಒಂದು ಬೆಟ್ಟದಲ್ಲಿ ಉಳಿದುಕೊಂಡು ಶಾಂತಿಯನ್ನು ಅರಸಿದ್ರಂತೆ. ಆದರೆ ವಿಪರ್ಯಾಸ ನೋಡಿ, ಯಾರ ಕಾಲ್ಸ್ ಇಲ್ಲದೆ, ಯಾವುದೇ ಸಿನಿಮಾದ ಕೆಲಸ ಇಲ್ಲದೆ, ಯಾವುದೇ ಸ್ಕ್ರಿಪ್ಟ್ಗಳನ್ನ ಕೇಳಿಸ್ಕೊಳ್ದೆ, ಯಾವುದೇ ಪೂರ್ವ ತಯಾರಿ ಇಲ್ಲದೆ ಆರಾಮಾಗಿ ಕಳಿಬೇಕಾದಂತಹ ದಿನಗಳು ಇವರಿಗೆ ಬರಡು ಅಂತ ಅನಿಸೋದಕ್ಕೆ ಶುರುವಾಯಿತಂತೆ. ತುಂಬ ಬೋರಾಗಕ್ಕೆ ಶುರುವಾಯಿತಂತೆ. ಮತ್ತೆ ಯಾವಾಗ ಸಿನಿಮಾಕ್ಕೆ ಹೋಗ್ತೀನಿ, ಯಾವಾಗ ಶೂಟಿಂಗ್ಗೆ ಹೋಗ್ತೀನಿ ಅಂತ ಅನಿಸ್ಬಿಡ್ತಂತೆ ಅವರಿಗೆ. ಅಷ್ಟರ ಮಟ್ಟಿಗೆ ಖಾಲಿಯಾಗಿ ಕೂರೋದು ಅವ್ರಿಗೆ ಇಷ್ಟ ಇರಲಿಲ್ವಂತೆ. ಆದರೆ ಪ್ರೀತಿ, ಪ್ರೇಮ, ಮದುವೆ, ದಾಂಪತ್ಯ, ಕುಟುಂಬ ಇವೆಲ್ಲದರ ಬಗ್ಗೆ ಅವರಿಗೆ ಇದ್ದಂತಹ ತುಂಬು ಪ್ರೀತಿಯಿಂದಾಗಿ ಮದುವೆಯಾದ ನಂತರ ಅವರು ನಟಿಸೋದಿಲ್ಲ ಅಂತ ನಿರ್ಧಾರಕ್ಕೆ ಬಂದರು. ಮದರ್ ಇಂಡಿಯಾ ಸಿನಿಮಾದ ನಂತರ ಅವರು ಯಾವುದೇ ಚಿತ್ರದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಹೋಗಲಿಲ್ಲ. ಆದರೆ ಅವರ ಸಹೋದರ ತುಂಬಾ ಕೇಳ್ಕೊಂಡಿದ್ದಕ್ಕಾಗಿ ರಾತ್ ಅವ್ರದಿನ

ಚಿತ್ರದಲ್ಲಿ ಇವರು ಅಭಿನಯಿಸಬೇಕಾಯಿತು. ಮತ್ತು ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡಬೇಕಾದ್ರೆ ಇವರು ಎರಡನೇ ಮಗುಗೆ ಪ್ರೆಗ್ನೆಂಟ್ ಆಗಿದ್ರಂತೆ. ಈ ಸಿನಿಮಾ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ದಂತಹ ಕಾರಣದಿಂದಾಗಿ 6 ವರ್ಷಗಳ ಕಾಲ ಸತತವಾಗಿ ಕುಂಟ್ತಾ ಸಾಕ್ತಂತೆ. ಹಾಗೆ ಸಾಗಿ ಸಿನಿಮಾ ರಿಲೀಸ್ ಆಗೋಷ್ಟೊತ್ತಿಗೆ ನರ್ಗಿಸ್ ಅವರಿಗೆ 3ನೇ ಮಗುನೂ ಕೂಡ ಹುಟ್ಟಿ ಆಗಿತ್ತಂತೆ. ಇವಿಷ್ಟು ಸಮಾಚಾರ ನಿಮ್ಮ ಜೊತೆ ಹಂಚಿಕೊಳ್ಳೋದಿತ್ತು. ಹೇಗನ್ನಿಸ್ತಿದೆ ಕಾರ್ಯಕ್ರಮ, ಯಾರೆಲ್ಲ ಸಂದೇಶ ಕಳಿಸಿದ್ರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇದೀಗ ಕೊನೆಯ ಪ್ರಶ್ನೆ ಹೇಗಿದೆ ನೋಡಿ. ಫೀಮೇಲ್ ಅನಾಫಲಿಸ್ ಸೊಳ್ಳೆಯಿಂದ ಮಲೇರಿಯಾ ಕಾಯಿಲೆ ಬರುತ್ತೆ ಅಂತ ಕಂಡುಹಿಡಿದಂತಹ ವಿಜ್ಞಾನಿ ಯಾರು? 4 ಆಪ್ಷನ್ಸ್ ಹೀಗಿದೆ: ಎಡ್ವರ್ಡ್ ಜನರ್, ಲೂಯಿಸ್ ಪಾಸ್ಚರ್, ರಾಬರ್ಟ್ ಕೋಚ್, ರೊನಾಲ್ಡ್ ರೋಸ್. ಆಪ್ಷನ್ ಎ ಎಡ್ವರ್ಡ್ ಜನರ್, ಆಪ್ಷನ್ ಬಿ ಲೂಯಿಸ್ ಪಾಸ್ಚರ್, ಆಪ್ಷನ್ ಸಿ ರಾಬರ್ಟ್ ಕೋಚ್, ಆಪ್ಷನ್ ಡಿ ರೊನಾಲ್ಡ್ ರೋಸ್. ಫೀಮೇಲ್ ಅನಾಫಲಿಸ್ ಸೊಳ್ಳೆಗಳಿಂದ ಮಲೇರಿಯಾ ಕಾಯಿಲೆ ಬರುತ್ತೆ ಅಂತ ಹೇಳಿದವರು ಯಾರು?

ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟಿದ್ದೀರಿ ಕೊನೆಯ ಪ್ರಶ್ನೆಗೆ? ಜಗದಾಂಬಿಕಾ, ಬಾಬಾ ಕಲ್ಯಾಣ್, ಮಹೇಂದ್ರ ಕುಮಾರ್, ರಘುನಾರಾಯಣ್, ಚಂದ್ರಕಾಂತ್, ಸುಜಾತಾ ಕೆ ನಟರಾಜ್, ಗುರುರಾಜ್, ಬಿಎಂ ವಿಶ್ವನಾಥ್, ಸೌಜನ್ಯ ಹಾಗೆ ಚನ್ನಬಸಪ್ಪ, ಇಷ್ಟು ಜನರ ಉತ್ತರ ಸರಿಯಾಗಿದ್ದು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಫೀಮೇಲ್ ಅನಾಫಲಿಸ್ ಸೊಳ್ಳೆಯಿಂದ ಮಲೇರಿಯಾ ಕಾಯಿಲೆ ಬರುತ್ತೆ ಅಂತ ಕಂಡುಹಿಡಿದಂತಹ ವಿಜ್ಞಾನಿ ಯಾರು ಅಂತ ಕೇಳಿದ್ದೆ. ಅದಕ್ಕೆ ಸರಿಯಾದಂತಹ ಉತ್ತರ ರೊನಾಲ್ಡ್ ರೋಸ್ ಆಗಿತ್ತು. ಇವರು 1857 ಭಾರತದ ಅಲ್ಮೋರಾದಲ್ಲಿ ಜನಿಸಿದವರು. ಆದರೆ ಬ್ರಿಟಿಷ್ ಫಿಸಿಷಿಯನ್ ಹಾಗೆ ಎಂಟಮಾಲಜಿಸ್ಟ್ ಇವರು. ಸೊಳ್ಳೆಗಳು ಹಾಗೆ ಮಲೇರಿಯಾ ಕಾಯಿಲೆಯ ನಡುವಿನ ನಂಟನ್ನು ಗುರುತಿಸಿದವರು ಮತ್ತು ಜಗತ್ತಿಗೆ ಸಾರಿದವರು. ರೊನಾಲ್ಡ್ ರೋಸ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಯಾರೆಲ್ಲ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ, ಸರಿಯಾದಂತಹ ಉತ್ತರ ಕಳಿಸೋ ಪ್ರಯತ್ನ ಮಾಡಿದ್ರಿ, ಸರಿಯಾದಂತಹ ಉತ್ತರ ಕಳಿಸಿದ್ರು ಕೂಡ ಯಾರ ಹೆಸರು ಹೇಳಲಾಗಿಲ್ಲ, ಅವ್ರು ಯಾರು ಬೇಜಾರು ಮಾಡ್ಕೋಬೇಡಿ. ಪ್ರತಿದಿನ ಮಿಸ್ ಮಾಡಿದೆ ಮಧ್ಯಾಹ್ನ 3:35-4 ತನಕ ಹೋಮ್ ಬಿಸಿಲಿಯೋನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮೊದಲಿಗೆ ಸರಿಯಾದಂತಹ ಉತ್ತರ ತಲುಪಿಸಿದ 10 ಜನರ ಹೆಸರನ್ನ ನಾವು ಹೇಳ್ತೀವಿ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ 4:20 ಆಗ್ತಾ ಇದೆ. ಸ್ಫೂರ್ತಿ ಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಜೊತೆಯಾಗಿ ಚಿತ್ರಕಲಾವಿದರಾದಂತಹ ಕೆ ಸೋಮಶೇಖರ್ ಅವರು ಇದ್ದಾರೆ. ಕಳೆದ 3 ದಶಕಗಳಿಂದ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ ಇವರು. ಮೈಸೂರು ಶೈಲಿ, ತಾಂಜಾವೂರು ಶೈಲಿ, ಆಕ್ರಿಲಿಕ್, ಆಯಿಲ್ ಪೇಂಟಿಂಗ್, ಸಾಫ್ಟ್ವುಡ್ ಕಾರ್ವಿಂಗ್, ಕಾಂಟೆಂಪರರಿ ಆರ್ಟ್, ಫೋಕ್ ಆರ್ಟ್ಗಳಲ್ಲಿ ಪರಿಣಿತಿ ಹೊಂದಿರುವಂತಹ ಇವರು ರಚಿಸಿರುವಂತಹ ನಾಡದೇವಿ ಭುವನೇಶ್ವರಿಯ ರೂಪವನ್ನೇ ಕರ್ನಾಟಕ ಸರ್ಕಾರ ಅಫಿಷಿಯಲ್ ನಾಡದೇವತೆಯಾಗಿ ಘೋಷಿಸಿದೆ. ಇದಲ್ಲದೆ ಇವರಿಗೆ ಕಲಾವಲ್ಲಭ ಕುಶಲ ಕಲಾ ರಾಜ್ಯ ಪ್ರಶಸ್ತಿಗಳು ಕೂಡ ಅಲಂಕರಿಸಿದೆ. ಆರ್ಡಿಟಿಡಿಸಿ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅಲ್ಲಿ ಡಿಸೈನರ್ ಆಗಿ ಕೆಲಸ ಪ್ರಾರಂಭಿಸಿದ ಇವರು ವೃತ್ತಿ ಸಂಬಂಧಿತವಾಗಿ ದೇಶಾದ್ಯಂತ ಸಂಚರಿಸಿದ್ದಾರೆ. ಮಾತ್ರವಲ್ಲ, ಸೃಜನಶೀಲ ಪ್ರಯೋಗಗಳನ್ನು ನಡೆಸಿ ಯಶಸ್ವಿಯಾಗಿದ್ದಾರೆ. ಇವರ ಚಿತ್ರಕಲೆಯ ಪ್ರದರ್ಶನ ಕೂಡ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಡೆದಿದೆ. ಹಾಗೆಯೇ ವರ್ಕ್ಶಾಪ್ಸ್ನು ಕೂಡ ಇವರು ಕಂಡಕ್ಟ್ ಮಾಡಿದ್ದಾರೆ. ಇವತ್ತು ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಕೆ ಸೋಮಶೇಖರ್ ಅವರು ನಮ್ಮ ಅತಿಥಿಯಾಗಿ ಬಂದಿರೋದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀವಿ. ಸರ್, ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ. ಕನ್ನಡದ ನಾಡ ಜನತೆಗೆ ನನ್ನ ನಮಸ್ಕಾರಗಳು. ಆಕಾಶವಾಣಿಲಿ ನಿಮ್ಮ ಒಂದು ಪರಿಚಯ ಹಾಗೂ ನಿಮ್ಮ ವೃತ್ತಿಪರವಾದ ವಿಚಾರಗಳನ್ನು ಮಾತಾಡಬೇಕು ಅಂದ್ಬಿಟ್ಟು ನನ್ನ ಆಹ್ವಾನ ಮಾಡಿದ್ರು, ಅವರಿಗೆ ನನ್ನ ಕೃತಜ್ಞತೆಗಳು. ಹಾಗಾಗಿ ನಾನಿಲ್ಲಿ ಬಂದು ನನ್ನ ಬಗ್ಗೆ ನನ್ನ ಒಂದು ರೀತಿ ಪರಿಚಯಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ.
0: ಸರ್, ನಿಮ್ಮ ಒಂದು ಜೊತೆ ಮಾತಾಡೋದಕ್ಕೆ ತುಂಬಾ ಕುತೂಹಲ ಇದೆ. ಯಾಕೆ ಅಂದರೆ ಕಲೆಯನ್ನು ವೃತ್ತಿಯಾಗಿ ಪರಿಗಣಿಸೋದು ತುಂಬ ಕಡಿಮೆ ಜನ. ನೀವು ಕಲೆಯನ್ನೇ ವೃತ್ತಿಯಾಗಿ ಪ್ರವೃತ್ತಿಯಾಗಿ ಪರಿಗಣಿಸಿ

0: ಕಲೆಯಲ್ಲೇ ಸಾಧನೆಯನ್ನ ಮಾಡ್ತಾ ಬಂದಿದ್ದೀರಿ, ಕಲೆ ಊಟ ಹಾಕಲ್ಲ ಅಂತಾರೆ, ಆದ್ರೆ ಕಲೆಯಿಂದಲೇ ನಿಮ್ಗೆ ಪ್ರಶಸ್ತಿಗಳು ಸಂದಿವೆ, ಮಾನ್ಯತೆ ಸಿಕ್ಕಿದೆ, ಹಾಗೆ ಹತ್ತು ಹಲವು ಜನರ ವಿಶ್ವಾಸ ಅಭಿಮಾನವನ್ನು ಕೂಡ ಗಳಿಸ್ಕೊಂಡಿದ್ದೀರಿ ಕಲೆಯ ಮೂಲಕ. ಆ ಕಾರಣಕ್ಕಾಗಿ ನಿಮ್ಮನ್ನ ಕರೆಸಿದ್ದೇವೆ, ಖುಷಿಯಾಗತ್ತೆ ನೀವು ಬಂದಿರೋದು ನಮ್ಮ ಸ್ಟುಡಿಯೋಸ್ ನಲ್ಲಿ ಇರೋದು. ಕಲೆಯ ಜೊತೆಗೆ ಈ ಒಂದು ನಂಟು ಬೆಳೆದು ಬಂದಿದ್ದು ಹೇಗೆ ಅಂತ ಹೇಳ್ಬೋದಾ ನೀವು?
1: ನಾನು ಚಿಕ್ಕ ವಯಸ್ಸಿಂದನೂ ಈ ಕಲೆನ ಅಭ್ಯಾಸ ಮಾಡ್ತಾ ಬಂದೆ. ಕಾರಣ ಏನಂದರೆ, ನನ್ನ ಮನೆ ವಾತಾವರಣದಲ್ಲಿ ನಮ್ಮ ತಂದೆ ಕೂಡ ಅವರು ಎಲ್ಲೂ ಕಲ್ತಿಲ್ಲ ಇದ್ದರೂ ಕೂಡ ಅವರು ಅಭ್ಯಾಸತಃ ಒಬ್ಬರು ಕಲಾವಿದರಾಗಿದ್ದರು. ಹಾಗಾಗಿ ಅವರಿಂದ ಪ್ರೇರಣೆ ಆಗಿ ನಾನು ಕಲೆನ ರೂಢಿಸ್ಕೊಳಕಾಯಿತು. ನಾನು ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಗ್ರಾಮದವನು. ಅಲ್ಲಿ ನಮ್ಮ ತಂದೆಯವರು ಕೆಂಪಯ್ಯ ಅಂದ್ಬಿಟ್ಟು, ನಮ್ಮ ತಾಯಿ ಹೆಸರು ಶಿವಮ್ಮ ಅಂತ. ನಮ್ಮ ತಂದೆ ವೃತ್ತಿಯಾಗಿ ವೆಟರ್ನರಿ ಡಾಕ್ಟ್ರು, ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ಪಶುವೈದ್ಯರಾಗಿದ್ದರು. ಅವರು ವೃತ್ತಿ ಹೊಂದಿದ್ರು ಕೂಡ ಪ್ರವೃತ್ತಿ ತುಂಬ ಬೇರೆ ಬೇರೆ ರೀತಿಯಲ್ಲಿ ಇತ್ತು ಅವ್ರದ್ದು. ನಮ್ಮೂರಿನಲ್ಲಿ ಯಾವುದೇ ಲಲಿತ ಕಲೆಗಳು ಇದ್ದಂಥ ಏನೇ ಕಾರ್ಯಕ್ರಮಗಳು ಇದ್ದರೂ ಕೂಡ ಅವರೇ ಮುಖ್ಯ ಪಾತ್ರ ಅಲ್ಲಿ. ಹೇಗೆ ಅಂದರೆ, ಇವಾಗ ಒಂದು ಊರಲ್ಲಿ ಒಂದು ಡ್ರಾಮಾನ ನಡಿಬೇಕಾದ್ರೆ ಅದಕ್ಕೆ ಮೇಕಪ್ ಮಾಡೋರು, ಆಮೇಲೆ ಸಂಗೀತ ಜ್ಞಾನ ಇತ್ತು ಅವರಿಗೆ, ಫ್ಲೂಟ್ ನುಡಿಸೋರು, ಆಮೇಲೆ ಆರ್ಟ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು, ಆಮೇಲೆ ಈ ವೈದ್ಯದ ಬಗ್ಗೆನೂ ಆಯುರ್ವೇದಿಕ್ ಇದು ಎಲ್ಲ ಅನುಭವ ಚೆನ್ನಾಗಿತ್ತು ಅವರಿಗೆ. ಹಾಗಾಗಿ ನಮ್ಮ ತ್ಯಾಮಗೊಂಡ್ಲು ಗ್ರಾಮದಲ್ಲಿ ಕೆಂಪಯ್ಯನವರು ಅಂದರೆ ತುಂಬ ಟ್ಯೂಷನ್ ಕೂಡ ಮಾಡೋರು. ತುಂಬ ಜನ ನಮ್ಮ ತಂದೆಯಿಂದ ವಿದ್ಯಾರ್ಥಿಗಳು ಹೊರಬಂದವರು ಇದ್ದಾರೆ. ಹಾಗಾಗಿ ಈ ಥರ ವಾತಾವರಣದಲ್ಲಿ ಬೆಳೆದವನು ನಾನಾಗಿರೋದ್ರಿಂದ ನಮ್ಮ ತಂದೆಯಲ್ಲಿದ್ದಂಥ ಒಂದೇ ಒಂದು ಗುಣ, ಆರ್ಟನ್ನು ನಾನು ಸ್ವೀಕಾರ ಮಾಡಿ ಅದನ್ನು ಬೆಳೆಸ್ತಾ ಬಂದೆ. ಚಿಕ್ಕ ವಯಸ್ಸಿಂದನೂ ನಾನು ಆಟ ಆಡೋಕೆ ಹೋಗ್ತಾ ಇರಲಿಲ್ಲ. ನಾನು ಏನಂದರೆ, ಯಾವುದೇ ಇದು ಗೋಡೆ ಇರಲಿ, ಆಮೇಲೆ ಯಾವುದೇ ಒಂದು ಬಳಪ ಸಿಗಲಿ, ಅದರಲ್ಲಿ ಏನೋ ಒಂದು ಚಿತ್ರ ಮಾಡೋದು, ಮತ್ತು ಇನ್ನೊಂದರಲ್ಲಿ ಮಣ್ಣಲ್ಲಿ ಏನೋ ಗಣೇಶ ಮಾಡೋದು, ಈ ಥರ ಚಿಕ್ಕ ವಯಸ್ಸಿಂದನೂ ರೂಢಿಸ್ತಾ ಬಂದೆ ಅದನ್ನು.
0: ಮನೆಯಲ್ಲಿ ಅದಕ್ಕೆ ಸಹಕಾರ ಇತ್ತು, ಅವ್ರಿಗೆ ಖುಷಿ ಇತ್ತು, ನೀವು?
1: ತುಂಬ ಖುಷಿ ಇತ್ತು. ನಮ್ಮ ತಂದೆ ತಾಯಿಗೆ ಅದು ತುಂಬ ಖುಷಿ ಇತ್ತು. ಆದರೆ ಓದೋದ್ರ ಬಗ್ಗೆ ನನಗೆ ಸ್ವಲ್ಪ ಗಮನ ಕಮ್ಮಿ ಇತ್ತು. ನಮ್ಮ ತಂದೆ ಯಾವಾಗಲೂ ಕೂಡ, ಅವರು ವಿದ್ಯಾವಂತರು ನಮ್ಮ ತಂದೆ, ಎಲ್ಲ ಜ್ಞಾನನೂ ಇತ್ತು ಅವರಿಗೆ. ನನಗೆ ಹೇಳೋರು, ಏ ನೀನು ಅದನ್ನೇ ಸ್ಟಡಿ ಮಾಡಬೇಕಾದ್ರೂ ಕೂಡ ನೀನು ಅಟ್ಲೀಸ್ಟ್ SLC ಕೂಡ ಮಾಡ್ಕೊಬೇಕು ಅಂತ ಹೇಳೋರು. ಹಾಗಾಗಿ ನಾನು ಓದೋದ್ರಲ್ಲಿ ಹಿಂದೆ ಇದ್ದರೂ ಕೂಡ ನನಗೆ ಪೌರಾಣಿಕವಾಗಿ ಅಥವಾ ಹಿಸ್ಟಾರಿಕಲ್ ಆಗಿ ಐತಿಹಾಸಿಕವಾಗಿ ಎಲ್ಲ ತಿಳ್ಕೊಳ್ಳೋಕ್ಕೆ ನಮ್ಮ ಮನೆಯಲ್ಲೇ ಒಂದು ಅವಕಾಶಗಳಿತ್ತು. ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಆ ವಾತಾವರಣನ ಕ್ರಿಯೇಟ್ ಮಾಡಿದರು ನಮ್ಮ ತಂದೆಯವರು. ಹಂಗಾಗಿ ನಮ್ಮನೆಗೆ ತುಂಬ ಜನ ಬರೋರು, ವಿದ್ಯಾರ್ಥಿಗಳು ಬರೋರು, ಸ್ನೇಹಿತರುಗಳು ಬರೋರು. ನಮ್ಮ ತಂದೆಗೆ ಸಮಾನ ಇವರು ಆಸಕ್ತರು. ಅವ್ರ ಜೊತೆನಲ್ಲೆಲ್ಲ ಮಾತಾಡೋವಾಗ ನನಗೆ ಆ ವಿಚಾರಗಳ ಧಾರೆ, ಸಿನಿಮಾಗಳದ್ದು ಬಗ್ಗೆ ಮಾತಾಡೋರು ಎಲ್ಲ ಮಾತಾಡೋವಾಗ ಅದರ ಒಂದು ನಾಲೆಡ್ಜು ತುಂಬ ನನಗೆ ಸಿಕ್ತು ಅಂತ ಹೇಳ್ಬೋದು.
0: ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್, ಯಾಕೆಂದರೆ ಮನೆಯಲ್ಲಿ ಕಲೆಗೆ ಪೂರಕವಾದಂಥ ವಾತಾವರಣ ಇದ್ದರೆ ಹೇಗೆ ಕಲೆ ಅರಳತ್ತೆ ಅನ್ನೋದಕ್ಕೆ ನೀವೇ ಉದಾಹರಣೆ. ನಿಮ್ಮ ಜೊತೆ ಮಾತುಕತೆ ಮುಂದುವರಿಸ್ತೀವಿ ಒಂದು ಹಾಡಿನ ನಂತರ.

0: ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಚಿತ್ರ ಸೋಮ ಅಂತಲೇ ಇವರು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಖ್ಯಾತಿಯನ್ನ ಪಡೆದುಕೊಂಡವರು. ಮತ್ತೆ ನಮ್ಮೆಲ್ಲರ ನೆಚ್ಚಿನ ಸುಧಾ ಮ್ಯಾಗಝಿನ್ಗೂ ಕೂಡ ಇಲ್ಲಸ್ಟ್ರೇಷನ್ ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿನ ಕಥೆಗಳಿಗಿರಬಹುದು, ಅಲ್ಲಿ ಬರುವಂತಹ ಸರಣಿಗಳಿಗಿರಬಹುದು, ಬೇಕಾದಂತಹ ಚಿತ್ರಗಳನ್ನ ರಚಿಸ್ತಿದ್ರು. ಮತ್ತೆ ಡಿಡಿಯಲ್ಲೂ ಕೂಡ ಒಂದು ಕಾಲಕ್ಕೆ ಅನಿಮೇಷನ್ ಬರೋಕ್ಕೂ ಮುಂಚಿನ ಕಾಲದಲ್ಲಿ ಚಿತ್ರಗಳ ಮೂಲಕ ಕಥೆಯನ್ನ ಹೇಳೋದಕ್ಕೆ ಇವರ ಒಂದು ಕೈಚಳಕ ಸಹಾಯ ಮಾಡಿದೆ. ಹಾಗೆಯೇ ಹಲವಾರು ಪುಸ್ತಕಗಳಿಗೆ ಮುಖಪುಟವನ್ನು ಕೂಡ ರಚಿಸಿದ್ದಾರೆ. ನಮ್ಮ ಜೊತೆಯಾಗಿ ಚಿತ್ರಕಲಾವಿದರಾದಂತಹ ಕೆ ಸೋಮಶೇಖರ್ ಅವರು ಇದ್ದಾರೆ. ಸರ್, ನೀವು ಹೇಳಿದ್ರಿ ಬಾಲ್ಯದಿಂದಲೇ ನಿಮಗೆ ಮನೆಯಲ್ಲಿ ಒಂದು ಪೂರಕವಾದಂತಹ ವಾತಾವರಣ ಇತ್ತು, ನಿಮ್ಮ ತಂದೆಯೇ ಬಹುಮುಖಿ ಪ್ರತಿಭೆ ಅಂತ ಹೇಳಿ. ಹಾಗಿರಬೇಕಾದ್ರೆ ನೀವು ಚಿತ್ರಕಲೆಯನ್ನೇ ಪೂರ್ತಿಯಾಗಿ ಓದ್ತೀನಿ ಅಂತ ಬಂದ ಮೇಲೆ ಅದನ್ನೇ ಕಲಿತೀನಿ ಅಂತ ಆದಾಗ ಮೈಸೂರು ಶೈಲಿ ಇರಬಹುದು, ತಾಂಜಾವೂರು ಶೈಲಿ, ಹಾಗೆ ಆಕ್ರಿಲಿಕ್ ಪೇಂಟಿಂಗು, ಮತ್ತು ಫೋಕ್ ಆರ್ಟು, ಕಾಂಟೆಂಪರರಿ ಆರ್ಟು, ಹೀಗೆ ವಿವಿಧ ಪ್ರಕಾರಗಳಲ್ಲಿ ನಿಮ್ಮ ಒಂದು ಕೈಚಳಕವನ್ನು ತೋರಿಸಿದ್ದೀರಿ, ಪರಿಶ್ರಮ ಸಾಧಿಸ್ಕೊಂಡಿದ್ದೀರಿ. ಇವನ್ನೆಲ್ಲ ಕಲಿಯುವಂತಹ ಅನುಭವ ಹೇಗಿತ್ತು, ಆ ಮಾರ್ಗ ಹೇಗಿತ್ತು?
1: ಅದೇ ನಾನು ಹೇಳೋದೇನೆಂದರೆ, ನಮ್ಮ ತಂದೆಯಿಂದ ಮಾರ್ಗದರ್ಶನ ಆ ರೀತಿಯಲ್ಲಿ ನನಗೆ ಬಂದಮೇಲೆ ನನಗೆ ಪೂರ್ವಕವಾಗಿ ಊರಲ್ಲಿ ಎಲ್ಲ ಥರದ ಚಟುವಟಿಕೆಗಳು, ನಾಟಕಗಳು, ಅದಕ್ಕೆ ಮೇಕಪ್ ಮಾಡೋದಾಗಲಿ, ಮತ್ತು ಜಾನಪದಿಕವಾಗಿ ಕುಣಿಯೋರು ನೃತ್ಯ ಆಗಲಿ, ಮತ್ತು ಕಾಮನ ಹಬ್ಬ ನಮ್ಮೂರಿನಲ್ಲಿ ತ್ಯಾಮಗೊಂಡ್ಲೂರಲ್ಲಿ ಕಾಮನ ಹಬ್ಬ ತುಂಬ ಫೇಮಸ್. ನಾನು ಕಿನ್ನಾಳ ಕಲೆನ ಆ ವಯಸ್ಸಿನಲ್ಲೇ ನಾನು ಸ್ಟಡಿ ಮಾಡೋ ಟೈಮಲ್ಲೇ ನಾನು ವರ್ಕ್ ಮಾಡ್ತಾ ಇದ್ದೆ. ಹೇಗೆ ಅಂದರೆ ಕಾಮನ ಹಬ್ಬದ ಗೊಂಬೆಗಳೆಲ್ಲ ಅಲ್ಲಿ ಲೈಟ್ವುಡ್ ಕ್ರಾಫ್ಟು ಅಲ್ಲೇ ಗೊಂಬೆಗಳೆಲ್ಲ ಇರ್ತಾ ಇದ್ವು. ಆ ಗೊಂಬೆಗಳಿಗೆ ಅಲಂಕಾರ ಮಾಡ್ತಾ ಇದ್ದಿದ್ದೆ ನಮ್ಮ ತಂದೆ. ಅದು ಒಂದು ತಿಂಗಳು ನಡೀತಾ ಇತ್ತು ನಮ್ಮಲ್ಲಿ. ಒಂದು ಹುಣ್ಣಿಮೆಯಿಂದ ಒಂದು ಹುಣ್ಣಿಮೆಗೆ ಅದು ಪೌರ್ಣಿಮೆ ಬರುತ್ತಲ್ಲ ಅಲ್ಲಿಗೆ ಅದು ಕಾಮನ ಹಬ್ಬ ಮುಗಿಯೋದು. ಒಂದೊಂದು ದಿನ ಒಂದೊಂದು ಅಲಂಕಾರಗಳಾಗೋದು. ಅಂದರೆ ಇವಾಗ ಕೈಲಾಸ ಅಂತ ಅಂದರೆ ಶಿವ, ಪಾರ್ವತಿ, ಗಣೇಶ ಎಲ್ಲ ಗೊಂಬೆಗಳು ಇದೆ ಅಲ್ಲಿ, ಎಲ್ಲ ಲೈಫ್ ಸೈಜ್ ಗೊಂಬೆಗಳು, ಕೀಲು ಗೊಂಬೆಗಳು. ಅದನ್ನೇನಾದರೂ ರಿಪೇರಿ ಮಾಡಬೇಕು, ಪೇಂಟ್ ಮಾಡಬೇಕು, ಅದೆಲ್ಲ ನಮ್ಮ ತಂದೆ ಮಾಡೋರು. ಅದ್ರದ್ದು ಚಟುವಟಿಕೆ ಎಲ್ಲ ನನಗೆ ಚಿಕ್ಕ ವಯಸ್ಸಿಂದನೇ ಗೊತ್ತಾಗ್ಬಿಡ್ತು ಸ್ವಲ್ಪ. ಹಾಗಾಗಿ ನಾನು ಕಾಲೇಜಿಗೆ ಸೇರೋ ಅಷ್ಟೊತ್ತಿಗೆ ನಾನು ಕೆನ್ ಕಲಾಶಾಲೆಯಲ್ಲಿ ಓದಿದ್ದು. ಆರ್ ಎಂ ಹಡಪದ್ದವರು ಅಲ್ಲಿ ಪ್ರಾಂಶುಪಾಲರಾಗಿದ್ದರು. ಅವರು ಪ್ರಖ್ಯಾತವಾದ ಕಲಾವಿದರು. ಅವರ ಅಡಿಯಲ್ಲಿ ನಾನು ಕಲ್ತಿದ್ದು, ನನಗೂ ಅದೊಂದು ಪುಣ್ಯ. ಆದರೂ ಕೂಡ ನಾನು ಎಷ್ಟೇ ನಮ್ಮ ತಂದೆ ಹತ್ರ ನಾನು ಕಲ್ತಿದ್ರು ಕೂಡ ಕಾಲೇಜಲ್ಲಿ ಬಂದ ಮೇಲೆ ಕಲೆ ಅಂದರೆ ಬೇರೆ ಒಂದು ಪ್ರಕಾರದ ಒಂದು ಬೇರೆ ಬೇರೆ ಪ್ರಿಂಟಿಂಗ್ ಲೈನ್ ಇದೆ, ಮತ್ತೊಂದಿದೆ, ಅಡ್ವರ್ಟೈಸಿಂಗ್ ಇದೆ, ಮತ್ತು ಇದೆಲ್ಲ ಗೊತ್ತಿದ್ರು ಕೂಡ ಇದು ಹೇಗೆ ಮಾಡ್ತಾರೆ ಅನ್ನೋದೆಲ್ಲ ಕಾಲೇಜಿಗೆ ಬಂದಮೇಲೆ ಸ್ವಲ್ಪ ಗೊತ್ತಾಯಿತು ನನಗೆ.
0: ಶಿಸ್ತುಬದ್ಧವಾಗಿ
1: ಗೊತ್ತಾಯಿತು. ಹಾಗಾಗಿ ಕಾಲೇಜಿನ ಅಧ್ಯಯನ ಆದಮೇಲೆ ಕಾಲೇಜಲ್ಲಿ ಏನು ಅನಾಟಮಿ ಕಲಿತಿದ್ವಿ, ಪೋರ್ಟ್ರೇಟ್ ಮಾಡೋದು ಕಲಿತಿದ್ವಿ, ಕಲರ್ ಬಗ್ಗೆ ಗೊತ್ತಾಯಿತು, ಲ್ಯಾಂಡ್ಸ್ಕೇಪ್ ಮಾಡೋದು ಗೊತ್ತಾಯಿತು. ಇದನ್ನೆಲ್ಲ ಬೇರೆ ಕಮರ್ಷಿಯಲ್ಲಾಗಿ ನಾವು ಅದನ್ನು ಹೇಗೆ ನಮಗೂ ಜೀವನ ಅನ್ನೋದು ಕಟ್ಕೊಬೇಕಾದಾಗ ವೃತ್ತಿಪರವಾಗಿ ಅದನ್ನು ತೊಗೊಬೇಕು, ಅದನ್ನು ನಿರ್ವಹಿಸ್ಕೊಂಡು ಹೋಗಬೇಕು ಅಂದರೆ ಅವಾಗೆಲ್ಲ

0: ಇನ್ನೂ ಕೂಡ ಕಂಪ್ಯೂಟರು ಅದೆಲ್ಲ ಬರದೇ ಇರೋ ಕಾಲದಲ್ಲಿ ಪೋರ್ಟ್ರೇಟ್ ಎಲ್ಲ ತುಂಬ ಮಾಡಿಸೋರು ಅವಾಗ. ಬೇರೆ ವ್ಯಕ್ತಿ ಚಿತ್ರಗಳನ್ನೆಲ್ಲ ಬರೀಬೇಕಾದ್ರೆ ಆವಾಗ ಒಂದು ವ್ಯಕ್ತಿ ಚಿತ್ರ ಒಂದು A4 A3 ಸೈಜಲ್ಲಿ ಬರೆದ್ರೆ ಒಂದು 3,000, 2,000, 5,000 ಒಂದು ಸಿಗ್ತಾ ಇತ್ತು. ನಮ್ಮ ಎಜುಕೇಷನ್ ಅದರಲ್ಲೇ ನಡೆದೋಗ್ತಾ ಇತ್ತು. ಅವಾಗೇ ಪೋರ್ಟ್ರೇಟ್ ನಾನೆಲ್ಲ ಶುರು ಮಾಡಿಬಿಟ್ಟಿದ್ದೆ ಕಾಲೇಜ್ ಟೈಮಿನಲ್ಲೇ. ಮತ್ತು ಬೇರೆ ಬೇರೆ ಟೀಚರ್ಗಳಿಗೆ ಈ ಗೈಡೆಡ್ ಇದಕ್ಕೆಲ್ಲ ಏನೇನೋ ಬೇಕಾಗಿತ್ತಂತ ಚಿತ್ರಗಳನ್ನ ಬರೆಯುವಂಥದ್ದು, ಎಲ್ಲ ಥರದ ಚಿತ್ರಗಳನ್ನು ಮಾಡಬೇಕು ಅನ್ನೋ ಒಂದು ತಾವಕ ಒಂದು ಇದು ಎಲ್ಲನೂ ಮಾಡಬೇಕು, ಹಿಂಗೆ ಮಾಡಬೇಕು, ಹಾಗೆ ಇದನ್ನೇ ಮಾಡಬೇಕು, ಅದನ್ನೇ ಮಾಡಬೇಕು ಅಂತ ನಾನು ಬಂದವನೇ ಅಲ್ಲ. ಏನು ಕಲೆಯಲ್ಲಿ ಏನೇನಿದೆಯೋ ಯಾವುದ್ಯಾವುದು ಪ್ರಾಕಾರಗಳಿದೆಯೋ ಅದನ್ನೆಲ್ಲನೂ ಮಾಡಬೇಕು, ಯಾವುದು ಆಗಲ್ಲ ಅನ್ನೋಂಗಿಲ್ಲ ಅನ್ನೋ ರೀತಿಲಿ ನಾನು ಮಾಡ್ತಾ ಬಂದೆ.
1: ಓಕೆ, ನಿಮ್ಮಲ್ಲಿ ಇದ್ದಂತಹ ಒಂದು ಪ್ರಯೋಗಶೀಲ ಮನಸ್ಥಿತಿಗೆ ಬಹುಶಃ ಇಷ್ಟೆಲ್ಲ ಕಲಿಯೋದಕ್ಕೆ ಮತ್ತೆ ಅದನ್ನ ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಆಯ್ತು
0: ಅಂತ
1: ಅನ್ಸುತ್ತೆ. ಮತ್ತೆ ಇಂಥದ್ದೊಂದು ಕಲಾಕೃತಿಗೆ ಇದೇ ಫಾರ್ಮ್ ಆಫ್ ಆರ್ಟ್ ಚೆನ್ನಾಗಿರುತ್ತೆ ಅಂತ ಹೇಗೆ ನೀವು ತಿಳ್ಕೊಳ್ತೀರಿ?
0: ಅದೇ ಈಗ ಒಂದೇನಂದ್ರೆ ಗ್ರಾಮೀಣದಲ್ಲಿ ನಾನು ಬಂದಿರೋದ್ರಿಂದ ಇದ್ದ ಜಾನಪದಿಕವಾದಂಥ ಶೈಲಿಗಳೇನು ಅಥವಾ ಮೂರ್ತ ಅಮೂರ್ತವಾದಂಥ ಚಿತ್ರಗಳೇನು ಅನ್ನೋದೆಲ್ಲ ನನಗೆ ಕಾಲೇಜಿಗೆ ಬಂದಮೇಲೆ ಗೊತ್ತಾಯಿತು. ಹೇಗೆ ಅಂದರೆ ರಿಯಲಿಸ್ಟಿಕ್ಕಾಗಿ ಮಾಡುವಂಥದ್ದು ಏನು ಚಿತ್ರಗಳು ಅಥವಾ ಒಂದು ಸಾಂಪ್ರದಾಯಿಕವಾದಂಥ ಕಲೆಗಳಿಗೆ ಆದಂಥ ಅದರ ಶೈಲಿ ಏನು, ಆ ಶೈಲಿಗಳು ಏನೇನಿದೆ, ಅದು ಏನು ಹೇಳೋಕ್ಕೆ ಹೋಗುತ್ತೆ, ಆ ಲ್ಯಾಂಗ್ವೇಜು ನಮಗೆ ಏನು ಹೇಳುತ್ತೆ, ಆ ಲ್ಯಾಂಗ್ವೇಜ್ನ ನಾವು ಹೇಗೆ ಅಭ್ಯಾಸ ಮಾಡೋದು, ಅದೆಲ್ಲ ಕಾಲೇಜು ದಿನಗಳಲ್ಲೂ ಅಭ್ಯಾಸ ಆಯಿತು. ಆದರೂ ಕೂಡ ಕಾಲೇಜ್ಗಳಲ್ಲಿ ಸಾಮಾನ್ಯಕ್ಕೆ ಇವಾಗಿನ ಮಟ್ಟದಲ್ಲಿ ಸ್ವಲ್ಪ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಇವಾಗ ಟ್ರೆಡಿಷನಲ್ ಕೂಡ ಒಂದು ಕ್ಲಾಸ್ ಇರಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಅದಿರಲಿಲ್ಲ. ಹಂಗು ನೋಡ್ಕೋದ್ರೆ ಯಾರಾದರೂ ಕಲ್ತಿದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಕಲಿಬೇಕಾಗಿತ್ತು ನಾವು, ಇಲ್ಲ ಅಂದರೆ ಪುಸ್ತಕದಲ್ಲಿ ನಮಗೆ ಆಸಕ್ತಿ ಇದ್ದರೆ ಅದನ್ನು ನೋಡಿ ಏನೋ ರೀಕಾಪಿ ಮಾಡುವ ಸ್ಟೈಲಿಗೆ ಮಾಡ್ಬೋದಾಗಿತ್ತು. ಅಷ್ಟು ಬಿಟ್ಟರೆ ಯಾರೂ ಅಭ್ಯಾಸ ಮಾಡಿ ಇದನ್ನೇ ಕಲೀರಿ ಅಂತ ಎನ್ಕರೇಜ್ ಮಾಡೋದು ಕಮ್ಮಿ ಇತ್ತು ಅವಾಗ.
1: ಓಕೆ,
0: ಆದರೆ ಇದನ್ನು ನಾನು ಮೊದಲಿಂದನೂ ಅಳವಡಿಸ್ಕೊಂಬಂದ್ಬಿಟ್ಟೆ. ಅಳವಡಿಸ್ಕೊಂಬಂದು ಎಲ್ಲ ಬಗೆಯ ಚಿತ್ರಗಳನ್ನ ಮಾಡೋಕ್ಕೆ ಒಂದು ಅವಕಾಶಗಳನ್ನ ನಾನೇ ರೂಪಿಸ್ಕೊಂಡೆ ಅದನ್ನು.
1: ಖುಷಿಯಾಗುತ್ತೆ ಸರ್. ಮತ್ತಷ್ಟು ಮಾತಾಡೋಣ ಮತ್ತೊಂದು ಹಾಡಿನ ನಂತರ.

0: ಆಕಾಶವಾಣಿ ಎಫ್ ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ನಮ್ಮ ಜೊತೆಯಾಗಿ ಚಿತ್ರ ಸೋಮ ಅವರು ಇದ್ದಾರೆ. ಹೌದು, ಕೆ ಸೋಮಶೇಖರ್ ಅವರು ಇದ್ದಾರೆ. ನೀವು ಸಿನಿಮಾಗಳಲ್ಲಿ ಕೂಡ ಕೆಲಸ ಮಾಡಿದ್ದೀರಿ ಅಂತ ಹೇಳ್ತಿದ್ರಿ ಸರ್. ಆ ಪೋಸ್ಟರ್ ಡಿಸೈನ್ ಮಾಡುವಂತಹ ಕೆಲಸ ಯಾವ್ಯಾವ ಸಿನಿಮಾಗೆ ಮಾಡಿದ್ದೀರಿ, ಮತ್ತೆ ಆ ಒಂದು ಅನುಭವವನ್ನು ಹಂಚ್ಕೋಬಹುದಾ?
1: ನನಗೆ ಏನಂದ್ರೆ ಕೆನ್ ಕಲಾ ಶಾಲೆಯಲ್ಲಿ ಓದೋವಾಗ ಏನಂದ್ರೆ ತಾರಾ ಅವರ ಹಸ್ಬೆಂಡ್ ಇವಾಗ ವೇಣು ಅಂತ ಇದ್ರಲ್ಲ, ಅವ್ರು ನಮಗಿನ್ನ ಸೀನಿಯರ್. ಅವರ ಪರಿಚಯದಿಂದಾಗಿ ನಾವು ಆ್ಯಕ್ಚುಲಿ ನನ್ನ ಸ್ನೇಹಿತ ಇನ್ನೊಬ್ಬ ಸುದರ್ಶನ್ ಮೂರ್ತಿ ಅಂದ್ಬಿಟ್ಟು ಅವರು ನಾನು ಒಟ್ಟಿಗೆ ವರ್ಕ್ ಮಾಡ್ತಾಯಿದ್ವಿ. ತರ್ಕ, ಉತ್ಕರ್ಷ, ಅದಕ್ಕೆಲ್ಲ ಪೋಸ್ಟರ್ ಡಿಸೈನು ಅವರು ಮಾಡ್ತಾಯಿದ್ರು, ಅವ್ರ ಜೊತೆನಲ್ಲಿ ನಾನು ಮಾಡ್ತಾಯಿದ್ದೆ. ಒಟ್ಟಿಗೆ ವರ್ಕ್ ಮಾಡ್ತಿದ್ವಿ. ನಾನು ಇಂಡಿವಿಜುವಲ್ಲಾಗಿ ಮಾಡಿದ್ದು ಯಾವುದು ಅಂದರೆ ಸಂಖ್ಯಾ ಬಾಳ್ಯ, ಅದು ಒಂದು ಸಿನಿಮಾ ಸುಂದರ ಕೃಷ್ಣ ಅರಸ್ ಅವರು ನಿರ್ದೇಶನ ಮಾಡಿದಂಥ ಆ ಚಿತ್ರಕ್ಕೆ ಕಡ್ಕೋಳ್ ಅಂದ್ಬಿಟ್ಟು ಅವರು ಕಲಾ ನಿರ್ದೇಶಕರಾಗಿದ್ದರು. ಹಂಗಾಗಿ ನೀವು ಒಳ್ಳೆ ನಿಮ್ಮದು ಕಲೆ ಚೆನ್ನಾಗಿದೆ, ನೀವು ನನಗೆ ಇದನ್ನು ಮಾಡಿಕೊಡಿ, ಟೈಟಲ್ ಕಾರ್ಡ್ಗಳನ್ನ ಮಾಡಿಕೊಡಿ ಅಂತ. ಆ ಸಿನಿಮಾಗೆ ನಾನು ಟೈಟಲ್ ಕಾರ್ಡ್ ವರ್ಕ್ ಮಾಡಿಕೊಟ್ಟಿದ್ದೆ. ಆಮೇಲೆ ಮಸ್ತಾನ್ ನನಗೆ ತುಂಬ ಚೆನ್ನಾಗಿ ಪರಿಚಯ ಇದ್ದರು. ಹಂಗಾಗಿ ಅವಾಗ ಶಶಿಕುಮಾರ್ದು ಸೂರಿ ಅನ್ನೋ ಒಂದು ಪಿಕ್ಚರು, ಅದಕ್ಕೆ ಅವ್ರ ಪೋರ್ಟ್ರೇಟ್ ಒಂದು ಮಾಡಿದ್ದೆ. ಆಮೇಲೆ ಚಿಕ್ಕೇಜ್ಮಾಂದ್ರು ಪಿಕ್ಚರು ರವಿಚಂದ್ರನ್ ಅವ್ರದ್ದು, ಅವ್ರ ಸಿನಿಮಾಗೂ ಒಂದು ಪೋಸ್ಟರ್ ಡಿಸೈನ್ ವರ್ಕ್ ಮಾಡಿದ್ದೆ. ಹೀಗೆ ನಾನು ಆಮೇಲೆ ನಿರಂತರವಾಗಿ ಅದು ಸಿನಿಮಾ ಫೀಲ್ಡ್ಗೆ ಹೋಗಬೇಕು ಅಂತ ಇದ್ದಿದ್ದು ನನ್ನ ಕಾಳಜಿ. ಮೊದಲಿಂದನೂ ಸಿನಿಮಾದಲ್ಲಿ ಸ್ವಲ್ಪ ನಿರ್ದೇಶನದ್ದು ಹುಚ್ಚು ಕೂಡ ಇತ್ತು ನನಗೆ. ಆಮೇಲೆ ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅಂತಲೂ ಇತ್ತು ನನಗೆ. ಆದರೆ ಕಾಲ ಏನಂದರೆ ನಮಗೆ ಬೇರೆ ಬೇರೆ ತಿರುವುಗಳನ್ನ ಕೊಡುತ್ತಲ್ಲ, ಹಾಗೆ ದೂರದರ್ಶನಲ್ಲಿ ಕೆಲಸ ಮಾಡ್ತಿದ್ದೆ. ಅವಾಗೆಲ್ಲ ಏನಂದರೆ ಈ ಸ್ಟಡಿ ಮಾಡುವಾಗ ನಮಗೆ ಹಣ ಕೂಡ ಅವಶ್ಯಕತೆ ಇರೋದ್ರಿಂದ ದೂರದರ್ಶನದಲ್ಲಿ ಪಾರ್ಟ್ ಟೈಮ್ ವರ್ಕ್ ಥರ ಮಾಡ್ತಾಯಿದ್ವಿ. ಅಲ್ಲಿ ವರ್ಕ್ ಮಾಡಿದ್ರೆ ಟೈಟಲ್ ಕಾರ್ಡ್ಗಳನ್ನೆಲ್ಲ ಬರೆಯೋದು, ಚಿತ್ರಗಳನ್ನ ಬರೆಯುವಂಥದ್ದು ಅವೆಲ್ಲ ಇರೋದು. 15 ದಿವಸ ಕೆಲಸಕ್ಕೆ ತೊಗೊಂಡ್ರೆ 15 ದಿವಸ ಗ್ಯಾಪ್ ಕೊಟ್ಬಿಡೋರು. 15 ದಿವಸಕ್ಕೆ ಏನೋ ಅಮೌಂಟ್ ಇಷ್ಟು ಅಂತ ಇತ್ತು, ಅದು ನೆನಪಿಲ್ಲ ನನಗೆ. ಹಾಗೆ ಈ ಥರದಲ್ಲಿ ಎಲ್ಲ

0: ಬಗೆಯ ಚಿತ್ರಗಳನ್ನೋ ಎಲ್ಲ ಪರವಾಗಿ ಇರೋವಂಥ ಏನು ಚಿತ್ರಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಏನಿದೆಯೋ ಅದನ್ನೆಲ್ಲ ಮಾಡ್ತಾ ಬರೋಕ್ಕೆ ಒಂದು ಅವಕಾಶಗಳು ನನಗೆ ಸಿಕ್ತು ಅಂತ ಕಾಣುತ್ತೆ.
1: ನಿಮ್ಮ ಒಂದು ಕಥೆಯನ್ನು ಕೇಳ್ತಾ ಇದ್ರೆ, ನಿಮ್ಮ ಒಂದು ಯಾನವನ್ನು ಕೇಳ್ತಾ ಇದ್ರೆ ಅನ್ಸೋದೇನು ಅಂದರೆ, ವೃತ್ತಿ ಮತ್ತು ಪ್ರವೃತ್ತಿನಲ್ಲಿ ಭೇದನೇ ಇಲ್ಲ. ವೃತ್ತಿಯೂ ಪ್ರವೃತ್ತಿಯೂ ಪ್ರತಿಯೊಂದು ಕೂಡ ಚಿತ್ರಕಲೆಯೇ ಆಯಿತು ನಿಮಗೆ. ಇದು ತುಂಬ ಸಂತೋಷದ ಸಂಗತಿ ಅಂತ ಅನ್ಸತ್ತಾ, ಇಲ್ಲ ಅಂದರೆ ಇದೊಂಥರ ಕಷ್ಟನೇ ಆಯ್ತಪ್ಪ ಅಂತ ಅನ್ಸುತ್ತೆ ನಿಮಗೆ?
0: ಇಲ್ಲ, ಅದು ತುಂಬ ಖುಷಿಯಿಂದ ನಾನು ಅದನ್ನು ಹೇಳ್ಬೋದು. ನಾನು ಆ ಥರದಲ್ಲಿ ಎಂಜಾಯ್ ಮಾಡ್ತಾ ಹೋಗಿದ್ದೀನಿ. ಏನಂದರೆ, ಯಾವುದೇ ಇವಾಗ ಮಾಧ್ಯಮದಲ್ಲಿ ಕೆಲಸ ಮಾಡಬೇಕಾದ್ರೆ, ಈಗ ವಾರಪತ್ರಿಕೆ ಸುಧಾದಲ್ಲಿ ಕೆಲಸ ಮಾಡಬೇಕು ಅಂತ ತುಂಬ ತವಕ ನನಗೆ. ಮೊದಲಿಂದನೂ ಕಥಾಚಿತ್ರಗಳಿಗೆ ಇಲ್ಲಿಸ್ಟ್ರೇಷನ್ ಮಾಡಬೇಕು ಅಂತ ತುಂಬ ಆಸೆ ನನಗೆ. ಯಾಕೆಂದರೆ ಚಂದಮಾಮ ಚಿತ್ರಗಳನ್ನ ಎಲ್ಲ ನೋಡಿಕೊಂಡು ನಾವು ಬೆಳೆದವರು. ಹಾಗಾಗಿ ನನಗೂ ಕಥೆಗಳಿಗೆಲ್ಲ ಚಿತ್ರ ಮಾಡಬೇಕು ಆ ಥರದ ಇಷ್ಟ ಇತ್ತು. ನಾನು ಬೇರೆ ಬೇರೆ ಕಲಾವಿದರು, ಹಿರಿಯ ಕಲಾವಿದರುಗಳನ್ನೆಲ್ಲ ನೋಡ್ತಾ ಇದ್ದೆ. ಚಂದ್ರನಾಥ್ ಅವರು ಅವರೆಲ್ಲ ಮಾಡೋದನ್ನ ನೋಡ್ತಾ ಇದ್ವಿ. ಹಾಗಾಗಿ ನನಗೂ ಒಂದು ಅವಕಾಶ ಸಿಕ್ತವಾಗ ಸುಧಾಗೆ ಒಳ್ಳೆ ಒಳ್ಳೆ ಕಾದಂಬರಿಕಾರರುಗಳಿಗೆ ಮಾಡಿದೆ. ಗಣೇಶಯ್ಯ ಅವ್ರದ್ದು ಕಪಿಲಿಪಿಸಾರ, ಪದ್ಮಪಾಣಿ, ಆ ಬುಕ್ ರೂಪದಲ್ಲೂ ಬಂತು ಅದು. ಅಂಕಿತಾ ಪ್ರಕಟ ಮಾಡಿದ್ದು, ಅದಕ್ಕೆ ಕವರ್ ಪೇಜ್ ಎಲ್ಲ ನಂದೇ ವರ್ಕ್ ಅದು. ಆಮೇಲೆ ಕುಸುಮ ಬಾಲೆ ದೇವನೂರು ಮಹಾದೇವ ಅವ್ರದ್ದು, ಅದಕ್ಕೂ ಕೂಡ ಚಿತ್ರಗಳನ್ನ ನಾನು ಜಾನಪದ ಶೈಲಿಯಲ್ಲಿ ಅದು ಚಿತ್ರಗಳನ್ನ ಮಾಡಿದೆ. ಅದು ತುಂಬ ಹೆಸರು ಕೊಡ್ತು ನನಗೆ, ತುಂಬ ಚೆನ್ನಾಗೂ ಮೂಡು ಬಂತದ್ದು. ಹಾಗಾಗಿ ಈ ಮ್ಯಾಗ್ಝೈನಲ್ಲಿ ಹೇಗೆ ವರ್ಕ್ ಮಾಡಬೇಕು, ಆಮೇಲೆ ಸಾಂಪ್ರದಾಯಿಕವಾಗಿರುವಂಥ ಕಲೆನ ಹೇಗೆ ರೂಪಿಸ್ಬೇಕು, ಆಮೇಲೆ ಕಾಂಟೆಂಪ್ರರಿ ಇವಾಗಿನ ರೀತಿಗೆ ಹೇಗೆ ನಾನು ಸ್ಪಂದಿಸ್ಬೇಕು ಅನ್ನೋದೆಲ್ಲ ಇದೆಯಲ್ಲ, ಇದೆಲ್ಲ ನನಗೆ ಮಾಡ್ತಾನೆ ರೂಢಿಸ್ಕೊತ ಬಂದ್ಬಿಟ್ಟೆ ಅದನ್ನು. ಹಾಗಾಗಿ ಯಾವುದೇ ಬಗೆಯ ಚಿತ್ರಗಳನ್ನಾಗಲಿ ಮಾಡೋ ಒಂದು ಶಕ್ತಿ ಆ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು.
1: ಅಂದ್ರೆ ನೀವು ಎಲ್ಲೂ ಕೂಡ ನೋ ಅಂತ ಹೇಳಕ್ ಹೋಗೇ ಇಲ್ಲ, ಇದ ನಂಗೆ ಆಗತ್ತಾ ಅನ್ನುವಂತ ಅನುಮಾನವನ್ನೇ ವ್ಯಕ್ತಪಡಿಸಿಲ್ಲ. ಪ್ರತಿಯೊಂದನ್ನು ಕೂಡ ನೀವು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಂಡಿದ್ದೀರಿ, ಕಲ್ತ್ಕೊಂಡಿದ್ದೀರಿ. ಅದೇ ಕಾರಣಕ್ಕಾಗಿ ನಿಮ್ಮ ಜರ್ನಿ ಇಷ್ಟು ರೋಚಕವಾಗಿದೆ ಅಂತ ಹೇಳ್ಬಹುದು. ಇಲ್ಲ ಅಂದ್ರೆ ಕುದುರೆಗೆ ಪಟ್ಟಿ ಹಾಕ್ದಂಗೆ ಬರೀ ಒಂದು ಕಡೆಯೇ ಹೋಗ್ಬಿಡ್ತಿದ್ರೇನೋ. ಆದ್ರೆ ನೀವು ಹಾಗೆ ಹಾಕೊಳ್ಳಿಲ್ಲ ಪಟ್ಟಿ, ಪ್ರತಿ ಒಂದು ಅವಕಾಶವನ್ನು ಕೂಡ ಕಲಿಯುವಂತಹ ಅವಕಾಶ ಅಂತ ಅಂದ್ಕೊಡ್ರಿ, ಕಲಿತಾ ಬಂದ್ರಿ. ಮತ್ತೆ ಈ ಒಂದು ಜರ್ನಿ ತುಂಬಾನೇ ರೋಚಕವಾಗಿದೆ ಸರ್. ಮತ್ತಷ್ಟು ಮಾತಾಡೋಣ ಇನ್ನೊಂದು ಹಾಡಿನ ನಂತರ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಆಕಾಶವಾಣಿ FM ರಾಯಂಬೋ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಚಿತ್ರಕಲಾವಿದರಾದಂಥ ಕೆ ಸೋಮಶೇಖರ್ ಅವರ ಜೊತೆಗೆ ಮಾತಾಡ್ತಾ ಇದ್ದೀವಿ. ನೀವು ನಿಮ್ಮ ಮಾತಿನಲ್ಲೇ ಹೇಳಿದ್ರಿ ನಿಮ್ಮ ಬಾಲ್ಯ ಎಷ್ಟು ಶ್ರೀಮಂತವಾಗಿತ್ತು ಅಂತ. ಮತ್ತೆ ಪರಂಪರೆ ಇರಬಹುದು, ನಮ್ಮ ಸಂಸ್ಕೃತಿ ಇರಬಹುದು, ನಮ್ಮ ಪುರಾಣ ಇತಿಹಾಸ ಇವೆಲ್ಲದರ ಬಗ್ಗೆ ನಿಮಗೆ ಆವಾಗಲಿಂದಲೇ ಒಂದು ಸೆಳೆತನೂ ಇತ್ತು, ಅದಕ್ಕೆ ಬೇಕಾದಂತಹ ಪೂರಕ ವಾತಾವರಣ ಕೂಡ ಸಿಕ್ಕಿತ್ತು ಅಂತ ಹೇಳಿದ್ರಿ. ಮತ್ತೆ ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದ ಹಾಗೆ ಗೊತ್ತಾಗುತ್ತೆ ನೀವು ಪುರಾಣಗಳು, ಶಾಸ್ತ್ರಗಳು ಇವನ್ನು ಕೂಡ ಗಂಭೀರವಾಗಿ ಅಭ್ಯಾಸ ಮಾಡಿ ಚಿತ್ರಗಳನ್ನ ರಚಿಸ್ತೀರಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾತಾಡಬಹುದಾ?
2: ಯಾವುದೇ ಒಂದು ಚಿತ್ರಗಳನ್ನ ನಾನು ಬರೆಯುವಾಗ ಅದು ಪೂರಕವಾಗಿ ಏನು ಯೋಚನೆ ಮಾಡ್ತೀನಿ ಅಂದರೆ, ಈಗ ಯಾವುದೋ ದೇವರುಗಳನ್ನ ನಾನು ಬರೀಬೇಕು ಅಂದಾಗ ಪುರಾಣದ ಆಧಾರ ಏನಿರ್ಬೋದು, ಐತಿಹಾಸಿಕವಾದಂಥ ಆಧಾರಗಳು ಏನಿರ್ಬೋದು, ಇದನ್ನೆಲ್ಲ ನನಗೆ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಪ್ರೇರಣೆ ಅಂದರೆ ನಮ್ಮ ತಂದೆಯಿಂದನೇ. ಅದು ಕೂಡ ನಮ್ಮ ತಂದೆ ಅವರು ಹೇಗೆ ಅಂದರೆ ಯಾವುದೇ ವಿಚಾರಗಳನ್ನ ಅವರು ತಿಳ್ಕೊಳ್ಳದೆ ಏನೂ ಮಾಡ್ತಾ ಇರಲಿಲ್ಲ. ಅವರು ಪೂರ್ಣವಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಒಂದು ಗಣೇಶ ಅಂದರೆ ಏನು, ಅಥವಾ ದೇವಿ ಅಂದ್ರೇನು, ದೇವಿ ಶಕ್ತಿ ಅಂದ್ರೇನು, ಶಿವ ಅಂದ್ರೇನು, ನಾರ್ಮಲ್ಲಾಗಿ ಒಬ್ಬ ಥಿಂಕ್ ಮಾಡೋದಕ್ಕೂ ಆ ವಿಚಾರಗಳನ್ನ ಆಳವಾಗಿ ಹೋದಾಗ ಒಬ್ಬ ಕಲಾವಿದನ ರೂಪದಲ್ಲಿ ಬರುವಂಥ ಕಲ್ಪನೆಗಳಿದೆಯಲ್ಲ. ಇವಾಗ ನಮಗೆ ಪ್ರೇರಣೆ ಇವಾಗ ರವಿವರ್ಮ ಮಾಡಿರುವಂಥ ಚಿತ್ರಗಳು ಅಥವಾ ಸಾಂಪ್ರದಾಯಿಕ ಚಿತ್ರಗಳು ಎಲ್ಲ ಇದ್ದರೂ ಕೂಡ ಅವು ಚಿತ್ರವಾಗಿ ಕಾಣುತ್ತೆ. ಆದರೆ ಅದು ಏಕೆ, ಆ ಕೈದಲ್ಲಿ ಏನು ಆಯುಧಗಳಿದೆ, ಈ ಕೈಯಲ್ಲಿ ಆ ಪ್ರಭಾವಳಿ ಅಂದ್ರೇನು, ಇದೆಲ್ಲ ಬೇಕಾಗುತ್ತೆ. ಆ ಕ್ವಶನ್ಗಳು ಇದ್ದರೆ ಕಲಾವಿದನಿಗೆ ನಾವು ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಅನಿಸುತ್ತೆ. ಈ ಪ್ರಭಾವಳಿನೇ ಕೀರ್ತಿ ಮುಖ ಅಂತ ಬರುತ್ತೆ. ಇವಾಗ ಗಣೇಶನ ಮುಖ ಯಾಕಿದೆ ಅದು, ಗಣೇಶ ಡೊಳ್ಳು ಹೊಟ್ಟೆ ಇದೆ, ಅದನ್ನು ಅವನಿಗೆ ಪಾಶಾಂಕುಶ ಹಿಡಿದಿರುವಂಥ ಕೈಗಳಿದೆ, ಇದೆಲ್ಲ ತಿಳ್ಕೊಂಡು ಮಾಡಿದಾಗ ಆ ಚಿತ್ರಕ್ಕೆ ಜೀವ ಬರ್ಬೋದು, ಅಥವಾ ಆ ಚಿತ್ರ ಸೌಂದರ್ಯವಾಗಿ ಕಾಣ್ಬೋದು. ಮತ್ತು ನಾನು ಯಾವುದೇ ಶೈಲಿನಲ್ಲಿ ಮಾಡಿದಾಗ ಇವಾಗ ಸ್ವಲ್ಪ ಅದಕ್ಕೆ ರಿಯಲಿಸ್ಟಿಕ್ ಟಚ್ ಕೊಟ್ಟು ನಾನು ಮಾಡಿದ್ರೆ ಅದಕ್ಕೆ ನೈಜವಾದಂಥ ಕಲ್ಪನೆ ಇಟ್ಕೊಂಡು ಮಾಡುವಂಥ ಶಕ್ತಿ ನಮ್ಮಲ್ಲಿ ಬರುತ್ತೆ. ಸಾಂಪ್ರದಾಯಿಕವಾಗಿ ಏನಾದರೂ ನಾನು ಯೋಚನೆ ಮಾಡಿದ್ರೆ ಆ ಸಾಂಪ್ರದಾಯಿಕವಾಗಂಥ ಇರೋವಂಥ ಗುಣಗಳನ್ನ ಇಟ್ಕೊಂಡು ಅದರಲ್ಲಿ ಬರುವಂಥ ಎಲಿಮೆಂಟ್ಸ್ಗಳನ್ನ ಅಂದರೆ ಸಾಂಪ್ರದಾಯಿಕವಾಗಿ ಶಿಲ್ಪದಲ್ಲಿರ್ಬೋದು.

0: ಅದರಲ್ಲಿರುವಂಥ ಶೈಲಿಗಳಿರ್ಬೋದು, ಅದನ್ನು ಹೇಗೆ ಅಳವಡಿಸಿದ್ದಾರೆ ಅದರಲ್ಲಿ, ಕಂಬಗಳಲ್ಲಿ, ಆ ಪಿಲ್ಲರ್ಗಳಲ್ಲಿ, ಆ ಆಭರಣಗಳಲ್ಲಿ, ಆ ಕೂತಿರೋ ಪೋಶ್ಚರಲ್ಲಿ ಹೇಗೆ ಅದನ್ನು ಅಳವಡಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇದನ್ನೆಲ್ಲ ತಿಳ್ಕೊಂಡು ಮಾಡಿದಾಗ ನಾವು ಬೇರೆಯವರಿಗೆ ಮಾರ್ಗದರ್ಶನ ಹೇಳೋಕ್ಕೂ ಕೂಡ ಕರೆಕ್ಟ್ ಇರುತ್ತೆ, ಮತ್ತು ಅದಕ್ಕೆ ಆ ಒಂದು ಪೂರ್ಣ ಚಿತ್ರಕ್ಕೆ ಒಂದು ಶಕ್ತಿ ಬರ್ಬೋದು ಅಂತ ನನ್ನ ಅನಿಸಿಕೆ ಅದು.
1: ಹೌದು, ಮತ್ತೆ ನೀವು ಇದುವರೆ ತನಕ ಎಷ್ಟೋ ಕಲಾಕೃತಿಗಳನ್ನ ರಚಿಸಿದ್ದೀರಿ, ಬಹುಶಃ ಅದಕ್ಕೆ ಲೆಕ್ಕ ಕೂಡ ಇಟ್ಟಿರಲ್ಲ ಅಂತ ಅನ್ಸುತ್ತೆ. ಹಾಗಿರ್ಬೇಕಾದ್ರೆ ನಿಮ್ಮಲ್ಲಿ ತುಂಬಾ ತಾಳ್ಮೆಯನ್ನ, ತುಂಬಾ ಪರಿಶ್ರಮವನ್ನ ಬೇಡಿದಂತಹ ಒಂದು ಕಲಾಕೃತಿ ಅಂತ ಯಾವ್ದಾದ್ರೂ ನೆನಪು ಮಾಡ್ಕೊಳ್ತೀರಾ ನೀವು?
0: ಪ್ರತಿಯೊಂದು ಕಲಾವಿದನಿಗೆ ಮಾಡುವಂತ ಕಲೆಗಳು ಒಂದು ಸವಾಲ್ ಅಂತಾನೆ ತಗೊಂಡು ಮಾಡ್ತಾ ಹೋಗ್ತೀವಿ ಪ್ರತಿಯೊಂದನ್ನು, ಇಷ್ಟಪಟ್ಟೆ ಮಾಡುವಂಥದ್ದು ಪ್ರತಿಯೊಂದನ್ನು. ಆದರೆ ಯಾವಾಗಲೂ ಕೂಡ ಒಂದು ಯಾವುದೋ ಒಂದು ಕೆಲಸ ಮಾಡುವಾಗ ಒಂದು ಅದು ಅದ್ಭುತವಾಗಿ ನಾವು ಮಾಡಬೇಕು, ಅದರ ಕಲ್ಪನೆಗಳು ನನಗೆ ಬೇರೆ ಬೇರೆ ಸವಲತ್ತುಗಳು ಸಿಗಬೇಕು ಅನ್ನೋವಾಗ ಅದರ ಅಧ್ಯಯನ ಮುಖ್ಯ ಆಗಿಬಿಡುತ್ತೆ. ಹಾಗಾಗಿ ನಾನು ಏನೇ ಮಾಡಬೇಕಾದಾಗ ಒಂದು ಇವಾಗ ತುಂಬ ಜನಕ್ಕೆ ತುಂಬ ಇವಾಗ ಸ್ವಾನಂದಾಶ್ರಮ ಅಂದ್ಬಿಟ್ಟು ಕನಕಪುರ ರೋಡಲ್ಲಿ ಒಂದು ಅಷ್ಟಸಿದ್ಧಿ ಗಣೇಶ ಹೊಯ್ಸಳ ಸ್ಟೈಲಲ್ಲಿ ಒಂದು ಈಗ ಮೊನ್ನೆ ಕೂಡ ಅದು ಪ್ರತಿಷ್ಠಾಪನೆ ಆಯಿತು. ಅದಕ್ಕೆ 36 ಗಣೇಶಗಳ ರಚನೆ ನಾನೇ ಮಾಡಿದ್ದದು, ಚಿತ್ರರೂಪದಲ್ಲಿ ಕೊಟ್ಟಿರೋವಂಥದ್ದು ನಂದೇ ಅದು. ಅದನ್ನು ನಾನು ಹೊಯ್ಸಳ ಶೈಲಿಗೆ ಆ 36 ಗಣೇಶಗಳನ್ನ ಬರೀಬೇಕಾದ್ರೆ ಅದರ ಅಧ್ಯಯನಗಳನ್ನ ಮಾಡ್ತಾ ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಂಡು ಅವ್ರ ಹತ್ರ ಸಂದರ್ಶನ ಮಾಡಿಕೊಂಡು ಅವ್ರ ಹತ್ರ ವಿಚಾರಗಳನ್ನ ನನಗೇನಾದರೂ ಡೌಟ್ ಇರುವಂಥದ್ದು ಕ್ಲಾರಿಫೈ ಮಾಡಿಕೊಂಡು ಈ ಥರದ, ಏಕೆ ಅಂದರೆ ಏನೇ ಮಾಡಬೇಕಾದ್ರೆ ನಾವೇ ಪರಿಪೂರ್ಣರಲ್ಲ, ಇನ್ನೊಬ್ಬರ ವಿಚಾರಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಎಷ್ಟೋ ಇದೆ ವಿಚಾರಗಳು, ಹಾಗಾಗಿ ತಿಳ್ಕೊಂಡು ಮಾಡೋದ್ರಲ್ಲಿ ತುಂಬ ಅರ್ಥಪೂರ್ಣ ಅಂತ ಅನಿಸುತ್ತೆ. ಹಾಗಾಗಿ ನಾನು ಯಾವುದೇ ಸವಾಲು ಅಂತ ತಗೊಂಡಾಗ ಮಾಡುವಂಥ ವಿಚಾರಗಳನ್ನ ಪ್ರತಿಯೊಂದನ್ನು ಸವಾಲಾಗೆ ತಗೊಳ್ತೀನಿ, ಪ್ರತಿಯೊಂದು ಚಿತ್ರಗಳನ್ನು ಅಷ್ಟೇ ಅದ್ಭುತವಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ.
1: ಅಂದರೆ ನಿಮ್ಮ ಮಾತಿನಲ್ಲಿ ಮತ್ತು ನಿಮ್ಮ ಕೃತಿಯಲ್ಲಿ ಎರಡರಲ್ಲೂ ಕೂಡ ಕಾಣಿಸೋದೇನು ಅಂದರೆ ಅತೀವ ಶ್ರದ್ಧೆ ಹಾಗೂ ಕಲೆಯ ಕಡೆಗೆ ಇರುವಂತಹ ನಿಮ್ಮ ಒಂದು ಪ್ರೇಮ ಎರಡೂ, ಅವೆರಡೂ ಎಂಥ ಒಳ್ಳೆ ಕಾಂಬಿನೇಷನಲ್ಲಿ ಕೆಲಸ ಮಾಡ್ತಾ ಇದೆ ಅಂತಂದರೆ, ನಿಮ್ಮ ಚಿತ್ರಗಳು ಅವಾಗಲೇ ಹೇಳಿದ ಹಾಗೆ ಕರ್ನಾಟಕ ಸರ್ಕಾರ ತಾಯಿ ಭುವನೇಶ್ವರಿ ದೇವಿಯ ರೂಪ, ನೀವೇನು ಬರ್ತಿದ್ದೀರಿ ಅದನ್ನೇ ಅಫಿಷಿಯಲ್ ಭಾವಚಿತ್ರ ಅಂತ ಹೇಳಿ ಘೋಷಣೆ ಮಾಡಿದೆ. ಇದರ ಬಗ್ಗೆ ಕೂಡ ನಿಮ್ಮ ಹತ್ರ ಮಾತಾಡೋದಿದೆ, ಒಂದು ಹಾಡಿನ ನಂತರ ಮಾತಾಡೋಣ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಚಿತ್ರಕಲಾವಿದರಾದಂಥ ಕೆ ಸೋಮಶೇಖರ್ ಅವರ ಜೊತೆಗಿನ ಮಾತುಕತೆಯನ್ನು. ನಿಮ್ಮ ಪ್ರಶ್ನೆಗಳು, ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಮ್ಮ ಜೊತೆಯಾಗಿ ಚಿತ್ರಸೋಮ ಅವರು ಇದ್ದಾರೆ, ಕೆ ಸೋಮಶೇಖರ್ ಅವರು ಇದ್ದಾರೆ. ಈ ಒಂದು ಚಿತ್ರಸೋಮ ಅಂತ ಹೆಸರಿಟ್ಕೊಳ್ಳೋದಕ್ಕೆ ಕಾರಣ ಏನು ಸರ್? ಅದಕ್ಕೂ ಏನಾದರೂ ಇದೆಯಾ ಹಿನ್ನೆಲೆ?
1: ಸ್ನೇಹ ಬಳಗ ಏನಂದ್ರೆ, ಯಾವಾಗಲೂ ಕೂಡ ಸಾಹಿತಿಗಳು ಕಲಾವಿದರು ಈ ಥರದಲ್ಲೇ ಒಡನಾಟ ಇರೋದ್ರಿಂದ ನಮ್ಮೂರಿನಲ್ಲಿ ತ್ಯಾಮಗೊಂಡ್ಲು ಅಂಬರೀಷ ಅಂದ್ಬಿಟ್ಟು ನಮಗೆ ನನಗಿಂತ ಹಿರಿಯ ವಯಸ್ಸಲ್ಲಿ, ಆದರೆ ಅವರು ಸಾಹಿತಿ, ಸುಮಾರು ಕತೆ ಕಾದಂಬರಿಗಳನ್ನ ಬರೆದಿದ್ದಾರೆ, ತುಂಬ ಆರ್ಟಿಕಲ್ಲೆಲ್ಲ ಬರಿತಾ ಇದ್ರು ತ್ಯಾಮಗೊಂಡ್ಲು ಅಂಬರೀಷ್ ಅಂದ್ಬಿಟ್ಟು. ಅವ್ರು ಇವಾಗಿಲ್ಲ, ಅವ್ರು ನನಗೆ ತುಂಬ ಆತ್ಮೀಯರು. ನನ್ನ ಒಡನಾಟ ಎಲ್ಲ ಆ ಥರದ ಸ್ನೇಹ ಬಳಗ ಇರೋದ್ರಿಂದ, ನನ್ನ ಮಗಳು ಹುಟ್ಟಿದ ಮೇಲೆ ಅವಳ ಹೆಸರು ಚಿತ್ರ ಅಂತ ಹೆಸರಿಟ್ಟಿದ್ದೆ. ಹಾಗಾಗಿ ನಾನು ಮ್ಯಾಗ್ಝೈನಲ್ಲಿ ಮಾಡಬೇಕಾದ್ರೆ ನಿಂದೊಂದು ಪೆನ್ ನೇಮ್, ಬ್ರಷ್ ನೇಮ್ ಅಂತ ಏನಾದರೂ ಇಟ್ಕೋ ಅಂತ ಒಂದು ಸಜೆಷನ್ ಮಾಡಿದೆ ಮನುಷ್ಯ.
0: ಓಕೆ,
1: ಅವಾಗಲಿಂದ ಚಿತ್ರಸೋಮ ಅಂತ ಪ್ರಾರಂಭ ಮಾಡಿದೆ.
0: ಓಕೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲೂ ನೀವು ಚಿತ್ರಸೋಮ ಅಂತಲೇ ಫೇಮಸ್.
1: ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾ ಜನಕ್ಕೆ ಸೋಮಶೇಖರ್ ಅಂದ್ರೆ ಗೊತ್ತೇ ಆಗಲ್ಲ, ಚಿತ್ರಸೋಮ ಅಂದ್ರೆ ಗೊತ್ತಾಗೋದು.
0: ಹೌದು,
1: ಆ ರೀತಿಯಲ್ಲಿ ಆಗೋಗಿದೆ. ಅದೊಂದು ನನ್ನ ಸ್ನೇಹಿತನಿಂದ ಆಗಿದ್ದಂತ ಇದದು.
0: ಮತ್ತೆ ನೀವು ಚಿತ್ರಕಲಾ ಪ್ರದರ್ಶನಗಳನ್ನು ಕೂಡ ಕೊಟ್ಟಿದ್ದೀರಿ ಅಲ್ವಾ? ಈ ಚಿತ್ರಕಲಾ ಪ್ರದರ್ಶನ ಅನ್ನೋದು ಕಲಾವಿದನ ಜೀವನಕ್ಕೆ ಹೇಗೆ ಉಪಯುಕ್ತ ಆಗುತ್ತೆ, ಮತ್ತೆ ಆ ಪ್ರದರ್ಶನಕ್ಕೆ ಬಂದ ಜನರ ಅಭಿಪ್ರಾಯ, ಅನಿಸಿಕೆಗಳಿರಬಹುದು ಅಥವಾ ವಿಮರ್ಶೆಗಳಿರಬಹುದು, ಅದು ಮುಂದಿನ ಕಲಾಕೃತಿಗೆ ಸಹಾಯ ಆಗತ್ತೆ ಅಂತ ಅನ್ಸುತ್ತಾ? ಹೇಗೆ?
1: ನಾನು ಕೇಂದ್ರ ಸರ್ಕಾರದ ನೌಕರನಾಗಿದ್ದರಿಂದ ಆಲ್ ಇಂಡಿಯಾ ಹ್ಯಾಂಡಿಕ್ರಾಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲಿ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಈ ಕರಕುಶಲತೆ ಏನಿದೆಯಲ್ಲ, ಅದು ನನಗೆ ಎಲ್ಲ ಬಗೆಯ ಮಾಧ್ಯಮಗಳದ ಮರ ಆಗಿರ್ಬೋದು, ಕಲ್ಲಾಗಿರ್ಬೋದು, ಮಣ್ಣಾಗಿರ್ಬೋದು, ಈ ಮಾಧ್ಯಮಗಳನ್ನ ಇಟ್ಕೊಂಡು ಕೆಲಸ ಮಾಡೋರ ಜೊತೆಯಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ಎಲ್ಲ ಮಾಧ್ಯಮದ ಚಿತ್ರಗಳು ಹೇಗೆ ಮಾಡೋದು, ಅದಕ್ಕೆ ಯಾವ ಥರ ಚಿತ್ರಗಳು ಬರ್ಕೊಡ್ಬೇಕು, ಈಗ ಕಲ್ಲಲ್ಲಿ ಏನೋ ವಿಗ್ರಹಗಳು ಮಾಡ್ತಾರೆ ಅಂದರೆ ಅದನ್ನು ಸಾಂಪ್ರದಾಯಿಕವಾದಂಥ ಕಲೆ ಮಾಡ್ತಾರೆ ಅಂದರೆ ಅದಕ್ಕೊಂದು ಗಣೇಶ ದೇವರ ಮಾಡ್ತಾರೆ ಅಥವಾ ದೇವಿ ಮಾಡ್ತಾರೆ ಅಂದರೆ ಸಾಂಪ್ರದಾಯಿಕವಾಗಿ ಯಾವುದೋ ಒಂದು ಶೈಲಿ ಅಥವಾ ಚೋಳ ಸ್ಟೈಲು ಅಥವಾ ಹೊಯ್ಸಳ ಸ್ಟೈಲಲ್ಲಿ ನಾನು ಚಿತ್ರ ರಚನೆ ಮಾಡಿಕೊಡ್ತಾ ಇದ್ವಿ. ಅಂದರೆ ಅದನ್ನು ಹೊಸ ರೀತಿಯಲ್ಲಿ ಒಂದು ಸಂಯೋಜನೆಯನ್ನು ಹೊಸ ರೀತಿಯಲ್ಲಿ ಮಾಡೋದು. ಈಗ ಹಳೆದನ್ನೇ ರಿಪೀಟ್ ರೀಕಾಪಿ ಮಾಡೋದ್ರಲ್ಲಿ ಏನೋ ಅದ್ಭುತ ಅನಿಸೋಲ್ಲ.
0: ಹೌದು,
1: ಈಗ ರೀಕಾಪಿ ಇರುತ್ತೆ ನಮಗೆ, ಅದನ್ನೇ ರೀಕಾಪಿ ಮಾಡ್ತಾರೆ. ಆ ಕುಶಲತೆ ಸ್ಕಿಲ್ ಇರೋವನಿಗೆ ಅದೇನು ದೊಡ್ಡ ವಿಚಾರ ಆಗಲ್ಲ. ಆದರೆ ನಾವು ಹೊಸ ಸಂಯೋಜನೆಗಳು ಮಾಡಿದ್ರೆ ಅದು ಒಂದು ಸವಾಲು ಅನಿಸುತ್ತೆ. ಆ ರೀತಿಯಲ್ಲಿ ಮಾಡುವಂಥ ಅವಕಾಶಗಳು ಎಲ್ಲ ಮಾಧ್ಯಮದಲ್ಲಿ ಸಿಕ್ಕಿರೋದ್ರಿಂದ ನನಗೆ ಬೇರೆ ಬೇರೆ ಪ್ರಾಕಾರಗಳನ್ನ ಮಾಡ್ತಾ ಬಂದು ನಾನು ವೃತ್ತಿಪರವಾಗಿ ಇದು ಈ ಶೋಗಳು ಮಾಡಿದ್ದು ಕಮ್ಮಿನೇ ಆಗ ನೋಡೋದು.

0: ನಾನು ರಿಟೈರ್ಡ್ ಆದ್ಮೇಲೆ ಇವಾಗ ಶೋ ಪ್ರಾರಂಭ ಮಾಡಿದ್ದೀನಿ. ಮೊದಲು ಒನ್ ಮ್ಯಾನ್ ಶೋ ಮತ್ತೆ ಗ್ರೂಪ್ ಶೋ ಅದೆಲ್ಲ ಮಾಡಿದ್ದೀನಿ. ಪ್ರಾರಂಭದಲ್ಲಿ ಮಾಡಿರೋದ್ರಿಂದ ಆ ಶೋಗಳಲ್ಲಿ ನಮ್ಮ ಕೆಲಸಗಳನ್ನ, ನಮ್ಮ ವರ್ಕ್ಗಳನ್ನ, ಕ್ಯಾನ್ವಾಸ್ ಚಿತ್ರಗಳಾಗಲಿ, ರೇಖಾಚಿತ್ರಗಳನ್ನಾಗಲಿ ನೋಡಿದಾಗ ಅದ್ಭುತವಾದ ರೆಸ್ಪಾನ್ಸ್ ಇದೆ. ಎಲ್ಲರೂ ತುಂಬ ಅಭಿಮಾನ ಪಡ್ತಾರೆ, ಇಷ್ಟಪಡ್ತಾರೆ. ಮತ್ತು ನನ್ನ ಕೃತಿಗಳು ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ. ಎಲ್ಲೋ ನಾನಾ ದೇಶಗಳಲ್ಲಿ ಎಲ್ಲ ಕಡೆಯೂ ಇದೆ ನನ್ನದು ಚಿತ್ರಗಳು. ಮುಖ್ಯವಾಗಿ ಸಾಂಪ್ರದಾಯಿಕವಾದಂಥ ಕಲೆಯನ್ನು ನಾನು ಬೇರೆ ರೀತಿಯಲ್ಲಿ ಒಂದು ಮಾಡಿದೆ. ಏನಂದರೆ ಮೈಸೂರು ಶೈಲಿಯಾಗಲಿ, ತಂಜಾವೂರು ಶೈಲಿಯಾಗಲಿ, ಇವು ಏನಾಗಿದೆ, ಅನಾದಿ ಕಾಲದಿಂದ ಯಾವ ಕಾಪಿ ಇದೆಯೋ ಅದನ್ನೇ ಟ್ರೇಸ್ ಮಾಡಿ ವರ್ಕ್ ಮಾಡ್ತಾರೆ. ನಾನು ಆ ರೀತಿಯಲ್ಲಿ ಮಾಡಲಿಲ್ಲ. ಅದನ್ನೇ ಇವಾಗ ಯಾವುದೋ ಒಂದು ಕೃಷ್ಣ ಇರುತ್ತೆ, ಬೆಣ್ಣೆ ಕೃಷ್ಣ ಇರ್ತದೆ ಅಂದರೆ ಬೇರೆ ಥರದಲ್ಲಿ ಸಂಯೋಜನೆ ಮಾಡಿ ಅದನ್ನು ಒಂದು ಕಾಂಪೋಸಿಷನ್ ಹೊಸ ರೀತಿಯಲ್ಲಿ ಮಾಡಿ ಅದನ್ನು ಕೊಟ್ಟೆ ನಾಡಿಗೆ. ಅದು ಇವಾಗ ಬೇರೆ ಬೇರೆ ಕಡೆ ಎಲ್ಲ ಕಡೆ ದೇಶದಲ್ಲಿ, ನಾನು ಅಮೇರಿಕಾದಲ್ಲಿ, ಇಂಗ್ಲೆಂಡಲ್ಲಿ ಎಲ್ಲ ಕಡೆಯೂ ಇದೆ ನನ್ನ ಚಿತ್ರಗಳು. ಹಾಗೆ ನೋಡೋಕೆ ಹೋದರೆ ಆ ಚಿತ್ರಗಳನ್ನ ಬೇರೆ ಬೇರೆಯವರು ಕೂಡ ಅದನ್ನು ಕಾಪಿ ಮಾಡಿ ಇವಾಗ ಜೀವನ ಮಾಡ್ತಾ ಇರೋರು ತುಂಬ ಜನ ಇದ್ದಾರೆ. ಹಾಗೆ ನೋಡೋದು ನನ್ನ ಚಿತ್ರಗಳನ್ನ ರೀಕಾಪಿ ಮಾಡಿ ಮಾಡುವಂಥದ್ದು ಇದೆ.
1: ಕಲೆ ಬರೀ ನಿಮಗೆ ಮಾತ್ರ ಬದುಕನ್ನು ಕಟ್ಕೊಟ್ಟಿಲ್ಲ, ನಿಮ್ಮನ್ನು ಫಾಲೋ ಮಾಡುವಂಥ ಜನರ ಬದುಕನ್ನು ಎಷ್ಟೋ ಜನರಿಗೆ ಕಟ್ಕೊಟ್ಟಿದೆ. ಆ ಒಟ್ಟಿನಲ್ಲಿ ಕಲೆಯನ್ನು ನಂಬಿದ್ರೆ ಖಂಡಿತ ಮೋಸ ಇಲ್ಲ ಅಂತ ಹೇಳ್ಬೋದಲ್ಲ ಸರ್?
0: ಕಲೆಯನ್ನು ನಂಬಿದ್ರೆ ಮೋಸ ಇಲ್ಲ, ನಿಜ ಒಪ್ಕೊಳ್ತೀನಿ. ಆತ್ಮತೃಪ್ತಿಗೆ ಒಂದು ಮಾಡೋದು ಒಂದು ರೀತಿಯಲ್ಲಿ, ಆದರೆ ನಾವು ವೃತ್ತಿಪರವಾಗಿ ಅದನ್ನು ಜೀವನಕ್ಕೆ ನಾವು ಕಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದರೆ ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ. ಒಬ್ಬ ಕಲಾವಿದ ಪಾಪ ಕ್ಯಾನ್ವಾಸ್ ಆಗಲಿ, ಮಾಧ್ಯಮಗಳಲ್ಲಿ ಯಾವುದೇ ಮಾಧ್ಯಮದಲ್ಲಿ ಕೆಲಸ ಮಾಡಿದ್ರೆ ಆ ಮಾಧ್ಯಮಗಳ ರೇಟ್ ಕೂಡ ಜಾಸ್ತಿ ಇದೆ. ಅದನ್ನ ತಗೊಂಡು ಅವನ್ ಕೆಲಸ ಮಾಡಿ ಅದನ್ನ ಶೋ ಮಾಡ್ತೀನಿ ಅಂದ್ರೆ ಅದು ಪರ್ಚೇಸ್ ಸೇಲ್ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಸರ್ಕಾರದ ವತಿಯಿಂದ ಆಗ್ಲಿ, ಸಾಮಾಜಿಕವಾಗಿ ಜನಗಳಿಗೂ ಅಷ್ಟೇನೆ, ಈಗ AI ಎಲ್ಲ ಬಂದಿದೆ. ಅದೇ ಕಲಾವಿದ ಯಾವಾಗಲೂ ಕೈಯಲ್ಲಿ ಮಾಡಿದಂಥ, ಅವನು ಎಫರ್ಟ್ ಹಾಕಿ ಮಾಡಿರುವಂಥ ಕಲೆಗಳಿಗೆ ಗೌರವ ಕೊಡಿ, ಜನಗಳು ಅವ್ರದನ್ನ ಪರ್ಚೇಸ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ನಾನು.
1: ನಿಜ, ನಿಮ್ಮಲ್ಲಿ ನಿಜವಾದ ಒಂದು ಸಾಮಾಜಿಕ ಕಳಕಳಿ ಇದೆ, ಹಾಗೆ ಕಲಾವಿದರ ಕುರಿತಾದಂತಹ ಒಂದು ಏನ್ ಹೇಳ್ಬಹುದು ಅನುಕಂಪ, ಹಾಗೆ ಅವರ ಕುರಿತಾದಂತಹ ಪ್ರೀತಿ ಕೂಡ ನಿಮ್ಮ ಮಾತಿನಲ್ಲಿ ವ್ಯಕ್ತ ಆಗ್ತಾ ಇದೆ. ಒಂದು ಹಾಡಿನ ನಂತರ ಮತ್ತೆ ಮಾತು ಮುಂದುವರಿಸೋಣ.

0: ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಕೆ ಸೋಮಶೇಖರ್ ಅವರೊಂದಿಗೆ ಮಾತುಕತೆಯನ್ನು ಮುಂದುವರೆಸ್ತಾ ಇದ್ದೀವಿ. ಈಗಾಗಲೇ ಎಷ್ಟೋ ಕಡೆ ನೀವು ವರ್ಕ್ಶಾಪ್ಸ್ನ ಕೂಡ ಕಂಡಕ್ಟ್ ಮಾಡಿದ್ದೀರಿ, ಅಂದರೆ ನೀವು ರಿಟೈರ್ ಆದಮೇಲೆ ಎಲ್ರಿಗೂ ಹೇಳ್ಕೊಡೋದಕ್ಕೂ ಕೂಡ ನಿಮಗೆ ಅವಕಾಶ ಆಗ್ತಾ ಇದೆ ಅಂತ ಅನಿಸುತ್ತೆ. ಮತ್ತು ಇವತ್ತಿನ ಕಾಲದಲ್ಲಿ ಕಲೆಯನ್ನು ನಂಬಿದವರ ಬದುಕು ಹೇಗೆ ಅಂತ ಅನಿಸುತ್ತೆ ನಿಮಗೆ, ಇವತ್ತಿನ ಯುವಜನತೆಯ ಕಥೆ ನೋಡೋದಾದರೆ?
1: ಈಗಿನ ಯುವಜನತೆ ನೋಡೋಕ್ಕೋದ್ರೆ ತುಂಬ ಕಷ್ಟ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಕಲೆನ ಆರಾಧಿಸ್ಕೊಂಡು ಕಲಾವಿದನಾಗಬೇಕು ಅಂತ ಬರುವಂಥ ಈ ಜಗತ್ತಲ್ಲಿ ಕಲಾವಿದನಾಗಿ ಬದುಕೋದು ತುಂಬ ಕಷ್ಟ. ಆದರೆ ಪರ್ಸನಲಿ ಹೇಳಬೇಕಂದ್ರೆ ನಾವು ಅದನ್ನು ಆರಾಧಿಸ್ಕೊಂಡು ಅದನ್ನು ಎಲ್ಲ ರೀತಿಯಲ್ಲಿ ನಾವು ಅದನ್ನು ಎಲ್ಲ ಮಾಧ್ಯಮಗಳಲ್ಲೂ ನಾವು ಕೆಲಸ ಮಾಡೋ ಶಕ್ತಿ ನಮ್ಮಲ್ಲಿದ್ದರೆ ಏನೋ ಬದುಕಬಹುದು, ಬೇರೆ ಥರದಲ್ಲಿ ಜೀವನ ಸಾಗಿಸ್ಬೋದು ಅಂತ ಅನಿಸುತ್ತೆ. ಆದರೆ ಜೀವನನ ತುಂಬ ರೀತಿಯಲ್ಲಿ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಜೀವನನ ಕಟ್ಕೊಬೇಕು ಅನ್ನೋದು ಇದೆಯಲ್ಲ, ಅದು ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ. ಯಾಕೆಂದರೆ ಇವಾಗ ಮಾಧ್ಯಮದಲ್ಲಿ ಏನಂದರೆ ಎಲ್ಲ ಪೇಂಟಿಂಗ್ ಮಾಡಿಕೊಂಡು ಶೋ ಮಾಡಿಕೊಂಡು ಅದನ್ನು ಪರ್ಚೇಸ್ ಮಾಡೋರು ಇದ್ದಾರೆ ಅಂತ ಹೇಳೋದಕ್ಕೆ ಕಷ್ಟ, ಸೇಲ್ ಆಗೋದಕ್ಕೆ ಕೂಡ ಕಷ್ಟ ಆಗಿದೆ ಈಗ. ಹಾಗಾಗಿ ಮತ್ತು ಇವಾಗೆಲ್ಲ ಮಾಧ್ಯಮ ಎಲ್ಲ ಕಲಾವಿದರುಗಳಿಗೆ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಬೇಕಾದ್ರೂ ಕಲಾವಿದರ ಮೇಲೆ ಡಿಪೆಂಡ್ ಆಗ್ತಾ ಇದ್ರು ಒಂದು ಕಾಲದಲ್ಲಿ, ಈಗ ಆ ರೀತಿ ಇಲ್ಲ. ಈಗ ಮಾಧ್ಯಮ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗೋಗಿದೆ, ಟೆಕ್ನಾಲಜಿ ತುಂಬ ಬೆಳೆದೋಗಿದೆ, ಹಾಗಾಗಿ ಕಷ್ಟನೇ ಅಂತ ಅನಿಸುತ್ತೆ.
0: ನಿಜ ಸರ್. ಇದೀಗ ನಿಮ್ಮ ಜೊತೆಗಿನ ಮಾತುಕತೆಯನ್ನು ಕೇಳಿ ತುಂಬ ಜನ ಸಂದೇಶ ಕಳಿಸಿದ್ದಾರೆ, ಸಂದೇಶಗಳ ಕಡೆ ಗಮನ ಹರಿಸೋಣ. ಗಂಗಾವತಿಯಿಂದ ಎಂ ಪರಶುರಾಮಪ್ರಿಯ ಅವರು ಹೇಳ್ತಾ ಇದ್ದಾರೆ, ಸೋಮಶೇಖರ್ ಅವರೊಂದಿಗಿನ ಸಂದರ್ಶನ ತುಂಬಾ ಸೊಗಸಾಗಿ ಮೂಡಿ ಬರ್ತಾ ಇದೆ, ಅವರ ಮನದಾಳದ ಮಾತುಗಳನ್ನು ಕೇಳಿ ಅವರ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಕೆ ಸೋಮಶೇಖರ್ ಅವರ ಜೊತೆ ಮಾತುಕತೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸಂಜೀವ್ ಕುಮಾರ್ ಅವರು ಕಲಬುರಗಿಯಿಂದ ಸಂದೇಶ ಕಳಿಸಿದ್ದಾರೆ. ಮತ್ತೆ ರಾಜೇಂದ್ರ ಕುಮಾರ್ ಗುಬ್ಬಿ ಹೇಳ್ತಿದ್ದಾರೆ, ಅವರು ರಚಿಸಿರುವಂತಹ ಚಿತ್ರಗಳು ತುಂಬಾ ಅದ್ಭುತವಾದ ಕೈಚಳಕದಿಂದ ಕೂಡಿದೆ, ಅವರಿಗೆ ಶುಭವಾಗಲಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರು, ಸೋಮಶೇಖರ್ ಅವರಿಗೆ ನಮಸ್ಕಾರಗಳು, ಚಿತ್ರಕಲಾವಿದರಿಗೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಅಂತ ನೇಮಕ ಯಾಕೆ ಮಾಡ್ತಾ ಇಲ್ಲ, ನಾವು ಸಣ್ಣವರಿದ್ದಾಗ ಒಬ್ರು ಚಿತ್ರ ಶಿಕ್ಷಕರು ಇದ್ದೇ ಇರ್ತಿದ್ರು, ಇವಾಗ ಯಾಕೆ ಅಂತ ಉದ್ಯೋಗಗಳು ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೆ ಈರಣ್ಣ ಬೆಂಗಾಲಿ ಅವರು ರಾಯಚೂರಿನಿಂದ ಸಂದೇಶ ಕಳಿಸಿದ್ದಾರೆ, ಅತ್ಯುತ್ತಮ ಕಲಾವಿದರ ಪರಿಚಯ ಮಾಡಿಸ್ತಾ ಇದ್ದೀರಿ, ಆಕಾಶವಾಣಿಗೆ ಧನ್ಯವಾದಗಳು. ನಿಜಕ್ಕೂ ಕಲಾವಿದರ ಬಾಳು ಸುಲಭವಾಗಿ ಇರೋದಿಲ್ಲ, ಹಿಮಾಲಯದ ಎತ್ತರಕ್ಕೆ ಕಲಾವಿದ ಬೆಳೆದಾಗ ಎಲ್ಲರೂ ಹೊಗಳ್ತಾರೆ, ಆದರೆ ಅದೇ ಕಲಾವಿದ ಪ್ರಪಾತದಿಂದ ಎಷ್ಟೆಲ್ಲ ಅಡೆತಡೆಗಳನ್ನು ದಾಟ್ಕೊಂಡು ಆ ಎತ್ತರಕ್ಕೆ ಏರಿರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಕಲಾವಿದರನ್ನು ಸದಾ ಪ್ರೋತ್ಸಾಹಿಸಬೇಕು ನಾವು ಅಂತ ಹೇಳ್ತಿದ್ದಾರೆ. ಅವರು ಕೂಡ ವ್ಯಂಗ್ಯ ಚಿತ್ರ ಕಲಾವಿದರಂತೆ.
1: ತುಂಬ ಸಂತೋಷ ಆಯಿತು ನನಗೆ. ಕಲಾವಿದರು ತುಂಬ ಜನ ಎಲ್ಲರೂ ಮಾಧ್ಯಮದಲ್ಲಿ ಫೇಸ್ಬುಕ್ಕಲ್ಲಾಗಲಿ ಇದರಲ್ಲಾಗಲಿ ತುಂಬ ಪರಿಚಯ ಇದ್ದಾರೆ, ನಾನು ಫಾಲೋ ಮಾಡ್ತಾ ಇದ್ದಾರೆ. ರಾಜ್ಯದ ತಮಿಳ್ನಾಡಿಂದ ಆಗಲಿ ಆಂಧ್ರದಿಂದ ಆಗಲಿ ಎಲ್ಲರೂ ಕೂಡ ಇದ್ದಾರೆ. ಎಲ್ಲರ ಅಭಿಮಾನಕ್ಕೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ.

0: ಆದರೆ ಅವ್ರು ಹೇಳಿದಾಗೆ ನಾನು ಹಾಗೇನೆ ಸರ್ಕಾರ ಮತ್ತು ಅಕಾಡೆಮಿಗಳು ಲಲಿತ ಕಲಾ ಅಕಾಡೆಮಿಗಳಾಗಲಿ ಕನ್ನಡ ಸಂಸ್ಕೃತಿ ಇಲಾಖೆ ಆಗಲಿ ಅದೇ ಥರದಲ್ಲಿ ಯಾವುದೇ ಕಲಾ ಮಾಧ್ಯಮದ ಇವು ಆಗಲಿ ಈಗಿನ ಕಲಾವಿದರು ಕಷ್ಟಗಳನ್ನ ತಿಳ್ಕೊಂಡು ಅವರಿಗೆ ಬೇರೆ ರೀತಿಯಲ್ಲಿ ಅವಕಾಶಗಳನ್ನ ಕಲ್ಪಿಸ್ಬೇಕು ಅಂತ ನನ್ನ ಇಚ್ಛೆ ನನಗನ್ಸುತ್ತೆ. ಯಾಕೆಂದರೆ ಆಮೇಲೆ ಕಲಾಶಾಲೆಗಳು ಇವಾಗ ಕಲಾಶಾಲೆಗಳಲ್ಲಿ ಹೇಳ್ಕೊಡೋ ರೀತಿ ಕೂಡ ಬದಲಾವಣೆ ಆಗಿಬಿಟ್ಟಿದೆ. ಅದು ತುಂಬ ಧೋರಣೆ ಇದೆ. ಎಲ್ಲ ಕಲಾವಿದರಿಗೂ ನಾನು ಹೇಳ್ದಂಗೆ ನಿಮಗೆ ಯಾವುದೋ ಒಂದು ಮಾಧ್ಯಮದಲ್ಲಿ ಏನೋ ಒಂದು ಶೈಲಿನ ಕಲ್ತ್ಕೊಂಡು ಅವನು ಕಲ್ತ್ಕೊಳ್ತಾನೆ ಹೊರತು ಎಲ್ಲ ಬಗೆಯ ಚಿತ್ರಗಳನ್ನು ಅಥವಾ ಚಿತ್ರದ ನಾನಾ ಬಗೆಯ ಇದನ್ನು ಅವನು ಅದನ್ನು ಶ್ರಮಪಟ್ಟು ಕಲ್ತ್ಕೊಂಡ್ರೆ ಇದೆ ಹೊರತು ಬೇರೆ ರೀತಿಯಲ್ಲಿ ಯಾರು ಕೂಡ ನೀನು ಹಿಂಗೆ ಮಾಡಪ್ಪ ಹಾಗೆ ಮಾಡಪ್ಪ ಅಂತ ಹೇಳೋ ಕಮ್ಮಿನೇ ಈ ಕಲಾ ಮಾಧ್ಯಮದಲ್ಲಿ ಕಲಾಶಾಲೆಗಳಲ್ಲಿ ಕಮ್ಮಿನೇ. ನಮ್ಮ ನಮ್ಮ ಆಸಕ್ತಿಗಳ ಮೇಲೆ ಡಿಪೆಂಡ್ ಆಗುತ್ತೆ.
1: ಅಂದ್ರೆ ಸ್ವಪ್ರಯತ್ನದಿಂದಲೇ ಮುಂದೆ ಬರಬೇಕು.
0: ಇವಾಗ ಯಾವುದೇ ಶಿಲ್ಪ ನಾನು ಇವಾಗ ಮರ ಕೆತ್ತನೆ ಕೂಡ ಮಾಡ್ತೀನಿ, ವ್ಯಾಕ್ಸ್ ಮಾಡ್ಲಿಂಗ್ ಕೂಡ ಮಾಡ್ತೀನಿ, ಮಣ್ಣಿನದು ಕಲೆಗಳಲ್ಲೂ ಕೆಲಸ ಮಾಡ್ತೀನಿ. ಯಾವುದೇ ಮಾಧ್ಯಮನ ನಾನು ಅರ್ಥ ಮಾಡ್ಕೊಂಡ್ರೆ ಮಾಡೋಕ್ಕಾಗೋದು. ಆ ಮಾಧ್ಯಮ ಮಣ್ಣು ಅಂದ್ರೆ ಏನು? ಇವಾಗ ಚಿಕ್ಕ ವಯಸ್ಸಿಂದನು ಮಣ್ಣಲ್ಲಿ ಗಣೇಶಗಳನ್ನ ಮಾಡ್ತಾ ಇದ್ದೆ. ದೊಡ್ಡ ದೊಡ್ಡ ಊರಲ್ಲಿ 15 ಅಡಿ 20 ಅಡಿ ಗಣೇಶಗಳು ಮಾಡ್ತಾ ಇದ್ದೆ ನಾನು ಓದೋ ಟೈಮಲ್ಲೇನೆ. ಆಗ ಆ ಮಣ್ಣಿಂದು ಗುಣ ಗೊತ್ತಾದ್ರೇನೆ ನಮಗೆ ಮಾಡೋಕ್ಕಾಗೋದು.
1: ಹೌದು, ನಿಜ.
0: ಹಾಗಾಗಿ ನಮಗೆ ಯಾವುದೇ ಮರ ಆದರೆ ಆ ಮರದ ಮಾಧ್ಯಮದ ಇದು ಏನು ಅಂತ ಗೊತ್ತಾಗಬೇಕಲ್ಲ, ಗೊತ್ತಾದಾಗೆ ಮಾಡೋಕ್ಕಾಗೋದು. ಹಾಗಾಗಿ ಈ ಕಲಾಶಾಲೆಗಳಲ್ಲೂ ಕೂಡ ಈ ಕಲಿಸೋ ರೀತಿ ಇದೆಯಲ್ಲ ಅದು ಕೂಡ ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ಅನಿಸುತ್ತೆ. ಈಗ ಮೂರ್ತ ರಿಯಲಿಸ್ಟಿಕ್ ಕಲೆಗಳಿಗೂ ಅಮೂರ್ತ ಚಿತ್ರಗಳು ಏನು ಅಂತ ಅಬ್ಸ್ಟ್ರಾಕ್ಟ್ ಕಲೆ ಅಥವಾ ಮಾಡರ್ನ್ ಆರ್ಟ್ ಅಂತ ಏನು ಹೇಳ್ತಾರಲ್ಲ, ಇವಾಗ ಎಷ್ಟೋ ಕಲಾ ಮಾಧ್ಯಮಗಳಲ್ಲಿ ಪಾಪ ಕಲಿಯೋಕೇನೋ ಬಂದಿರ್ತಾರೆ ಅವರಿಗೆ. ಈಗ ಅಕ್ಷರ ಅಭ್ಯಾಸ ನಾವು ಆ ಅಕ್ಷರದಿಂದ ಅಭ್ಯಾಸ ಆಗಿ ಆಮೇಲೆ ಏನೋ ಬರವಣಿಗೆ ಅದನ್ನು ಕೂಡಿಸ್ಕೊಂಡು ಓದುವಂಥದ್ದು ಕಲಿಬೇಕು. ಹಾಗೇ ಕಲಿಸ್ಬೇಕು ಕಲೆಯನ್ನು ಕೂಡ. ನೀನು ಪ್ರಥಮದಲ್ಲಿ ಏನೇನು ಕಲಿಯಬೇಕು ಅದನ್ನೆಲ್ಲ ಅಭ್ಯಾಸ ಮಾಡು, ಆಮೇಲೆ ಒಂದು ಪೇಂಟಿಂಗ್ ಮಾಡು, ಆಮೇಲೆ ನೀನು ಮಾಡರ್ನ್ ಮಾಡ್ತೀಯೋ ಅಥವಾ ರಿಯಲಿಸ್ಟಿಕ್ ಮಾಡ್ತೀಯೋ ಅದು ಆಮೇಲೆ ಬಿಟ್ಟಿದ್ದ ಕೆಲಸ. ಆದರೆ ಕಲಿಸೋ ರೀತಿ ಇದೆಯಲ್ಲ ಅದೇ ಸರಿಯಾಗಿಲ್ಲ ಅಂತ ಅನಿಸುತ್ತೆ ಒಂದೊಂದು ಕಲಾಶಾಲೆಯಲ್ಲಿ. ಕಲಾಶಾಲೆಗಳಲ್ಲಿ ತುಂಬ ಮಿಸ್ಗೈಡ್ ಆಗುವಂಥ ಅವಕಾಶಗಳು ಜಾಸ್ತಿ ಇದೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಕಲೆಗಳು ವಿದ್ಯಾರ್ಥಿಗಳಿಗೆ ಬಂದರೆ ಆ ಮಾಧ್ಯಮನ ಅವರು ಚೂಸ್ ಮಾಡ್ಕೊಂಡಿದ್ರೆ ಅದರಲ್ಲಿ ಜೀವನ ಕಟ್ಕೊತೀನಿ ಅಂತ ಹೇಳಿದ್ರೆ ಅದಕ್ಕೆ ಏನು ಬೇಕೋ ಪೂರ್ವಕವಾಗಿ ಅದನ್ನು ಕಲಿಸಿದ್ರೆ ಒಳ್ಳೆಯದು ಅಂತ ಪ್ರಾರಂಭದಲ್ಲಿ.
1: ಹೌದು, ನಿಮ್ಮ ಕಳಕಳಿ ಅರ್ಥ ಆಗುತ್ತೆ ಸರ್. ಮತ್ತೊಬ್ರು ಮೆಸೇಜ್ ಮಾಡಿದ್ರು, ಚಿತ್ರ ಸೋಮಶೇಖರ್ ಅವರು. ಅವ್ರು ಹೇಳ್ತಾ ಇದ್ದಾರೆ, ಬಹಳ ದೊಡ್ಡ ವ್ಯಕ್ತಿ ಸೋಮಶೇಖರ್ ಅವರು, ಅವರ ಮಾತಾಡುವಂಥ ಧ್ವನಿ ಕೇಳಿದ್ರೆ ಗೊತ್ತಾಗುತ್ತೆ ಹೃದಯದಿಂದಲೇ ಅವರು ಮಾತಾಡ್ತಿದ್ದಾರೆ ಅಂತ. ಅವ್ರಿಗೆ ಭಗವಂತ ಇನ್ನೂ ಹೆಚ್ಚು ಹೆಚ್ಚು ಕಲೆ ರಚನೆ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ತುಂಬ ಪ್ರೀತಿಯಿಂದ ಹಾರೈಸಿದ್ದಾರೆ ನಿಮಗೆ. ಥ್ಯಾಂಕ್ ಯು ಸರ್, ಇಷ್ಟು ಹೊತ್ತು ನಮ್ಮ ಜೊತೆಯಾಗಿ ಇದ್ದೀರಿ. ನಿಮ್ಮ ಈ ವೃತ್ತಿ ಬದುಕಿನ ಯಾನವನ್ನು ಮತ್ತು ಪ್ರವೃತ್ತಿಯ ಜೊತೆಗಿನ ನಂಟನ್ನು ತುಂಬ ಸೊಗಸಾಗಿ ಬಿಚ್ಚಿಟ್ಟಿದ್ದೀರಿ. ಚಿತ್ರಕಲೆಯ ಕುರಿತು ಯಾರೇ ಕೇಳಿದ್ರೂ ಕೂಡ ಆಸಕ್ತಿ ಮೂಡೋ ಹಾಗೆ ಇತ್ತು ಈ ಒಂದು ಮಾತುಕತೆ. ಧನ್ಯವಾದಗಳು ತಮಗೆ.
0: ಧನ್ಯವಾದಗಳು.
1: ಥ್ಯಾಂಕ್ ಯು. ಸ್ನೇಹಿತರೆ, ಇದುವರೆಗೂ ಕೆ ಸೋಮಶೇಖರ್, ಚಿತ್ರಸೋಮ ಅವರ ಜೊತೆಗಿನ ಮಾತುಕತೆಯನ್ನು ಕೇಳಿಸ್ಕೊಂಡ್ರಿ ಆಕಾಶವಾಣಿ FM ರಾಯಂಬೋದಲ್ಲಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.

0: ಆಕಾಶವಾಣಿ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಸಮಯ 5 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಕೇಳಿ ಕರೆಗೊಂದಿ ಗೀತೆ, ನೇರ ಫೋನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೋರಿಕೆಯ ಗೀತೆಯನ್ನು ಆಲಿಸಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 270-3400 ಅಥವಾ 270-350 ನಗರದ ಹೊರಗಿನಿಂದ ಕರೆ ಮಾಡುವವರು ಬಳಸಬಹುದಾದ STD ಕೋಡ್ ಸಂಖ್ಯೆ 08352. ಕರೆ ಮಾಡಿ ತಮ್ಮಿಷ್ಟದ ಗೀತೆಯನ್ನು ಆಲಿಸಿ. ಬನ್ನಿ, ಮೊದಲ ಕರೆ ಯಾರ್ದು ಅಂತ ಕೇಳೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ, ಹಲೋ, ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ, ನಮಸ್ತೆ, ತಮ್ಮ ಹೆಸರು?
1: ಸರ್, ನಮ್ಮ ಗಂಗಾಚಂದ್ರ ಸ್ವಾಮಿ, ಗಂಗಪ್ಪ ಬಡಿಗೇರ್ ಅಂತ.
0: ಗಂಗಪ್ಪ ಬಡಿಗೇರ್. ಗಂಗಪ್ಪ ಅವರು, ತಮ್ಮ ಕೋರಿಕೆ ಗೀತೆ ಯಾವುದು?
1: ಜ್ಯೇಷ್ಠ ಸರ್, ಸುಪ್ರ ಜ್ಯೇಷ್ಠ.
0: ತಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ.
1: ಹೌದು ಸರ್, ಕೋಲ್ಡ್ ಆಗಿದೆ. ಜ್ಯೇಷ್ಠ, ಜ್ಯೇಷ್ಠ.
0: ಜ್ಯೇಷ್ಠ ಚಿತ್ರದ ಯಾವುದು, ಅದರಲ್ಲಿ ಯಾವುದು?
1: ಓ ಕಾಂಚನ ಅಂತ ಇದೆ ನೋಡ್ ಸರ್.
0: ಯಾವುದು?
1: ಓ ಕಾಂಚನ.
0: ಓ ಕಾಂಚನ.
1: ಹ್ಞೂ ಸರ್.
0: ನೋಡಿದ್ರ ಚಿತ್ರ?
1: ನೋಡಿನ್ರಿ ಸರ್. ವಿಷ್ಣುವರ್ಧನ್ ಅವ್ರದ್ದು.
0: ವಿಷ್ಣುವರ್ಧನ್ದು?
1: ಹೌದು.
0: ತಾವೇನ್ ಮಾಡ್ಕೊಂಡಿದ್ದೀರಿ?
1: ಟೈಲರ್ ರೀ ಸರ್.
0: ಟೈಲರಾ?
1: ಹ್ಞೂ ಸರ್.
0: ಹಾಂ ಹಾಂ ಹಾಂ. ಸರಿ, ವ್ಯಾಪಾರ ಸರಿಯಾಗಿ ನಡೆದಿದೆ ತಮ್ಮದು?
1: ಹ್ಞೂ.
0: ಹಲೋ,
1: ಹೇಳ್ರಿ ಸರ್.
0: ಗಂಗಪ್ಪ ಅವ್ರೆ,
1: ಹೇಳ್ರಿ ಸರ್.
0: ನಮ್ಮ ಆಕಾಶವಾಣಿ ಕಾಯಂ ಕೇಳಿ ಬರ್ತಾವು.
1: ಹೌದೌದು ಸರ್.
0: ನಮ್ಮ ಕಾರ್ಯಕ್ರಮ ಯಾವತ್ತು ತಮಗೆ ಇಷ್ಟ?
1: ಸರ್, ಎಲ್ಲ ರಂಗ ಕೇಳ್ತೀನಿ ನಾನು ಸಾಯಂಕಾಲ.
0: ಹಾಂ,
1: ಮತ್ತೆ ಅಲ್ಲಿಂದ ಸಜ್ಜಿ ರೊಟ್ಟಿ ಚಾವಳಿಕೆ ಅಂತ ಬರ್ತದಲ್ಲ ಸರ್, ಅದನ್ನಂತೂ ಬಿಡ್ಬೇಕು.

0: ಓ ಸಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ.
1: ಹೌದು ಸರ್, ನಮ್ಗಿಂತವೆಲ್ಲ ಭಾಳ ಇಷ್ಟ ರೀ.
0: ಮತ್ತೆ ಯಾವ ಕಾರ್ಯಕ್ರಮ ಕೇಳ್ತಿರ್ತಾವು?
1: ಸರಿ ಸರ್, ಮತ್ತೆ ಉಳಿಕೆದು ನಮಗೆ ಹೊಸಪೇಟಿ ನಿಯರ್ ಆಗ್ತದಲ್ಲ ಸರ್, ಹಂಗಾಗಿ ನಾವು ಹೆಚ್ಚಾಗಿ ಹೊಸಪೇಟಿ ಚಾಲು ಮಾಡ್ತ ರೇಡಿಯೋ ಚಾಲು ಮಾಡ್ತದೆ ಸರ್. ನಿಮ್ಮಲ್ಲಿ ರೇಡಿಯೋ ಬರಂಗಿಲ್ಲಲ್ಲ, ನಾವು ಯಾವ್ದಾಗ ಕೇಳ್ಬೇಕು?
0: ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಕಾರ್ಯಕ್ರಮ ಕೇಳ್ತಾ ರೀ, ತಮ್ಮ ಕೋರಿಕೆಯ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಆಲಿಸಿ. ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು.
1: ನಮಸ್ಕಾರ ಸರ್.
0: ನಮಸ್ಕಾರ.

0: ಏನು ರಂಗಾ ಕೈಗೆ ಬ್ಯಾಂಡೇಜು?
1: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಸ್ನೇಹಿತರೆ, 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ

0: ಅವರಿಗೆ ಸಹಾಯ ಸಿಗುತ್ತೆ?
1: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಸ್ನೇಹಿತರೆ, 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಕರೆಗೊಂದು ಗೀತೆ ನೇರ ಪೋನಿ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ. ಈಗ ಮುಂದಿನ ಕರೆ ಯಾರ್ದು ಅಂತ ಕೇಳೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
3: ಹಲೋ, ನಮಸ್ಕಾರ ಸರ್.
2: ನಮಸ್ಕಾರ, ತಮ್ಮ ಹೆಸರು?
3: ಮೊಹಮ್ಮದ್ ರಫೀಸ್ ಸರ್, ಇಲ್ಲಿ ಕೂಡಿಗೆ ಎನ್ ಟಿ ಪಿ ಮಾತಾಡೋದು ಸರ್ ನಾವು.
2: ಎಲ್ಲಿ? ಕೂಡಿಗೆಯಿಂದನಾ?
3: ಹೌದು ಸರ್, ಎನ್ ಟಿ ಪಿ ಕೂಡಿಗೆ.
2: ಮೊಹಮ್ಮದ್ ರಫಿ.
3: ಹೌದು ಸರ್, ಆರಾಮ ಸರ್.
2: ಹಾಂ, ಮೊಹಮ್ಮದ್ ಅವ್ರು, ತಮ್ಮ ಕೋರಿಕೆ ಗೀತೆ ಯಾವುದು?
3: ಡಾಕ್ಟರ್ ರಾಜ್ಕುಮಾರ್ ವಾಣಿಜ್ಯ ಮಾಡಿರುವ ಅನುರಾಗ ಅರಳಿತ ಸರ್.
2: ಯಾವುದು? ಅನುರಾಗ ಅರಳಿತ ಚಿತ್ರದಿಂದ?
3: ಹೌದು, ಗಂಗಾ ಯಮುನಾ ಸಂಗಮ ಅಂತ ಸಾಂಗ್ ಇದೆ ಸರ್.
2: ನೋಡಿದ್ರ ಚಿತ್ರ ತಾವು?
3: ನೋಡಿನ ಸರ್.
2: ಎಷ್ಟು ಬಾರಿ ನೋಡಿದ್ರಿ?
3: ಯಾರೂ ಸರ್ ನೋಡಿನ ಸರ್.
2: ಎನ್ ಟಿ ಪಿ ಸಿ ಅಲ್ಲಿ ತಾವು ಕೆಲಸ ಮಾಡ್ತೀರಾ?
3: ಹೌದು ಸರ್.
2: ಓಕೆ, ತಮ್ಮ ಕೋರಿಕೆ ಗೀತೆ ಪ್ರಸಾರ ಮಾಡ್ತೀವಿ. ನಮ್ಮ ಕಾರ್ಯಕ್ರಮ ಕೇಳ್ತಾ ಇರಿ. ಕರೆ ಮಾಡೋಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.
3: ಓಕೆ ಸರ್, ನಮಸ್ಕಾರ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಸ್ನೇಹಿತರೆ, ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕರೆಗೊಂದು ಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಈಗ ಮುಂದಿನ ಕರೆ ಯಾರ್ದು ಅಂತ ಕೇಳೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
2: ನಮಸ್ಕಾರ ಸರ್, ನಾನು ವಿಜಯ ಹಡಗಲಿಂದ ಬರ್ತೀನಿ ಸರ್.
1: ಎಲ್ಲಿಂದ?
2: ಹಡಗಲಿಂದ ಬರ್ತೀನಿ ಸರ್.
1: ತಮ್ಮ ಹೆಸರು ಸರಿಯಾಗಿ ಕೇಳಿಸ್ತಾ ಇಲ್ಲ.
2: ಭರತ್ ಕುಮಾರ್ ಸರ್.
1: ಭರತ್ ಕುಮಾರ್ ಹಡಗಲಿಯಿಂದ.
2: ಹ್ಞೂ ಸರ್.
1: ತಮ್ಮ ಕೋರಿಕೆ ಗೀತೆ ಯಾವುದು ಭರತ್ ಕುಮಾರ್ ಅವರೇ?
2: ಸರ್, ನಮಗೆ ಅನುರಾಗ ಬಂದನೊಳಗಿಂದ ಸರ್.
1: ಅನುರಾಗ ಬಂದಂತಾಗಿಂದು
2: ನಿನ್ನ ಸೈ ನೆನಪೇ ಆರಾಧನೆ ಮಾಡೋಣ ಸರ್.
1: ಯಾವುದು?
2: ನಿನ್ನ ಸವಿ ನೆನಪೆ ಆರಾಧನೆ ಮಾಡೋಣ.
1: ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ತಮ್ಮ ಕೋರಿಕೆ ಗೀತೆ ಪ್ರಸಾರ ಮಾಡ್ತೀವಿ. ನಮ್ಮ ಕಾರ್ಯಕ್ರಮ ಕೇಳ್ತಾ ಇರಿ. ನಮಸ್ಕಾರ.
2: ಓಕೆ, ನಮಸ್ಕಾರ ಸರ್.

0: ನಮಸ್ಕಾರ ಎಲ್ಲ ಪೋಷಕರಿಗೆ. ನಿಮ್ಮ ಮಗ ಅಥವಾ ಮಗಳು ಒಬ್ಬ ಔಷಧಿ ವಿಜ್ಞಾನಿ ಆಗಬೇಕು ಅಂತ ಕನಸು ಕಟ್ಟಿರೇನು, ಹಂಗಂದ್ರ ಫಾರ್ಮಸಿ ಅಡ್ಮಿಷನ್ ತಗೊಳಕ್ ಹೇಳ್ರಿ. ಬಿಜಾಪುರದೊಳಗ ಸೋಲಾಪುರ್ ರೋಡ್ದೊಳಗನೆ ನಮ್ಮ BLD ಕ್ಯಾಂಪಸ್ದಾಗ BLD ಶ್ರೀ ಸಂಗನ ಬಸವ ಮಹಾಸ್ವಾಮೀಜಿ ಫಾರ್ಮಸಿ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ ಐತಿ. ಅಲ್ಲಿ ಬಿಫಾರ್ಮ್, ಡಿಫಾರ್ಮ್ ಮತ್ತು ಫಾರ್ಮ್ಡಿ ಕೋರ್ಸ್ಗಳನ್ನ ಕಲಿಬಹುದು. ಇಲ್ಲಿ ಎಲ್ಲಾ ರೀತಿಯ ಆಧುನಿಕ ಉಪಕರಣಗಳು, ಸವಲತ್ತುಗಳು ನಿಮಗೆ ಅದಾವ. ಇದು NAC A++ ಮಾನ್ಯತೆ ಪಡೆದ ಭಾರತದ ಏಕೈಕ ಅಫಿಲಿಯೇಟೆಡ್ ಫಾರ್ಮಸಿ ಕಾಲೇಜ್ ಆಗಿದೆ. ಇಲ್ಲಿ ನೀವು ಅಡ್ಮಿಷನ್ ತಗೋಬೇಕಂದ್ರೆ ಸಂಪರ್ಕ ಮಾಡಬೇಕಾದ ಮೊಬೈಲ್ ಸಂಖ್ಯೆ 9513398036. ಮೊಬೈಲ್ ನಂಬರ್ ಇನ್ನೊಮ್ಮೆ ಕೇಳ್ರಿ, 9513398036, ಅಥವಾ BLDPharmacy.ac.in ನಮ್ಮ ಕಾಲೇಜ್ ವೆಬ್ಸೈಟ್ಗೂ ನೀವು ಸಂಪರ್ಕ ಮಾಡಬಹುದು. ಧನ್ಯವಾದ.
1: ಸ್ನೇಹಿತರಿ, 101.8 MHz ಕಂಪನಾಂಕಗಳ ಮೇಲೆ ಕರೆಗೊಂದು ಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 270-340 ಅಥವಾ 270-350. ನಗರದ ಹೊರಗಿನಿಂದ ಕರೆ ಮಾಡುವವರು ಬಳಸಬಹುದಾದ STD ಕೋಡ್ ಸಂಖ್ಯೆ 08352. ಕರೆ ಮಾಡಿ ತಮ್ಮಿಷ್ಟದ ಗೀತೆಯನ್ನು ಆಲಿಸಿ. ಈಗ ಮುಂದಿನ ಕರೆ ಯಾರ್ದು ಅಂತ ಕೇಳೋಣ. ಹಲೋ ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ ಆಕಾಶವಾಣಿ ವಿಜಯಪುರ ಕೇಂದ್ರ. ನಮಸ್ಕಾರ, ತಮ್ಮ ಹೆಸರು? ತಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಅಲ್ಲ, ಚಿತ್ರದ ಹೆಸರು ಹೇಳಿಲ್ಲ. ಯಾವ ಚಿತ್ರ? ಯಾವ್ದಂದ್ರಿ?
2: ನೀ ಬರಬೇಕು ಕಾದಂಬರಿ.
1: ಅದರಲ್ಲಿ ಯಾವ್ದು ಗೀತೆ? ತಮ್ಮ ಹೆಸರು ಹೇಳಿ. ಹಲೋ ಹಲೋ, ಯಾಕೆ ಅವರ ಕರೆ ಕಟ್ಟದಂತೆ ಕೇಳಿಸುತ್ತೆ. ಕರೆ ಮಾಡೋಕ್ಕೆ ಧನ್ಯವಾದಗಳು.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಸ್ನೇಹಿತರೆ, ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈಗ ಮುಂದಿನ ಕರೆ ಯಾರ್ದು ಅಂತ ಕೇಳೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ, ತಮ್ಮ ಹೆಸರು? ಹಾ, ಆಕಾಶವಾಣಿ ವಿಜಯಪುರ ಕೇಂದ್ರ. ತಮ್ಮ ಹೆಸರು ಹೇಳಿ.
3: ನನ್ನ ಹೆಸರು ಅಂಜನಾ ಹರಿ ಸರ್.
2: ಎಲ್ಲಿಂದ ಮಾತಾಡ್ತಾ ಇರೋದು ಅಂಜನಾ ಅವರೇ?
3: ಬಿಜಾಪುರ.
2: ಬಿಜಾಪುರ. ತಮ್ಮ ಕೋರಿಕೆ ಗೀತೆ ಯಾವುದು? ಯಾವ್ದಂದ್ರೆ
3: ನೀನನ್ನ ಗೆಲ್ಲಲಾರೆ?
2: ಅದ್ರಲ್ಲಿ ಯಾವ್ದು ಯಾರು ಹಾಡಿದ್ದು?
3: ಜಾನಕಿ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದು.
2: ಈ ಚಿತ್ರ ನೋಡಿದ್ರೆ

0: ನೋಡಿ.
1: ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಅದರಲ್ಲಿ ನನ್ನ ನೀನು ಗೆಲ್ಲಲ್ಲ ರೇನ ಅಥವಾ ಜೀವ ಹೂವಾಗಿದೆ.
0: ಯಾವುದಾದ್ರೂ ಒಂದು ಹಾಕಿ.
1: ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ತಮ್ಮ ಕೋರಿಕೆ ಗೀತೆ ಪ್ರಸಾರ ಮಾಡ್ತೀವಿ, ಕಾರ್ಯಕ್ರಮ ಕೇಳ್ತಾ ಇರಿ. ನಮಸ್ಕಾರ.
0: ಥ್ಯಾಂಕ್ ಯು ಸರ್.

0: ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬನ್ನಿ ಸ್ನೇಹಿತರೆ, ಮುಂದಿನ ಕರೆ ಯಾರ್ದು ಅಂತ ಕೇಳೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
2: ಸರ್ ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು?
2: ನಾವು ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಅಂತ.
1: ಭೀಮನಗೌಡ ಪಾಟೀಲ್ ಅವರು, ತಮ್ಮ ಕೋರಿಕೆ ಇದೀಗೀತೆ ಯಾವುದು ಭೀಮನಗೌಡ ಅವರೇ?
2: ನಮ್ಮದು ಕೋರಿಕೆ ಗೀತೆ ಸರ್ ವಸಂತ ಕಾವ್ಯ.
1: ವಸಂತ ಕಾವ್ಯ ನೋಡಿದ್ರೆ ತಾವು?
2: ಸರ್ ಟಿವಿಯಲ್ಲಿ ನೋಡಿದ್ವಿ.
1: ಚಿತ್ರ?
2: ಹಾಂ ಚಿತ್ರ ನೋಡಿ.
1: ಅದರಲ್ಲಿ ಯಾವುದು?
2: ಅದರಲ್ಲಿ ಒಲವಿನ ಹೃದಯ ಅಂತ ಒಂದು ಗೀತೆ ಬರ್ತದೆ ಸರ್.
1: ಹೌದು, ತಾವೇನು ಮಾಡ್ಕೊಂಡಿದ್ರಿ ಭೀಮನಗೌಡ ಅವರೇ?
2: ಸರ್ ಕೃಷಿ.
1: ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ರೆ ಓಕೆ. ಕರೆ ಮಾಡೋಕ್ಕೆ, ಹಾಂ ಕರೆ ಮಾಡೋಕ್ಕೆ ಧನ್ಯವಾದ. ತಮ್ಮ ಕೋರಿಕೆ ಗೀತೆ ಪ್ರಸಾರ ಮಾಡ್ತಿದ್ದೀವಿ. ನಮಸ್ಕಾರ.
2: ಓಕೆ.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಸ್ನೇಹಿತರೆ, ಮುಂದಿನ ಕರೆ ಯಾರ್ದು ಅಂತ ಕೇಳೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ
4: ಹಲೋ, ನಾವು ವಿಜಯಪುರದಿಂದ ಸುಧೀಂದ್ರ ರಾಘವೇಂದ್ರ ಚಕಾತೆ.
3: ಸುಧೀಂದ್ರ ಅವರೇ, ತಮ್ಮ ಕೋರಿಕೆ ಗೀತೆ ಯಾವುದು?
4: ನಮಗೆ ಹೊಸ ಬೆಳಕು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದು.
3: ಹೊಸ ಬೆಳಕು ಚಿತ್ರದಲ್ಲಿ ಡಾಕ್ಟರ್
4: ರಾಜ್ಕುಮಾರ್ ಹೊಸ ಬೆಳಕು ಮೂಡುತ್ತಿದೆ.
3: ಹೊಸ ಬೆಳಕು ಮೂಡುತ್ತಿದೆ ಗೀತೆ ತಮಗೆ ಬೇಕು.
4: ಎಸ್ ಸರ್.
3: ಏನ್ ಮಾಡ್ಕೊಂಡಿದ್ದೀರಿ ತಾವು?
4: ನಾವು ಹಿಸ್ಟ್ರಿ ಆಗಿದ್ದಾನೆ, ಟ್ಯೂಷನ್ ಮಾಡ್ತಾನೆ ಹುಡುಗರಿಗೆ.
3: ಓಕೆ ಓಕೆ.
4: ಮತ್ತೆ ಬಿಸ್ನೆಸ್ ಮಾಡ್ತಾನೆ ಸರ್.
3: ಹೌದಾ?
4: ರಿಪೋರ್ಟರ್. ಮತ್ತೆ
3: ತಾವು ಕರೆ ಮಾಡೋಕೆ ಧನ್ಯವಾದಗಳು. ತಮ್ಮ ಕೋರಿಕೆ ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ, ಆಲಿಸಿ. ನಮಸ್ಕಾರ.
4: ಓಕೆ ಸರ್. ಓಕೆ ಸರ್.

0: ಸ್ನೇಹಿತರೆ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಕೇಳ್ತಾ ಇದ್ದರು. ಈಗ ಮುಂದಿನ ಕರೆ ಯಾರ್ದು ಅಂತ ಕೇಳೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ತಮ್ಮ ಹೆಸರು?
1: ನಾ ತಿಡುಗುಂದಿಯಿಂದ ಬಂದೇ ನವಾಜ್ ಅಂತ ಸರ್.
0: ಬಂದೇ ನವಾಜ್ ಅವರೇ, ತಮ್ಮ ಕೋರಿಕೆ ಗೀತೆ ಯಾವುದು?
1: ನಮ್ಮ ಕೋರಿಕೆ ಗೀತೆ ನೋಡ್ರಿ ಸರ್, ಇವತ್ತು ಹುಲಿ ಹಾಲಿನ ಮೇವು ಚಿತ್ರದಿಂದ ಸರ್.
0: ಹುಲಿ ಹಾಲಿನ ಮೇವು ಚಿತ್ರದಿಂದ ಇದ್ದಿದ್ದ, ಅದರಲ್ಲಿ ಯಾವುದು?
1: ಅದರಲ್ಲಿ ರಾಜಾಜಿ ರಾಜ ಅಂತ ಹೇಳಿ ಹಾಡು ನೋಡಿ ಸರ್, ಹಾಡ ನೋಡಿ ಎಂತ ಚಂದ.
0: ಓಕೆ, ಕರೆ ಮಾಡಕ್ಕೆ ಧನ್ಯವಾದಗಳು. ನಮ್ಮ ಆಕಾಶವಾಣಿ ಕಾಯಂ ಕೇಳಗೋರಿ ಹೇಗೆ ಕಾರ್ಯಕ್ರಮ ಕೇಳ್ತಾರೆ.
1: ಹಾ, ಧನ್ಯವಾದ. ನಮಸ್ತೆ ಸರ್. ನಮಸ್ತೆ.

0: ಹೊರೆಯಂತ ಚಂದ, ಮೀಸೆ ಇನ್ನು ಚಂದ, ತುಂಬಿದ ಆಸೆ ಬಲು ಚಂದ, ಇವನ ಮುದ್ದಾದ ಮಗನು ಅತಿ ಚಂದ ರಾಜಾಧಿರಾಜ. ಹೊರೆಯಂತ ಚಂದ, ಮೀಸೆ ಇನ್ನು ಚಂದ, ತುಂಬಿದ ಆಸೆ ಬಲು ಚಂದ, ಇವನ ಮುದ್ದಾದ ಮಗನು ಅತಿ ಚಂದ ರಾಜಾಧಿರಾಜ.
1: ಅಮ್ಮಣಿ, ಇವ್ರ್ಯಾರು ನಿನಗ್ ಗೊತ್ತಾ?
2: ನೀನೇ ಹೊಸಿಯಾಳು ಕೇಳವ.
0: ಅಂದಿಲ್ಲ ಇಂದಿಲ್ಲ ಮುಂದೆಂದು ಹುಟ್ಟೊಲ್ಲ, ಇಂಥವ್ರು ನಾಡಲ್ಲಿ ಯಾರಿಲ್ಲ, ಇವರು ಆಳೋಕೆ ಬಂದೋರು ಸುಳ್ಳಲ್ಲ,
3: ಆಳೋಕೆ ಬಂದೋರು ಸುಳ್ಳಲ್ಲ.
0: ಇವನಂಥ ಹಮ್ಮೀರ, ಇವನಂಥ ಸುಕುಮಾರ, ಕೋಟಿಗೆ ಬೊಬ್ಬ ಸುಳ್ಳಲ್ಲ, ಇಂಥ ಜೋಡಿಯು ಎಲ್ಲೂ ಸಿಕ್ಕಲ್ಲ,
3: ಜೋಡಿಯು ಎಲ್ಲೂ ಸಿಕ್ಕಲ್ಲ
0: ರಾಜಾಧಿರಾಜ.

ಇವರು ಹೊಟ್ಟೆ ಎಲ್ಲ ಹೆಂಡದ ಗುಡಾಣವಂತೆ. ಮಾತಲ್ಲಿ ಹುಲಿಯಂತೆ, ನೋಡೋದು ಹದ್ದಂತೆ, ಆಸೆಯು ಮನದಲ್ಲಿ ಕಡಲಂತೆ, ಇವರು ಗುಣದಲ್ಲಿ ಗುಳ್ಳೆ ನರಿಯಂತೆ, ಆಡೋದು ಒಂದಂತೆ ಮಾಡೋದು ಬಂದಂತೆ, ಕಾಲಕ್ಕೆ ತಕ್ಕಂತೆ ಇವರಂತೆ, ಇನ್ನು ಎಂದೆಂದು ಇವರಿಗೆ ನಿಶ್ಚಿಂತೆ.

0: ತರ್ತಾಳೆ.
1: ಚಂದುಳು ಹೆಣ್ಣು ಬರ್ತಾಳೆ, ನಾಳೆ ಹುಡುಗರೆಯೊಂದ ತರ್ತಾಳೆ. ಬೇಕಾದ್ದು ತಂದು ಕೊಡ್ತಾಳೆ, ನಿನ್ನ ಸರಿಯಾದ ದಾರಿಗೆ ತರ್ತಾಳೆ. ನಿನ್ಗಾಗಿ ಅಲ್ಲಿ ಕಾದವಳೆ, ಹೋಗು ಹಿಂದೇನೆ ಓಡೋಡಿ ಬರ್ತಾಳೆ.
2: ಚಂದ ಮೀಸ ಇನ್ನು ಚಂದ, ತುಂಬಿದ ಆಸೆ ಬಲ ಚಂದ, ಇವನ ಮುದ್ದಾದ ಮಗನು ಅತಿ ಚಂದ.
3: ಈ ಗುತ್ತಪ್ಪ ಮೇಲೆ ಇದ್ದಾನಪ್ಪ, ತಪ್ಪು ಒಪ್ಪು ಎಲ್ಲ ಅವನು ಅಲ್ಲೇ ಇದ್ದು ನೋಡ್ತಾನಪ್ಪ. ನಿನ್ನ ನನ್ನ ಬಲ್ಲ ಅವನಂತೆ ಇಲ್ಲಿ ಎಲ್ಲ,
4: ನಿನ್ನ ನನ್ನ ಬಲ್ಲ ಅವನಂತೆ ಇಲ್ಲಿ ಎಲ್ಲ,
3: ನನ್ನ ನಿನ್ನ ಬಲ್ಲ ಅವನಿಲ್ಲದೆ ಏನೂ ಇಲ್ಲ,
4: ನನ್ನ ನಿನ್ನ ಬಲ್ಲ ಅವನಿಲ್ಲದೆ ಏನೂ ಇಲ್ಲ.
3: ಹೇ ನಿನ್ನ ನನ್ನ ಬಲ್ಲ ಅವನಂತೆ ಇಲ್ಲಿ ಎಲ್ಲ,
4: ನನ್ನ ನಿನ್ನ ಬಲ್ಲ ಅವನಿಲ್ಲದೆ ಏನೂ ಇಲ್ಲ.
3: Hey, hey, hey, hey.

0: ಇಂದಿನ ಕರೆಗುಂದು ಗೀತೆ ಕಾರ್ಯಕ್ರಮದ ಕೊನೆಯ ಕರೆ ಯಾರ್ದು ಅಂತ ಕೇಳೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಲೋ
0: ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ. ತಮ್ಮ ಹೆಸರು?
1: ಶರಣಪ್ಪ ಸರ್. ಸರ್
0: ಶರಣಪ್ಪ ಅವರೇ, ತಮ್ಮ ಕೋರಿಕೆ ಗೀತೆ ಯಾವುದು?
1: ಮಯೂರ ಫಿಲ್ಮ್ ಸರ್.
0: ಯಾವುದು?
1: ಮಯೂರ, ಮಯೂರ ರೀ.
0: ಹಾಂ,
1: ಮಯೂರ ಒಳಗೆ ಇದು ಅಂತ ನೋಡಿ ಸರ್. ಅದು
0: ಓಕೆ, ಕರೆ ಮಾಡೋಕ್ಕೆ ಧನ್ಯವಾದಗಳು. ತಮ್ಮ ಕೋರಿಕೆ ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ ಅಲ್ಸಿ.
1: ಹಾಂ, ನಮಸ್ಕಾರ ಸರ್.

0: ಸ್ನೇಹಿತರೆ, ಇದುವರೆಗೆ ಕರೆಗೊಂದಿ ಗೀತೆ ನೇರ ಫೋನಿ ಕಾರ್ಯಕ್ರಮ ಕೇಳಿದ್ರಿ. ನಡೆಸಿಕೊಟ್ಟವರು ಗಂಗಾಧರ್ ಅಗಸರ್, ತಾಂತ್ರಿಕ ಸಹಕಾರ ಸಂಜಯ್ ಬಿರಾಜ್ದಾರ್, ಕಬೀರ್ ಸಿ ಲಮಾನಿ, ಪ್ರಸ್ತುತಿ ಸಿದ್ದಣ್ಣ ಬಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕೇಳಿಬಂತು. ಸಮಯ 5:55 ಆಗುತ್ತಿದೆ. ಇನ್ನು ಮುಂದೆ ಕೇಳಿ ಉದ್ಯೋಗ ವಾರ್ತೆ.
1: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಂತೇಶ್ ಕೋತಿನ್. ಡಿಸ್ಟ್ರಿಕ್ಟ್ ಅರ್ಬನ್ ಡೆವಲಪ್ಮೆಂಟ್ ಸೆಲ್ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಖಾಲಿಯಿರುವ ಪೌರ ಕಾರ್ಮಿಕರ ಹುದ್ದೆಗಳನ್ನು ಭರ್ತಿ ಮಾಡಲು ಆಫ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 118. ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 50 ವರ್ಷ. ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಕನಿಷ್ಠ 1 ವರ್ಷದ ಸೇವಾ ಅನುಭವ ಹೊಂದಿರಬೇಕು. ಅರ್ಜಿ ಶುಲ್ಕ 100 ರೂಪಾಯಿ ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 ಜುಲೈ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.vijayapuracity.mrc.gov.in ಅನ್ನು ನೋಡಬಹುದು. ಯುಪಿಎಸ್ಸಿಯಲ್ಲಿ ಖಾಲಿಯಿರುವ ಡ್ರಗ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 186. ವಿದ್ಯಾರ್ಥಿ ಔಷಧ ಮತ್ತು ಔಷಧೀಯ ವಿಜ್ಞಾನಗಳ ವೈದ್ಯಕೀಯ ವಿಭಾಗದಲ್ಲಿ ಡಿಗ್ರಿಯನ್ನು ಮುಗಿಸಿರಬೇಕು. ವಯೋಮಿತಿ ಗರಿಷ್ಠ 30 ವರ್ಷ, ಆದರೆ ನಿಯಮಗಳಿಗನುಗುಣವಾಗಿ ವಯೋಮಿತಿಯಲ್ಲಿ ಸಲ್ಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ, ಇಡಬ್ಲ್ಯೂಎಸ್ ಪುರುಷ ಅಭ್ಯರ್ಥಿಗಳಿಗೆ 25 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಿಡಬ್ಲ್ಯೂಡಿ ಮತ್ತು ಮಹಿಳೆಯರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17 ಜುಲೈ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ upsc.gov.in ಅನ್ನು ನೋಡಬಹುದು. ಉಡುಪಿ ಕೊಚ್ಚಿನ್ ಸಿಪ್‌ಯಾರ್ಡ್ ಲಿಮಿಟೆಡ್ನಲ್ಲಿ ಖಾಲಿಯಿರುವ 35 ವರ್ಕ್ಮ್ಯಾನ್ ಕ್ಯಾಟಗರಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 35. ವಿದ್ಯಾರ್ಹತೆ ಸಂಬಂಧಪಟ್ಟ ವಿಷಯದಲ್ಲಿ ITI ಪಾಸ್ ಆಗಿರಬೇಕು. ವಯೋಮಿತಿ ಗರಿಷ್ಠ 30 ವರ್ಷ, ಆದರೆ ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 400 ರೂಪಾಯಿ ನಿಗದಿ ಮಾಡಲಾಗಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17/7/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.udupisl.com ಅನ್ನು ನೋಡಬಹುದು. ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸಿಆರ್ ಮತ್ತು ಡಿಆರ್ ಪುರುಷ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 1600. ವಿದ್ಯಾರ್ಥಿ PUCಯನ್ನು ಪಾಸ್ ಆಗಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 18, ಗರಿಷ್ಠ 33. ಪ್ರವರ್ಗ 2A 2B, ಪ್ರವರ್ಗ 3A 3B, ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಕನಿಷ್ಠ 18, ಗರಿಷ್ಠ 35 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಇನ್ನು ಅರಣ್ಯ ಬುಡಕಟ್ಟು ಜನಾಂಗದವರಿಗೆ ಕನಿಷ್ಠ 18, ಗರಿಷ್ಠ 38 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ

ಸಾಮಾನ್ಯ ಒಬಿಸಿ ಪ್ರವರ್ಗ 2A 2B ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22/7/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ksp.karnataka.gov.in ಅನ್ನು ನೋಡಬಹುದು. ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಖಾಲಿ ಇರುವ 28 ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 28. ವಿದ್ಯಾರ್ಥಿ ಯಾವುದೇ ಡಿಗ್ರಿಯನ್ನು ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 350 ರೂಪಾಯಿ, ಪ್ರವರ್ಗ 2A 2B ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 350 ರೂಪಾಯಿ, ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು PWBD ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28/7/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ https://judiciary.karnataka.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.

ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ನಂತರ ನೀತಿಕತೆ. 6:30 ರಸವಾರ್ತೆ. 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಈರುಳ್ಳಿ ಬೆಳೆ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ತರಕಾರಿ ವಿಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಜಯಕುಮಾರ್ ರಾಠೋಡ್ ಅವರಿಂದ ಮಾಹಿತಿ. ನಂತರ ಜಾನಪದ ಸಂಗೀತ ಕಾರ್ಯಕ್ರಮ ಆಲಿಸುವಿರಿ. 7:45 ಚಿತ್ರಗೀತೆಗಳು, 8:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 8:30 ಪುಷ್ಪಹಾರ್, ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. 9:15 ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದಿಂದ. 9:30 ಕ್ರೀಡಾಲೋಕ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ವಯಲಿನ್ ವಾದನ ವಾದಿರಾಜ್ ನಿಂಬರ್ಗಿ ಅವರಿಂದ. 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ ಬೆಂಗಳೂರು ಕೇಂದ್ರದಿಂದ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇನ್ನು ನಾಳಿನ ಕಾರ್ಯಕ್ರಮಗಳ ಪರಿಚಯ. ನಾಳೆ 6:10 ವಂದನ ಭಕ್ತಿಗೀತೆ ಅನಾವರಿಸಿದ ಕಾರ್ಯಕ್ರಮ ಕೇಳಿವ್ರಿ. 6:30 ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ. 6:35 ರೈತರಿಗೆ ಸಲಹೆ ಕೇಳಿವ್ರಿ. 6:40 ಜಾನಪದ ಸಂಗೀತ ಕಾರ್ಯಕ್ರಮ ಆಲಿಸುವಿರಿ ನಮ್ಮ ನಿಲಯದಿಂದ. ಏಳು ಭಾವಗೀತೆಗಳು, 7:45, 8:30 ಹಾಗೂ 9:30 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ ನಮ್ಮ ನಿಲಯದಿಂದ. ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ವಿಶೇಷ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜಾನಪದ ಗೀತೆಗಳನ್ನು ಆಲಿಸುವಿರಿ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಆಲಿಸುವಿರಿ. 12:30 ಆರೋಗ್ಯ ಸಂಚಿಕೆ, ಹೃದಯದ ಆರೋಗ್ಯ. ಈ ಕುರಿತು ಕಲಬುರಗಿಯ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಂಗಮೇಶ್. 1:00 ಪ್ರಗತಿ ಪಥ, ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ. 5:00 ಸವಿಗಾನ, 6:00 ಕಾರ್ಯಕ್ರಮಗಳ ಪರಿಚಯ, 6:10 ಸಜ್ಜಿ ರೊಟ್ಟಿ ಚವಳಿ ಕೈ ಕಾರ್ಯಕ್ರಮ, 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬತಗುಣಕಿ ಗ್ರಾಮದ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಹಿರಿಯ ರೈತರಾದ ಮುದ್ದುಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ. 9:00 ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: European Union Commissioner for Startups, Research and Innovation, Ekaterina Zaharieva, at Brussels in Belgium. In a social media post, Dr. Jaishankar said during the meeting they discussed opportunities for research in clean and green energy technologies. The U.S. reimposed a naval blockade on Iran and intensified its airstrike campaign today in retaliation for Tehran's attacks on ships trying to pass through the Strait of Hormuz. Iran's paramilitary Revolutionary Guard threatened today to halt all energy exports from West Asia over the blockade. In FIFA World Cup football, defending champions Argentina will take on England in the second semi-final match at Atlanta in the US tonight. The match is scheduled to begin at 12:30 a.m. Indian time. And with that, we end this news bulletin.
1: ಆಕಾಶವಾಣಿ ವಿಜಯಪುರ ಕೇಂದ್ರ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
7: ಮೇಡಮ್ ಅವ್ರ,
8: ಹಾ ರೀ ಸರ್, ಹೇಳ್ರಿ.
7: ನಿನ್ನೆ ಪರೀಕ್ಷೆ ಇದ್ದು ಹುಡುಗರು ಯಾವ ರೀತಿ ಪೇಪರ್ ಬರೆದ್ರು ನೋಡಿದ್ರಲ್ಲ.
8: ಹ್ಞೂ ರೀ, ಚಲೋ ಬರ್ದಾರ ನೋಡ್ರಿ ಈ ಸಲ. ಚಲೋ ಅಭ್ಯಾಸ ಮಾಡ್ಯಾರ ಎಲ್ಲ ಹುಡುಗರು. ಶಾಣೆ ಯಾರು ನೋಡ್ರಿ ನಮ್ಮ ಮಕ್ಕಳೆಲ್ಲ.
7: ಇಲ್ಲ ಅಲ್ಲಿ ಏನು, ನಾವು ಮತ್ತೆ ಎಕ್ಸ್ಟ್ರಾ ಕ್ಲಾಸ್ ಹಾಕಿದ್ದೆವು, ಹಿಂಗಾಗಿ ಎಲ್ಲ ಚಂದಾಗಿ
8: ಚಲೋ ಆಯ್ತು. ಅದು ಉಪಯೋಗ ಆಯ್ತು ನೋಡ್ರಿ ಸರ್.
7: ಉಪಯೋಗ ಆಯ್ತು ನೋಡಿ ಅನಿಸಾಗತ್ತ ನೋಡ್ರಿ. ನಾವು ನಿನ್ನೆ ಅವ್ರು ಬರೀಕತ್ತದ ನೋಡಿದ್ರೆ ಸಪ್ಲಿಮೆಂಟ್ ಮೇಲೆ ಸಪ್ಲಿಮೆಂಟ್ರಿ ತೊಗೊಂಡು ಬರದೇ ಬರೋದ್ರು.
8: ಹೌದು ಹೌದು ರೀ, ನಾನು ಗಾಬರಿನೇ ಅದೆ. ಏನು ನಮ್ಮ ಮಕ್ಕಳೆಲ್ಲ ಇಷ್ಟು ಶಾಣೆ ಬಿಟ್ಟಾರ ನಮ್ಮ ಸ್ಕೂಲ್ ಹುಡುಗರು ಅಂತೇಳಿ.
7: ಇನ್ನೋಡ್ ಬಸ್ ಒಂದು ಏನ ಬರಲಾಗಿದೆ ನೋಡ್ರಿ.
8: ಬರಲಾಗೈತೆ ನೋಡ್ರಿ, ಯಾಕೋ ಲೇಟ್ ಆಗೈತಿ ಇವತ್ತು ಬಸ್.
7: ಬಸ್ ಸ್ಟ್ಯಾಂಡ್ ನಿತ್ತ ನಿಂತ ಎಟೋತ ನಿತ್ತೆ ನಾವು 15 ನಿಮಿಷ.
8: ಹೌದು ನೋಡ್ರಿ,
7: ಅಲ್ಲೇನೋ ಹಿಂದೊಂದ್ ಸ್ವಲ್ಪ ಬಸ್ ಹಿಂದೆ ಏನೋ ಗದ್ದಲ ಅನ್ಸಾಗತ್ತದ ನೋಡ್ರಿ.
8: ಏನಾಗೈತೆ ನೋಡ್ ಬರ್ರಿ ನಡ್ರಿ ಸರ್.
7: ಬರ್ರಿ ಬರ್ರಿ ನೋಡ್ರಿ ನೋಡ್ರಿ ಇಲ್ಲಿ
8: ನಡ್ರಿ.
7: ಹುಡುಗರು ಎಷ್ಟು ದಾಂದಿ ಮಾಡಕತ್ತ ನೋಡ್ರಲ್ಲಿ
8: ಹುಡುಗ ನೋಡ್ರಿ, ಎಷ್ಟು ಬಾಯಿ
7: ಮಾಡಕತ್ತ ನೋಡ್ರಿ. ತಡ ತಡ ವಿಚಾರ ಮಾಡ್ತೇನೆ. ಏತಮ್ಮ ಏತಮ್ಮ,
9: ಯಾಕ್ರಿ ಯಾಕ?
7: ಏನೇನು ಹೆಸರೇನು?
9: ಯಾಕೆ ನನ್ನ ಹೆಸರು ತೊಗೊಂಡು ಏನ್ ಮಾಡ್ತಾರೆ? ನನ್ನ ಯಾಕೆ ಮಾತಾಡ್ತೀರಿ ನೀವು?
7: ಅಲ್ಲ ಏನಪ್ಪಾ,
8: ಅಲ್ಲ ಚಂದಾಗಿ ಮಾತಾಡು ತಮ್ಮ. ಹಿಂಗೆ
9: ಚಂದ ಏನ್ ಮಾತಾಡ್ತೀರಿ? ನಾನು ಬೈಕ್ ಹಚ್ಚಿನಲ್ಲಿ ಅವ್ನು ಡ್ರೈವರ್ ನಾನು ಹೊಡ್ಯಾಕ್ ಬಂದನ್ರಿ. ಹೊಡ್ಯಾಕ್ ಬಂದ್ರೆ ಸುಮ್ಮನೆ ಇರ್ಬೇಕನ್ರಿ, ಅದಕ್ಕೆ ನಾನು ಹೊಡ್ಯಾಕ್ ಹೋಗಿದ್ದೀನಿ.
7: ಅಲ್ಲಪ್ಪ, ಈ ಬಸ್ ಸ್ಟ್ಯಾಂಡ್ ಐತಿದು. ಬಸ್ ಸ್ಟ್ಯಾಂಡ್ ನೀನು
9: ಬಸ್ ಸ್ಟ್ಯಾಂಡ್ ಇದ್ರೆ ಏನಾಯ್ತು?
7: ಬೈಕ್ ತೊಗೊಂಡು ಅಡ್ಡಾಡಕ್ ಹೋಗಿ ಒಂದು ಹಚ್ಚು.
9: ನಾ ಏನು ಹಚ್ಚಿನ ಬಸ್ಸಿನಿಂದ ಹಚ್ಚಿನ? ನಾನು ಇಲ್ಲಿ ಗಾಡಿಗೆ ಹಚ್ಚಿನಿ.
8: ಅಲ್ಲೇ ಹಚ್ಚಿ, ಅದು ನೋ ಪಾರ್ಕಿಂಗ್ ಅದು ಹುಡುಗ ಗೊತ್ತಾಗಂಗಿಲ್ಲ ನಿನಗೆ.
9: ನೋಡ್ರಿ, ನಾನು ಅಲ್ಲಿ ಹಚ್ಚಕ್ ಹೋಗಿದ್ದೆ, ಫೋನ್ ಬಂತು, ಫೋನ್ ಮಾತಾಡಕತ್ತೀನಿ ನಾನು. ಫೋನೇ ಮಾತಾಡಕತ್ರ ನಾನು ಹೊಡ್ಯಾಕ್ ಬಂದ್ರ ಸುಮ್ಮನೆ ಇರ್ಬೇಕನ್ರಿ?
8: ಈ ಬೈಕ್ ಅಲ್ಲೇ ಹಚ್ಚಕ್ ಹೋಗಿ,
9: ಬೈಕ್ ಎಲ್ಲಿ ಹಚ್ಚಬೇಕ್ರಿ?
8: ಎಲ್ಲಿ ಪಾರ್ಕಿಂಗ್ ಅಲ್ಲಿ ಹಚ್ಚಬೇಕು
9: ಇಟ್ಕೋಬೇಕನ್ರಿ?
7: ಅಲ್ಲಪ್ಪ
8: ಚಂದಾಗಿ ಮಾತಾಡು ಮೊದಲ
7: ಮಾತಾಡೋ ಕಲಿಯೋ. ಇನ್ನು ಸಣ್ಣ ವಯಸ್ಸದಿ, ಏನ್ ಹಿಂಗ
8: ಏನ್ ಮಾಡ್ತೀನಿ ನೀನು? ಏನ್ ನೌಕರಿ ಮಾಡ್ತೇ? ಏನ ಸ್ಟೂಡೆಂಟ್ ಅದೆಯೋ ಏನದಿ?
9: ಸ್ಟೂಡೆಂಟ್ ಅದನ್ರಿ ಮೇಡಮ್, ಇನ್ನ ಸಾಲಿ ಕಲಿಯಾಕತ್ತೀನ
8: ನೋಡ್ರಿ ಸರ್.
7: ಇಟ್ಟಿ ಪರಿ ಹರಡಕತ್ತಾನ?
8: ಹ್ಮ್,
9: ಏನ್ ಹರಡಕತ್ತೀನ್ರಿ? ಅವ್ರ ಹೊಡ್ಯಾಕ್ ಬಂದ್ರೆ ಸುಮ್ನೆ ಇರ್ಬೇಕನ್ರಿ ನಾನು? ಅದಕ್ಕೆ ನಾ ಹೊಳ್ಳೋಳ ಅಂದಿನ ಅವ್ರಿಗೆ.
8: ಅಲ್ಲ, ನಿಂದ ತಪ್ಪದ, ನಿಂದ ತಪ್ಪ ಇಟ್ಕೊಂಡೆ ಇಷ್ಟು ನೀನು ಜೋರ್ ಮಾಡಕತ್ತೀಯ ಅವ್ರ ಮೇಲೆ?
9: ಏನ್ ತಪ್ಪೈತ್ರಿ ನಂದು? ನಾ ಬೈಕ್ ಹಚ್ಚೀನಿ, ನಾನು ಫೋನ್ಯಾಗ ಮಾತಾಡ್ಕೊಂತ ನಿಂತೇನೆ. ಹಿಂದಿರ್ಬಾರ್ದನ ಬೈಕ್ ಹಚ್ಚಬಾರ್ದನ?
7: ಅಲ್ಲಪ್ಪ, ಅಲ್ಲಿ ನೋಡ್ಲಿ ಬೋರ್ಡ್
8: ಕಾಣಿಸ್ತಾ ಹೌದು. ಮತ್ತೆ ಅಷ್ಟು ಗೊತ್ತಿಲ್ಲ ನಿಂಗೆ, ಕಾಮನ್ ಸೆನ್ಸ್ ಗೊತ್ತಿಲ್ಲ. ಗಾಡಿ ಹೊಡಿತಿ ಇಷ್ಟು,
9: ಅದು ನಂಬರ್ ಪಾರ್ಕಿಂಗ್ ಅಂತ ಅನ್ಕೊಂಡಿನ್ರಿ ನಾನು. ಅದು ಏನ ನೋ ಪಾರ್ಕಿಂಗ್ ಅಂತ?
8: ದಡ್ಡ ಇದು ಏನು ಹುಚ್ಚು ಹುಡುಗದನ್ರಿ ಸರ್?
7: ಅಲ್ಲ, ನೋ ಪಾರ್ಕಿಂಗ್ ಬರ್ದು
8: ನಂಬರ್
9: ಪಾರ್ಕಿಂಗ್ ನಂಬರ್ ಪಾರ್ಕಿಂಗ್ ಅಂತ ಐತೆ ಅಲ್ರಿ. ಅದು
7: ಏನೋ ಅಂದ್ರೆ ನಂಬರ್ ಆಗುತ್ತೆ,
9: ನಂಬರ್ ಅಂತ ಬರಿತೀವಲ್ಲ ನಾವು.
8: ಇಲ್ಲ ಇಲ್ಲ,
9: ನಮ್ಮ ಮಾಸ್ತರ್ ಹಂಗೆ
8: ಏನಾರ ಒಂದ್ ಹೇಳ್ತೇನೆ ನೋಡ್ರಿ. ಇವಾ ಶಿಕ್ಷಕರ ಮೇಲೆ ಅಪವಾದ ಕೊಡ್ತಾನ,
7: ಮಾಸ್ತರ್ ಮೇಲೆ ಅಪವಾದ ಕೊಡ್ತೀನಿ.
9: ಏನ್ ಮಾಡ್ಬೇಕು ಹೇಳ್ರಿ ನಾನು?
8: ನೋ ಪಾರ್ಕಿಂಗ್ ಅಂದ್ರ ಅಲ್ಲಿ ಪಾರ್ಕ್ ಮಾಡಬಾರ್ದು ಗಾಡಿ ಅಂದಂಗ, ಅಲ್ಲಿ ಗಾಡಿ ನಿಂದ್ರಿಸಬಾರ್ದು.

0: ಒಂದೇ ತಪ್ಪು, ಎರಡನೇ ತಪ್ಪು ಬಸ್ ಸ್ಟ್ಯಾಂಡಲ್ಲಿ ನೀವು ಬರಲೇಬಾರ್ದು, ಎರಡನೇ ತಪ್ಪು.
1: ಏನಿಲ್ಲ ಸರ್, ನಮ್ಮ ದೋಸ್ತನ ಕಳ್ಸಕ್ ಬಂದಿದ್ದೆ ನಾನು, ನಾನೇನು ಬೇಕಂತ ಏನು ಬಂದಿಲ್ಲ ಇಲ್ಲಿ.
2: ಅಲ್ಲ ಬರವಲ್ಯಾಕ ಎಲ್ಲಿ ಪಾರ್ಕಿಂಗ್ ಅದ ಅಲ್ಲಿ ನಿಂದ್ರಿಸಬೇಕು.
1: ಮತ್ತೆ ಅದು ಮೇಲಾಗಿ ಹೋಗಿ ನಾ ಇಷ್ಟು ದೂರ ಎತ್ತೀನಿ
2: ಬಸ್ ಜಾಗ ನಿಂದ್ರಿಸೋದ್ರಲ್ಲಿ ನಿಂದ್ರಿಸಿ ನೀನು.
0: ಅದು ಬಸ್ ಹೊಳ್ಳಾಕ ಜಾಗ ಬೇಕು, ಅವ್ರು ಹೆಂಗ್ ಹೊಳಸ್ಕೋಬೇಕು ಹೇಳಿ, ಹೆಂಗ್ ಹೊಳಸ್ಬೇಕು. ಅದಕ್ಕೆ ನೋ ಪಾರ್ಕಿಂಗ್ ಹಾಕಿದ್ರೆ ಅಲ್ಲಿ ಯಾಕೆ ಹಚ್ಚ ಬೇಡ ತಿಳಿಯದಾರ ಅಂದ್ರೆ ಬಸ್ಗಳು ಹಿಂದ್ಗಡೆ ಬರ್ತಾವು, ಹಿಂದ್ಗಡೆ ಬಂದ್ರೆ ನಿಮ್ ಗಾಡಿಗಳಿಗೆ ಬಡಿತದೆ ಅಂತ ಅನ್ನೋ ಸಲಹೆ ಅವ್ರು ನೋ ಪಾರ್ಕಿಂಗ್ ಹಾಕಿದ್ದಾರೆ.
1: ಹೌದನ್ರಿ, ನನಗೆ ಸರ್ ಮೋಸ್ಟ್ಲಿ ನೀವು ಸರ್ ಇದ್ದಂಗೆ ಕಾಣ್ತೀರಿ. ಹೌದಲ್ರಿ,
0: ಟೀಚರ್ಸ್ ಅದೇವಪ್ಪ,
2: ಟೀಚರ್ಸ್ ಅದೀವಿ ನಾವು. ಅಲ್ಲ ಲೈಸೆನ್ಸ್ ಐತಿಲ್ಲ ನಿಂದು?
1: ಲೈಸೆನ್ಸ್ ಇಲ್ರಿ ಮೇಡಮ್,
0: 18 ವರ್ಷ ಕೆಳಗಡೆ 18 ವರ್ಷನೂ ಆಗಿರಲಿಲ್ಲ. ಏನಾದ್ರೂ
2: ಫೈನ್ ಹಾಕ್ತಾರಾ ನಿಮಗೆ?
1: ಅಲ್ರಿ, ನನಗೆ ಏನ ಮೀಸಿನ ಬಂದಿಲ್ಲ 18 ವರ್ಷ.
2: 18 ವಯಸ್ಸು ಆಗಿಲ್ಲ ಅಂದ್ರೆ ನಿನಗೆ
0: ಕಾನೂನು ಗೊತ್ತಿಲ್ಲ ನಿನಗೆ?
1: ಏನ್ 16 ವರ್ಷಕ್ಕ ಗಾಡಿ ಹೊಡಿಬಾರ್ದನ್ರಿ?
0: ಹೌದು,
2: 18
1: ವರ್ಷ
0: ಆದ್ಮೇಲೆ ಸಿಕ್ ನೋಡು ಗೊತ್ತಾಗತ್ತೆ.
2: ನಿಮ್ ತಂದೆ ತಾಯಿ ಶಿಕ್ಷೆ ಆಗ್ತದ?
0: ದಂಡ ಕಟ್ತಾರ ಅಥವಾ 3 ವರ್ಷ?
1: ನಮ್ಮವ್ವ ಊರಾಗ ಅದಾರ್ರಿ, ನಾನು ರೂಮ್ನಾಗ ಇರ್ತೀನಿ ನಾನು.
0: ಅಲ್ಲ, ನಿನ್ ಪಾಲಕರಿಗೆ 3 ವರ್ಷ ಸಜೆ ಐತಿ, ಎಲ್ಲ 25,000 ರೂಪಾಯಿ ದಂಡ ಐತಿ.
2: ಇಷ್ಟೆಲ್ಲ ಅದ ಗೊತ್ತಿಲ್ಲ ತಮ್ಮ ನಿನಗ?
1: ನನ್ ಗೊತ್ತಿಲ್ರಿ ಇದು ಅಂದ್ರೆ. ಈಗ ನಮ್ಮ ಅಪ್ಪ ನಮಗೂ ದಂಡ ಬಿಡ್ತೈತನ್ರಿ?
0: ಇದನ್ನೇ ಆಗಿಲ್ಲ ನಿನಗೆ, ಪಾಲಕರು ಹೆಂಗ್ ಕೊಟ್ರು ಯಾರು ಗೊತ್ತಿನ? 16 ವರ್ಷಕ್ಕೆ ಹೆಂಗ್ ಕೊಟ್ರು ನನಗೆ ತಿಳಿತಾ ಇಲ್ಲ.
1: ನಮ್ಮ ಅಪ್ಪಗ ನಾನು ಬಾಯಿಗೆ ತಗೊಂತೇನೆ ಅಂತ ಹೇಳಿಲ್ರಿ, ನಾ ಏನೋ ಒಂದ್ ಸುಳ್ಳು ಹೇಳಿದೆ, ಸಾಲಿ ಫೀಸ್ ಕಟ್ಬೇಕಂತ ರೊಕ್ಕ ಇಸ್ಕೊಂಡೆ. ರೊಕ್ಕ ಇಸ್ಕೊಂಡು ಅದನ್ನ ನಮ್ ದೋಸ್ತ್ ಒಂದಿಷ್ಟು ಹಾಕಿ ನಾನು ತಗೊಂಡು ಇದನ್ನ ಒಂಟಿ ಬೈಕ್ ತಗೊಂಡಿಲ್ಲ ನಾನು. ಇದು ಭಾರಿ ಸ್ಪೀಡ್ ಹೋಗತ್ ಸರ್.
0: ಈ ಸ್ಪೀಡ್ ನಲ್ಲಿ ಎಷ್ಟೋ ಹುಡುಗರು ತಮ್ಮ ಅಮಾಯಕ ಜೀವನ ಕಳ್ಕೊಂಡು ಹೋಗ್ತದ ನಿನಗೆ?
2: ಮತ್ತೆ ಕೈಕಾಲ ಕಳ್ಕೊಂಡವ್ರ ಉದಾಹರಣೆ
0: ಎಷ್ಟೋ ಆಕ್ಸಿಡೆಂಟ್ಗಳು ಬರೀ ಅಮಾಯಕರ ಕೈಯಾಗ ಕೊಟ್ಟದಕ್ಕೆ. ಯಾಕಂದ್ರೆ ನಿಮ್ಗೇನು ಇರ್ತದೆ, ಜೋಶ್ ಇರ್ತದೆ, ಒಂದು ರೂಲ್ಸ್ ಗೊತ್ತಿರಲ್ಲ, ಒಂದು ರೆಗ್ಯುಲೇಷನ್ ಗೊತ್ತಿರಂಗಿಲ್ಲ, ಎಲ್ಲಿ ಸ್ಟಾಪ್ ಮಾಡ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ, ಯಾಕಡೆ ಹೊರಡ್ಬೇಕು
2: ನೋಡಿ. ಹುಮ್ರಂಗ್ ಗಾಡಿ ಹೊಡ್ಕೊಂಡು ಬಂದ್ ಮತ್ತೆ ಅವ್ರಿಗೆ ಹೊಡಿಲಿಕ್ಕೆ ನಿಂತಿದ್ದೆ ಡ್ರೈವರ್ಗ ಜಗಳ.
1: ಏನೈತ್ರಿ ಏನೈತ್ರಿ ಜೀವನದಾಗ
0: ಒಂದಿಟ್ಟು
2: ಏನ್ ಮಾತಾಡ್ತೀವೋ ಹುಚ್ಚರಂಗ?
0: ಒಂದ್ ಸ್ವಲ್ಪ ನೋಡ್ ಕಲಿ ಜೀವನದಾಗ. ಅಬ್ದುಲ್ ಕಲಾಂ ಅವ್ರು ಅದಾರ ರಾಷ್ಟ್ರಪತಿ, ಅವ್ರು ಹೆಂಗ್ ಕಲ್ತರು ಅಂತವ್ರೊಂದು ಒಂದು ಇಟ್ಟುಕೊಂದು. ಒಂದು ಸುಭಾಷ್ ಚಂದ್ರ ಬೋಸ್ ಅಂತಾರ ಇದು ಇಟ್ಕೊ, ದೊಡ್ಡ ದೊಡ್ಡ ಅಮ್ಮ ನೇತಾಜಿ ಗಾಂಧಿ ಅಂತಾರ ಅವ್ರದೊಂದು ಇದು ಇಟ್ಕೊ, ಇಂಥವ್ರದ್ದೆಲ್ಲ ಇಟ್ಕೊಂಡು ಮುಂದ್ಗಡೆ ಓದ್ಬೇಕಲ್ಲ ನೀನು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಂತ ಎಷ್ಟೋ ಡಿಗ್ರಿಗಳನ್ನು ತೊಗೊಂಡಾರ ಅವ್ರು, ಅವ್ರದ್ದು ನೋಡು. ಇಂಥವ್ರೊಬ್ಬರದ್ದು
2: ಯಾರು ಹೋಗಿ ನೀ ಎಲ್ಲ ಪಾಠ ಕಲಿತಿಲ್ಲಪ್ಪ, ಏನು ಇದನ್ನೇ ಮಾಡ್ತೀವೋ ಬರೇ?
1: ದಿನ ಏನು ಹೋಗಿಲ್ಲರಿ ಮೇಡಮ್, ಯಾರ ದಿನಕ್ಕೊಮ್ಮೆ ಹೋಗ್ತೀನಿ.
2: ಏ ಹಂಗೆಲ್ಲ ಮಾಡ್ಬೇಡ, ದಿನ ಸ್ಕೂಲಿಗೆ ಹೋಗು.
0: ಮೇಡಮ್ ಅವ್ರು ಬೇಕಾದ್ರೆ ಟ್ಯೂಷನ್ ತಗೋತಾರ ಅಮ್ಮ ಸಾಯಂಕಾಲ ಅಂತ. ನೀವು ಒಂದು ಸ್ವಲ್ಪ ಚಲೋ ಒಂದು ವ್ಯಕ್ತಿಯಾಗು.
1: ಸಾರಿ ಸರ್, ನನಗೆ ಗೊತ್ತಿರ್ಲಿಲ್ಲರಿ, ನನಗೆ ಭಾಳ ತಿಳುವಳಿಕೆ ಬರಂಗ ಹೇಳಿದ್ರಿ. ನಾ ಇನ್ನೊಮ್ಮೆ ಇಲ್ಲಿ ನೋ ಪಾರ್ಕಿಂಗ್ ಇದ್ದಲ್ಲಿ ಗಾಡಿ ಹತ್ತಂಗಿಲ್ರಿ, ಮತ್ತು ನಾ ಯಾರ ಮೇಲೆ ಉದ್ದಾಡತನ ಮಾಡೋದಿಲ್ರಿ, ಮತ್ತು ಬಸ್ ಸ್ಟ್ಯಾಂಡ್ ಒಳಗೆ ಬರಂಗಿಲ್ಲ ಸರ್ ನಾ. ಮತ್ತು ಈ ರಾಷ್ಟ್ರೀಯ ನಾಯಕರು ದೊಡ್ಡ ದೊಡ್ಡವ್ರು ಆಗ್ಯಾರಲ್ಲ, ಅವ್ರ ಜೀವನ ಚರಿತ್ರೆ ಓದ್ತೀನಿ. ಅದಕ್ಕೆ ಸರ್ ಇವತ್ತು ನನಗೆ ಭಾಳ ನೀವು ಹಿಡಿಸಿಬಿಟ್ರಿ ಮೇಡಮ್, ನಿಮ್ಗೆ ನಮಸ್ಕಾರ ಹೇಳ್ತೀನಿ, ಧನ್ಯವಾದಗಳು.
2: ಆಯ್ತು, ಹೋಗ್ಬಾ ಹುಷಾರಾಗಿ ಹೋಗ್ಬಾ. ಇನ್ಮೇಲೆ 18 ವಯಸ್ಸು ಆಗಿ ನಿನಗೆ ಲೈಸೆನ್ಸ್ ಸಿಕ್ಕ ಮೇಲೆ ಗಾಡಿ ಹೊಡಿಬೇಕು, ಅಷ್ಟು ತನ ಈ ಗಾಡಿ ಊರಾಗ ಕಳಿಸ್ಬೇಕು.
1: ಆಯ್ತು, ಹಂಗಾದ್ರೆ ಒಂದು ಕೆಲಸ ಮಾಡಿಬಿಡ್ತೀನಿ, ಈ ಬೈಕ್ನ ಮಾರಿಬಿಡ್ತೀನಿ, ಮಾರಿ ಇನ್ಮೇಲೆ ನಾನು ಸರಿಯಾಗಿ ಸಾಲಿ ಕಲಿತೀನಿ, ಸರಿಯಾಗಿ ರಿಸಲ್ಟ್ ತಗೊಳ್ತೀನಿ, ನಮ್ಮ ತಂದೆ ತಾಯಿಗೆ ಹೆಸರು
2: ಹೆಸರಿನ,
1: ಆಮೇಲೆ ನನಗೆ ಕಲಿಸಿದ ಎಲ್ಲ
2: ಶಾಣೆ ಅದಾನ ನೋಡ್ರಿ ಹುಡುಗ, ಶಾಣೆ ಅದಾನ, ಅವನಿಗೆ ಹೇಳೋರು ಯಾರು ಇದ್ದಿದ್ದಿಲ್ಲ ಅಷ್ಟೇ
0: ದಾರಿ ತೋರಿಸೋರು ಯಾರು.
2: ಆಯ್ತಪ್ಪ, ಒಳ್ಳೇದಾಗ್ಲಿ, ನಿನಗೆ ಹೋಗ್ಬಾ.
1: ನಮಸ್ಕಾರ ಮೇಡಮ್. ನಮಸ್ಕಾರ ಸರ್.
0: ನಮಸ್ಕಾರ, ನಮಸ್ಕಾರ.
3: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ನೇತಾಜಿ ಗಾಂಧಿ, ಶ್ರೀಶೈಲ್ ಚಿಂತಾಮಣಿ ಹಾಗೂ ಶೈಲಾ ಯರ್ನಾಳ್.

ಪ್ರಿಯ ಕೇಳುಗರೇ ನಮಸ್ಕಾರ. ಇಂದಿನ ನೀತಿ ಕಥೆಗೆ ಸ್ವಾಗತ. ಒಮ್ಮೆ ಒಂದು ಕತ್ತೆ ಒಂದು ಹಾಳು ಬಾವಿಯಲ್ಲಿ ಬಿದ್ದಿತು. ಅದರ ಮಾಲೀಕ ಯೋಚಿಸಿದ, ಇದಂತೂ ಮುದಿಯಾಯ್ತು, ಇದರಿಂದ ಏನು ಲಾಭ? ಈ ಬಾವಿಯನ್ನ ಮುಚ್ಚಿ ಬಿಡೋಣ, ಇದರಿಂದ ಕತ್ತೆಯನ್ನ ಹೂತಂತೆಯೂ ಆಗುತ್ತದೆ ಮತ್ತು ಬಾವಿಯನ್ನ ಸಮ ಮಾಡಿದಂತೆಯೂ ಆಗುತ್ತದೆ ಅಂತ ಯೋಚನೆ ಮಾಡಿದ. ಆ ಬಾವಿಗೆ ಮಣ್ಣು ಹಾಕ್ತಾ ಹೋದ. ಬಾವಿಯಲ್ಲಿದ್ದ ಕತ್ತೆಯು ಈ ರೀತಿಯಾಗಿ ಯೋಚನೆ ಮಾಡಿತು, ನನ್ನ ಯಜಮಾನ ಎಷ್ಟು ಒಳ್ಳೆಯವನು, ನಾನು ಮೇಲೆ ಬರಲು ಬಾವಿಗೆ ಮಣ್ಣು ಹಾಕುತ್ತಿದ್ದಾನೆ. ಆ ಕತ್ತೆ ತನ್ನ ಮೈಯ ಮೇಲೆ ಮಣ್ಣು ಬೀಳುತ್ತಾ ಹೋದಂತೆ ತನ್ನ ಮೈಯ ಮೇಲಿನ ಮಣ್ಣನ್ನ ಕೊಡವಿಕೊಳ್ಳುತ್ತಾ ಹೋಯಿತು. ಮಣ್ಣನ್ನು ಕೊಡವಿಕೊಳ್ಳುತ್ತಾ ಮಣ್ಣಿನ ಮೇಲೆ ಹತ್ತಿ ನಿಲ್ಲುತ್ತಾ ಹೋಯಿತು. ಹೀಗೆ ಮಾಡುತ್ತಾ ಮಾಡುತ್ತಾ ಅದು

ನಿಧಾನವಾಗಿ ಬಾವಿಯಿಂದ ಮೇಲೆ ಬಂದು ಬಿಟ್ಟಿತು. ಶ್ರೋತೃಗಳೇ, ಈ ಕಥೆಯ ನೀತಿ ತಿಳಿತಲ್ಲ, ಬೇರೆಯವರು ಕೆಟ್ಟದಾಗಿ ಯೋಚನೆ ಮಾಡಿದ್ರು ಕೂಡ ನಾವು ಒಳ್ಳೆಯ ವಿಚಾರ ಮಾಡುವುದರಿಂದ ನಮಗೆ ಒಳ್ಳೆಯದೇ ಆಗುತ್ತದೆ. ಕೇಳುಗರೆ, ನೀತಿ ಕಥೆಯನ್ನ ಕೇಳಿದ್ರಲ್ಲ, ನಮಸ್ಕಾರ.

0: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
0: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಭಾರತ ಬ್ರಿಟೇನ ದೇಶಯೋಃ ವ್ಯಾಪಕ ಆರ್ಥಿಕ ಏವಂ ವಾಣಿಜ್ಯಿಕ ಸಂಧಿಃ ಅದ್ಯತನ ಕಾರ್ಯಾನ್ವಿತೋ ಜಾತಃ. ಅಯಂ ಸಂಧಿಃ ಭಾರತಸ್ಯ ಕೃಷಕೇಭ್ಯಃ ಉದ್ಯಮೇಭ್ಯಃ ಸೂಕ್ಷ್ಮ ಲಘು ಮಧ್ಯಮೋದ್ಯಮೇಭ್ಯಶ್ಚ ನವೀನಾಂ ಗತಿಂ ಪ್ರದಾಸ್ಯತೀತಿ ಪ್ರಖ್ಯಾತವಾನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ ಗೋಯಲಃ ಆಶ್ವಸಿತವಾನ್ ಯತ್ ವ್ಯಾಪಕ ಆರ್ಥಿಕ ಏವಂ ವಾಣಿಜ್ಯಿಕ ಸಂಧ್ಯಂತರ್ಗತಂ ದುಗ್ಧೋತ್ಪಾದನಾನಿ ಶಾಕಾನಿ ಖಾದ್ಯತೈಲಾನಿ ಇತ್ಯಾಖ್ಯಾನಿ ಕೃಷಿ ಉತ್ಪಾದನಾನಿ ಪೂರ್ಣರೂಪೇಣ ಸಂತಿ ಸುರಕ್ಷಿತಾನಿ. ರಾಷ್ಟ್ರಪತಿ ಪದಾಸೀನ ದ್ರೌಪದೀ ಮುರ್ಮುಃ ಸಮಾಜಸ್ಯ ಮಹತೆ ಕಲ್ಯಾಣಾಯ ಆಯುರ್ವೇದೆ ಆಧುನಿಕ ಪ್ರವಿಧೀನಾಂ ಉಪಯೋಗಾಯ ಆಹ್ವಾನಂ ವ್ಯದಧಾತ್. ಭಾರತೇನ ಸಂಯುಕ್ತ ರಾಷ್ಟ್ರ ಸುರಕ್ಷಾ ಪರಿಷದಃ ಪರಿಷ್ಕಾರಾಯ ಕೃತಃ ದೃಢಾಗ್ರಹಃ ಸಂಕೇತಿತಂಚ ಯತ್ ವಿಷಯೇಸ್ಮಿನ್ ಶಿಥಿಲತ್ವೇನ ಸಂಯುಕ್ತ ರಾಷ್ಟ್ರೇ ಜನಾನಾಂ ಕ್ಷೀಯತೆ ನಿರಂತರಂ ವಿಶ್ವಾಸಃ. ಅದ್ಯತಾವತ್ ಒಡಿಶಾ ರಾಜ್ಯೇ ಪ್ರಚಂಡ ವೃಷ್ಟಿಯೈ ಪ್ರಸಾರಿತಾಸ್ತಿ ರಕ್ತವರ್ಣೀಯ ಸಂಚೇತನ. ಅಪಿ ಚ ಫಿಫಾ ವಿಶ್ವಚಷಕೆ ಅದ್ಯ ರಾತ್ರೌ ಅಟ್ಲಾಂಟಾ ಕ್ರೀಡಾಂಗಣೆ ದ್ವಿತೀಯೇ ಉಪಾಂತ್ಯ ಚಕ್ರೀಯ ದ್ವಂದ್ವೇ ಅರ್ಜೆಂಟೀನಾ ದೇಶಃ ಇಂಗ್ಲೆಂಡ್ ದೇಶೇನ ಸಾಕಂ ಪ್ರತಿಸ್ಪರ್ಧಿಷ್ಯತಿ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಪ್ರಾವೋಚತ್ ಯತ್ ಅದ್ಯತನ ಕಾರ್ಯಾನ್ವಿತ ವ್ಯಾಪಕ ಆರ್ಥಿಕ ಏವಂ ವಾಣಿಜ್ಯಿಕ ಸಂಧಿಃ ಸಹೈವ ಸಾಮಾಜಿಕ ಸುರಕ್ಷಾ ಸಹಯೋಗಃ ಭಾರತ ಬ್ರಿಟೇನ ದೇಶಯೋಃ ಸಹಭಾಗಿತಾಯಾಃ ಕಶ್ಚನ ಮಹತ್ವಪೂರ್ಣ ಸ್ತಂಭಃ ವರ್ತತೆ. ಕೇಂದ್ರೀಯ ವಾಣಿಜ್ಯೋದ್ಯೋಗ ಮಂತ್ರಿಣಃ ಪಿಯೂಷ ಗೋಯಲಸ್ಯ ಸಾಮಾಜಿಕ ಸಂಜಾಲೀಯ ಸಂದೇಶಂ ಪ್ರಸಾರಯತಾ ಪ್ರಧಾನಮಂತ್ರಿಣಾ ಇಮೆ ವಿಚಾರಾಃ ಪ್ರಕಟೀಕೃತಾಃ. ಪ್ರಧಾನಮಂತ್ರಿಣಾ ಕಥಿತಂ ಯತ್ ಇಯಂ CETA ಪ್ರಣಾಳೀ ಭಾರತಸ್ಯ ಕೃಷಕೇಭ್ಯಃ ಉದ್ಯಮೇಭ್ಯಃ ಸೂಕ್ಷ್ಮ ಲಘು ಮಧ್ಯಮೋದ್ಯಮೇಭ್ಯಶ್ಚ ನವೀನಾಂ ಗತಿಂ ಪ್ರದಾಸ್ಯತಿ ಯೇನ ನೈಕಾನಿ ಜೀವಂತ ಕ್ಷೇತ್ರಾಣಿ ಬ್ರಿಟೇನ ವಿಪಣ್ಯಾಂ ದೃಢತಾಂ ಪ್ರಾಪ್ಸ್ಯಂತಿ. ತೇನ ಪ್ರತಿಪಾದಿತಂ ಯತ್ ಇದಂ ತಂತ್ರಂ ಪ್ರೌದ್ಯೋಗಿಕ್ಯಾಃ ವ್ಯಾವಸಾಯಿಕ ಸೇವಾನಾಂ ನವೋನ್ಮೇಷಸ್ಯ ಚ ಕ್ಷೇತ್ರೇ ಪಾರಸ್ಪರಿಕ ಸಹಯೋಗಂ ಪ್ರಗಾಢಂ ವಿಧಾಸ್ಯತಿ ಸಹೈವ ಕುಶಲಾನಾಂ ಭಾರತೀಯ ಪ್ರತಿಭಾನಾಂ ಗತಿಶೀಲತಾಂ ಪ್ರಬಲೀಕರಿಷ್ಯತಿ. ಅದ್ಯೈವ ಕಾರ್ಯಾನ್ವಿತೆ ಅಸ್ಯ ಸಾಮಾಜಿಕ ಸುರಕ್ಷಾ ಸಹಯೋಗಸ್ಯ ಅಥವಾ ದ್ವಿಗುಣ ಅಂಶದಾನ ಅಭಿಸಮಯಸ್ಯ ಸಂದರ್ಭೆ ಪ್ರಧಾನಮಂತ್ರಿಣಾ ಪ್ರೋಕ್ತಂ ಯತ್ ಇದಂ ಬ್ರಿಟೇನ ದೇಶೇ ಅಸ್ಥಾಯಿ ರೂಪೇಣ ಕಾರ್ಯರತೇಭ್ಯಃ ಭಾರತೀಯ ವ್ಯವಸಾಯಿಕೇಭ್ಯಃ ಅಮೂಲ್ಯಂ ಸಾಹಾಯ್ಯಂ ಪ್ರದಾಸ್ಯತಿ ಅಥ ಚ ಭಾರತೀಯ ಪ್ರತಿಷ್ಠಾನಾನಾಂ ಪ್ರತಿಸ್ಪರ್ಧಾತ್ಮಕ ಕ್ಷಮತಾಂ ಸುದೃಢೀಕರಿಷ್ಯತಿ. ಅಯಂ ದ್ವಿಗುಣ ಅಂಶದಾನ ಅಭಿಸಮಯ ಸಂಯುಕ್ತ ಸಾಮ್ರಾಜ್ಯೆ ಭಾರತೀಯ ವ್ಯವಸಾಯಿಕಾನಾಂ ಗತಿಶೀಲತಾಂ ಪ್ರತಿಸ್ಪರ್ಧಾಂ ಚ ವರ್ಧಯಿಷ್ಯತಿ. ಶ್ರೀಮೋದಿನಾ ಸ್ಪಷ್ಟೀಕೃತಂ ಯತ್ ಅಯಂ ಕ್ಷಣಃ ಭಾರತ ಬ್ರಿಟೇನ ಲೋಕತಂತ್ರಯೋಃ ಪಾರಸ್ಪರಿಕ ವಿಶ್ವಾಸಂ ತಥಾ ಚ ವಾಣಿಜ್ಯ ಪ್ರೌದ್ಯೋಗಿಕಿ ನಿವೇಶ ನವೋನ್ಮೇಷೈಃ ಸಂಚಾಲಿತಂ ಭವಿಷ್ಯೋನ್ಮುಖ ಸಹಭಾಗಿತಾ ನಿರ್ಮಾಣಸ್ಯ ಸಂಕಲ್ಪಂ ಪ್ರದರ್ಶಯತಿ. ಪ್ರಧಾನಮಂತ್ರಿಣಾ ವಿಶೇಷ ರೂಪೇಣ ಸಮುಲ್ಲಿಖಿತಂ ಯತ್ ಭಾರತ ಬ್ರಿಟೇನ ದೇಶೌ ಪಾರಸ್ಪರಿಕ ಸಮೃದ್ಧಯ ನಿರಂತರಂ ಮಿಲಿತ್ವಾ ಕಾರ್ಯಂ ಕರಿಷ್ಯತಃ. ರಾಷ್ಟ್ರಪತಿ ಪದಾಸೀನಾ

ಹಕ್ಕಿ ಹೊಡೆಯೋ ಸೀಟಿನ ಸುಮ್ಮನೆ ಹಾಗೆ ಕಣ್ಮುಚ್ಕೊಂಡು ಕೇಳ್ತಾ ಹೋದ್ರೆ ಮನಸ್ಸು ಚಕ್ಲ ಹಾಕೊಂಡು ಧ್ಯಾನಕ್ಕೆ ಕೂತ್ಕೊಳ್ಳುತ್ತಂತೆ. ಮೈನ ಹಕ್ಕಿ ಹಾಡೋದ್ನ ಕೇಳಿದ್ರೆ ಪಾಸಿಟಿವ್ ಮೂಡ್ ಬರ್ತದೆ. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಮೆದುಳಲ್ಲಿ ಕಾರ್ಟಿಸೋಲ್ ಹಾರ್ಮೋನು ಕಡಿಮೆ ಆಗುತ್ತೆ. ಈಗ ಎಷ್ಟೇ ಬಿಪಿ ಇದ್ರೂ ಜರ್ರನೆ ಅಂತ ಇಳಿದೋಗುತ್ತೆ. ಡೊಪಮೈನ್ ನಂತಹ ಹಾರ್ಮೋನ್ ಬಿಡುಗಡೆ ಆಗೋದ್ರಿಂದ ಮನಸ್ಸು ನಿರಾಳ ಆಗುತ್ತೆ. ಹಕ್ಕಿಗಳ ಗಂಟ್ಲಲ್ಲೇ ಹಾಸ್ಪಿಟ್ಲು ತೆರೆದವನೇ ಆ ಶಿವ. ಹಕ್ಕಿಗಳ ನಿರ್ಮಲವಾದ ಭಾವದ ಚಿಲಿಪಿಲಿಗಳು ಕೇಳಿದ್ರೆ ಮನುಷ್ಯನ ಮಾನಸಿಕ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಕಿಂಗ್ಸ್ ಲಂಡನ್ ಕಾಲೇಜಿನ ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ಖಿನ್ನತೆಗೆ ಒಳಗಾಗುವ ಮನಸ್ಸುಗಳಿಗೆ ಹಕ್ಕಿಗಳ ದನಿಗಿಂತ ಬೇರೆ ಮದ್ದಿಲ್ಲ. ಒಂದು ಸಲ ಹಕ್ಕಿಗಳ ಚಿಲಿಪಿಲಿ ಕೇಳಿದ್ರೆ ಸಾಕು, 8 ಗಂಟೆ ಮನಸ್ಸಿನಲ್ಲಿ ಅದರ ವಾಯ್ಸು ಓಡ್ತಾ ಇರುತ್ತೆ. ಅದಕ್ಕೆ ಅಮೆರಿಕಾದವರು ಪ್ರಕೃತಿ ನಾಡಿಗೆ ಅಂತ ಶುರು ಮಾಡಿದ್ದು ಅವರು ಬಿಡಿ. ಉತ್ತರಾಖಂಡದ ರಾಣಿಖೇತ್ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಹೀಲಿಂಗ್ ಸೆಂಟರ್ ಅಂತ ಮಾಡಿದ್ದಾರೆ. ಇಲ್ಲಿ ಫೈನ್ ಮರದ ಮೇಲೆ ಬರೋ ಹಕ್ಕಿಗಳ ಸಂಗೀತ ಕಚೇರಿನ ಕೇಳಬಹುದು. ನಮ್ಮ ಕಬನ್ ಪಾರ್ಕ್ ಲಾಲ್ಬಾಗ್ಗಳಲ್ಲಿ ಸೌಂಡ್ ಮೆಡಿಟೇಷನ್ ಅಂತ ಶುರು ಮಾಡಿ ಟುವಿ ಟುವಿ ಎಂದು ಹಾಡುವ ಹೊಸ ಹಕ್ಕಿ ತೋರಿಸೋ ಕೆಲಸ ಮಾಡ್ತಾ ಇದ್ದಾರಂತೆ. ನಿಜವಾದ ಕೆಲಸ ಅಂದ್ರೆ ಇದಪ್ಪ, ಮೊನ್ನೆ ಗುಜರಾತ್ನ ಪೋರ್ಬಂದರ್ನ ಅರೇಬಿಯನ್ ಸಮುದ್ರ ದಾಟಿ ಒಮನ್ ಮಸ್ಕತ್ನ ತಲುಪ್ತಾ ಇಲ್ಲ ನಮ್ಮ ಶಾಂಡಿಲ್ಯ ನೌಕೆ. ಅದೇಕೆ ಎಂಜಿನ್ನೇ ಇಲ್ವಂತೆ. ಬಪ್ಪರೆ, ಎಂಜಿನ್ ಬಳಸದೆ ಇದ್ರೆ ಜಗತ್ತೇ ಮುಂದ್ ಹೋಗಲ್ಲ. ಅಂತ ಕಾಲದಲ್ಲಿ ಎಂಜಿನ್ ಇಲ್ದೆ ಹಡಗ್ನ ತಯಾರು ಮಾಡಿದ್ದಾರೆ ನಮ್ಮವರು. ಗಾಳಿ ದಿಕ್ಕನ್ನ ನೋಡ್ಕೊಂಡು ಅದು ಚಲಿಸುತ್ತೆ. ಅದ್ಕಂತಲೇ 2 ಚೌಕಾಕಾರದ ಆಯಿಗಳಿವೆ. ಎಮರ್ಜೆನ್ಸಿಗೆ ಇರ್ಲಿ ಅಂತ 2 ದೊಡ್ಡ ಹುಟ್ಟುಗಳು ಇದ್ರಲ್ಲಿಟ್ಟಿದ್ದಾರೆ. ತಂತ್ರಜ್ಞಾನ ಮುಂದಿರೋ ಈ ಕಾಲದಲ್ಲಿ ಏನಿದು ಪಡಿಪಾಟ್ಲು ಅನ್ಬೇಡಿ. ವಿಶ್ವದಲ್ಲಿ ಹೀಗೆ ಎಂಜಿನ್ ಇಲ್ಲದ ನೌಕೆ ಇರೋದು ಇದೊಂದೇ ಅಂತೆ. 2000 ವರ್ಷಗಳ ಹಿಂದೆ ನಮ್ಮಲ್ಲಿ ಟ್ಯಾಂಕೈ ಅನ್ನೋ ತಂತ್ರಜ್ಞಾನ ಬಳಸ್ತಾ ಇದ್ರು. ಹಾಗಂದ್ರೆ ಸ್ವಿಚ್ಡ್ ಶಿಫ್ಟ್ ಬಿಲ್ಡಿಂಗ್ ಅಂತ, ಅಂದ್ರೆ ಮೂಳೆ ವೆಲ್ಡಿಂಗ್ ತಂತ್ರಜ್ಞಾನ ಬರೋ ಮೊದಲೇ ಆಳ ಸಮುದ್ರದಲ್ಲಿ ನೌಕೆನೇ ಓಡಿಸೋ ತಂತ್ರಜ್ಞಾನ ನಮ್ಮಲ್ಲಿತ್ತು. ಮರದ ಹಲಗೆಗಳನ್ನ ಇದಕ್ಕೆ ಬಳಸೋರು. ಸಾಂಪ್ರದಾಯಿಕ ತೆಂಗಿನ ನಾರನ್ನ ಉಪ್ಪಿನ ನೀರಲ್ಲಿ ನೆನೆಸೋರು. ಹೀಗೆ ನೆನೆಸಿದ್ರೆ ಅದು ಕೊಳೆಯಲ್ಲ, ಬದಲಿಗೆ ಗಟ್ಟಿಯಾಗುತ್ತಾ ಹೋಗುತ್ತೆ. ಮರದ ಹಲಗೆಗಳ ನಡುವೆ ಸಣ್ಣ ಸಂದುಗಳನ್ನು ಮುಚ್ಚೋಕೆ ನೈಸರ್ಗಿಕ ಗಮ್, ಅಂದ್ರೆ ಹತ್ತಿ ಗಿಡಮೂಲಿಕೆಗಳ ಕಾಂಡ ಮತ್ತು ಮೀನಿನ ಎಣ್ಣೆಯನ್ನ ಬಳಸಿ ಮಾಡಿರೋ ಗಮ್ ಅನ್ನ ಮೆತ್ತವರು ನೋಡಿ. ಆಗ ಒಂದೇ ಒಂದು ಹನಿ ನೀರು ಕೂಡ ಹಡಗಿನೊಳಗೆ ನುಗ್ಗೋಕೆ ಆಗ್ತಿರ್ಲಿಲ್ವಂತೆ. 9ನೇ ಶತಮಾನದ ಭೋಜರಾಜರ ಯುಕ್ತಿ ಕಲ್ಪತರು ಅನ್ನೋ ಪ್ರಾಚೀನ ಹಡಗು ನಿರ್ಮಾಣ ಟೆಕ್ನಿಕ್ಗಳನ್ನ ಈ ಹಡಗಿನಲ್ಲಿ ಬಳಸಲಾಗಿದೆ. 64 ಅಡಿ ಉದ್ದ 20 ಅಡಿ ಅಗಲದ ಈ ಹಡಗಿನಲ್ಲಿ 1500 ವರ್ಷದ ಹಿಂದಿನ ಅಜಂತ ಗುಹೆಗಳ 17 ಚಿತ್ರಗಳಿವೆ. ಅಂದಹಾಗೆ ಈ ಹಡಗಿನ ಹಾಯಿಗಳಲ್ಲಿ ನಮ್ಮ ಕದಂಬರ ಲಾಂಛನ ಗಂಡು ವಿರಂಡವಿದ್ದರೆ ಮುಂಭಾಗದಲ್ಲಿ ಸಿಂಹ ಬಳಸಿರೋದ್ರಿಂದ ನೋಡಕ್ಕೆ ಮಚ್ ಬ್ಯೂಟಿಫುಲ್. ಪ್ರಿಯ ಶ್ರೋತೃಗಳೇ, ಮುತ್ತು ಬಲೇ ದುಬಾರಿ. ಪೋಣಿಸಿದ ಮುತ್ತು ಅಷ್ಟೇ, ನಲ್ಲಿಗೆ ಕೊಡೋ ಮುತ್ತು ಅಷ್ಟೇ. ಆಡುವ ಮಾತಿಗಿಂತ ಮುತ್ತೇ ಪ್ರಥಮ, ಅದುವೇ ಜಗತ್ ನಿಯಮ. ಅದಕ್ಕೆ ನಮ್ಮ ಬೇಂದ್ರೆ ಅವರ ಮೂಡಲಮನೆಯ ಮುತ್ತಿನ ನೀರಿನ ಅಂದ್ರು. ಇದು ಒಂಥರ ಪ್ರಕೃತಿ ಕೊಟ್ಟ ಮುತ್ತೆ. ಈಗ ಜಗತ್ತನ್ನೇ ಮುತ್ಕೊಂಡಿರೋ ವಿಚಾರನೋ ಮುತ್ತಿನದೇ ಅಲ್ಲ. ಬ್ರೆಜಿಲ್ನ ರೆನಾಟೊ ಬಯಾ ಗಯಾ ಅವರ ಗೆಳತಿ ನೈರಾ ರಾಬರ್ಟೊ ರಿಬೈರೋ ಇಬ್ರು ಡಾಕ್ಟರು. ಸ್ವೆಥೋಸ್ಕೋಪ್ ಇಟ್ಟು ಬೇರೆಯವರ ಹಾರ್ಟ್ ಬೀಟ್ ಲಬ್ಡಪ್ ಅಂತ ಚೆಕ್ ಮಾಡೋದ್ ಬಿಟ್ಟು ಅವರ ಹೃದಯಗಳ ಬಡಿತವನ್ನೇ ಹೆಚ್ಚಿಸಿಕೊಂಡಿದ್ದಾರೆ.

0: ಆದ್ರೆ 30 ಸೆಕೆಂಡ್ಗಳಲ್ಲಿ 195 ಬಾರಿ ಮುತ್ತುಗಳನ್ನ ಕೊಟ್ಕೊಂಡು ಜಗತ್ ಸುದ್ದಿಯಾಗಿದ್ದಾರೆ. ಅಂದ್ರೆ ಪ್ರತಿ ಸೆಕೆಂಡ್ಗೆ 6ಕ್ಕೂ ಹೆಚ್ಚು ಬಾರಿ ಮುತ್ತು ಕೊಟ್ಟಿದ್ದಾರೆ. ಇದು ಗಿನ್ನಿಸ್ ದಾಖಲೆ. ಮುತ್ತು ಕೊಟ್ಟಿರೋದು ಸರಿಯಾಗಿದೆ ಇಲ್ವೋ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿರೋರು ತೀರ್ಪುಗಾರರು. ಇವೆಲ್ಲ ಯಾಕೆ ಮಾಡಿದ್ರಿ ಅಂದ್ರೆ ನಮ್ಮ ಪ್ರಪಂಚದ ಅತ್ಯುತ್ತಮ ಜೋಡಿಗಳು ಅನ್ಸ್ಕೊಳ್ಳೋಕೆ ಅಂತಾರೆ. ಇವರಿಗೆ ಎಂತ ಹುಚ್ಚು ಅಂದ್ರೆ ಈ ಅಪ್ಪ ಡಾಕ್ಟರ್ ರೆನಾಟೋ ಬೈಮಾಗಯ ಸುಮ್ಮನೆ ಅನ್ಕೋಬೇಡಿ. ಮುತ್ತು ಕೊಡೋದ್ಕಿಂತ ಮೊದಲು ನಮ್ಮ ಪಾದರಕ್ಷೆಗಳನ್ನ 210.66 ಡಿಗ್ರಿ ಕೋನದಲ್ಲಿ ಹಿಂದಕ್ಕೆ ತಿರುಗಿಸಿ ದಾಖಲೆ ಬರೆದಿದ್ದಾನೆ. ಪುಸ್ತಕ ಉಳಿಸೋದ್ರಲ್ಲಿ ಕೂಡ ಇವರು ಇನ್ನೊಂಥರ ಮೈಲಿಗಲ್ಲನ್ನ ನೆಟ್ಟಿದ್ದಾನೆ. ಆದ್ರೆ ದಾಖಲೆ ಮಾಡೋದು ಕೂಡ ಇವರಿಗೆ ಮುತ್ತು ಕೊಡೋ ಅಷ್ಟೇ ಸಲೀಸು ಅಂತ ಹೇಳ್ತಾ ಇದ್ದಾರೆ. ಈ ವಾರದ ರಸವಾರ್ತೆಯನ್ನ ಮುಗಿಸೋಣ, ಮುಂದಿನ ವಾರ ಭೇಟಿಯಾಗೋಣ. ಬರೆದವರು ಕಟ್ಟೆ ಗುರುರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಸಮಯ ಸರಿಯಾಗಿ 6:35. ಆಕಾಶವಾಣಿ ವಿಜಯಪುರ ಕೇಂದ್ರ ಒಂದು ಪ್ರಕಟಣೆ ಕೇಳಿ. ದಿನಾಂಕ 17/7/2026 ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಬೂಥನಾಳ್ ವಿಜಯಪುರದಲ್ಲಿ ಕಟ್ಲಾ ಮತ್ತು ರೋಹು ಮೀನು ಮರಿಗಳನ್ನು ತಲಾ 1 ರೂಪಾಯಿಯಂತೆ ಮಾರಾಟ ಮಾಡಲಾಗುವುದು. ರೈತರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಹಾಗೂ ಆಧಾರ್ ಕಾರ್ಡ್ ತರಬೇಕು ಎಂದು ಮುಖ್ಯಸ್ಥರು ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಭೂತನಾಳ್ ವಿಜಯಪುರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 9945959704 ಅಥವಾ 9900772205 ಅಥವಾ 9480518679 ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆಯನ್ನು ಕೇಳಿದಿರಿ.

0: ಸಮಯ ಸರಿಯಾಗಿ 6:37. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ.

0: ಹೆಣ್ಣೆಲ್ಲ.
1: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
2: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
1: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
2: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
1: ನಾವು ಸಮಾಜವನ್ನು ಬೆಳೆಸಿದರೆ
2: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕುಡಿಯಲು ಮಾತ್ರ ನೀರು ನೀಡುವಂತೆ ಕಾವೇರಿ ನಿಯಂತ್ರಣ ಸಮಿತಿ ಸಭೆ ಆದೇಶ, ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಬೆಡದಿ ಟೌನ್ಶಿಪ್ ವಿವಾದ, ಎರಡನೇ ಹಂತದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ಬೆಡದಿ ಟೌನ್ಶಿಪ್ಗಾಗಿ ರೈತರ ಜಮೀನನ್ನು ಫಲವಂತವಾಗಿ ವಶಪಡಿಸಿಕೊಳ್ಳುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜೈಲುಗಳ ಸುಧಾರಣೆಗೆ, ಅಕ್ರಮಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಬದ್ಧ, ಸಚಿವ ಪ್ರಿಯಾಂಕ್ ಖರ್ಗೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲ, ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಹೆಚ್ಚಿದ ಗರಿಷ್ಠ ತಾಪಮಾನ. ವಾರ್ತೆಗಳ ವಿವರ. ಕಾವೇರಿ ನೀರನ್ನು ಕುಡಿಯಲು ಮಾತ್ರ ಮೀಸಲು ಇಡಲುವಂತೆ ದೆಹಲಿಯಲ್ಲಿ ಇಂದು ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಭೆ ಆದೇಶ ನೀಡಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ನೀರು ಬಿಡಲು ಬೇಡಿಕೆ ಇಟ್ಟಿದ್ದು ರಾಜ್ಯದ ಅಧಿಕಾರಿಗಳು ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಎಂದು ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಂಡ್ಯ ರೈತರಿಗೆ ನೀರು ಬಿಡುಗಡೆ ಮಾಡುವ ಕುರಿತಂತೆ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ ಅವರು, ಇದೇ 28ಕ್ಕೆ ಸಿಡಬ್ಲ್ಯೂಆರ್ಸಿ ಸಭೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಬೆಳದಿ ಟೌನ್ಶಿಪ್ ಯೋಜನೆಗೆ ಪ್ರತಿಪಕ್ಷಗಳ ವಿರೋಧದ ನಡುವೆಯೇ ರಾಜ್ಯ ಸರ್ಕಾರ ಎರಡನೇ ಹಂತದ ಭೂಸ್ವಾಧೀನ ಪ್ರಕ್ರಿಯೆಯ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ಬಿಡದಿ ಹೋಬಳಿಯ 2550 ಎಕರೆ ಜಮೀನನ್ನು ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಅಧಿಕೃತ ಆದೇಶ ಹೊರಡಿಸಿದೆ. ಕೆಜಿ ಕೊಲ್ಲರಪಾಳ್ಯದಲ್ಲಿ ಒಟ್ಟು 315 ಎಕರೆ, ಬನ್ನಿಗಿರಿ ಗ್ರಾಮದಲ್ಲಿ ಒಟ್ಟು 775 ಎಕರೆ, 600 ಗುಂಟೆ, ಅರಳಾಳು ಸಂದ್ರದಲ್ಲಿ ಒಟ್ಟು 1460 ಎಕರೆ, 21 ಗುಂಟೆ ಜಮೀನನ್ನು ಭೂಸ್ವಾಧೀನಗೊಳಿಸುವಂತೆ ಆದೇಶದಲ್ಲಿ ತಿಳಿಸಲಾಗಿದೆ. ಬೆಡದಿ ಟೌನ್ಶಿಪ್ ವಿಚಾರದಲ್ಲಿ ಬಲವಂತವಾಗಿ ಯಾವುದೇ ರೈತರ ಜಮೀನು ಪಡೆದುಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಾಖಲೆ ಸಮೇತ ಹಲವು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಜಮೀನು ನೀಡಲು ಇಷ್ಟ ಇಲ್ಲದೇ ಇರುವವರು ಕೃಷಿ ಮುಂದುವರಿಸಬಹುದು ಎಂದು ತಿಳಿಸಿದ್ದಾರೆ. ಬಲವಂತವಾಗಿ ಯಾವುದೇ ರೈತರ ಒಂದು ಗುಂಟೆ ಜಮೀನನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಕುಮ್ಮಕ್ಕಿನಿಂದ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದು ರೈತರನ್ನು ತಪ್ಪುದಾರಿಗೆ ಎಳೆಯುವ ಸಂಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯನ್ನು 2 ತಿಂಗಳು ಮುಂದೂಡುವುದಾಗಿ ಹೇಳಿದ ಅವರು, ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಸಮಿತಿ ರಚಿಸುವ ಮೂಲಕ 2 ತಿಂಗಳಲ್ಲಿ ವರದಿ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬೆಳದಿ ಟೌನ್ಶಿಪ್ ಯೋಜನೆಗೆ ತಾವು ಶಂಕುಸ್ಥಾಪನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಯಾರ ಆಸ್ತಿ ಕೂಡ ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರ್ಬೋದು, ಯಾವ ಸ್ಟ್ರೈಕು ಬೇಡ. ಯಾರಿಗೂ ಬಲವಂತ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವರ ಹತ್ರ ನಾವು ದಂಧೆ ಮಾಡುವಂತ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗ್ಬೇಕು ಆಗ್ತದೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ನಾನು ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ.
0: ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಖೈದಿಗಳು ತಪ್ಪಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿ ಮತ್ತು ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈಗಾಗಲೇ ಓರ್ವ ಖೈದಿಯನ್ನು ಸೆರೆ ಹಿಡಿಯಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜೈಲುಗಳ ಸುಧಾರಣೆ, ಭದ್ರತಾ ವ್ಯವಸ್ಥೆಯ ಉನ್ನತೀಕರಣ ಮತ್ತು ಅಕ್ರಮಗಳಿಗೆ ಕಡಿವಾಣದಂತಹ ಕ್ರಮ ಕೈಗೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಟೀಕೆ ಮಾಡುತ್ತಿರುವಂತಹ ಬಿಜೆಪಿ ನಾಯಕರು ತಮ್ಮ ಅವಧಿಯಲ್ಲಿ ರಾಜ್ಯದ ಜೈಲುಗಳ ಸ್ಥಿತಿ ಹೇಗಿತ್ತು ಎಂಬುದನ್ನು ಅವಲೋಕನ ಮಾಡಿ

0: ಕೊಳ್ಳಲಿ ಎಂದು ತಿಳಿಸಿದ್ದಾರೆ. ಆಷಾಢ ಶುಕ್ರವಾರದಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ರೀತಿಯಲ್ಲೂ ತೊಂದರೆಯಾಗದಂತೆ ಅಗತ್ಯ ಮೂಲಭೂತ ಸೌಕರ್ಯ ಮತ್ತು ವ್ಯವಸ್ಥೆಗಳನ್ನು ಕಲ್ಪಿಸಲು ಲಲಿತ್ ಮಹಲ್ ಹೆಲಿಪ್ಯಾಡ್ನಿಂದ ಚಾಮುಂಡಿ ಬೆಟ್ಟದವರೆಗೆ ಕೈಗೊಂಡಿರುವ ಪೂರ್ವ ಸಿದ್ಧತೆಗಳನ್ನು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ವಾಹನ ನಿಲುಗಡೆ ವ್ಯವಸ್ಥೆ, ಭಕ್ತರಿಗಾಗಿ ವಿಶೇಷ ಬಸ್ ಸೇವೆ, ಕುಡಿಯುವ ನೀರಿನ ವ್ಯವಸ್ಥೆ, ಸರತಿ ಸಾಲು ನಿರ್ವಹಣೆಗೆ ಕೈಗೊಂಡಿರುವಂತಹ ಕ್ರಮ ಮತ್ತು ಶೌಚಾಲಯಗಳ ಸೌಲಭ್ಯಗಳನ್ನು ಪರಿಶೀಲಿಸಿದ ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸ್ವಚ್ಛತೆ, ಕುಡಿಯುವ ನೀರು, ಸಾರಿಗೆ, ಸರತಿ ಸಾಲಿನ ವ್ಯವಸ್ಥೆ ಮತ್ತು ಶೌಚಾಲಯಗಳ ನಿರ್ವಹಣೆಯಲ್ಲಿ ಯಾವುದೇ ಲೋಪವಾಗದಂತೆ ಸಂಬಂಧಿಸಿದ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ 70% ಮಳೆ ಕೊರತೆಯಾಗಿ ಬರಗಾಲ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈಬಿಡಬೇಕು ಹಾಗೂ ಪ್ರತಿಭಟನಾ ನಿರತ ರೈತರ ಮೇಲೆ ಹಾಕಿರುವ ಕೇಸುಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಇದೇ 17ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. 6 ಅಕ್ಟೋಬರ್ ಆರಂಭವಾಗುವ ವಿಧಾನಮಂಡಲದ ಅಧಿವೇಶನದಲ್ಲೂ ಬಿಡದಿ ಟೌನ್ಶಿಪ್ ಬರಗಾಲ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ವತಿಯಿಂದ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಜಿಲ್ಲಾಧಿಕಾರಿ ಸಂಗಪ್ಪ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆಧಾರ್, ಹೊಸ ನೋಂದಣಿ, ತಿದ್ದುಪಡಿ, ಮೊಬೈಲ್ ಸಂಖ್ಯೆ ಮತ್ತು ವಿಳಾಸ ಬದಲಾವಣೆ ಸೇರಿದಂತೆ ವಿವಿಧ ಸೇವೆಗಳು ಒಂದೇ ಸ್ಥಳದಲ್ಲಿ ಲಭ್ಯವಾಗುವುದರಿಂದ ಸಾರ್ವಜನಿಕರಿಗೆ ವೇಗವಾಗಿ ಮತ್ತು ಸುಲಭವಾಗಿ ಸೇವೆ ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯ ಪಡೆಯಲು ಆಧಾರ್ ಪ್ರಮುಖ ದಾಖಲೆಯಾಗಿರುವುದರಿಂದ ನಾಗರಿಕರು ಈ ಕೇಂದ್ರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ಆಧಾರ್ ಸೇವಾ ಕೇಂದ್ರದ ಕ್ಲಸ್ಟರ್ ವ್ಯವಸ್ಥಾಪಕ ಶ್ಯಾಮಸುಂದರ್ ಮಾತನಾಡಿ, 5-17 ವರ್ಷದ ಮಕ್ಕಳ ಕಡ್ಡಾಯ ಬಯೋಮೆಟ್ರಿಕ್ ನವೀಕರಣವನ್ನು 30 ಸೆಪ್ಟೆಂಬರ್ವರೆಗೆ ಉಚಿತವಾಗಿ ಮಾಡಿಕೊಡಲಾಗುತ್ತಿದ್ದು ಈ ಸೇವೆ ಆಧಾರ್ ಕೇಂದ್ರ ಮತ್ತು ಶಾಲಾ ಶಿಬಿರಗಳಲ್ಲಿ ಲಭ್ಯವಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲಗೊಂಡಿದೆ. ಮುಂಗಾರು ಬಿರುಸು ಆಗಬೇಕಾದಂತಹ ಈ ದಿನಗಳಲ್ಲಿಯೇ ಜಿಲ್ಲೆಯಾದ್ಯಂತ ಬಿರು ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಾವೇರಿ ಉಗಮ ತಾಣವಾದಂತಹ ತಲಕಾವೇರಿಯಲ್ಲಿಯೂ ಮಳೆ ಕ್ಷೀಣವಾಗಿದ್ದು ಕಾವೇರಿ ನದಿ ನೀರಿನ ಹರಿವಿಕೆಯಲ್ಲಿಯೂ ಇಳಿಕೆಯಾಗಿದೆ. ಮುಂಗಾರು ವಿಫಲವಾಗಿರುವುದರಿಂದ ಕೃಷಿ ಚಟುವಟಿಕೆಗಳಿಗೂ ಹಿನ್ನಡೆಯಾಗಿದೆ. ಕೆಲವು ಗ್ರಾಮಗಳಲ್ಲಿ ಕಾಫಿ ಕಾಯಿ ಗಿಡದಿಂದ ಉದುರುತ್ತಿದೆ. ಕೊಡಗಿನ ಕಿತ್ತಳೆ ಫಸಲು ಮೇಲೂ ಕ್ಷೀಣಿಸಿದ ಮುಂಗಾರಿನಿಂದ ವ್ಯತಿರಿಕ್ತ ಪರಿಣಾಮ ಬೀರಿದೆ. ರಾಜ್ಯದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿ ಬಿಸಿಲು ಏರಿಕೆಯಾಗುತ್ತಿದೆ. ಉತ್ತರ ಕರ್ನಾಟಕ, ಮಲೆನಾಡು, ಕರಾವಳಿ ಮತ್ತು ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಪ್ರಮಾಣದಲ್ಲಿ ಕಳೆದ 3 ದಿನಗಳಿಂದ ಏರಿಕೆಯಾಗುತ್ತಲೇ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಉಷ್ಣಾಂಶದ ಪ್ರಮಾಣ ಇಂದು ಮತ್ತು ನಾಳೆ ಏರಿಕೆಯಾಗುತ್ತಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ನಡುವೆ ಬೆಂಗಳೂರಿನಲ್ಲೂ ಸಹ ಉಷ್ಣಾಂಶ ಏರಿಕೆಯಾಗಿದ್ದು HL ವಿಮಾನ ನಿಲ್ದಾಣದ ಪ್ರದೇಶದ 34°C, ಬೆಂಗಳೂರು ನಗರದಲ್ಲಿ 33.6°C ಉಷ್ಣಾಂಶ ದಾಖಲಾಗಿದೆ. ಗರಿಷ್ಠ ಉಷ್ಣಾಂಶದ ಪ್ರಮಾಣ ಈ ವಾರ ಇನ್ನೂ 3°C ನಿಂದ 4°C ವರೆಗೆ ಏರಿಕೆಯಾಗಬಹುದು ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಮುಂದುವರೆದಿದೆ. ವಿಜಯಪುರ ಜಿಲ್ಲೆಯ ಮತದಾರರ ಪಟ್ಟಿಯಲ್ಲಿ ಒಟ್ಟು 19,82,114 ಮತದಾರರು ಇದ್ದು ಗಣತಿ ನಮೂನೆಗಳನ್ನು ಬಿಎಲ್ಒಗಳಿಗೆ ವಿತರಣೆ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು 50.2% ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಒಡೆಯರಪಾಳ್ಯದ ಟಿಬೇಟಿಯನ್ ಕಾಲೋನಿಯ ಸಮೀಪ ರಸ್ತೆ ಕಾಮಗಾರಿಯಲ್ಲಿ ಟೆಂಡರ್ ನಿಯಮ ಉಲ್ಲಂಘನೆ, ಗುಣಮಟ್ಟ ಪರೀಕ್ಷೆ ನಡೆಸದಿರುವುದು ಹಾಗೂ ಅಳತೆಗಳಲ್ಲಿ ವ್ಯತ್ಯಾಸಗಳಿದ್ದರೂ ಬಿಲ್ ಪಾವತಿಸಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟುಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ

0: ಇಬ್ಬರು ಅಧಿಕಾರಿಗಳನ್ನು ರಾಜ್ಯ ಸರ್ಕಾರ ಅಮಾನತುಗೊಳಿಸಿದೆ. ರೈತರ ಆದಾಯ ವೃದ್ಧಿ ಹಾಗೂ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಬ್ಯಾಂಕುಗಳ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. ಈ ಸಾಲ ಸೌಲಭ್ಯವನ್ನು ಜಿಲ್ಲೆಯ ಅರ್ಹ ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಯಚೂರು ಜಿಲ್ಲಾ ಲೀಡ್ ಬ್ಯಾಂಕ್ ಜಿಲ್ಲಾ ವ್ಯವಸ್ಥಾಪಕರಾದಂತಹ ಸುಧೀಂದ್ರ ಪಿಆರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯಲು ಮಾತ್ರ ನೀರು ನೀಡುವಂತೆ ಕಾವೇರಿ ನಿಯಂತ್ರಣ ಸಮಿತಿ ಸಭೆ ಆದೇಶ, ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ವಿವಾದ, ಎರಡನೇ ಹಂತದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ಬಿಡದಿ ಟೌನ್ಶಿಪ್ಗಾಗಿ ರೈತರ ಜಮೀನನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜೈಲುಗಳ ಸುಧಾರಣೆಗೆ, ಅಕ್ರಮಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಬದ್ಧ, ಸಚಿವ ಪ್ರಿಯಾಂಕ್ ಖರ್ಗೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲ, ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಹೆಚ್ಚಿದ ಗರಿಷ್ಠ ಉಷ್ಣಾಂಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ.
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ನಮಸ್ಕಾರ ಎಲ್ಲ ಪೋಷಕರಿಗೆ. ನಿಮ್ಮ ಮಗ ಅಥವಾ ಮಗಳು ಒಬ್ಬ ಔಷಧಿ ವಿಜ್ಞಾನಿ ಆಗಬೇಕು ಅಂತ ಕನಸು ಕಟ್ಟಿರೇನು, ಹಂಗಂದ್ರ ಫಾರ್ಮಸಿ ಅಡ್ಮಿಷನ್ ತಗೊಳಕ್ ಹೇಳ್ರಿ. ಬಿಜಾಪುರದೊಳಗ ಸೋಲಾಪುರ್ ರೋಡ್ದೊಳಗನೆ ನಮ್ಮ BLD ಕ್ಯಾಂಪಸ್ದಾಗ BLD ಶ್ರೀ ಸಂಗನ ಬಸವ ಮಹಾಸ್ವಾಮೀಜಿ ಫಾರ್ಮಸಿ ಕಾಲೇಜ್ ಮತ್ತ ರಿಸರ್ಚ್ ಸೆಂಟರ್ ಐತಿ. ಅಲ್ಲಿ ಬಿಫಾರ್ಮ್, ಡಿಫಾರ್ಮ್ ಮತ್ತು ಫಾರ್ಮ್ಡಿ ಕೋರ್ಸ್ಗಳನ್ನ ಕಲಿಬಹುದು. ಇಲ್ಲಿ ಎಲ್ಲಾ ರೀತಿಯ ಆಧುನಿಕ ಉಪಕರಣಗಳು, ಸವಲತ್ತುಗಳು ನಿಮಗೆ ಅದಾವ. ಇದು NAC A++ ಮಾನ್ಯತೆ ಪಡೆದ ಭಾರತದ ಏಕೈಕ ಅಫಿಲಿಯೇಟೆಡ್ ಫಾರ್ಮಸಿ ಕಾಲೇಜ್ ಆಗಿದೆ. ಇಲ್ಲಿ ನೀವು ಅಡ್ಮಿಷನ್ ತಗೋಬೇಕಂದ್ರೆ ಸಂಪರ್ಕ ಮಾಡಬೇಕಾದ ಮೊಬೈಲ್ ಸಂಖ್ಯೆ 9513398036. ಮೊಬೈಲ್ ನಂಬರ್ ಇನ್ನೊಮ್ಮೆ ಕೇಳ್ರಿ, 9513398036, ಅಥವಾ bldpharmacy.ac.in ನಮ್ಮ ಕಾಲೇಜ್ ವೆಬ್ಸೈಟ್ಗೂ ನೀವು ಸಂಪರ್ಕ ಮಾಡಬಹುದು. ಧನ್ಯವಾದ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ 1 ಕ್ಲಿಕ್ನಲ್ಲಿ. ಅರೆ ವಾ,
4: ಸಿಕ್ಕಿಬಿದ್ರು.
5: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
9: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
7: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
10: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
11: ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈರುಳ್ಳಿ ಬೆಳೆ ಕುರಿತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ತರಕಾರಿ ವಿಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಜಯಕುಮಾರ್ ರಾಠೋಡ್ ಅವರಿಂದ ಮಾಹಿತಿ ಕೇಳಿವಿರಿ. ನಂತರ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿದಾನಂದ್ ಪಿ ಕನ್ನೋಳಿ ಅವರಿಂದ ಭಜನೆ ಪದಗಳನ್ನು ಕೇಳಿವಿರಿ. ಮೊದಲಿಗೆ ಕೇಳಿ ಈರುಳ್ಳಿ ಬೆಳೆ ಕುರಿತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ತರಕಾರಿ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಜಯಕುಮಾರ್ ರಾಠೋಡ್ ಅವರಿಂದ ಮಾಹಿತಿ.
12: ತಜ್ಞವಾಣಿ.
13: ಆಕಾಶವಾಣಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈರುಳ್ಳಿ ಬೆಳೆ ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ತರಕಾರಿ ವಿಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಜಯಕುಮಾರ್ ರಾಠೋಡ್ ಅವರಿಂದ ಮಾಹಿತಿ.
14: ಆಕಾಶವಾಣಿ ವಿಜಯಪುರ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ವಿಜಯಕುಮಾರ್ ರಾಠೋಡ್ ಅಂತ. ಸಹ ಪ್ರಾಧ್ಯಾಪಕ ತರಕಾರಿ ವಿಜ್ಞಾನ ವಿಭಾಗ ಬಾಗಲಕೋಟೆಯಲ್ಲಿ ಬರುವಂಥ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ನಾನು ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕೇಳುಗರಿಗೆ ಇವತ್ತು ನಾನು ಹೇಳುವ ವಿಷಯ ಏನಪ್ಪ ಅಂದರೆ, ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಅಂತ ನಮ್ಮ ಕಡೆ ಹೇಳ್ತೀವಲ್ಲ, ಈ ಬೆಳೆಯ ಬಗ್ಗೆ ಒಂದು

ಬೆಳೆ ಯಾವ ಥರ ಮಾಡಬೇಕು, ಅಲ್ಲಿ ಬರುವಂಥ ಸಮಸ್ಯೆಗಳು ಏನು, ಯಾವ ಥರ ನಾವು ಬೆಳೆಗಳನ್ನು ಅತಿ ಹೆಚ್ಚು ಇಳುವರಿ ಪಡ್ಕೊಳ್ಬೇಕು ಎಂಬುವ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರ ಕೊಡಲು ಬಯಸ್ತೇನೆ. ಇವತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಈರುಳ್ಳಿ ಬೆಳೆ ಅಥವಾ ಉಳ್ಳಾಗಡ್ಡಿ ಬೆಳೆ ಅಂತ ಹೇಳ್ತೇವಲ್ಲ, ಇದು ವಾಣಿಜ್ಯ ಬೆಳೆಗಳಲ್ಲಿ ಒಂದು ಬೆಳೆ. ತರಕಾರಿಗಳಲ್ಲಿ ಅತಿ ಹೆಚ್ಚು ಹೊರದೇಶಕ್ಕೆ ರಫ್ತಾಗುವ ಬೆಳೆಗಳಲ್ಲಿ ಇದು ಕೂಡ ಅತಿ ಮುಖ್ಯವಾದ ಬೆಳೆ. ಸರಿಸುಮಾರು ವರ್ಷ 3-4 ಸಾವಿರ ಕೋಟಿಗಳಷ್ಟು ನಾವು ಈರುಳ್ಳಿನ ನಮ್ಮ ದೇಶಕ್ಕೆ ಬಳಕೆ ಆದ ಮೇಲೆ ಹೊರದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅಂಥ ಒಂದು ಬೆಳೆ ಇದು. ಇದು ಬರೀ ಲಾಭ ಅಷ್ಟೇ ಕೊಡೋದಲ್ಲ, ಈ ಬೆಳೆನ ನಾವು ಸರಿಯಾಗಿ ತಿನ್ನೋದರಿಂದ ನಮ್ಮ ದೇಹಕ್ಕೆ ತುಂಬ ಆರೋಗ್ಯಕರ ಉಪಯೋಗ ಕೂಡ ಇದ್ದಾವೆ. ನಮಗೆಲ್ಲ ಗೊತ್ತಿರುವ ಹಾಗೆ ಈಗಿನ ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯ ಸಂಬಂಧಿತ ರೋಗಗಳು ತುಂಬ ಜಾಸ್ತಿ ಇದ್ದಾವೆ. ಅಂಥ ಒಂದು ರೋಗಗಳನ್ನು ಕಡಿಮೆ ಮಾಡೋಕ್ಕೆ ಅಥವಾ ನಮ್ಮ ದೇಹದಲ್ಲಿರೋ ಒಂದು ಕೆಟ್ಟ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡೋಕ್ಕೆ ಈರುಳ್ಳಿ ಒಂದು ಬಹಳ ಉಪಯುಕ್ತ ತರಕಾರಿ ಅಂತ ನಾವು ಹೇಳ್ಬೋದು. ಇನ್ನು ಜೊತೆಗೆ ಬೇರೆ ಬೇರೆ ಥರ ಒಂದು ಆರೋಗ್ಯಕರ ಒಂದು ಉಪಯೋಗ ಕೂಡ ಇದ್ದಾವೆ. ಈ ಈರುಳ್ಳಿ ಬೆಳೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಸ್ವಲ್ಪ ತಂಪು ವಾತಾವರಣ ಅಂತ ಬೆಳೆ. ಹೆಚ್ಚಾಗಿ ನಾವು ಈ ಬೆಳೆಗಳನ್ನು ಭಾರತ ದೇಶದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಈ ಬೆಳೆಗಳನ್ನು ಬೆಳಿತೀವಿ. ಅದರಲ್ಲಿ ಇದು ಹೆಚ್ಚು ಬೆಳೆಯೋದಂದರೆ ನಮ್ಮ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡಲ್ಲಿ ಇದು ಅತಿ ಹೆಚ್ಚಾಗಿ ನಾವು ಬೆಳಿತೀವಿ. ಹಾಗಾಗಿ ನಮ್ಮ ಈ ಭಾಗದಲ್ಲಿ ಈ ಬೆಳೆಯನ್ನು 3 ಕಾಲದಲ್ಲಿ ನಾವು ಸೂಕ್ತವಾದ ಕಾಲದಲ್ಲಿ ಬಿತ್ತನೆ ಮಾಡ್ತೀವಿ ಅಥವಾ ಬೆಳಿತೀವಿ. ಮೊದಲನೇದಾಗಿ ಮುಂಗಾರು, ಮೊದಲು ಮುಂಗಾರು ಅಂತ ಹೇಳ್ತೇವಲ್ಲ, ಅಂದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಇದು ಶುರುವಾಗ್ತದೆ. ಕೊನೆ ಮುಂಗಾರು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಟೈಮಲ್ಲಿ ನಾವು ಇದನ್ನು ಬಿತ್ತನೆ ಮಾಡ್ತೀವಿ. ಮೂರನೇದು ಬಂದ್ಬಿಟ್ಟು ಹಿಂಗಾರು ಬೆಳೆ ಅಂತ, ಅಂದರೆ ಜನವರಿಯಿಂದ ಫೆಬ್ರವರಿ ಟೈಮ್ಗೆ ಈ ಬೆಳೆ ಬರ್ತದೆ. ಸೊ ಹಂಗಾಗಿ ಈ ಬೆಳೆಗಳನ್ನು ನಾವು 3 ಹೊತ್ತಲ್ಲಿ ಅಥವಾ ಹೆಚ್ಚು ಕಡಿಮೆ 2-3 ಸಲ ನಾವು ಇದನ್ನು ಬೆಳ್ಕೋಬಹುದು. ಈ ಬೆಳೆ ಬೆಳಿಬೇಕಂದ್ರೆ ಮೊದಲನೇದಾಗಿ ನಾವು ಒಂದು ವಾತಾವರಣದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗ್ತದೆ. ಯಾಕಂದರೆ ಎಲ್ಲ ಬೆಳೆಗಳನ್ನು ಎಲ್ಲ ಟೈಮಲ್ಲೂ ನಾವು ಬೆಳೆದ್ರಿಂದ ಹೆಚ್ಚಿನ ಲಾಭ ಪಡ್ಕೋಕ್ಕಾಗಲ್ಲ. ಕೆಲವೊಂದು ವಾತಾವರಣಕ್ಕೆ ಕೆಲವೊಂದು ಬೆಳೆಗಳು ತುಂಬ ಸೂಕ್ತವಾಗಿರ್ತವೆ. ಹಾಗೆ ಈರುಳ್ಳಿ ಕೂಡ ಇದು ಬೇಸಿಗೆಯಲ್ಲಿ ಅತಿ ಯಾರು ಬೆಳೆಯೋದಿಲ್ಲ. ಮುಖ್ಯ ಕಾರಣ ಅಂದರೆ ಇರುವ ವಾತಾವರಣ. ಸೊ ಹಂಗಾಗಿ ಮಳೆಗಾಲ ಮತ್ತು ಚಳಿಗಾಲಕ್ಕೆ ಈ ಬೆಳೆ ಭಾಳ ಸೂಕ್ತ. ಅದರಲ್ಲೂ ನಮಗೆ ಈ ಸಸಿಗಳು ಬೆಳೆಯೋ ಟೈಮಲ್ಲಿ ಈ ಉಷ್ಣಾಂಶ ಯಾವುದೇ ಕಾರಣಕ್ಕೂ 25-30 ಮೇಲೆ ಹೋಗಬಾರ್ದು. ಅಂಥ ವಾತಾವರಣ ಭಾಳ ಸೂಕ್ತ ಇದಕ್ಕೆ. ಆಮೇಲೆ ರಿಲೇಟಿವ್ ಹ್ಯುಮಿಡಿಟಿ ಹೇಳ್ತೀವಿ ಅಥವಾ ಸಾಂದ್ರತೆ ಹೇಳ್ತೀವಲ್ಲ, ಅದು 70ಕ್ಕಿಂತ ಕೆಳಗಿರಬೇಕು, ಅದಕ್ಕಿಂತ ಮೇಲೆ ಕೂಡ ಜಾಸ್ತಿ ಹೋಗಬಾರ್ದು. ಮತ್ತು ಗಡ್ಡೆಗಳು ಬಲಿಯೋ ಟೈಮಿಗೆ ಒಂದು ಚೂರು ಬೇಕಾದ್ರೆ 25-30 ಹೋದರೂ ಏನು ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಚಳಿಗಾಲ ಮತ್ತು ಕಡಿಮೆ ಉಷ್ಣಾಂಶ ಇರುವ ಕಾಲ ಈ ಬೆಳೆಗೆ ಭಾಳ ಸೂಕ್ತ. ಎರಡನೇದಾಗಿ ಬರುವುದಂದ್ರೆ ನಮಗೆ ಮಣ್ಣು, ಯಾವ ಥರ ಮಣ್ಣಲ್ಲಿ ಬೆಳೆಗಳನ್ನು ಬೆಳಿಬಹುದು ಅಂತ ಭಾಳಷ್ಟು ರೈತರ ಇದು ಒಂದು ಭಾಳ ಸಮಸ್ಯೆ ಇರ್ತದೆ. ನಮ್ಮಲ್ಲಿ ಕರಿ ಮಣ್ಣು ಐತಿ, ನಮ್ಮಲ್ಲಿ ಕೆಂಪು ಮಣ್ಣು ಐತಿ, ಯಾವ ಮಣ್ಣು ಭಾಳ ಸೂಕ್ತ ಇದಕ್ಕೆ. ಎಲ್ಲ ಮಣ್ಣಲ್ಲಿ ಬೆಳಿಬಾರ್ದು ಬೆಳೆನ, ಬೆಳಿಬಾರ್ದು ಅಂತೇನಿಲ್ಲ. ಬಟ್ ಏನಪ್ಪ ಅಂದ್ರೆ ನಾವು ಹಾಕಿದ ಮೇಲೆ ಅದರಿಂದ ಬರುವಂಥ ಲಾಭ ಮೇಲೆ ನಾವು ಗಮನ ಕೊಡಬೇಕಾಗ್ತದೆ. ಇಳುವರಿ ಜಾಸ್ತಿ ಬರಬೇಕು, ನಮಗೆ ಉತ್ಪಾದಕತೆ ಜಾಸ್ತಿ ಆಗಬೇಕು. ಹಾಗಾಗಿ ಒಳ್ಳೆಯ ಮಣ್ಣನ್ನು ನಾವು ಸೆಲೆಕ್ಟ್ ಮಾಡಿದ್ರೆ ಇದು ಭಾಳ ಉತ್ತಮ ನಮಗೆ. ಹಾಗಾಗಿ ಈ ಬೆಳೆಯಲ್ಲಿ ನಾವು ಹೆಚ್ಚು ಇಳುವರಿ ಪಡಿಬೇಕಂದ್ರೆ ಬೇಕಾಗುವಂಥ ಮಣ್ಣು ಅಂದರೆ ಈ ಮರಳು ಮಿಶ್ರಿತ ಕೆಂಪು ಮಣ್ಣು ಅಂತ ಹೇಳ್ತೇವಲ್ಲ, ಅದು ಭಾಳ ಸೂಕ್ತ. ಏನಕ್ಕಪ್ಪ ಅಂದ್ರೆ ಅದರಲ್ಲಿ ನೀಟಾಗಿ ನೀರು ನಿಂತ್ಕೊಳ್ಳೋಂಗಿಲ್ಲ, ನೀರು ಬಸದು ಹೋಗ್ತದೆ, ಜೊತೆಗೆ ಗಾಳಿ ಚೆನ್ನಾಗಿ ಆಡ್ತದೆ, ಬೇರುಗಳು ಸರಿಯಾಗಿ ಹರಡ್ಕೋತಾವೆ. ಹಾಗಾಗಿ ಗಡ್ಡೆಗಳು ಒಂದು ಗಾತ್ರ ತುಂಬ ದಪ್ಪ ಬರ್ತವೆ ಈ ಮರಳು ಮಿಶ್ರಿತ ಮಣ್ಣಲ್ಲಿ. ಅದೇ ಕರಿ ಮಣ್ಣಲ್ಲಿ ಏನಾಗ್ತದೆ, ಅಲ್ಲಿಯೂ ಕೂಡ ಬೆಳಿಬಹುದು, ಬಟ್ ಏನಾಗ್ತದೆ ಹೆಚ್ಚು ಜೇಡಿನಾಂಶ ಇರೋದ್ರಿಂದ ಮಣ್ಣು ಸ್ವಲ್ಪ ಜಿಗಟಿರ್ತದೆ. ಆ ಜಿಗಟ್ ತಂದಾಗ ಗಡ್ಡೆಗಳು ಸ್ವಲ್ಪ ಬಲಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತವೆ, ಅದಕ್ಕೆ ಸೈಜ್ ಅಷ್ಟೊಂದು ಬರೋದಿಲ್ಲ. ಜೊತೆಗೆ ನಾವು ಕಟಾವು ಮಾಡುವ ಸಮಯದಲ್ಲಿ ಆ ಮಣ್ಣಲ್ಲಿ ಸ್ವಲ್ಪ ಹಾಳಾಗುವ ಪ್ರಮಾಣ ತುಂಬ ಜಾಸ್ತಿ ಆಗ್ತದೆ, ಯಾಕಂದ್ರೆ ಮಣ್ಣು ಜಿಗಟಿರ್ತದೆ, ಗಡ್ಡೆಗಳು ಹಾಳಾಗುವ ಪ್ರಮಾಣ ಜಾಸ್ತಿ ಇರ್ತದೆ. ಸೊ ಇದ್ರ ತಕ್ಕಂತೆ ನಾವು ನಮ್ಮ ಮಣ್ಣಿನ ಒಂದು ಆಯ್ಕೆಗಳನ್ನು ಮಾಡ್ಕೋಬೇಕಾಗ್ತದೆ. ಕೆಂಪು ಮಣ್ಣು ಅಥವಾ ಕರಿ ಮಣ್ಣರ ತಗೊಳ್ರಿ, ಅದ್ರ ಜೊತೆಗೆ ನಮಗೆ ಸ್ವಲ್ಪ ಮಣ್ಣಿನಲ್ಲಿ ಎಷ್ಟು ಜೇಡಿ ಅಂಶ ಇದೆ ಅದ್ರ ಮೇಲೆ ನಾವು ಇದನ್ನು ನೋಡ್ಕೋಬೇಕಾಗ್ತದೆ. ಹಾಗಾಗಿ ಎಲ್ಲಿ ನಮಗೆ ಜೇಡಿ ಅಂಶ ಜಾಸ್ತಿ ಇರ್ತದೆ ಅಂಥ ಮಣ್ಣಲ್ಲಿ ಸ್ವಲ್ಪ ನಾವು ಈ FIM ಅಂತ ಹೇಳ್ತೀವಿ ಅಥವಾ ಏನು ನಾವು ಕೊಟ್ಟಿಗೆ ಗೊಬ್ಬರ ಅಂತೀವಿ, ಅಂಥವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿ ಮಣ್ಣನ್ನು ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಬೆಳೆಗಳನ್ನು ಬೆಳ್ಕೋಬಹುದು. ಜೊತೆಗೆ ಈ ವಾತಾವರಣ ಮತ್ತು ಮಣ್ಣಿನ ಒಂದು ಆಯ್ಕೆ ಆದಮೇಲೆ ಕೆಲವೊಂದು ಇನ್ನೊಂದು ಸ್ವಲ್ಪ ಮಣ್ಣಿನ ಇದು ಗಮನ ಕೊಡಬೇಕಂದ್ರೆ ಮಣ್ಣಲ್ಲಿ ಸ್ವಲ್ಪ pH ಅಂತ ಹೇಳ್ತೀವಿ ನಾವು, ರಸಸಾರ ಅಂತ ಹೇಳ್ತೀವಿ. ರಸಸಾರ ಯಾವುದೇ ಕಾರಣಕ್ಕೂ ತುಂಬ 7 ಮೇಲೆ ಇರಬಾರ್ದು, ಆದಷ್ಟು 6.8 ರಸಸಾರ ಇದ್ದರೆ ಭಾಳ ಸೂಕ್ತ. ಅದಕ್ಕಿಂತ ಜಾಸ್ತಿ ಆದರೆ ಸ್ವಲ್ಪ ನಾವು ಅದನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಅದು ನಮಗೆ ಮಣ್ಣು ಪರೀಕ್ಷೆ ಮಾಡಿದ ಮೇಲೆ ಗೊತ್ತಾಗ್ತದೆ ಎಷ್ಟಿದೆ ನಮ್ಮ ಮಣ್ಣಿನ ರಸಸಾರ ಅಂತ. ಇಷ್ಟಾದಮೇಲೆ ಮುಂದೆ ಬರುವಂಥ ಪ್ರಶ್ನೆ ಆಯಿತು, ಮಣ್ಣು ಸರಿ ಇದೆ, ನಮ್ಮ ಹತ್ರ ಎಲ್ಲ ವಾತಾವರಣ ಸರಿ ಇದೆ, ಬೆಳೆ ಹಾಕಬೇಕಂದ್ರೆ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕನ್ನೋದು ಮುಂದಿನ ಪ್ರಶ್ನೆ ನಮಗೆ ಕಾಡೋದು. ಈ ತಳಿಗಳಿಗೆ ತೊಗೊಂಡಾಗ ನಮ್ಮ ಕಣ್ಣು ಮುಂದೆ ಸುಮಾರು ತಳಿಗಳು ಇರ್ತವೆ. ಅದರಲ್ಲಿ ಉಳ್ಳಾಗಡ್ಡಿ ಅಂತ ಬೆಳೆಗಳಂತೂ ಈಗ ಪ್ರೈವೇಟ್ ಕಂಪ್ನಿಗಳು ತುಂಬ ತಳಿಗಳು ಇದ್ದಾವೆ, ಪಬ್ಲಿಕ್ ಸೆಕ್ಟರ್ ತಳಿಗಳು ಇದ್ದಾವೆ. ಸೊ ತಳಿಗಳಲ್ಲಿ ನಮಗೆ ಹಿಂಗಾರು ತಳಿಗಳು ಮತ್ತು ಮುಂಗಾರು ತಳಿಗಳು ಅಂತ 2 ಥರ ಇದ್ದಾವೆ. ಸೊ ರೈತರು ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ನೋಡಬೇಕು, ನಾವು ಹಿಂಗಾರು ಬೆಳೀತಾ ಇದ್ದೀವೋ ಅಥವಾ ಮುಂಗಾರಲ್ಲಿ ಬೆಳೀತಾ ಇದ್ದೀವಿ, ಅದಕ್ಕೆ ತಕ್ಕಂತೆ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಹಿಂಗಾರು ತಳಿಗಳನ್ನು ಯಾವುದೇ ಕಾರಣಕ್ಕೂ ಮುಂಗಾರಲ್ಲಿ ಹಾಕೋಕೆ ಹೋಗ್ಬೇಡ್ರಿ, ಮುಂಗಾರು ತಳಿಗಳನ್ನು ಹಿಂಗಾರಲ್ಲಿ ಹಾಕೋಕೆ ಹೋಗ್ಬೇಡ್ರಿ. ಇಲ್ಲ ಅಂದರೆ ನಮ್ಗೆ ಇಳುವರಿಯಲ್ಲಿ ತುಂಬ ವ್ಯತ್ಯಾಸ ಕಾಣ್ತದೆ, ಸೈಜ್ ತುಂಬ ಸಣ್ಣ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಹಂಗಾಗಿ

ಹಿಂಗಾರು ತೊಳೆಯೋದನ್ನ ಹಿಂಗಾರಲ್ಲಿ ಹಾಕೊಳ್ಳೋದು ಉತ್ತಮ, ಮುಂಗಾರು ತೊಳೆಯೋದನ್ನ ಮುಂಗಾರಲ್ಲಿ ಹಾಕೊಳ್ಳೋದು ಉತ್ತಮ. ಸೊ ಈಗ ನಾವು ಒಂದು ಸ್ವಲ್ಪ ಕರ್ನಾಟಕದಲ್ಲಿ ಬಹಳ ಪ್ರಚಲಿತವಾದ ತಳಿಗಳ ಬಗ್ಗೆ ಸ್ವಲ್ಪ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಈ ಅರ್ಕ ಕಲ್ಯಾಣ ಅಂತ ಒಂದು ತಳಿ ಇದೆ. ಸರಿ ಸುಮಾರು ಇದು IHR ಬೆಂಗಳೂರಿಂದ ಬಿಡುಗಡೆ ಆದ ತಳಿ. ಹಿಂಗಾರು ಮತ್ತೆ ಮುಂಗಾರಲ್ಲಿ ಈ ತಳಿಗಳನ್ನು ಹಾಕೋತೀವಿ, ಆದರೂ ಮುಂಗಾರಲ್ಲಿ ಅತಿ ಹೆಚ್ಚಾಗಿ ಹಾಕುವಂತ ತಳಿ ಇದು ಅರ್ಕ ಕಲ್ಯಾಣ. ಸರಿ ಸುಮಾರು 140 ದಿನಗಳಲ್ಲಿ ಇದು ಕಟಾವು ಬರ್ತದೆ ಬೆಳೆ. ಗಡ್ಡೆಗಳು ಗುಂಡು ಸೈಜ್ ಗಡ್ಡೆಗಳು ಇರ್ತವೆ. ಒಂದು ಗಡ್ಡೆ ಸರಿ ಸುಮಾರು 130-180 ಗ್ರಾಮಷ್ಟು ತೂಕ ಕೊಡ್ತವೆ. ಜೊತೆಗೆ ಈ ತಳಿಯಲ್ಲಿ ಈ ನೇರಳೆ ಮಚ್ಚು ರೋಗ ಅಂತ ಹೇಳ್ತೀವಿ ನಾವು, ಅಥವಾ ಪರ್ಪಲ್ ಬ್ಲಾಚ್ ಅಂತ ಇಂಗ್ಲೀಷ್ನಾಗ ಹೇಳ್ತಾರಲ್ಲ, ಆ ಒಂದು ರೋಗಕ್ಕೆ ರೋಗ ನಿರೋಧಕ ಶಕ್ತಿ ಇದು ಜಾಸ್ತಿ ಇದ್ದದ. ಸೊ ಹಂಗಾಗಿ ಒಂದಿಷ್ಟು ನಮಗೆ ರೋಗ ಯಾವ ಜಾಗದಲ್ಲಿ ಐತಿ ಅಂಥ ಕಡೆ ಈ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಈ ರೋಗಕ್ಕೆ ಹಾಕುವಂಥ ಔಷಧಿಯ ಪ್ರಮಾಣ ನಾವು ಇಲ್ಲಿ ಕಡಿಮೆ ಮಾಡ್ಕೋಬಹುದು. ಅದು ಬಿಟ್ಟರೆ ಇನ್ನು ಭೀಮಾ ಸೂಪರ್, ಎಲ್ಲ ರೈತರಿಗೂ ಈಗ ಸದ್ಯಕ್ಕೆ ಭಾಳ ಪ್ರಚಲಿತ ತಳಿ ಇದು ಭೀಮಾ ಸೂಪರ್ ಅಂತ. ಮುಂಗಾರು ಮತ್ತು ಕೊನೆಯ ಮುಂಗಾರಿಗೂ ಎರಡಕ್ಕೂ ಇದು ಸೂಕ್ತ ತಳಿ. ಸರಿ ಸುಮಾರು 90-100 ದಿನದಲ್ಲಿ ಈ ತಳಿ ಕಟಾವು ಬಂದ್ಬಿಡ್ತದೆ. ಸರಿ ಸುಮಾರು 20-22 ಟನ್ನಷ್ಟು ನಾವು ಇದರಿಂದ ಇಳುವರಿ ಪಡ್ಕೋಬೋದು ಪ್ರತಿ ಹೆಕ್ಟರ್ಗೆ. ಇನ್ನೊಂದು ತಳಿ ಅಂದರೆ ಭೀಮಾ ರೆಡ್ ಅಂತ ಇನ್ನೊಂದು ಇದೆ, ಅದು ಎರಡು ಹಿಂಗಾರು ಮತ್ತು ಮುಂಗಾರು ಎರಡಕ್ಕೂ ಸೂಕ್ತ. ಇದು ಕೂಡ ಹಾಗೇನೆ ಕೆಂಪು ಬಣ್ಣ ಗಡ್ಡೆ ಇರ್ತವೆ. 105-110 ದಿನಕ್ಕೆ ಈ ತಳಿಗಳು ಕಟಾವು ಬರ್ತವೆ. ಸರಿ ಸುಮಾರು 20-25 ಟನ್ನಷ್ಟು ಇಳುವರಿ ನಾವು ಪಡ್ಕೋಬಹುದು. ಇನ್ನೊಂದು ತಳಿ ಅಂದರೆ ಅಗ್ರಿಫೌಂಡ್ ಡಾರ್ಕ್ ರೆಡ್ ಅಂತ. ಈ ಮಹಾರಾಷ್ಟ್ರದಲ್ಲಿ ಇವಾಗ ಸದ್ಯದ ಪರಿಸ್ಥಿತಿ ಕರ್ನಾಟಕದಲ್ಲಿ ತುಂಬ ರೈತರು ಬೆಳೀತಿದ್ದಾರೆ ಇದನ್ನು. ಇದರದ್ದು ಮುಖ್ಯ ಒಂದು ಗುಣ ಅಂದರೆ ಇದು ಭಾಳ ಕಡುಗೆಂಪು ಬಣ್ಣ ಇದದು. ಗುಂಡು ಸೈಜ್ ಬರ್ತದೆ, ದೊಡ್ಡ ಸೈಜ್ ಮೀಡಿಯಂ ಸೈಜ್ ಗಡ್ಡೆಗಳು ಸರಿ ಸುಮಾರು ಒಂದು 200-210 ಗ್ರಾಮಷ್ಟು ಗಡ್ಡೆಗಳು ಬರ್ತವೆ. ಇಳುವರಿ ಕೂಡ ತುಂಬ ಹೆಚ್ಚು, 30-40 ಟನ್ ಪ್ರತಿ ಹೆಕ್ಟರ್ ಇಳುವರಿ. ಇದು ಬಂದು 95-110 ದಿನದಲ್ಲಿ ಈ ತಳಿಯ ಒಂದು ಕಟಾವಿಗೆ ಬಂದ್ಬಿಡ್ತದೆ. ಇದರ ಮುಖ್ಯ ಒಂದು ಲಕ್ಷಣ ಏನಪ್ಪ ಅಂದರೆ ರಫ್ತು ಮಾಡೋಕ್ಕೆ ಭಾಳ ಸೂಕ್ತವಾದ ತಳಿ ಇದು. ಅಗ್ರಿಫೋನ್ ಡಾರ್ಕ್ ರೆಡ್ ಅನ್ನೋದು ರಫ್ತು ಮಾಡೋಕ್ಕೆ ಭಾಳ ಸೂಕ್ತ ತಳಿ. ಇದು ಕೂಡ ನಾವು ಬೆಳ್ಕೊಂಡು ಹೆಚ್ಚಿನ ಲಾಭ ಪಡ್ಕೋಬಹುದು. ಹಾಗೆ ಸುಮಾರು ಬೇರೆ ತಳಿಗಳಿದ್ದಾವೆ ನಮ್ಮ ಬಿಜಾಪುರ ತಗೊಂಡಾಕರ. ಈ ಬಳ್ಳಾರಿ ರೆಡ್ ಅಂತಿದೆ, ತೆಲಗಿ ಕೆಂಪು ಅಂತ ಇದೆ, ಭೀಮಾ ಶಕ್ತಿ ಅಂತಲೂ ಕೂಡ ಒಂದು ತಳಿ ಇದೆ. ಈಗ ಪ್ರೈವೇಟ್ ಕಂಪನಿಯವರು ತುಂಬ ತಳಿಗಳನ್ನು ಬಿಟ್ಟಿದ್ದಾರೆ ಅವರು. ಅದರಲ್ಲಿ ಪೂನಾ ಪುರುಸಂಗಿ ಅಂತ ಹೇಳ್ತಾರೆ, ಅದು ಕೂಡ ಒಂದು ಒಳ್ಳೆಯ ತಳಿನೇ. ಸೊ ಈ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋ ಟೈಮಿಗೆ ನಾವು ಸ್ವಲ್ಪ ಗಮನ ಕೊಡಬೇಕು, ಯಾವ ತಳಿಗಳನ್ನು ಹಾಕ್ಕೊಂಡ್ರೆ ಯಾವ ಥರದ ನಮಗೆ ಇಳುವರಿ ಬರ್ತದೆ, ಯಾವುದು ಇದು ಮುಂಗಾರಿಗಿದೆಯೋ ಹಿಂಗಾರಿಗಿದೆಯೋ ಅಂತ ಸ್ವಲ್ಪ ಯೋಚನೆ ಮಾಡಿಕೊಂಡು ಈ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಸೊ ಇಷ್ಟಾದ ಮೇಲೆ ನಮಗೆ ಮುಂದೆ ಬರುವ ಕೆಲಸ ಏನಪ್ಪ ಅಂದರೆ ಈಗ ಬೆಳೆಯನ್ನು ಬಿತ್ತನೆ ಮಾಡೋಕ್ಕೆ ನಾವು ಮಣ್ಣು ಮತ್ತು ನಮ್ಮ ಹೊಲವನ್ನು ರೆಡಿ ಮಾಡ್ಕೋಬೇಕು. ನಾವು ಈ ಬೆಳೆ ಬೆಳಿಬೇಕಂದ್ರೆ ನಮಗೆ ಬೇಕಾಗುವಂಥ ಬೇಸಾಯ ಸಾಮಗ್ರಿಗಳೇನಪ್ಪ ಅಂದರೆ ಒಂದು ಬೀಜ ಅಂದರೆ ಬೇಕೇ ಬೇಕು ನಮಗೆ. ಯಾವ ತಳಿಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ ಆ ತಳಿಗಳ ಒಂದು ಬೀಜಗಳನ್ನು ಆಯಾ ಸಂಸ್ಥೆಗಳಿಂದನೋ ಅಥವಾ ವಿಶ್ವವಿದ್ಯಾಲಯಗಳಿಂದನೋ ಅದು ಬೀಜಗಳು ಸಿಗ್ತವೆ. ಅಲ್ಲಿಂದ ಒಂದು ದೃಢೀಕೃತ ಬೀಜ ತಗೊಳ್ಳೋದು ಭಾಳ ಉತ್ತಮ. ಏನಕ್ಕಪ್ಪ ಅಂದರೆ ಈರುಳ್ಳಿ ಬೀಜದಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂದರೆ ಹಳೆ ಬೀಜಗಳನ್ನು ಯಾವುದೇ ಕಾರಣಕ್ಕೂ ಉಪಯೋಗ ಮಾಡಬಾರ್ದು. 1 ವರ್ಷ ಅಥವಾ 10-12 ತಿಂಗಳ ಹಳೆ ಬೀಜ ಆಯಿತು ಅಂದರೆ ಅದರಲ್ಲಿ ಮೊಳಕೆ ಬರುವ ಪ್ರಮಾಣ ಸರಿ ಸುಮಾರು 50%-ಕ್ಕಿಂತ ಜಾಸ್ತಿ ಕಡಿಮೆ ಆಗಿಬಿಡ್ತದೆ. ಸೊ ಹಾಗಾಗಿ ಆದಷ್ಟು ಹೊಸ ಬೀಜಗಳನ್ನು ದೃಢೀಕರಿಸಿದ ಒಂದು ಸಂಘ ಸಂಸ್ಥೆಗಳಿಂದ ಈ ಬೀಜಗಳನ್ನು ರೈತರು ಪಡ್ಕೊಂಡು ಹಾಕೋಬೇಕು. ಇಲ್ಲ ಅಂದರೆ ಭಾಳಷ್ಟು ರೈತರು ಮೋಸ ಹೋಗುವ ಪ್ರಮಾಣ ಭಾಳ ಇರ್ತವೆ. ಬೀಜಗಳನ್ನು ಆಯ್ಕೆ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು ರೈತರಲ್ಲಿ. ಸರಿ ಸುಮಾರು 1 ಎಕರೆಗೆ ನಮಗೆ 3-4 kg ಬೀಜ ಬೇಕಾಗ್ತದೆ. ಜೊತೆಗೆ ಒಂದು 12-15 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಬೇಕಾಗ್ತದೆ 1 ಎಕರೆಗೆ. ಸುಮಾರು 40-50 kg ಬೇವಿನ ಹಿಂಡಿ, ಜೊತೆಗೆ 6-7 kg ಸಲ್ಫರ್ ಬೇಕಾಗ್ತದೆ ಪ್ರತಿ ಎಕರೆಗೆ. ಹಾಗಾಗಿ ಅದ್ರ ಜೊತೆಗೆ ಒಂದಿಷ್ಟು ರಾಸಾಯನಿಕ ಗೊಬ್ಬರ ಅಂತ ಬಂದಾಕರ 50 kg ಸಾರಜನಕ, 20 kg ರಂಜಕ, 50 kg ಪೊಟ್ಯಾಶು 1 ಎಕರೆಗೆ ನಾವು ಶಿಫಾರಸು ಮಾಡಲಾಗಿದೆ ಈ ಬೆಳೆಗೆ. ಜೊತೆಗೆ ಒಂದಿಷ್ಟು ಜೈವಿಕ ಗೊಬ್ಬರ ಹಾಕೋದ್ರಿಂದನೂ ನಮಗೆ ಭೂಮಿಯಲ್ಲಿ ಒಂದಿಷ್ಟು ಏನಾದರೂ ಭೂಮಿಯಲ್ಲಿ ಅಥವಾ ಮಣ್ಣಲ್ಲಿ ರೋಗ ಇತ್ತು ಅಂದರೆ ಅದು ಕಡಿಮೆ ಆಗ್ತದೆ. ಹಾಗಾಗಿ ಸ್ವಲ್ಪ ಟ್ರೈಕೋಡರ್ಮಾ ವಿರಿಡೆ ಅಂತ ಅದನ್ನು ನಾವು ತಿಪ್ಪೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಕೊಂಡು ಭೂಮಿಗೆ ಕೊಡಬಹುದು ಅಥವಾ ಡ್ರಂಚ್ ಕೂಡ ಮಾಡಬಹುದು. ಜೊತೆಗೆ ಒಂದಿಷ್ಟು ಜೈವಿಕ ಗೊಬ್ಬರಗಳಾದ ಅಜೋಸ್ಪಿರಿಲಮ್ ಅಂತ ಬರ್ತದೆ, ಹಾಗೆ ಇನ್ನೊಂದು PSB ಅಂದರೆ ಫಾಸ್ಫರಸ್ ಸೊಲುಬಲೈಸಿಂಗ್ ಬ್ಯಾಕ್ಟೀರಿಯಾ. ಯಾಕಂದರೆ ಅಲ್ಲಿ ನಾನು ಹೇಳಿದೆ ನಿಮಗೆ ಅಲ್ಲಿ ಎಲ್ಲ ಗೊಬ್ಬರಗಳು ಮಣ್ಣಲ್ಲಿ ಇದ್ದೇ ಇರ್ತವೆ, ಬಟ್ ಅದು ನಮ್ಮ ಗಿಡಕ್ಕೆ ಎಷ್ಟು ಸಿಗುತ್ತೆ ಅದರ ಮೇಲೆ ಅದರದ್ದು ಉಪಯೋಗ ಆಗ್ತಿರ್ತದೆ. ಈ ಫಾಸ್ಫರಸ್ ಭೂಮಿಯಲ್ಲಿರುವ ಫಾಸ್ಫರಸ್ ಎಲ್ಲವೂ ನಮ್ಮ ಗಿಡಕ್ಕೆ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಈ ಫಾಸ್ಫರಸ್ ಸೊಲುಬಲೈಸಿಂಗ್ ಬ್ಯಾಕ್ಟೀರಿಯಾ ಏನು ಮಾಡ್ತದೆ, ಈ ಮಣ್ಣಲ್ಲಿರುವಂಥ ಫಾಸ್ಫರಸ್ನ ಗಿಡಕ್ಕೆ ಸಿಗುವಂಗೆ ಮಾಡ್ತದೆ. ಹಾಗಾಗಿ ಅಜೋಸ್ಪಿರಿಲಮ್ ಮತ್ತು ಫಾಸ್ಫರಸ್ ಸೊಲುಬಲೈಸಿಂಗ್ ಬ್ಯಾಕ್ಟೀರಿಯಾಗಳನ್ನು 1-5 kg ಪ್ರತಿ ಹೆಕ್ಟರ್ಗೆ ನಾವು ಶಿಫಾರಸು ಮಾಡಿದ್ದೀವಿ. ಇಷ್ಟು ನಮಗೆ ಸಾಮಗ್ರಿಗಳು ಬೇಸಾಯ ಮಾಡೋಕ್ಕೆ ಬೇಕಾಗ್ತದೆ. ಒಂದು ಈರುಳ್ಳಿ 1 ಎಕರೆ ಮಾಡಬೇಕಂದ್ರೆ ಬೇಕಾಗುವಂಥ ಸಾಮಗ್ರಿಗಳು, ಅದರಲ್ಲಿ ಮುಖ್ಯವಾಗಿ ಅಂದರೆ ನಮಗಿದೆ ಏನು ಬೀಜ, ಆಮೇಲೆ ಈ ರಾಸಾಯನಿಕ ಗೊಬ್ಬರಗಳು, 50 ಸಾರಜನಕ, 20 ರಂಜಕ, 50 kg ಪೊಟ್ಯಾಶ್. ಇದನ್ನು ನಾವು ಯೂರಿಯಾ ಮುಖಾಂತರನೋ ಅಥವಾ DAP ಮುಖಾಂತರನೋ MOP ಮುಖಾಂತರ ನಾವು ಭೂಮಿಗೆ ಕೊಡಬೇಕಾಗ್ತದೆ. ಭೂಮಿಗೆ ಹಾಕೋಕ್ಕಿಂತ ಮುಂಚೆ ನಾವು ಇನ್ನೊಂದು ಗಮನ ಕೊಡಬೇಕೇನಪ್ಪ ಅಂದರೆ ಮೊದಲು ಇದನ್ನು ಯಾವ ಥರ ಬೆಳಿತೀವಿ ಅಂದರೆ ಇದನ್ನು 3 ಥರ ಬೆಳೀತಾನೋ ರೈತರು ಹೆಚ್ಚು ಕಡೆ ನಮ್ಮ ಬಿಜಾಪುರ ಕಡೆ ಆಯಿತು ಅಥವಾ ಈ ಕರ್ನಾಟಕದಲ್ಲಿ. ಒಂದು ಕೂರಿಗೆ

ಬಿತ್ತನೆ ಮಾಡ್ತೀವಿ. ಕೂರಿಗೆ ಬಿತ್ತನೆ ಅಂದ್ರೆ ನಮಗೆ ಯಾವುದು ಮಳೆ ಆಶ್ರಿತ ಬೆಳೆ ಆಗಿರ್ತಲ್ಲ, ಆ ಮಳೆ ಆಶ್ರಿತ ಬೆಳೆದಲ್ಲಿ ನಾವು ಇದನ್ನ ಹೆಚ್ಚಾಗಿ ಕೂರಿಗೆ ಬಿತ್ತನೆ ಅಥವಾ ಬೀಜ ಚೆಲ್ಲುವುದು ಅಂತ ಹೇಳ್ತೀವಿ. ಇನ್ನೊಂದು ನಮಗೆ ನೀರಾವರಿ ಆಶ್ರಿತ ಬೆಳೆ ಬಂದಾಗ ಸಸಿಗಳನ್ನ ಮಾಡಿ ಅದನ್ನ ನಾವು ನಾಟಿಗೆ ಬಳಕೆ ಮಾಡ್ತೀವಿ. ಆಮೇಲೆ ಬೀಜೋತ್ಪಾದನೆ ಬಂದಾಗ ಗಡ್ಡೆಗಳನ್ನ ನಾಟಿ ಮಾಡ್ತೀವಿ. ಸೊ ಈಗ ನಾವು ಹೆಚ್ಚಾಗಿ ಗಮನ ಕೊಡೋದು ಸಸಿಗಳನ್ನ ಮಾಡಿ ನಾಟಿ ಮಾಡೋದ್ ಬಗ್ಗೆ, ಯಾಕಂದ್ರೆ ಇಲ್ಲಿ ನಮಗೆ ಇಳುವರಿ ಮತ್ತೆ ಆದಾಯ ಕೂಡ ಜಾಸ್ತಿ ಆಗ್ತದೆ. ಕೂರಿಗೆ ಬಿತ್ತನೆದಲ್ಲಿ ನಮ್ಗೆ ಸೈಜ್ಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ, ಎಲ್ಲ ಸೈಜ್ ಸಣ್ಣ ಇರ್ತಾವ, ಆಮೇಲೆ ಬೆಳೆಗಳ ಇಳುವರಿ ಕೂಡ ಜಾಸ್ತಿ ಆಗೋದಿಲ್ಲ. ಹಂಗಾಗಿ ಮಳೆ ಆಶ್ರಿತ ಹೆಚ್ಚು ಕಮ್ಮಿ ಯಾರು ರೈತರು ಬೆಳೆಯಂಗಿಲ್ಲ, ಆದ್ರೂ ಒಂದಿಷ್ಟು ಕಡೆ ಮಳೆ ಆಶ್ರಿತ ಬೆಳೆಯನ್ನ ಬೆಳೀತಿರ್ತಾರೆ. ಸೊ ಹಾಗಾಗಿ

ಪ್ಲಾಂಟಿಂಗ್ ಮಾಡೋಕ್ಕೆ ಅಥವಾ ಬಿತ್ತನೆ ಮಾಡೋಕ್ಕೆ. ಸೊ ಆಗಲೇ ಹೇಳಿದ್ರೆ ನಿಮಗೆ ಒಂದು 3-4 ಕೆಜಿಯಷ್ಟು ಬೀಜ ನಮ್ಮ ಎಕರೆಗೆ ಬೇಕಾಗ್ತದೆ. ಸೊ ಇವು ಬೀಜಗಳನ್ನು ನಾವು ತೆಗೆದ ತಕ್ಷಣ ಮೊದಲೇನು ಮಾಡಬೇಕು, ಮೊದಲು ನಾವು ಒಂದಿಷ್ಟು ಸಸಿ ಮಡಿಗಳನ್ನು ತಯಾರು ಮಾಡ್ಕೋಬೇಕು. ಮಡಿಗಳ ಸೈಜ್ ಬಂದಾಕ್ರೆ ನಿಮ್ಮ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ಬಟ್ ಒಂದು ಅಂದಾಜಿನ ಪ್ರಕಾರ ಒಂದು 7 ಮೀಟರ್ ಉದ್ದ ಮಡಿ, 1.2 ಅಗಲ, ಒಂದು 10-12 ಸೆಂಟಿಮೀಟರ್ ಎತ್ತರ ಇರುವಂಥ ಒಂದು 10 ಮಡಿ ಬೇಕಾಗ್ತದೆ ಒಂದು ಎಕರೆಗೆ. ಎಕರೆಗೆ ಅಂದ್ರೆ ಸರಿಸುಮಾರು ನಮಗೆ ಒಂದು 22-23 ಸಾವಿರದಷ್ಟು ಸಸಿಗಳು ಕೂರಾಗಿರಬೇಕು. ಇದು ಒಂದು ಒಳ್ಳೆಯ ಒಂದು ಸಸಿಗಳ ಸಂಖ್ಯೆ ಅಂತ ನಾವು ಹೇಳ್ತೀವಿ. 20-22 ಸಾವಿರ ಸಸಿಗಳಿದ್ರೆ ಅದು ಒಳ್ಳೆಯ ಸಂಖ್ಯೆ, ಅದು ಅಲ್ಲಿ ನಮಗೆ ಒಳ್ಳೆಯ ಒಂದು ಇಳುವರಿ ಕೂಡ ಬರ್ತದೆ, ಒಳ್ಳೆಯ ಸೈಜ್ ಕೂಡ ಬರ್ತದೆ. ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡಾಗ ಒಂದು ಗಡ್ಡೆಯ ಒಂದು ಗಾತ್ರ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇಷ್ಟು ಬೆಡ್ಗಳನ್ನು ಮಾಡಿಕೊಂಡು ಆ ಸಸಿ ಮಡಿಗಳನ್ನು ಮಾಡಿದ ತಕ್ಷಣ ಅದಕ್ಕೆ ಒಂದು 3-4 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರ, ಒಂದು 1/4 ಕಿಲೋದಷ್ಟು ಈ 15-15-15 ಅಥವಾ 19-19-19 ಕಾಂಪ್ಲೆಕ್ಸ್ ಅದು ಬರ್ತದೆ. ಜೊತೆಗೆ 1-1.5 ಕೆಜಿಯಷ್ಟು ಟ್ರೈಕೋಡರ್ಮಾ ವೀಡನ್ನು ಮಣ್ಣಾಗ ಸೇರಿಸಬೇಕು. ಈ ಟ್ರೈಕೋಡರ್ಮಾ ವೀಡ ಏನು ಮಾಡ್ತದೆ, ಈ ಸಸಿ ಮಡಿ ಮಾಡೋ ಟೈಮಿಗೆ ನಮಗೆ ಡ್ಯಾಂಪಿಂಗ್ ಆಪ್ ಅಂತ ಬರ್ತದೆ, ಅಂದರೆ ಸಸಿಗಳು ಇದ್ದಕ್ಕಿದ್ದಂಗೆ ಸಾಯಕ್ಕೆ ಸ್ಟಾರ್ಟ್ ಆಗ್ತವೆ. ಆ ಒಂದು ರೋಗದ ಪ್ರಮಾಣ ಕಡಿಮೆ ಮಾಡೋಕ್ಕೆ ನಮ್ಮ ಟ್ರೈಕೋಡರ್ಮಾ ಭಾಳ ಮುಖ್ಯ ಕೆಲಸ ಮಾಡ್ತದೆ. ಹಾಗಾಗಿ 1.5 ಕೆಜಿಯಷ್ಟು ಟ್ರೈಕೋಡರ್ಮಾ ವೀಡನ್ನು ನಾವು ಈ ಸಸಿ ಮಡಿ ಹಾಕೋ ಟೈಮಿಗೆ ಹಾಕೋಬೇಕು ಇದನ್ನು. ಆಮೇಲೆ ಬೀಜಗಳನ್ನು ಬಳಕೆ ಮಾಡೋಕ್ಕಿಂತ ಮುಂಚೆ ಬೀಜಗಳನ್ನು ಆದಷ್ಟು ಬೀಜೋಪಚಾರ ಮಾಡಿ ಹಾಕೋದು ಭಾಳ ಉತ್ತಮ. ನಮ್ಮಲ್ಲಿ ಏನೋ ಕ್ಯಾಫ್ಟಾಪ್ ಇತ್ತು ಅಥವಾ ಒಂದು ಕಾರ್ಬೋಡಜಿಯಂ ಇತ್ತು, ಅಂಥವನ್ನು ಸ್ವಲ್ಪ ಬೀಜೋಪಚಾರ ಅಂದರೆ ಒಂದು 2 ಗ್ರಾಮ್ ಒಂದು ಎಕರೆ ಬೀಜಕ್ಕೆ, ಸಪೋಸ್ ನಮಗೆ ಇಲ್ಲಿ 4 ಕೆಜಿ ಬೀಜ ಇತ್ತು ಅಂದರೆ ಕನಿಷ್ಠ ಒಂದು 8-10 ಗ್ರಾಮ್ ಔಷಧಿಗಳನ್ನು ಆ ಬೀಜನ ಬೀಜೋಪಚಾರ ಮಾಡಿ ಆಮೇಲೆ ಬಳಕೆ ಮಾಡ್ಕೋಬೇಕು. ಇವೇನಾಗ್ತಾವೆ ಅಂದರೆ ನಮಗೆ ಭೂಮಿಯಲ್ಲಿ ಆದಂಥ ರೋಗಗಳು ಯಾವುದೇ ಕಾರಣಕ್ಕೂ ಬೀಜನ ಹಾಳು ಮಾಡೋಂಗಿಲ್ಲ, ಮತ್ತು ರೋಗಗಳು ಬರಲಾರ್ದು ಕೂಡ ತಡೀತಿರ್ತಾವೆ. ಸೊ ಇಷ್ಟು ಮಾಡಿದ ಮೇಲೆ ಸಸಿಗಳನ್ನು ನಾವು ಒಂದು ಕೈಯಿಂದ ಹಾಕೋಬೇಕಾಗ್ತದೆ. ಒಂದು ನಿರ್ದಿಷ್ಟ ಅಂತರದಲ್ಲಿ ಕನಿಷ್ಠ ಒಂದು 75 ಮಿಲಿಮೀಟರ್ ಅಂದರೆ 7.5 ಸೆಂಟಿಮೀಟರ್ ದೂರದಕ್ಕೊಂದಿಷ್ಟು ಬೀಜಗಳನ್ನು ಹಾಕ್ಕೊಂಡು ಆಮೇಲೆ ಸಸಿಗಳನ್ನು ನಾವು ಬಿತ್ತನೆಗೆ ಯೂಸ್ ಮಾಡ್ಕೋಬೋದು. ಸೊ ಸಸಿಗಳು ಹಾಕೋ ಟೈಮಿಗೆ ಒಂದಿಷ್ಟು ಗೊಬ್ಬರ ಅಂದರೆ ಒಂದು 19-19-19 ಅಥವಾ ಒಂದು 1% ಯೂರಿಯಾನ ಒಂದು 10 ದಿನಕ್ಕೆ ಒಂದ್ಸಲ ನಾವು ಸ್ಪ್ರೇ ಮಾಡ್ತಾ ಇರಬೇಕು. ಯಾಕಂದರೆ ಅಲ್ಲಿ ಸಸಿಗಳನ್ನು ಆರೈಕೆ ಮಾಡೋದು ಕೂಡ ಭಾಳ ಉತ್ತಮ. ಜೊತೆಗೆ ಒಂದಿಷ್ಟು ಈ ರಸ ಇರುವ ಕೀಟಗಳು ಆ ಸಸಿ ಹಾಕೋ ಟೈಮಿಗೆ ಬರ್ತಿರ್ತವೆ, ಹಾಗಾಗಿ ಸ್ವಲ್ಪ ಪಿಪ್ರೋನಿಲ್ಲು ಅಥವಾ ಈ ಇಮಿಡಾಕ್ಲೋಪ್ರಿಡ್ ಅಂತ ಔಷಧಿಗಳನ್ನು ಅಥವಾ ಬೇವಿನ ಎಣ್ಣೆ ಅಂತ ಔಷಧಿಗಳನ್ನು ಬಳಕೆ ಮಾಡಿಕೊಂಡು ನಾವು ಈ ಕೀಟಗಳನ್ನು ನಾವು ಅಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ಏನಾದರೂ ರೋಗ ಈಗ ಬಂದಾಕರ ಅದು ಹೇಳಿದ ಭಾಳ ಅಂದರೆ ನಮ್ಮ ಡ್ಯಾಂಪಿಂಗ್ ಆಪ್ ಅದೊಂದು ರೋಗ ಬರ್ತದೆ. ಆ ರೋಗ ಬಂತು ಅಂದರೆ ಒಂದು ಸ್ವಲ್ಪ ನಾವು ಕಾರ್ಬನ್ ಡಜಿಯಮು 1-2 ಗ್ರಾಮ್ 1 ಲೀಟರ್ ನೀರಾಗ ಮಿಕ್ಸ್ ಮಾಡಿ ನೀಟಾಗಿ ತೋರಿಸಬೇಕು, ಅಥವಾ ನೀವು ಏನಾದರೂ ಕಾರ್ಬೋಫ್ಯೂರಾನ್ ಇತ್ತಂದರೆ ಅಂಥವು ಸ್ವಲ್ಪ ಹಾಕ್ಕೊಂಡು ಈ ರೋಗ ಮತ್ತು ಕೀಟಗಳ ನಿರ್ವಹಣೆ ನಾವು ಇಲ್ಲಿ ಮಾಡ್ಕೋಬೋದು. ಸೊ ಸರಿಸುಮಾರು 6-8 ವಾರ ಅಥವಾ ಕೆಲವೊಂದ್ಸಲ 10 ವಾರಕ್ಕೆ ಹೋಗ್ತವೆ, ಈ ನಮ್ಮ ವಾತಾವರಣದ ಮೇಲೆ ಸಂಬಂಧ ಬೀರ್ತದೆ. ಸರಿಸುಮಾರು ನಮಗೆ ಬೇಕಾಗಿದ್ದು 1-1.5 ತಿಂಗಳಷ್ಟು ಸಸಿಗಳು ಹಳೆ ಸಸಿಗಳನ್ನು ನಾವು ಬಿತ್ತನೆಗೆ ಬಳಕೆ ಮಾಡ್ಕೋಬೇಕಾಗ್ತದೆ. ಇನ್ನು ಮುಖ್ಯ ಭೂಮಿ ತಯಾರು ಮಾಡಬೇಕಂದ್ರೆ ನಮಗೆ 2 ಥರ ಮಾಡ್ಬೋದು. ಒಂದು ನಾವು ಬದುಗಳನ್ನು ಬಿಟ್ಟು ಇದನ್ನು ಬಿತ್ತನೆ ಮಾಡ್ಕೋಬೋದು, ಅಥವಾ ಬೆಡ್ಗಳನ್ನು ಕೂಡ ಮಾಡಿ ನಾವು ಮಾಡ್ಕೋಬೋದು. ಎರಡರಲ್ಲೂ ಕೂಡ ಅದರದೇ ಆದ ಒಂದಿಷ್ಟು ಉಪಯೋಗ ಮತ್ತು ಕೆಲವೊಂದು ಕಷ್ಟಗಳು ಇದ್ದಾವೆ. ಈಗಿನ ರೈತರು ಹೆಚ್ಚು ಕಮ್ಮಿ ಎಲ್ಲ ಬೆಡ್ ಮಾಡ್ಕೊಂಡು ಮಾಡೋದಕ್ಕೆ ತುಂಬ ಜಾಸ್ತಿ, ಯಾಕಂದರೆ ಸೈಜ್ಗಳು ತುಂಬ ಚೆನ್ನಾಗಿ ಬರ್ತದೆ, ಡ್ರಿಪ್ ಇರ್ತದೆ, ನೀರಿನ ಒಂದು ಕಡಿಮೆ ಪ್ರಮಾಣದಲ್ಲಿ ನಾವು ಬೆಳೆ ಬೆಳ್ಕೋಬೋದು. ಜೊತೆಗೆ ಕಸಗಳ ಪ್ರಮಾಣವೂ ಕೂಡ ನಮಗೆ ಬೆಡ್ ಮೇಲೆ ಕಡಿಮೆ ಆಗ್ತದೆ. ಕೆಲವೊಂದು ಕಡೆ ರೈತರು ಸ್ಪ್ರಿಂಕ್ಲರ್ ಹಾಕೊಂಡಿರ್ತಾರೆ, ಅಂಥ ಕಡೆ ಎಲ್ಲ ಬೆಡ್ಡಿಂದ ಒಂದು ಉತ್ತಮ. ಕೆಲವೊಂದು ಕಡೆ ನಾವು ಏನು ಮಾಡ್ತೀವಿ, ಈ ಬದುಗಳನ್ನು ಬಿಟ್ಟುಕೊಂಡು ಕೂಡ ನಾವು ಮಾಡ್ಕೋತೀವಿ. ಸೊ ಅದು ತಕ್ಕಂತೆ ನಾವು ಬದುಗಳು ಮಾಡ್ಕೋತೀವಪ್ಪ ಅಂದರೆ ಒಂದು ಬದುವಿನ ಇನ್ನೊಂದು ಬದುವಿಗೆ ಒಂದು 45-50 ಸೆಂಟಿಮೀಟರ್ ಗ್ಯಾಪ್ ಇಟ್ಕೊಂಡು ಬದುಗಳು ಮಾಡ್ಕೋಬೇಕಾಗ್ತದೆ. ಬೆಡ್ ಅಂತ ಬಂದಾಗ ಒಂದು ಬೆಡ್ಡಲ್ಲಿ ಕನಿಷ್ಠ ಒಂದು 5-6 ಸಾಲುಗಳಷ್ಟು ನಮಗೆ ನಾಟಿ ಮಾಡೋಂಗೆ ಆ ಅಂತರ ಇಟ್ಕೋಬೇಕಾಗುತ್ತೆ. ನಾವು ಇಲ್ಲಿ ನಾವು ಬೆಡ್ಗಳನ್ನು ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಡ್ರಿಪ್ ಹಾಕ್ಕೊಂಡು ಆಮೇಲೆ ನಾವು ಏನು ನಾವು ಶಿಫಾರಸು ಮಾಡಿದ್ದೇವೆ ಆಗಲೇ ಗೊಬ್ಬರಗಳನ್ನು ಶಿಫಾರಸು ಮಾಡಿದ್ದೀವಿ, ಅದೆಷ್ಟಪ್ಪ 50-20-50 ಅದರಲ್ಲಿ ಸಾರಜನಕ ಏನಿದೆಯಲ್ಲ ಅದನ್ನು ನಾವು 3 ಭಾಗ ಮಾಡ್ಕೋಬೇಕು. ಮೊದಲನೇ ಭಾಗ ಅಂದರೆ ಈಗ 50 ಅಂದರೆ ಒಂದು 15 ಕೆಜಿ 10 ಕೆಜಿ 10 ಕೆಜಿ ಮಾಡಿಕೊಡ್ರಿ, ಇಲ್ಲ 20 ಕೆಜಿ 15-15 ಮಾಡಿಕೊಡ್ರಿ. ಮೊದಲನೇ ಭಾಗನ ನಾವು ಏನು ಮಣ್ಣು ರೆಡಿ ಮಾಡ್ತೀವಲ್ಲ, ಇಲ್ಲ ಬೆಡ್ ಅಥವಾ ನಾವು ಭೂಮಿ ತಯಾರು ಮಾಡೋ ಟೈಮಿಗೆ ಅದನ್ನು ಫಸ್ಟ್ ಹಾಕಬೇಕು. ಜೊತೆಗೆ ಪೂರ್ತಿ ಪ್ರಮಾಣದ ಫಾಸ್ಫರಸ್ಸು ಮತ್ತು ಪೊಟ್ಯಾಷ್ನ ಭೂಮಿಗೆ ಸೇರಿಸ್ಕೋಬೇಕು. ಇನ್ನು ಉಳಿದ 2 ಭಾಗ ಏನು ಸಾರಜನಕ ಉಳಿತದಲ್ಲ, ಆ 2 ಭಾಗ ಸಾರಜನಕನ ಒಂದು 30 ದಿನ ಇನ್ನೊಂದು 45-50 ದಿನಕ್ಕೆ ನಾವು ಈ ಸಾರಜನಕ ನಾವು ಕೊಡ್ತಾ ಇರಬೇಕು ಅದಕ್ಕೆ. ಸೊ ಅದೇನಾಗ್ತದೆ, ಭೂಮಿಯಲ್ಲಿ ಒಂದು ಕರೆಕ್ಟಾಗಿ ಆ ಗಿಡಕ್ಕೆ ಯಾವಾಗ ಯಾವಾಗ ಬೇಕು ಅವಾಗ ನಾವು ಸಾರಜನಕನ ಕೊಟ್ಟಂಗೆ ಆಗ್ತದೆ. ಸಾರಜನಕನ ನೀವು ಯೂರಿಯಾ ಮುಖಾಂತರನೋ ಅಥವಾ DAP ಮುಖಾಂತರ ನಾವು ಅದನ್ನು ಕೊಡ್ಬೋದು. ಈ ಸಸಿಗಳನ್ನ ರೆಡಿ ಆಗಿರ್ತಾವ, ಈ ಕಡೆ ನಮ್ದು ಜಮೀನು ರೆಡಿ ಆಯ್ತು, ಸಾಲಗಳು ಬಿಟ್ಕೊಂಡ್ವಿ ಅಥವಾ ಬೆಡ್ ಮಾಡ್ಕೊಂಡ್ವಿ, ಅದ್ರ ತಕ್ಕಂತೆ ನಾವು ನೆಕ್ಸ್ಟ್ ಸಸಿಗಳನ್ನ ನಾವು ಮುಖ್ಯ ಭೂಮಿಗೆ ತಂದು ನಾಟಿ ಮಾಡ್ಬೇಕಾಗ್ತದೆ. ಸೊ ಸಸಿಗಳನ್ನ ಕಿತ್ತಿದ ತಕ್ಷಣ ನೇರವಾಗಿ ನಾಟಿ ಮಾಡಕ್ ಹೋಗ್ಬಾರ್ದು ನಾವು. ಸಸಿಗಳನ್ನ ಕಿತ್ತಿದ ತಕ್ಷಣ ಅದನ್ನ 1 ಲೀಟರ್ ನೀರ್ದಾಗ 1-2 ಗ್ರಾಮ್ ಕಾರ್ಬನ್ ಡೈಜಿಯಮು ಅಥವಾ ಕಾರ್ಬೋಸಲ್ಫಾನ್ನ 1 ಲೀಟರ್ ನೀರಾಗ ಮಿಕ್ಸ್ ಮಾಡಿಕೊಂಡು ಈ ಸಸಿಗಳನ್ನು ಒಂದು 1/2 ತಾಸಷ್ಟು ಅದನ್ನ ನೆನೆ ಹಾಕ್ಬೇಕು. ಅದನ್ನ ನೆನೆ ಹಾಕಿ ಆಮೇಲೆ ಅದನ್ನು

ಅವನಿಗೆ ಬೇಕಾದ್ರೆ ಬಿತ್ತನೆಗೆ ಬಳಕೆ ಮಾಡ್ಕೋಬೇಕು. ಇಲ್ಲ ಕೆಲವೊಂದ್ಸಲ ನಮಗೆ ಕೆಮಿಕಲ್ ಬೇಡಪ್ಪ ಅಂದ್ರೆ ಬೇಕಾದ್ರೆ ಟ್ರೈಕೋಡರ್ಮಾ ವಿಡಿಯಾ ಇದೆಯಲ್ಲ, ಅದನ್ನೇ ಲಿಕ್ವಿಡ್ ಅಲ್ಲಿ ಸಿಗ್ತದೆ, ಪೌಡರ್ನಲ್ಲಿ ಸಿಗ್ತದೆ. ಒಂದು 20 ml ಒಂದು ಲೀಟರ್ ನೀರನ್ನ ಹಾಕೊಂಡು ಸಸಿಗಳನ್ನ ಒಂದು ಅರ್ಧ ತಾಸದಲ್ಲಿ ದ್ರಾವಣದಲ್ಲಿ ಎದ್ದು ಒಂದು ಅರ್ಧ ತಾಸು ಬಿಟ್ಟು ಆಮೇಲೆ ಅದು ನಾವು ಬೇಕಾದ್ರೆ ಮುಖ್ಯ ಭೂಮಿಗೆ ನಾವು ಅದನ್ನು ನಾಟಿ ಮಾಡೋಕ್ಕೆ ಬಳಕೆ ಮಾಡ್ಕೋಬೋದು. ಇನ್ನೊಂದು ಏನಪ್ಪ ಗಮನ ಕೊಡಬೇಕಂದ್ರೆ ಎಲ್ಲ ಕಡೆಗೆ ಇದು ಮಾಡೋದಿಲ್ಲ. ಸಸಿಗಳನ್ನು ನಾಟಿ ಮಾಡೋ ಟೈಮಿಗೆ ಆದಷ್ಟು ಮಧ್ಯಾಹ್ನ ಆದ ಮೇಲೆ ಮಾಡೋದು ಉತ್ತಮ. ಯಾಕಂದರೆ ಬೆಳಗ್ಗೆ ಮಾಡಿಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತುಂಬ ಬಿಸಿಲು ಜಾಸ್ತಿ ಇರ್ತದೆ ಕೆಲವೊಂದು ಟೈಮಲ್ಲಿ. ಸೊ ಮಧ್ಯಾಹ್ನ ಮೇಲೆ ಮಾಡಿದ ಏನಾಗ್ತದೆ, ಸಾಯಂಕಾಲ ಹೊತ್ತಲ್ಲಿ ಬಿಸಿಲು ಕಮ್ಮಿ ಆಗುತ್ತೆ, ರಾತ್ರಿ ಇರ್ತದೆ. ಹಾಗಾಗಿ ಆ ಒಂದು ತಂಪು ವಾತಾವರಣಕ್ಕೆ ಸಸಿಗಳು ಸೆಟ್ ಆಗೋ ಪ್ರಮಾಣ ಜಾಸ್ತಿ ಇರ್ತವೆ. ಹಾಗಾಗಿ ಆದಷ್ಟು ಅದನ್ನು ಮಧ್ಯಾಹ್ನ ಆದ ಮೇಲೆ ನಾಟಿ ಮಾಡ್ಕೊಳ್ಳೋದು ಉತ್ತಮ. ನಾಟಿ ಮಾಡೋ ಟೈಮಿಗೆ ಸಸಿಗಳಲ್ಲಿ ಎಲೆಗಳು ಇರ್ತವೆ, ಹಾಗಾಗಿ ಎಲೆಗಳು ಸ್ವಲ್ಪ ಎಲೆಗಳನ್ನು ಏನು ಆ ಮೊಳಕೆ ಇರ್ತದೆ, ಆ ಮೊಳಕೆ ಬಿಟ್ಟು ಸೈಡ್ ಬೇರೆ ಬೇರೆ ಎಲೆ ಇರ್ತವೆ, ದೊಡ್ಡ ಎಲೆ ಇರ್ತವೆ, ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ನಾವು ನಾಟಿ ಮಾಡೋದ್ರಿಂದ ಇಳುವರಿ ಕೂಡ ಜಾಸ್ತಿ ಆಗ್ತದೆ. ಅದು ಒಂದು ಸ್ವಲ್ಪ ಗಮನ ಇಟ್ಕೋಬೇಕು ನಾವು. ಇಷ್ಟಾದ ಮೇಲೆ ನಮಗೆ ಸಸಿಗಳನ್ನು ನಾವು ಒಂದು ಹೋಗಿ ಒಂದು ಬೆಡ್ ಆದರೆ ಒಂದು ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಒಂದು 15 cm, ಸಸಿಯಿಂದ ಸಸಿಗೆ ಒಂದು 10-12 cm ಅಂತರದಲ್ಲಿ ಸಸಿಗಳನ್ನು ನಾವು ನಾಟಿ ಮಾಡೋಕೆ ಬಳಕೆ ಮಾಡ್ಕೋಬೇಕು. ನಾಟಿ ಮಾಡಿದ ಒಂದು 2-3 ದಿನ ಆದ ತಕ್ಷಣ ನಾವು ಬೇಕಾದ ಇನ್ನೊಂದು ಸಲ ಈ ಕಾರ್ಬಂಡಜಿಮು ಅಥವಾ ಈ COC ಅಂತ ಒಂದು ಔಷಧಿಗಳನ್ನು ಈ ಡ್ರಂಚ್ ಮಾಡೋದು ಅಥವಾ ಟ್ರೈಕೋಡರ್ಮಾ ವಿಡಿಯಾ ಅಂತ ಒಂದು ಜೈವಿಕ ಗೊಬ್ಬರಗಳನ್ನು ಡ್ರಂಚ್ ಮಾಡೋದ್ರಿಂದ ಸಸಿಗಳ ಒಂದು ಸಾಯುವ ಪ್ರಮಾಣ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಹೋಗ್ತದೆ, ಸಸಿಗಳ ಒಂದು ಉಳ್ಕೊಳ್ಳುವಂಥ ಪ್ರಮಾಣ ಜಾಸ್ತಿ ಆಗ್ತದೆ. ಸೊ ಸಸಿಗಳು ಆದಷ್ಟು ಸಾಯಲಾರ್ದಂಗೆ ಅಲ್ಲಿ ನೋಡ್ಕೊಳ್ಳೋದು ಭಾಳ ಉತ್ತಮ. ಇಷ್ಟ ಆದಮೇಲೆ ನಮಗೆ ಸಸಿಗಳು ರೆಡಿಯಾಗಿದ್ದಾವೆ. ಈಗ ಭೂಮಿಗೆ ನಾವು ಇದನ್ನು ಟ್ರಾನ್ಸ್ಪ್ಲಾಂಟಿಂಗು ಮಾಡಿದ್ವಿ. ಸೊ ಕನಿಷ್ಠ ನಮಗೆ 1 ಎಕರೆಗೆ ಆಗಲಿ ಹೇಳಿದ್ರೆ ನಮಗೆ 22,000-23,000 ಸಸಿಗಳನ್ನು 1 ಎಕರೆಗೆ ಕೂರಿಸ್ಬೋದು. ಇನ್ನೂ ಸ್ವಲ್ಪ ಅಂತರ ಆಡ್ಕೊಂಡು ಇನ್ನೂ ಸ್ವಲ್ಪ ಜಾಸ್ತಿ ಕೂರಿಸ್ಬೋದು. ಎಷ್ಟು ಅಂತರ ಹತ್ತಿರ ಮಾಡ್ಕೊತಾ ಹೋಗ್ತೀವಿ ಅಷ್ಟು ನಮ್ಗೆ ಗಡ್ಡೆಗಳ ಪ್ರಮಾಣ ಅಥವಾ ಗಾತ್ರ ಇದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗ್ತದೆ. ಇನ್ನು ಗೊಬ್ಬರ ಬಂತು, ಈಗ ಮೊದಲು ನಾವು ನಾಟಿ ಮಾಡಿದಾಕರೆ 50% ಸಾರಜನಕ ಪೂರ್ತಿ ಪ್ರಮಾಣದ ಫಾಸ್ಫರಸ್ ಮತ್ತು ರಂಜಕ ಕೊಟ್ಟಿವಿ. ಇನ್ನು ಇವು 50% ಉಳಿತಲ್ಲ, ಆ 50%-ಅಷ್ಟು ಗೊಬ್ಬರಗಳನ್ನು 30 ಮತ್ತು 60 ದಿನಗಳ ನಂತರ ಅದನ್ನು ನಾವು ಭೂಮಿಗೆ ಕೊಡಬೇಕು. ಇಷ್ಟ ಆದಮೇಲೆ ನೆಕ್ಸ್ಟ್ ಬರೋದು ನಮಗೆ ನೀರಂತೂ ಎಲ್ಲ ನೀರಾವರಿ ಇರ್ತದೆ, ನೀರು ಕೊಡ್ತಿರ್ತೀವಿ. ಹಂಗಂದ್ಬಿಟ್ಟು ನೀರು ತುಂಬ ಜಾಸ್ತಿನೂ ಒಳ್ಳೇದಲ್ಲ, ಇದಕ್ಕೆ ಕೊಳೆ ರೋಗ ಪ್ರಮಾಣ ಜಾಸ್ತಿ ಆಗ್ತದೆ. ಡ್ರಿಪ್ ಆದರೆ ನಿಮಗೆ ಭಾಳ ಉತ್ತಮ, ಕನಿಷ್ಠ ಒಂದು 50-60% ನಿಮ್ಮದು ನೀರನ್ನು ಉಳಿಸ್ತದೆ ಇದು, ಜೊತೆಗೆ ಒಂದು ಕಳೆಗಳ ಪ್ರಮಾಣನೂ ಕೂಡ ಕಡಿಮೆ ಮಾಡ್ತದೆ. ಹಾಗಾಗಿ ಡ್ರಿಪ್ ಭಾಳ ಉತ್ತಮ. ನೀವು ಏನಾದರೂ ಬದುಗಳನ್ನು ಮಾಡ್ಕೊಂಡು ಮಾಡ್ತಿದ್ರೆ ನೀರು ಕೊಡಿ, ಹಾಗಾಗಿ ನೀರನ್ನು ತುಂಬ ಜಾಸ್ತಿನೂ ಕೂಡ ಕೊಡೋದು ಒಳ್ಳೇದಲ್ಲ. ನೀರಿನ ಒಂದು ತೇವಾಂಶ ನೋಡಿಕೊಂಡು ವಾರದಲ್ಲಿ 1-2-3 ಸಲ ನಾವು ನೀರನ್ನ ಕೊಡ್ಕೋಬಹುದು. ನೆಕ್ಸ್ಟ್ ಬರೋದು ನಮಗೇನಪ್ಪ ಅಂದ್ರೆ ಕಳೆಗಳ ಒಂದು ನಿರ್ವಹಣೆ. ಬೆಳೆಗಳೆಲ್ಲ ಬಂದ ತಕ್ಷಣ ಕಳೆಗಳು ಯಾವತ್ತು ಬಂದೇ ಬರ್ತವೆ. ಕಳೆಗಳು ನಿರ್ವಹಣೆ ನಮಗೆ ಸಸಿ ಮಾಡೋ ಟೈಮಿಗೂ ಇದ್ದೇ ಇರ್ತವೆ, ಮತ್ತು ಮುಖ್ಯ ಭೂಮಿಯಲ್ಲೂ ಕೂಡ ಸಸಿಗಳ ಕಳೆಗಳ ಪ್ರಮಾಣ ಇದ್ದೇ ಇರ್ತದೆ. ಸಸಿ ಮಡಿ ಮಾಡೋ ಟೈಮಿಗೆ ಕಳೆಗಳು ಬಂದರೂ ಅಲ್ಲಿನೂ ಕೂಡ ನಾವು ಒಂದಿಷ್ಟು ಕೈಯಿಂದ ತೆಗೆಯೋಕೆ ಪ್ರಯತ್ನ ಮಾಡ್ಬೋದು, ಬಟ್ ಆಗೋದಿಲ್ಲ. ಯಾಕಂದರೆ ಸಸಿಗಳು ಭಾಳ ಹತ್ತಿರ ಇರ್ತವೆ. ಕೆಲವೊಂದು ಈ ಔಷಧಿಗಳು ಸಿಗ್ತವೆ, ಕಳೆನಾಶಕ ಔಷಧಿ ಸಿಗ್ತವೆ, ಅದನ್ನು ನಾವು ಅಲ್ಲಿ ಸ್ಪ್ರೇ ಮಾಡ್ಕೋಬೋದು. ಅದರಲ್ಲಿ ಹೇಳಬೇಕಂದ್ರೆ ನಮಗೆ ಆಕ್ಸಿ ಗೋಲ್ಡು ಅಥವಾ ಆಕ್ಸಿ ಫ್ಲೋರೋಫಿನ್ ಅಂತ ಹೇಳ್ತೀವಿ. ಸರಿ ಸುಮಾರು 1 ml/L ನೀರಿದಾಗ ಅದನ್ನು ಸಸಿ ಮಡಿಗಳಲ್ಲಿ ಹಾಕಿದ್ರಿಂದ ಸಸಿಗಳು ಕಳೆಗಳ ಪ್ರಮಾಣ ಕಡಿಮೆ ಆಗ್ತದೆ. ಹಾಗೆಯೇ ಭೂಮಿ ನಾಟಿ ಮಾಡೋ ಟೈಮಿಗೂ ನಾವು ನಾಟಿ ಮಾಡೋಕ್ಕಿಂತ ಮುಂಚೆ ಇದನ್ನು ಸ್ಪ್ರೇ ಮಾಡಬೇಕಾಗ್ತದೆ, ಏನು ಕಳೆನಾಶಕ. ಇದು ಎಲ್ಲ ಪ್ರೀ ಎಮರ್ಜೆಂಟ್ ಅಂದರೆ ನಾವು ಅದು ಸಸಿಗಳ ಕಳೆನಾಶಕ ಕಳೆಗಳು ಹುಟ್ಟೋಕ್ಕಿಂತ ಮುಂಚೆನೇ ಸ್ಪ್ರೇ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಈ ಆಕ್ಸಿ ಗೋಲ್ಡ್ ಅಂತ ಹೇಳ್ತೀವಿ ಟ್ರೇಡ್ ನೇಮು, ಅಥವಾ ಆಕ್ಸಿ ಫ್ಲೋರೋಫೆನ್ ಅಂತ ಕೆಮಿಕಲ್ ನೇಮ್ ಇದೆ, ಅದನ್ನು ನಾವು 1.5 ml/L 2 ml/L ಭೂಮಿಯಲ್ಲಿ ಸ್ವಲ್ಪ ತೇವಾಂಶ ಇರಬೇಕು, ನೀರಿನ ತೇವಾಂಶ ಇದ್ದುಕೊಂಡೇ ಹೊಡಿಬೇಕು. ಅದನ್ನು ಒಣ ಭೂಮಿಯಲ್ಲಿ ಹೊಡೆಯಕ್ಕೆ ಹೋಗಬೇಡ್ರಿ, ನೀರಿನ ಒಂದು ಸ್ವಲ್ಪ ಅಂಶ ಇರಬೇಕು ಭೂಮಿಯಲ್ಲಿ. ಅಂಥ ಟೈಮಲ್ಲಿ ಮಾತ್ರ ಇದನ್ನು ಸ್ಪ್ರೇ ಮಾಡ್ಬೋದು. ಅಂದರೆ ನೀವು ನಾಟಿ ಮಾಡಿ 1-2 ದಿನದಲ್ಲಿ ಬೇಕಾದ್ರೆ ಇದನ್ನು ನಾವು ಸ್ಪ್ರೇ ಮಾಡ್ಬೋದು, ಏನು ಸಮಸ್ಯೆ ಆಗೋದಿಲ್ಲ. ಅದು ಈ ಸಿಗಲಿಲ್ಲಪ್ಪ ಅಂದರೆ ಪೆಂಡಿ ಮೆತ್ಲಿನ್ ಸಿಗ್ತದೆ. ಪೆಂಡಿ ಮೆತ್ಲಿನ 30 EC ಬರ್ತದೆ ಒಂದು, ಅದು ಕೂಡ ಒಂದು 3.5-4 ml/L ಹಾಕಿಕೊಂಡು ನಾವು ನಾಟಿ ಮಾಡಿದ ಮೇಲೆ ಸ್ಪ್ರೇ ಮಾಡ್ಕೋಬೋದು. ಇದು ಸ್ಪ್ರೇ ಮಾಡೋದ್ರಿಂದ ಕನಿಷ್ಠ ನಮಗೆ 40-50 ದಿನಗಳವರೆಗೆ ಯಾವುದೇ ಕಳೆಗಳು ನಮಗೆ ಕಾಣೋದಿಲ್ಲ. ಯಾವಾಗ ಮತ್ತೆ ಕಳೆಗಳು ಬಂದಾಕಂದ್ರೆ ಆವಾಗ 1-2 ಕೈ ಕಸ ತೆಗೆಯೋದ್ರಿಂದ ಕಳೆಗಳ ಪ್ರಮಾಣ ನಾವು ಈ ಬೆಳೆಗಳಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು. ಇದರ ಜೊತೆಗೆ ಒಂದಿಷ್ಟು ಸಸ್ಯ ಪ್ರಚೋದಕಗಳು ನಾವು ಬಳಕೆ ಮಾಡ್ಕೊಳ್ಳೋದ್ರಿಂದ ಇಳುವರಿ ಜಾಸ್ತಿ ಆಗ್ತದೆ. ಸಸ್ಯ ಪ್ರಚೋದಕ ಅಂದರೆ ಈಗ ಮಿರಾಕ್ಯುಲಾನ್ ಅಂತ ಒಂದು ಸಸ್ಯ ಪ್ರಚೋದಕ ಬರ್ತದೆ. ಈ ಮಿರಾಕ್ಯುಲಾನ್ನ ನಾವು 1 ml/L ಅಂದ್ಕೊಂಡು ಲೆಕ್ಕದಂಗೆ ನೀವು ನಾಟಿ ಮಾಡಿದ 50 ದಿನಗಳ ನಂತರ ಇದನ್ನು ಸ್ಪ್ರೇ ಮಾಡೋದ್ರಿಂದ ಒಂದು 8-10% ಇಳುವರಿ ಕೂಡ ಇದು ಜಾಸ್ತಿ ಮಾಡಿದ ಒಂದು ಸಂಶೋಧನೆಯಿಂದ ಕಂಡು ಬಂದೈತಿ. ಇದರ ಜೊತೆಗೆ ಒಂದಿಷ್ಟು ನಾವು ಮೈಕ್ರೋ ನ್ಯೂಟ್ರಿಯಂಟ್ ಅಂತ ಹೇಳ್ತೀವಿ. ಸೊ ಆ ಮೈಕ್ರೋ ನ್ಯೂಟ್ರಿಯಂಟ್ ಮಿಕ್ಸ್ನೂ ಕೂಡ ನಾವು 1-2 ಸಲ ನಾವು ಸ್ಪ್ರೇ ತಗೋಬೇಕಾಗ್ತದೆ. ಒಂದು 30 ದಿನ, ಇನ್ನೊಂದು 60 ದಿನ ಆದಮೇಲೆ ಒಂದು 4-5 ml ಅಷ್ಟು ನಿಮ್ಮ ರೆಕಮೆಂಡೇಷನ್ ಬೇಸಸ್ ಮೇಲೆ 40 ದಿನಕ್ಕೊಂದ್ಸಲ, ಇನ್ನೊಂದು 60 ದಿನಕ್ಕೊಂದ್ಸಲ ಈ ಮೈಕ್ರೋ ನ್ಯೂಟ್ರಿಯಂಟ್ ಮಿಕ್ಸ್ನ ಸ್ಪ್ರೇ ಮಾಡೋದ್ರಿಂದ ಒಂದು 15% ಇಳುವರಿ ಜಾಸ್ತಿ ಆಗ್ತದೆ. ಜೊತೆಗೆ ಬೋರ್ಯಾಕ್ಸ್ ಒಂದು 10 kg/h ಲೆಕ್ಕದಂತೆ ಹಾಕೋದ್ರಿಂದ ಒಂದು ಗಡ್ಡೆಗಳ ಪ್ರಮಾಣ, ಸೈಜು ಮತ್ತು ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತದೆ. ಆಮೇಲೆ ಇನ್ನೊಂದು ಮುಖ್ಯ ಒಂದು ಸಸ್ಯ ಪ್ರಚೋದಕಪ್ಪ ಅಂದರೆ ಈ

0: ಸೈಕೋ ಸೇಲ್ ಅಂತ ಬರ್ತದೆ. ಹೆಚ್ಚು ಕಮ್ಮಿ ನಮಗೆ ರೈತರಿಗೆ ಈ ಗಡ್ಡೆ ಕಟಾವು ಮಾಡಿ ಹೆಚ್ಚು ದಿನ ಹೇಳಕ್ ಬರಲ್ಲ, ಅಲ್ಲಿ ಮೊಳಕೆ ಬರುವ ಪ್ರಮಾಣ ಜಾಸ್ತಿ ಆಗ್ತದೆ. ಆ ಮೊಳಕೆ ಬರುವ ಪ್ರಮಾಣ ಕಡಿಮೆ ಮಾಡಕ್ಕ ನಾವು ಸೈಕೋ ಸೇಲ್ ಅಂತ ಒಂದು ಔಷಧಿಯನ್ನು ನಾವು ಶಿಫಾರಸು ಮಾಡಿದ್ದೀವಿ. ಅದು ಒಂದು ಕನಿಷ್ಠ 1.2 ml ಸೈಕೋ ಸೇಲ್ ಪ್ರತಿ ಲೀಟರ್ ಜೊತೆಗೆ 1.1 gram ಅಷ್ಟು ಕಾರ್ಬನ್ ಡೈಜಿನ್ ಮಿಕ್ಸ್ ಮಾಡಿ ಒಂದು 30 ದಿನ ನಾವು ಏನು ಕಟಾವು ಮಾಡಬೇಕಂತೀವಲ್ಲ, ಕಟಾವು ಮಾಡೋಕ್ಕಿಂತ ಒಂದು 30 ದಿನ ಮುಂಚೆ ಇದನ್ನು ಸ್ಪ್ರೇ ಮಾಡೋದ್ರಿಂದ ನಾವು ಗಡ್ಡೆಗಳನ್ನು ಕಟಾವು ಮಾಡಿದ ಮೇಲೆ ಅದರಲ್ಲಿ ಮೊಳಕೆ ಬರುವ ಪ್ರಮಾಣವನ್ನು ಇದು ಕಡಿಮೆ ಮಾಡ್ತದೆ. ಅಂದರೆ ನಾವು ಹೆಚ್ಚಿನ ದಿನಗಳವರೆಗೂ ನಾವು ಗಡ್ಡೆಗಳನ್ನು ಶೇಖರಣೆ ಮಾಡೋಕ್ಕೆ ಇದು ಉಪಯುಕ್ತ ಆಗ್ತದೆ. ಇಷ್ಟಾದಮೇಲೆ ನಮಗೆ ಮುಖ್ಯ ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ಕಟಾವು ಮಾಡೋದು. ಸೊ ಸರಿ ಸುಮಾರು ದಿನಗಳ ಲೆಕ್ಕದಲ್ಲಿ ಕೆಲವೊಂದು ತಳಿಗಳು 100 ರಿಂದ 110 ದಿನಕ್ಕೆ ಕಟಾವು ಬರ್ತವೆ, ಕೆಲವೊಂದು 140 ದಿನ ಕಟಾವು ಬರ್ತವೆ. ಈ ಮಳೆಗಾಲದಲ್ಲಿ ಹೆಚ್ಚು ಕಮ್ಮಿ ನಮಗೆ ಅದು ಎಲೆಗಳು ಒಣಗೋದು ಕಾಣಿಸೋದಿಲ್ಲ. ಹಾಗಾಗಿ ಕಟಾವು ಮಾಡೋಕ್ಕಿಂತ ಮುಂಚೆ ಡ್ರಮ್ ಅಂತ ತಗೊಂಡು ಅದರ ಮೇಲೆ ನಾವು ಸುತ್ತಿಸಬೇಕಾದ್ರೆ ಗಿಡಗಳನ್ನು ಮುರಿಬೇಕು ಡ್ರಮ್ಮಿಂದ. ಸೊ ಅದೇನಾಗ್ತದೆ, ಮುರಿಯೋದ್ರಿಂದ ಎಲ್ಲ ಏನು ಎಲೆಗಳಲ್ಲಿ ಒಂದು ಏನು ಎನರ್ಜಿ ಇರ್ತಲ್ಲ ಅಥವಾ ಅದಕ್ಕೇನು ಬೇಕಾಗುವಂಥ ಅಂಶ ಇರ್ತಲ್ಲ ಅದು ಪೂರ್ತಿ ಗಡ್ಡೆಗೆ ಹೋಗಿ ಗಡ್ಡೆಗಳ ಸೈಜ್ ಬಲಿತಾವೆ. ಇದು ಜನರಲ್ಲಿ ನಮಗೆ ಮುಂಗಾರಲ್ಲಿ ಕಾಣ್ತದೆ. ಇನ್ನು ಹಿಂಗಾರು ಬೆಳೆದು ಬಂದಾಗ ಅಲ್ಲಿ ನಮಗೆ ಎಲೆಗಳು ಒಂದು 70-80% ಎಲೆಗಳು ಒಣಗಾಗ ಸ್ಟಾರ್ಟ್ ಆಗ್ತಲ್ಲ, ಆವಾಗ ನಾವು ನೀರು ಕೊಡೋದನ್ನ ಬಿಟ್ಟುಬಿಟ್ಟು ಒಂದು 15 ದಿನ ಆದಮೇಲೆ ಕಟಾವನ್ನು ಮಾಡ್ಕೋಬಹುದು. ಇಳುವರಿ ಬಂದುಬಿಟ್ಟು ನಮಗೆ ತಳಿಗಳ ಬೇಸಿಸ್ ಮೇಲೆ ಒಂದು 25-30 ಟನ್ಗಳಷ್ಟು ಇಳುವರಿ, ಕೆಲವೊಂದು ರೈತರು 1 ಎಕರೆಗೆ 40 ಟನ್ನಷ್ಟು ತೆಗೆದಿದ್ದ ಉದಾಹರಣೆಗಳಿದ್ದಾವೆ. ಇದ್ರ ಜೊತೆಗೆ ಒಂದಿಷ್ಟು ರೋಗ ಮತ್ತು ಕೀಟಗಳು ಬರ್ತವೆ. ರೋಗಗಳಿಗೆ ಈ ನಮ್ಮ ಆಗಲೇ ಹೇಳಿದ ಕಾರ್ಬನ್ ಡೈಜಿಮ್ ಅಂತಿದೆ. ಇಲ್ಲಿ ಮುಖ್ಯವಾಗಿ ಬರೋ ರೋಗ ಅಂದರೆ ಇದೊಂದು ನೇರಳೆ ಬಣ್ಣದ ಪರ್ಪಲ್ ಬ್ಲಾಚ್ ಅಂತ ರೋಗ ಬರ್ತದೆ. ಅದು ಬಿಟ್ಟರೆ ಕೀಟಗಳ ಬಾಧೆ ತುಂಬ ಜಾಸ್ತಿ ಇದರಲ್ಲಿ, ಅದರಲ್ಲಿ ಥ್ರಿಪ್ಸು ಮತ್ತು ಮೈಟ್ಸು. ಹಾವು ಬಂದಾಕರ ಸ್ವಲ್ಪ ಈ ಪೆಪ್ರೋನಿಲ್ಲು 1 ml ಪ್ರತಿ ಲೀಟರ್ದಂಗೆ, ಆಮೇಲೆ ಪ್ರೊಫಿನೋಫಾಸು 1 ml ಪ್ರತಿ ಲೀಟರ್ದಂಗೆ ಸ್ಪ್ರೇ ಮಾಡಿಕೊಂಡು ನಾವು ಈ ರೋಗ ಮತ್ತು ಕೀಟಗಳ ಬಾಧೆಯನ್ನು ನಾವು ತಡ್ಕೋಬಹುದು. ಈ ಬೆಳೆ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಯಾಕೆ ಎಲ್ಲವೂ ಇಲ್ಲಿ ಹೇಳೋಕ್ಕಾಗೋದಿಲ್ಲ, ಕೆಲವೊಂದು ಮಾಹಿತಿಗಳನ್ನು ಅಷ್ಟು ಮುಖ್ಯವಾದ ಮಾಹಿತಿಗಳನ್ನು ತಿಳಿಸುತ್ತೆ. ಇದಕ್ಕಿಂತ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ನನ್ನ ಒಂದು ಮೊಬೈಲ್ ನಂಬರ್ 7829030702 ಈ ನಂಬರ್ಗೆ ನೀವು ಫೋನ್ ಮಾಡಿ ನಿಮಗೆ ಏನು ಬೇಕಾದ ಮಾಹಿತಿಯನ್ನು ನಮ್ಮಿಂದ ಪಡೆಯಬಹುದು. ಧನ್ಯವಾದಗಳು.
1: ಇದುವರೆಗೆ ಈರುಳ್ಳಿ ಬೆಳೆ ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ತರಕಾರಿ ವಿಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಜಯಕುಮಾರ್ ರಾಠೋಡ್ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ವಿಜಯಪುರ ಕೇಂದ್ರ. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿದಾನಂದ್ ಪಿ ಕನ್ನೊಳ್ಳಿ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು.

ಬರುವಾಗ ಸಂಗಾಟಿತ್ತೇನೋ ಇಟ್ಟ ಮಂದೆಯ ತಮ್ಮ ಯಾವಲ್ಲಿಂದ ಬಂದಿ ನೀ ಬರುವಾಗ ಸಂಗಾಟಿತ್ತೇನೋ.

0: ಸ್ನೇಹಿತರೆ, ಇದುವರೆಗೆ ಕಡಕೋಳದ ಚಿದಾನಂದ್ ಪಿ ಕನ್ನೊಳ್ಳಿ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದಿರಿ.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: 7:34 ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದೇಶದ ಸೆಮಿಕಂಡಕ್ಟರ್ ವಿನ್ಯಾಸ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ. ಮೊದಲ ದಿನ ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳು ಬ್ರಿಟನ್ಗೆ ರಫ್ತು. ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದ ಅಮೆರಿಕ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ಉತ್ತರ ಪ್ರದೇಶದ ವಾರಣಾಸಿ ರಿಂಗ್ ರಸ್ತೆ ಮತ್ತು ರಾಷ್ಟೀಯ ಹೆದ್ದಾರಿ 19 ನಡುವೆ 46 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ 6 ಪಥದ ಗ್ರೀನ್ಫೀಲ್ಡ್ ಎಲಿವೇಟೆಡ್ ಕಾರಿಡಾರ್ ಅನ್ನು ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಯೋಜನೆಯ ಒಟ್ಟು ಬಂಡವಾಳ ವೆಚ್ಚ 14,400 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿದ್ದು, ರಾಷ್ಟೀಯ ಹೆದ್ದಾರಿ 19 ಮತ್ತು ವಾರಣಾಸಿ ರಿಂಗ್ ರಸ್ತೆ ನಡುವೆ ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ಇದು ನಗರ ಚಲನಶೀಲತೆಯನ್ನು ಸುಧಾರಿಸುತ್ತದೆ. ಯೋಜನೆಯು ಸರಾಸರಿ ಪ್ರಮಾಣದ ಸಮಯವನ್ನು ಸುಮಾರು 60 ನಿಮಿಷಗಳಿಂದ 20 ನಿಮಿಷಗಳಿಗೆ ಇಳಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಭಾರತದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು 127,500 ಕೋಟಿ ರೂಪಾಯಿಗಳ ವೆಚ್ಚದೊಂದಿಗೆ ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಈ ಯೋಜನೆಯು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ, ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಲ್ಲಿ ತಾಂತ್ರಿಕ ನಾಯಕತ್ವವನ್ನು ಸ್ಥಾಪಿಸುತ್ತದೆ ಎಂದು ಅವರು ಹೇಳಿದ್ದಾರೆ. 62,500 ಕೋಟಿ ರೂಪಾಯಿಗಳ ವೆಚ್ಚದ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮುಂದಿನ 5 ವರ್ಷಗಳವರೆಗೆ ಈ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಒಡಿಶಾ ಮತ್ತು ಜಾರ್ಖಂಡ್ನಾದ್ಯಂತ 4 ಜಿಲ್ಲೆಗಳನ್ನು ಒಳಗೊಂಡ 2 ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯು ಒಡಿಶಾದಲ್ಲಿ ಪರದೀಪ್ ಹರಿದಾಸ್ಪುರ್ ಡಬಲ್ ಟ್ರ್ಯಾಕ್ ಮತ್ತು ಜಾರ್ಖಂಡ್ನಲ್ಲಿ ರಾಜ್ಖರ್ ಸವಾನ್ ದಂಗೋಪೋಸಿ 4ನೇ ಮಾರ್ಗವನ್ನು ಒಳಗೊಂಡಿದೆ. ಸುಮಾರು 3,907 ಕೋಟಿ ರೂಪಾಯಿಗಳ ಒಟ್ಟು ಅಂದಾಜು ವೆಚ್ಚದೊಂದಿಗೆ ಯೋಜನೆ 2030-31ರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆತ್ಮನಿರ್ಭರ ಭಾರತಕ್ಕಾಗಿ ಯೂರಿಯಾ 2026ರ ರಾಷ್ಟೀಯ ಹೂಡಿಕೆ ನೀತಿಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ದೇಶದಲ್ಲಿ ಅನಿಲ ಆಧಾರಿತ ಯೂರಿಯಾ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು, ಯೂರಿಯಾ ವಲಯದಲ್ಲಿ ನೂತನ ಹೂಡಿಕೆಗಳನ್ನು ಪ್ರೋತ್ಸಾಹಿಸಲು ಈ ನೀತಿಯು ಪ್ರಯತ್ನಿಸುತ್ತದೆ. ಇದು ಸ್ವಾವಲಂಬನೆಯ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಇಂದು ಜಾರಿಗೆ ಬಂದಿದ್ದು, ಮೊದಲ ದಿನದಂದು ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳನ್ನು ಬ್ರಿಟನ್ಗೆ ರಫ್ತು ಮಾಡಲಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಬ್ರಿಟನ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಬೆಂಗಳೂರಿನಲ್ಲಿ ರಫ್ತು ಸಾಗಣೆಗೆ ಚಾಲನೆಯನ್ನು ನೀಡಿದರು. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎರಡೂ ದೇಶಗಳ ಸರಕುಗಳಿಗೆ ಆದ್ಯತೆಯ ಸುಂಕಗಳು ದೊರೆಯಲಿದ್ದು, ಇದು ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ತೆಲಂಗಾಣದಿಂದ ಬ್ರಿಟನ್ಗೆ ರಫ್ತು ಸಾಗಾಣಿಕೆ ಇಂದು ಚಾಲನೆ ನೀಡಲಾಯಿತು. ಪಂಜಾಬ್ನ ಅಮೃತಸರ ಮತ್ತು ಲೂಧಿಯಾನದಿಂದ ಸಿದ್ಧ ಉಡುಪುಗಳು ಮತ್ತು ಉಣ್ಣೆ ಹಾಗೂ ವರ್ಸ್ಟೆಡ್ ನೂಲುಗಳ ರಫ್ತಿಗೆ ಹಸಿರು ನಿಶಾನೆ ತೋರಲಾಯಿತು. ಮಹಾರಾಷ್ಟದ ಮುಂಬೈನಲ್ಲಿ ರಫ್ತು ಸಾಗಾಣಿಕೆ ಚಾಲನೆ ನೀಡಲಾಯಿತು. ರಾಸಾಯನಿಕಗಳು, ಔಷಧಗಳು, ಪ್ಲಾಸ್ಟಿಕ್ಗಳು, ಆಹಾರ ಉತ್ಪನ್ನ ಮತ್ತು ಮಸಾಲೆ ಸೇರಿದಂತೆ ವಿವಿಧ ಸರಕುಗಳ ರಫ್ತಿಗೆ ಹಸಿರು ನಿಶಾನೆ ತೋರಲಾಯಿತು. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆಯ ಒಪ್ಪಂದದ ಅನುಷ್ಠಾನ ಭಾರತ ಮತ್ತು ಬ್ರಿಟನ್ ನಡುವಿನ ಶಾಶ್ವತ ಪಾಲುದಾರಿಕೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಒಪ್ಪಂದಗಳು ಮಾರುಕಟ್ಟೆ ಪ್ರವೇಶವನ್ನು ಗಮನಾರ್ಹವಾಗಿ ವಿಸ್ತರಣೆ ಮಾಡುತ್ತವೆ, ವ್ಯಾಪಾರ ಮತ್ತು ಸೇವೆಗಳನ್ನು ಬಲಪಡಿಸುತ್ತವೆ ಮತ್ತು ವೃತ್ತಿಪರರಿಗೆ ಹೆಚ್ಚಿನ ಚಲನಶೀಲತೆಯನ್ನು ಸುಗಮಗೊಳಿಸುತ್ತವೆ ಎಂದು ತಿಳಿಸಿದ್ದಾರೆ. ಇದು ದೇಶದ ಉದ್ಯಮಿಗಳು, ರೈತರು, ತಯಾರಕರು, ಎಂಎಸ್ಎಂಇಗಳು ಮತ್ತು ಕೌಶಲ್ಯಪೂರ್ಣ ವೃತ್ತಿಪರರಿಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತವೆ. ಜವಳಿ, ಚರ್ಮ, ರತ್ನಗಳು, ಆಭರಣ ಮತ್ತು ಎಂಜಿನಿಯರಿಂಗ್ ಸರಕುಗಳು, ಸಮುದ್ರ ಉತ್ಪನ್ನಗಳು, ರಾಸಾಯನಿಕಗಳು ಮತ್ತು ಸಂಸ್ಕರಿಸಿದ ಆಹಾರಗಳಂತಹ

0: ಕ್ಷೇತ್ರಗಳಿಗೆ ಅಪಾರ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಈ ಹೊಸ ಅಧ್ಯಾಯವು ಹಂಚಿಕೆಯ ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ ಹಾಗೂ ಎರಡೂ ರಾಷ್ಟಗಳ ನಡುವಿನ ಸ್ನೇಹದ ಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಇಂದು ಜಾರಿಗೆ ಬಂದಿರುವ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ CETA ಮತ್ತು ಸಾಮಾಜಿಕ ಭದ್ರತೆಯ ಒಪ್ಪಂದವು ಭಾರತ ಬ್ರಿಟನ್ ನಡುವಿನ ಪಾಲುದಾರಿಕೆಯಲ್ಲಿ ಮಹತ್ವದ ಕ್ಷಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರ ಪೋಸ್ಟ್ ಅನ್ನು ಪ್ರಧಾನಿ ಹಂಚಿಕೊಂಡಿದ್ದಾರೆ. ಬ್ರಿಟನ್ ಮಾರುಕಟ್ಟೆಗೆ ಬಲವಾದ ಪ್ರವೇಶವನ್ನು ಪಡೆಯುವ ಹಲವಾರು ಚೈತನ್ಯಶೀಲ ವಲಯಗಳೊಂದಿಗೆ ಭಾರತದ ರೈತರು, ಉದ್ಯಮಿಗಳು ಮತ್ತು ಎಂಎಸ್ಎಂಇಗಳಿಗೆ ಹೊಸ ವೇಗವನ್ನು ನೀಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಇದು ತಂತ್ರಜ್ಞಾನ, ವೃತ್ತಿಪರ ಸೇವೆಗಳು ಮತ್ತು ನಾವೀನ್ಯತೆಯಲ್ಲಿ ಸಹಕಾರವನ್ನು ಗಾಢವಾಗಿಸುತ್ತವೆ ಮತ್ತು ಕೌಶಲ್ಯಪೂರ್ಣ ಭಾರತೀಯ ಪ್ರತಿಭೆಗಳಿಗೆ ಹೆಚ್ಚಿನ ಚಲನಶೀಲತೆಯನ್ನು ಬೆಂಬಲಿಸುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಭದ್ರತಾ ಒಪ್ಪಂದವು ಬ್ರಿಟನ್ನಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡುವ ಭಾರತೀಯ ವೃತ್ತಿಪರರಿಗೆ ಅಮೂಲ್ಯವಾದ ಬೆಂಬಲವನ್ನು ನೀಡುತ್ತದೆ ಮತ್ತು ಭಾರತೀಯ ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಇಂದು ಜಾರಿಗೆ ಬಂದಿರುವಂತಹ ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಜವಳಿ, ಚರ್ಮ, ಎಂಜಿನಿಯರಿಂಗ್, ಆಹಾರ ಸಂಸ್ಕರಣೆ, ಔಷಧಗಳು ಮತ್ತು ಎಂಎಸ್ಎಂಇ ಸೇರಿದಂತೆ ಭಾರತೀಯ ರಫ್ತಿನ 99% ಶೂನ್ಯ ಸುಂಕ ಮಾರುಕಟ್ಟೆ ಪ್ರವೇಶ ನೀಡುತ್ತದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಎತ್ತಿ ಹಿಡಿಯುವಂತಹ ಜನಪರ ರಾಜತಾಂತ್ರಿಕತೆಯ ದೃಷ್ಟಿಕೋನಕ್ಕೆ ಈ ಒಪ್ಪಂದ ಸಾಕ್ಷಿಯಾಗಿದೆ. ಈ ಒಪ್ಪಂದವು ಉಭಯ ದೇಶಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವಾಗ ಬ್ರಿಟನ್ನಲ್ಲಿರುವಂತಹ ಭಾರತೀಯ ವೃತ್ತಿಪರರಿಗೆ ಗಮನಾರ್ಹ ವಿನಾಯಿತಿಗಳನ್ನು ವಿತರಿಸುತ್ತದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ ಐರೋಪ್ಯ ಒಕ್ಕೂಟದ ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ನಾವೀನ್ಯತೆ ಆಯುಕ್ತೆ ಎಕಟೆರಿನಾ ಜಹರೀವಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಶುದ್ಧ ಮತ್ತು ಹಸಿರು ಇಂಧನ ತಂತ್ರಜ್ಞಾನಗಳಲ್ಲಿ ಸಂಶೋಧನೆಗೆ ಅವಕಾಶಗಳ ಕುರಿತು ಚರ್ಚೆ ನಡೆಸಲಾಯಿತು. ನಾವೀನ್ಯತೆ ಕೇಂದ್ರಗಳು, ಸ್ಟಾರ್ಟ್ಅಪ್ಗಳು ಮತ್ತು ವಿವಿಧ ವಿಷಯಗಳ ಕುರಿತು ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಬೆಲ್ಜಿಯಂಗೆ ತಮ್ಮ 2 ದಿನಗಳ ಅಧಿಕೃತ ಭೇಟಿಯಲ್ಲಿರುವ ಡಾ ಎಸ್ ಜೈಶಂಕರ್ ಬ್ರಸೆಲ್ಸ್ನಲ್ಲಿ ನಡೆದ ಭಾರತ ಬೆಲ್ಜಿಯಂ ಕಾರ್ಯತಂತ್ರದ ಸಂವಾದವನ್ನು ಬೆಲ್ಜಿಯಂ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮ್ಯಾಕ್ಸಿಮ್ ಪ್ರೆವೋಟ್ ಅವರೊಂದಿಗೆ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಭೆಯಲ್ಲಿ ರಾಜಕೀಯ, ಆರ್ಥಿಕ, ಹೂಡಿಕೆಗಳು, ಶುದ್ಧ ಇಂಧನ, ರಕ್ಷಣೆ, ಚಲನಶೀಲತೆ ಮತ್ತು ಔಷಧೀಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಪರಿಶೀಲನೆ ಮಾಡಿದರು. ಪಶ್ಚಿಮ ಏಷ್ಯಾ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಉಭಯ ಕಡೆಯವರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಹಾರ್ಮೋಜ್ ಜಲಸಂಧಿಯ ಮೂಲಕ ಹಾದು ಹೋಗಲು ಪ್ರಯತ್ನಿಸುತ್ತಿರುವಂತಹ ಹಡಗುಗಳ ಮೇಲೆ ಇರಾನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಅಮೆರಿಕ ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದೆ ಹಾಗೂ ಇಂದು ತನ್ನ ವೈಮಾನಿಕ ದಾಳಿಯನ್ನು ತೀವ್ರಗೊಳಿಸಿದೆ. ಇರಾನಿನ ಸೇನಾ ಬ್ಯಾರಕ್ಗಳ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದ್ದು ಕನಿಷ್ಠ 7 ಸೈನಿಕರು ಹುತಾತ್ಮರಾಗಿದ್ದಾರೆ. ಅಲ್ಲದೆ ದೇಶದಾದ್ಯಂತ 260 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ದಾಳಿಯಿಂದಾಗಿ 30 ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ಇರಾನ್ ಸರ್ಕಾರದ ವಕ್ತಾರ ಫಾತಿಮೆಹ್ ಮೊಹಜೆರಾನಿ ತಿಳಿಸಿದ್ದಾರೆ. ಪುನಃ ದಿಗ್ಬಂಧನ ಹೇರುತ್ತಿದ್ದಂತೆ ಅಮೆರಿಕ ಮತ್ತು ಇರಾನ್ ಪರಸ್ಪರ ದಾಳಿಗಳನ್ನು ಪ್ರಾರಂಭಿಸಿವೆ. ದಿಗ್ಬಂಧನದ ಕಾರಣದಿಂದಾಗಿ ಇರಾನ್ ಪಶ್ಚಿಮ ಏಷ್ಯಾದಿಂದ ಎಲ್ಲಾ ಇಂಧನ ರಫ್ತುಗಳನ್ನು ನಿಲ್ಲಿಸುವುದಾಗಿ ಬೆದರಿಕೆ ಹಾಕಿದೆ. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡದ ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸೆಮಿಕಂಡಕ್ಟರ್ ವಿನ್ಯಾಸ, ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ಸೆಮಿಕಾನ್ 2.0 ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ. ಮೊದಲ ದಿನ ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳು ಬ್ರಿಟನ್.

0: ಗೆ ರಫ್ತು. ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದ ಅಮೆರಿಕ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:45. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಬರಾಠೆ ಚಿತ್ರದಿಂದ ಗೀತೆ.
2: ದಿಸ್ ಸಾಂಗ್ ಇಸ್ ಡೆಡಿಕೇಟೆಡ್ ಟು ಆಲ್ ಡಿಪ್ರೆಸ್ಡ್ ಪೀಪಲ್.

ಹುಡುಗಿ ಒಬ್ಳು ತಲೆ ಕೆಡಿಸ್ಬಿಟ್ರ, ಎಕ್ಸಾಮ್ ರಿಸಲ್ಟ್ ತಲೆ ಕೆಳಗಾದ್ರೆ, ನಮ್ದು ಕಪ್ಪು ಬೇರೆಯವ್ರಿಗೋದ್ರೆ, ಸಿಕ್ಕಿದ ಕೆಲ್ಸ

0: ಒಂದ್ ದಿವಸ ಅವಳು ಮೋತಾರ್ಗನ್ ಪ್ಲೇ ಮಾಡ್ತಾ ಇದ್ಲು. ನಾ ಕುತ್ಕೊಂಡ್ ಕೇಳ್ತಾ ಇದ್ದೆ, ನಿಂಗ್ ಪ್ಲೇ ಮಾಡಕ್ ಬರುತ್ತಾ ಅಂದ್ಲು. ನಾ ಬರುತ್ತೆ ಅಂದೆ.
1: ನಿಲ್ಸು ನಿಲ್ಸು, ಯಾಕ್ ಗೊತ್ತು ಅಂದೆ? ಗೊತ್ತಿಲ್ಲ ಅಂತ ಹೇಳ್ಬೇಕಾಗಿತ್ತು.
0: ಯಾಕೆ ಗೊತ್ತಿರೋದನ್ನ ಗೊತ್ತು ಅಂತ ತಾನೇ ಹೇಳ್ಬೇಕು? ನಂಗ್ ಸುಳ್ಳು ಹೇಳಕ್ ಇಷ್ಟ ಇಲ್ಲ.
1: ಅಯ್ಯೋ ಬಿದ್ದು, ಹೆಂಗ್ಸರಿಗೆ ಗೊತ್ತಿದೆನೋ ಗಂಡ್ಸರಿಗಿಂತ ಗೊತ್ತಿಲ್ಲ ಅನ್ನೋ ಗಂಡ್ಸರ್ ಕಂಡ್ರೆ ತುಂಬಾ ಇಷ್ಟ. ನೀನ್ ಅವತ್ತು ಗೊತ್ತಿಲ್ಲ ಅಂದಿದ್ರೆ ಅವಳೇ ನಿನ್ ಹೇಳ್ಕೊಡೋಳು. ಹಾಗೋ ಹೀಗೋ ದೊಡ್ಡ ರೊಮ್ಯಾನ್ಸ್ ನಡೆದಿರೋದೆ, ಛೇ, ನೀ ಮಿಸ್ ಮಾಡ್ಕೊಂಡ್ಬಿಟ್ಟೆ.
0: ಅವತ್ ರೊಮ್ಯಾನ್ಸ್ ನಡೀತೆ?
1: ಹಾ, ನಿಂಗ್ ಗೊತ್ತು ಅಂತ ಹೇಳದ್ ಮೇಲೆ ರೊಮ್ಯಾನ್ಸ್ ನಡೀತಾ? ಹೇಗೆ?
0: ಅವಳು ಮೋತಾರ್ಗನ್ ಕೊಟ್ಲು, ನಾ ಹತ್ರ ಹೋಗಿ ತಗೊಂಡೆ. ಮೋತಾರ್ಗನ್ ನೋಡ್ದೆ, ಅವಳ್ ನೋಡ್ದೆ, ಮೋತಾರ್ಗನ್ ಕೆಳಗಿಟ್ಟು, ನಿನ್ ಮೋತೆ ಆರ್ಗನ್ ತರ ಇದೆ, ಮತ್ತೆ ಯಾಕೆ ಮೋತಾರ್ಗನ್ ಅಂತ ಹೇಳಿ ಕಿಸ್ ಮಾಡ್ಬಿಟ್ಟೆ.

ಈಗ ಕೇಳಿ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಪುಷ್ಪಹಾರ್ ಚಿತ್ರದಿಂದ ಆದ ಗೀತೆ. ಕ್ಷಮಿಸಿ, ಮೊದಲಿಗೆ ಕೇಳಿ ಕವಿರತ್ನ ಕಾಳಿದಾಸ ಚಿತ್ರದಿಂದ ಆದ ಗೀತೆ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ.
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಸ್ನೇಹಿತರೆ, ಇದುವರೆಗೆ ಪುಷ್ಪಹಾರ ಕಾರ್ಯಕ್ರಮದಲ್ಲಿ ಬಾರ್ಡರ್ ಹಾಗೂ ರಾಜ ಹಿಂದೂಸ್ತಾನಿ ಚಿತ್ರದಿಂದ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 8:45 ಆಗುತ್ತಿದೆ. ಇನ್ನು ಮುಂದೆ ಕೇಳಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಸಮಯಾಗಿದೆ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಕೃಷಿ ಯಾಂತ್ರೀಕರಣದ ಉಪಯೋಜನೆ. ಕೃಷಿ ಯಾಂತ್ರೀಕರಣದ ಮೂಲಕ ಕೃಷಿಯನ್ನು ಬಲಪಡಿಸಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು. ಬರಹ ಕೃಪೆ ಕೇಂದ್ರ ವಾರ್ತಾ ಶಾಖೆ ಬೆಂಗಳೂರು. ಓದುತ್ತಿರುವವರು ಗಿರೀಶ್ ಮೇರ್ವೆ. ಭಾರತದಲ್ಲಿ ಕೃಷಿ ಯಾಂತ್ರೀಕರಣವನ್ನು ಉತ್ತೇಜಿಸಲು 2014-15 ಕೃಷಿ ಯಾಂತ್ರೀಕರಣದ ಉಪಯೋಜನೆಯನ್ನು ಪ್ರಾರಂಭಿಸಲಾಯಿತು. ಇದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಎಸ್ಎಂಎಎಂ ಯೋಜನೆಯು ಯಾಂತ್ರೀಕರಣದ ಪ್ರಯೋಜನಗಳನ್ನು ತಲುಪದ ವರ್ಗಗಳಿಗೆ ವಿಸ್ತರಿಸುವ ಮೂಲಕ ತಲುಪದವರನ್ನು ತಲುಪುವುದು ಎಂಬ ಗುರಿಯನ್ನು ಹೊಂದಿದೆ. ಇದು ಮಹಿಳೆಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು ಮತ್ತು ಗ್ರಾಮೀಣ ಉದ್ಯಮಿಗಳನ್ನು ಒಳಗೊಂಡಂತೆ ಸಣ್ಣ ಮತ್ತು ಅತಿಸಣ್ಣ ರೈತರನ್ನು ಒಳಗೊಂಡಿದೆ. ಕೃಷಿ ಯಾಂತ್ರೀಕರಣದ ಉಪಯೋಜನೆಯು ಸಣ್ಣ ರೈತರು, ಮಹಿಳೆಯರು ಮತ್ತು ಹಿಂದುಳಿದ ವರ್ಗದವರಿಗೆ ದೇಶಾದ್ಯಂತ ಗುರಿ ಆಧಾರಿತ ಯಾಂತ್ರೀಕರಣ

ಬೆಂಬಲವನ್ನು ನೀಡುವ ಮೂಲಕ ಅದರ ವ್ಯಾಪ್ತಿಯನ್ನು ವಿಸ್ತರಿಸುತ್ತಿದೆ. ಕೃಷಿ ಯಂತ್ರೋಪಕರಣಗಳು ಮತ್ತು ತಂತ್ರಜ್ಞಾನದ ಲಭ್ಯತೆಯಲ್ಲಿನ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಲು ನಿರ್ಲಕ್ಷಿತ ಮತ್ತು ಈಶಾನ್ಯ ರಾಜ್ಯಗಳಿಗೆ ವಿಶೇಷ ಒತ್ತು ನೀಡಲಾಗಿದೆ. ಈ ಯೋಜನೆಯ ಪ್ರಾರಂಭದಿಂದಲೂ 9,404.47 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಭಾರತದಾದ್ಯಂತ ವೈಯಕ್ತಿಕ ರೈತರಿಗೆ 21.61 ಲಕ್ಷ ಕೃಷಿ ಯಂತ್ರಗಳನ್ನು ವಿತರಿಸಲಾಗಿದೆ. ಅಲ್ಲದೆ ನಿಖರ ಕೃಷಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ 52.5 ಕೋಟಿ ರೂಪಾಯಿಗಳ ಆರ್ಥಿಕ ನೆರವಿನೊಂದಿಗೆ 40,918 ಹೆಕ್ಟೇರ್ ಪ್ರದೇಶದಲ್ಲಿ 40,928 ಹೆಚ್ಚು ಡ್ರೋನ್ ಪ್ರಾತ್ಯಕ್ಷಿಕೆಗಳನ್ನು ನಡೆಸಲಾಗಿದೆ. ಈ ಯೋಜನೆಯು ಕಸ್ಟಮ್ ಹೈರಿಂಗ್ ಸೆಂಟರ್ಗಳನ್ನು ಸ್ಥಾಪಿಸುವುದನ್ನು ಉತ್ತೇಜಿಸುತ್ತದೆ. ಇವು ರೈತರಿಗೆ ಬಾಡಿಗೆಗೆ ಲಭ್ಯವಿರುವ ಕೃಷಿ ಯಂತ್ರೋಪಕರಣಗಳು, ಉಪಕರಣಗಳು ಮತ್ತು ಸಲಕರಣೆಗಳ ಗುಂಪನ್ನು ಹೊಂದಿರುವ ಘಟಕಗಳಾಗಿವೆ. ಅಲ್ಲದೆ ಇದು ಹೈಟೆಕ್ ಮತ್ತು ಹೆಚ್ಚಿನ ಮೌಲ್ಯದ ಕೃಷಿ ಉಪಕರಣಗಳ ಕೇಂದ್ರಗಳ ಅಭಿವೃದ್ಧಿಗೆ ಮತ್ತು ಕೃಷಿ ಯಂತ್ರೋಪಕರಣಗಳ ವಿತರಣೆಗೆ ಬೆಂಬಲ ನೀಡುತ್ತದೆ. ಪ್ರಾತ್ಯಕ್ಷಿಕೆಗಳು ಮತ್ತು ಸಾಮರ್ಥ್ಯ ವೃದ್ಧಿಯ ಉಪಕ್ರಮಗಳ ಮೂಲಕ ಅರಿವು ಮೂಡಿಸುವ ಕಾರ್ಯವನ್ನು ಕೈಗೊಳ್ಳಲಾಗುತ್ತದೆ. ಕೃಷಿ ವಿದ್ಯುತ್ ಲಭ್ಯತೆ ಕಡಿಮೆ ಇರುವ ಪ್ರದೇಶಗಳ ಮೇಲೆ ವಿಶೇಷ ಗಮನ ಹರಿಸಲಾಗುತ್ತಿದೆ ಮತ್ತು CHCಗಳ ಮೂಲಕ ಕೈಗೆಟುಕುವ ಬಾಡಿಗೆ ಸೇವೆಗಳನ್ನು ಒದಗಿಸುವ ಮೂಲಕ ಸಣ್ಣ ಹಿಡುವಳಿಗಳು ಹಾಗೂ ಅಧಿಕ ಬಂಡವಾಳ ವೆಚ್ಚದಂತಹ ರಚನಾತ್ಮಕ ಅಡೆತಡೆಗಳನ್ನು ನಿವಾರಿಸಲು ಪ್ರಯತ್ನಿಸಲಾಗುತ್ತಿದೆ. ಹೆಚ್ಚುವರಿಯಾಗಿ SMAM ಕೃಷಿ ಯಂತ್ರೋಪಕರಣಗಳ ಕಾರ್ಯಕ್ಷಮತೆ ಪರೀಕ್ಷೆ ಮತ್ತು ಪ್ರಮಾಣೀಕರಣವನ್ನು ಬೆಂಬಲಿಸುತ್ತದೆ. ಸಂಬಂಧಪಟ್ಟವರಲ್ಲಿ ಯೋಜನೆಯ ಸ್ವೀಕಾರವನ್ನು ಹೆಚ್ಚಿಸಲು ಗುರಿ ಆಧಾರಿತ ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ. 2007 ಪ್ರಾರಂಭಿಸಲಾದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯು ಕೃಷಿ ಮತ್ತು ಸಂಬಂಧಿತ ವಲಯಗಳಲ್ಲಿ ಸಾರ್ವಜನಿಕ ಹೂಡಿಕೆಯನ್ನು ಹೆಚ್ಚಿಸಲು ರಾಜ್ಯಗಳನ್ನು ಉತ್ತೇಜಿಸುವ ಒಂದು ಪ್ರಮುಖ ಯೋಜನೆಯಾಗಿದೆ. ಇದು ಸ್ಥಳೀಯ ಅಗತ್ಯತೆಗಳಿಗೆ ಅನುಗುಣವಾಗಿ ಯೋಜನೆಗಳನ್ನು ರೂಪಿಸಲು ಮತ್ತು ಕಾರ್ಯಗತಗೊಳಿಸಲು ರಾಜ್ಯಗಳಿಗೆ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಯನ್ನು ನೀಡುತ್ತದೆ. ಈ ಯೋಜನೆಯು ಬೆಳೆ ಉತ್ಪಾದನೆ, ಮೂಲಸೌಕರ್ಯ ಅಭಿವೃದ್ಧಿ, ಯಾಂತ್ರೀಕರಣ ಮತ್ತು ಮೌಲ್ಯವರ್ಧನೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಮಧ್ಯಸ್ಥಿಕೆಗಳನ್ನು ಒಳಗೊಂಡಿದೆ. 2017-18 ಕೃಷಿ ಮತ್ತು ಸಂಬಂಧಿತ ವಲಯದ ಪುನರುಜ್ಜೀವನಕ್ಕಾಗಿ ಲಾಭದಾಯಕ ವಿಧಾನಗಳ ಅಡಿಯಲ್ಲಿ ಈ ಯೋಜನೆಯನ್ನು ಪುನರ್ರಚಿಸಲಾಯಿತು. ಇದರಲ್ಲಿ ಕೊಯ್ಲಿಗೆ ಪೂರ್ವ ಮತ್ತು ನಂತರದ ಮೂಲಸೌಕರ್ಯಗಳನ್ನು ಬಲಪಡಿಸಲು ಹೆಚ್ಚಿನ ಒತ್ತು ನೀಡಲಾಗಿದೆ. ಕೃಷಿ ಯಾಂತ್ರೀಕರಣದ ಉಪಯೋಜನೆಯನ್ನು ಆಧುನಿಕ ಕೃಷಿ ಉಪಕರಣಗಳ ಲಭ್ಯತೆಯನ್ನು ಸುಧಾರಿಸುವ ಮೂಲಕ ದೈಹಿಕ ಶ್ರಮವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಅಂತರ್ಗತ ಮತ್ತು ಪರಿಣಾಮಕಾರಿ ಕೃಷಿ ಯಾಂತ್ರೀಕರಣವನ್ನು ಉತ್ತೇಜಿಸಲು ವಿನ್ಯಾಸಗೊಳಿಸಲಾಗಿದೆ. ತರಬೇತಿ, ಪರೀಕ್ಷೆ, ಪ್ರಾತ್ಯಕ್ಷಿಕೆ ಮತ್ತು ಕೊಯ್ಲು ನಂತರದ ಯಾಂತ್ರೀಕರಣದ ಮೂಲಕ ಕೃಷಿ ಯಾಂತ್ರೀಕರಣದ ಉತ್ತೇಜನ ಹಾಗೂ ಆಧುನಿಕ ಕೃಷಿ ತಂತ್ರಜ್ಞಾನಗಳ ಲಭ್ಯತೆಯನ್ನು ಸುಧಾರಿಸುವ ಮೂಲಕ ಕೃಷಿ ಉತ್ಪಾದಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಇದು ಕೃಷಿ ಯಾಂತ್ರೀಕರಣವನ್ನು ಉತ್ತೇಜಿಸುವ ಮೂಲಕ ಸಂಸ್ಕರಣೆ, ಸಂಗ್ರಹಣೆ, ಮೌಲ್ಯವರ್ಧನೆ ಮತ್ತು ಬೆಳೆ ಅವಶೇಷಗಳ ನಿರ್ವಹಣೆಗೆ ಕೊಯ್ಲು ನಂತರದ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಕೃಷಿ ಯಂತ್ರೋಪಕರಣಗಳು ಮತ್ತು ಉಪಕರಣಗಳ ಖರೀದಿಗೆ ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯ ಮೂಲಕ ವೈಯಕ್ತಿಕ ಕೃಷಿ ಯಂತ್ರೋಪಕರಣಗಳ ಮಾಲೀಕತ್ವಕ್ಕೆ ಸಹಾಯಧನದ ಬೆಂಬಲವನ್ನು ಒದಗಿಸುತ್ತದೆ. ಇದು ಸಾಮಾನ್ಯ ಫಲಾನುಭವಿಗಳಿಗೆ ಯಂತ್ರದ ವೆಚ್ಚದ ಶೇಕಡ 40 ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರು, ಸಣ್ಣ ಮತ್ತು ಅತಿಸಣ್ಣ ರೈತರು ಹಾಗೂ ಈಶಾನ್ಯ ರಾಜ್ಯಗಳ ಫಲಾನುಭವಿಗಳಿಗೆ ಶೇಕಡ 50 ವೆಚ್ಚವನ್ನು ಭರಿಸುತ್ತದೆ. ಸಣ್ಣ ಮತ್ತು ಅತಿಸಣ್ಣ ರೈತರು CHCಗಳು, SHGಗಳು ಮತ್ತು FPOಗಳ ಮೂಲಕ ಡ್ರೋನ್ಗಳು ಸೇರಿದಂತೆ ಯಾಂತ್ರೀಕೃತ ಸೇವೆಗಳಿಗಾಗಿ ಪ್ರತಿ ಹೆಕ್ಟೇರ್ಗೆ 2,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಬಾಡಿಗೆಗಾಗಿ ಕೃಷಿ ಯಂತ್ರೋಪಕರಣ ಬ್ಯಾಂಕ್ಗಳ ಸ್ಥಾಪನೆಗೆ ಉತ್ತೇಜನ ನೀಡಲಾಗುತ್ತದೆ. ಕೃಷಿ ಯಂತ್ರೋಪಕರಣಗಳನ್ನು ಪಡೆಯಲು SHGಗಳು, FPOಗಳು ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಶೇಕಡ 80-90 ಆರ್ಥಿಕ ಬೆಂಬಲವನ್ನು ನೀಡುವ ಮೂಲಕ ಕೃಷಿ ಯಾಂತ್ರೀಕರಣವನ್ನು ಹೆಚ್ಚಿಸುತ್ತದೆ. CHCಗಳಿಗೆ 250 ಲಕ್ಷ ರೂಪಾಯಿವರೆಗಿನ ಯೋಜನೆಗಳಿಗೆ ಯೋಜನಾ ವೆಚ್ಚದ 40% ಆರ್ಥಿಕ ನೆರವು ಲಭ್ಯವಿದ್ದರೆ FMBಗಳು 30 ಲಕ್ಷ ರೂಪಾಯಿವರೆಗಿನ ಯೋಜನೆಗಳಿಗೆ 80% ಬೆಂಬಲವನ್ನು ಪಡೆಯುತ್ತವೆ. ಹೈಟೆಕ್ ಮತ್ತು ಹೆಚ್ಚಿನ ಉತ್ಪಾದಕತೆಯ ಸಲಕರಣೆಗಳ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸಲು ಮತ್ತು ಹೆಚ್ಚಿನ ಮೌಲ್ಯದ ಉಪಕರಣಗಳ ಲಭ್ಯತೆಯನ್ನು ಹೆಚ್ಚಿಸಲು ಬೆಳೆ ನಿರ್ದಿಷ್ಟ ಚಟುವಟಿಕೆಗಳಿಗಾಗಿ ಸುಧಾರಿತ ಹೆಚ್ಚಿನ ಸಾಮರ್ಥ್ಯದ ಯಂತ್ರೋಪಕರಣಗಳನ್ನು ಒದಗಿಸಲಾಗುತ್ತದೆ. ಈಶಾನ್ಯ ಪ್ರದೇಶದಲ್ಲಿ ಕೃಷಿ ಯಾಂತ್ರೀಕರಣದ ಉತ್ತೇಜನಕ್ಕಾಗಿ ಸಣ್ಣ ಯಂತ್ರಗಳಿಗೆ ಶೇಕಡ 100 ಸಹಾಯಧನ ಮತ್ತು ಕೃಷಿ ಯಂತ್ರೋಪಕರಣ ಬ್ಯಾಂಕ್ಗಳಿಗೆ ಶೇಕಡ 95 ಬೆಂಬಲ ಸೇರಿದಂತೆ ಪ್ರದೇಶ ನಿರ್ದಿಷ್ಟ ಮಧ್ಯಸ್ಥಿಕೆಗಳ ಮೂಲಕ ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚಿನ ಬೆಂಬಲವನ್ನು ಒದಗಿಸುತ್ತದೆ. SMAM ಅಡಿಯಲ್ಲಿ 2014-15 2025-26 9,404.47 ಕೋಟಿ ರೂಪಾಯಿಗಳ ಕೇಂದ್ರ ಸಹಾಯವು ರೈತ

ವೈಯಕ್ತಿಕವಾಗಿ 21.61 ಲಕ್ಷ ಯಂತ್ರಗಳ ವಿತರಣೆಗೆ ಬೆಂಬಲ ನೀಡಿದೆ. ಹೆಚ್ಚುವರಿಯಾಗಿ ಇದು 27,554 ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, 646 ಹೈಟೆಕ್ ಹಬ್ಗಳು ಮತ್ತು 25,608 ಕೃಷಿ ಯಂತ್ರೋಪಕರಣಗಳ ಬ್ಯಾಂಕ್ಗಳ ಸ್ಥಾಪನೆಗೆ ಬೆಂಬಲ ನೀಡಿದೆ. ಎಸ್ಎಂಎಎಂ ಅಡಿಯಲ್ಲಿ ವೈಯಕ್ತಿಕ ಕೃಷಿ ಯಂತ್ರೋಪಕರಣಗಳ ಮಾಲೀಕತ್ವಕ್ಕಾಗಿನ ಫಲಾನುಭವಿಗಳ ಸಂಖ್ಯೆಯು 2020-21 2.07 ಲಕ್ಷದಿಂದ 2024-25 2.32 ಲಕ್ಷಕ್ಕೆ ಏರಿಕೆಯಾಗಿದೆ. ಇದು ಯೋಜನೆಯ ವ್ಯಾಪ್ತಿಯಲ್ಲಿನ ಒಟ್ಟಾರೆ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಯೋಜನೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ವೆಚ್ಚ ಹಂಚಿಕೆ ವ್ಯವಸ್ಥೆಯನ್ನು ಅನುಸರಿಸುತ್ತದೆ. ಹೆಚ್ಚಿನ ರಾಜ್ಯಗಳಿಗೆ ನಿಧಿಯ ಮಾದರಿಯು 60-40ರಷ್ಟಿದ್ದರೆ ಈಶಾನ್ಯ ಮತ್ತು ಹಿಮಾಲಯದ ರಾಜ್ಯಗಳಿಗೆ ಇದು 90-10ರಷ್ಟಿದೆ. ಕೇಂದ್ರಾಡಳಿತ ಪ್ರದೇಶಗಳ ವಿಷಯದಲ್ಲಿ 100% ಕೇಂದ್ರದ ನಿಧಿಯನ್ನು ಒದಗಿಸಲಾಗುತ್ತದೆ. ಈ ವಿಭಿನ್ನ ನಿಧಿಯ ರಚನೆಯು ವೈವಿಧ್ಯಮಯ ಪ್ರಾದೇಶಿಕ ಸನ್ನಿವೇಶಗಳಲ್ಲಿ ಯಾಂತ್ರೀಕರಣದ ವ್ಯಾಪಕ ಅಳವಡಿಕೆಗೆ ಅನುಕೂಲ ಮಾಡಿಕೊಡುತ್ತದೆ. ಎಸ್ಎಂಎಎಂ ಡ್ರೋನ್ ಆಧಾರಿತ ಕೃಷಿಯನ್ನು ಹೇಗೆ ವಿಸ್ತರಿಸುತ್ತಿದೆ? ಕೃಷಿ ಯಾಂತ್ರೀಕರಣದ ಉಪಯೋಜನೆಯು ಕೃಷಿ ಕಾರ್ಯಾಚರಣೆಗಳನ್ನು ಸುಧಾರಿಸಲು ಡ್ರೋನ್ಗಳ ಬಳಕೆಯನ್ನು ಉತ್ತೇಜಿಸುತ್ತದೆ. ಯೋಜನೆಯಡಿ 52.50 ಕೋಟಿ ರೂಪಾಯಿಗಳ ಆರ್ಥಿಕ ಬೆಂಬಲದೊಂದಿಗೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯು ದೇಶಾದ್ಯಂತ ದೊಡ್ಡ ಪ್ರಮಾಣದ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳ ಮೂಲಕ ಡ್ರೋನ್ ಅಳವಡಿಕೆಯನ್ನು ಉತ್ತೇಜಿಸಿದೆ. 2023ರಲ್ಲಿ ಪ್ರಾರಂಭವಾದ ಲಖ್ಪತಿ ದೀದಿ ಉಪಕ್ರಮವು ಮೇ 2026ರ ಹೊತ್ತಿಗೆ 3.07 ಕೋಟಿ ಗ್ರಾಮೀಣ ಮಹಿಳೆಯರನ್ನು ಉದ್ಯಮಿಗಳನ್ನಾಗಿ ಮಾಡಿದೆ. ಈ ಉಪಕ್ರಮವು ಸ್ವಸಹಾಯ ಸಂಘಗಳೊಂದಿಗೆ ಸಂಬಂಧ ಹೊಂದಿರುವ ಮಹಿಳೆಯರಿಗೆ ವಾರ್ಷಿಕ ರು 1 ಲಕ್ಷಕ್ಕೂ ಹೆಚ್ಚಿನ ಕುಟುಂಬ ಆದಾಯವನ್ನು ಗಳಿಸಲು ಸಹಕರಿಸಿ ಸಬಲೀಕರಣಗೊಳಿಸುತ್ತದೆ. ವ್ಯಾಪಕ ಅಳವಡಿಕೆಯನ್ನು ಸುಲಭಗೊಳಿಸಲು ಎಸ್ಎಂಎಎಂ ಡ್ರೋನ್ ಖರೀದಿ ಮತ್ತು ಪ್ರಾತ್ಯಕ್ಷಿಕೆಗಳಿಗಾಗಿ ಆರ್ಥಿಕ ನೆರವು ನೀಡುತ್ತದೆ. ಐಸಿಎಆರ್ ಸಂಸ್ಥೆಗಳು, ಕೆವಿಕೆಗಳು ಮತ್ತು ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಂತಹ ಅರ್ಹ ಸಂಸ್ಥೆಗಳು ಈ ಚಟುವಟಿಕೆಗಳಿಗಾಗಿ ಪ್ರತಿ ಡ್ರೋನ್ಗೆ 10 ಲಕ್ಷ ರೂಪಾಯಿಗಳವರೆಗೆ 100% ಆರ್ಥಿಕ ಬೆಂಬಲವನ್ನು ಪಡೆಯುತ್ತವೆ. ರೈತ ಉತ್ಪಾದಕ ಸಂಸ್ಥೆಗಳು 75%ವರೆಗೆ ಅನುದಾನ ಬೆಂಬಲಕ್ಕೆ ಅರ್ಹವಾಗಿವೆ. ಹೆಚ್ಚುವರಿಯಾಗಿ ಸೇವಾ ಮಾದರಿಗಳ ಮೂಲಕ ಡ್ರೋನ್ಗಳನ್ನು ಬಳಸುವ ಏಜೆನ್ಸಿಗಳಿಗೆ ಪ್ರತಿ ಹೆಕ್ಟೇರ್ಗೆ 6,000 ರೂಪಾಯಿಗಳ ಆಕಸ್ಮಿಕ ವೆಚ್ಚದೊಂದಿಗೆ ಬೆಂಬಲ ನೀಡಲಾಗುತ್ತದೆ. ಇದಲ್ಲದೆ ಎಸ್ಎಂಎಎಂ ಅಂತರ್ಗತಗೊಳಿಸುವಿಕೆಗೆ ಹೆಚ್ಚಿನ ಒತ್ತು ನೀಡುತ್ತದೆ ಮತ್ತು ಒಟ್ಟು ನಿಧಿಯ 30%ವನ್ನು ಮಹಿಳಾ ರೈತರಿಗಾಗಿ ಮೀಸಲಿಡುತ್ತದೆ. ಈ ನಿಬಂಧನೆಯು ಕೃಷಿ ಯಂತ್ರೋಪಕರಣಗಳಿಗೆ ಅವರ ಪ್ರವೇಶವನ್ನು ಸುಧಾರಿಸುವ ಮತ್ತು ಯಾಂತ್ರೀಕೃತ ಕೃಷಿ ವ್ಯವಸ್ಥೆಗಳಲ್ಲಿ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಅಂತರವನ್ನು ಕಡಿಮೆ ಮಾಡುವುದು ಬೆಳವಣಿಗೆಯನ್ನು ಹೆಚ್ಚಿಸುವುದಕ್ಕಾಗಿ ಎಸ್ಎಂಎಎಂ ಪರಿಣಾಮಕಾರಿಯಾಗಿದೆ. ಎಸ್ಎಂಎಎಂ ಕೃಷಿ ಉತ್ಪಾದಕತೆ, ದಕ್ಷತೆ ಮತ್ತು ಒಳಗೊಳ್ಳುವಿಕೆಯನ್ನು ಬಲಪಡಿಸುವಲ್ಲಿ ಒಂದು ಪ್ರಮುಖ ಮಧ್ಯಸ್ಥಿಕೆಯಾಗಿ ಹೊರಹೊಮ್ಮಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರು, ಮಹಿಳೆಯರು, ಎಸ್ಸಿಎಸ್ಟಿ ಸಮುದಾಯಗಳು ಮತ್ತು ನಿರ್ಲಕ್ಷಿತ ಪ್ರದೇಶಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಈ ಯೋಜನೆಯು ಸಹಾಯಧನ, ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, ಕೃಷಿ ಯಂತ್ರೋಪಕರಣ ಬ್ಯಾಂಕ್ಗಳು ಮತ್ತು ಉದ್ದೇಶಿತ ಪ್ರಾದೇಶಿಕ ಬೆಂಬಲದ ಮೂಲಕ ಯಾಂತ್ರೀಕರಣದಲ್ಲಿನ ನಿರ್ಣಾಯಕ ಅಂತರವನ್ನು ಕಡಿಮೆ ಮಾಡಲು ಸಹಾಯ ಮಾಡಿದೆ. ತರಬೇತಿ ಪ್ರಾತ್ಯಕ್ಷಿಕೆಗಳು, ಕೊಯ್ಲು ನಂತರದ ನಿರ್ವಹಣೆ ಮತ್ತು ಡ್ರೋನ್ಗಳಂತಹ ಉದಯೋನ್ಮುಖ ತಂತ್ರಜ್ಞಾನಗಳಿಗೆ ನೀಡಲಾದ ಒತ್ತು ಕೃಷಿಯನ್ನು ಆಧುನೀಕರಿಸುವ ದೂರದೃಷ್ಟಿಯ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ. ಸಾಂಸ್ಥಿಕ ಮೂಲಸೌಕರ್ಯವನ್ನು ಸೃಷ್ಟಿಸುವ ಮೂಲಕ ಎಸ್ಎಂಎಎಂ ದೈಹಿಕ ಶ್ರಮವನ್ನು ಕಡಿಮೆ ಮಾಡಲು, ಕಾರ್ಯಾಚರಣೆಗಳ ಸಮಯ ಪ್ರಜ್ಞೆಯನ್ನು ಸುಧಾರಿಸಲು ಮತ್ತು ಹೆಚ್ಚಿನ ಕೃಷಿ ಉತ್ಪಾದಕತೆಯನ್ನು ಬೆಂಬಲಿಸಲು ಕೊಡುಗೆ ನೀಡಿದೆ. 2023ರಲ್ಲಿ ಪ್ರಾರಂಭವಾದ ನಮೋ ಡ್ರೋನ್ ದೀದಿ ಉಪಕ್ರಮದ ಅಡಿಯಲ್ಲಿ 2023-24ರಲ್ಲಿ 500 ಡ್ರೋನ್ಗಳನ್ನು ವಿತರಿಸಲಾಯಿತು. ಈ ಮಧ್ಯಸ್ಥಿಕೆಯು ಡ್ರೋನ್ ಆಧಾರಿತ ಜೀವನೋಪಾಯದ ಅವಕಾಶಗಳು ಮತ್ತು ಆಧುನಿಕ ಕೃಷಿ ತಂತ್ರಜ್ಞಾನದ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುತ್ತದೆ. 2023-24ರಿಂದ 2025-26ರ ಅವಧಿಯಲ್ಲಿ ICAAR ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳ ಸಹಯೋಗದೊಂದಿಗೆ 40,918 ಹೆಕ್ಟೇರ್ ಪ್ರದೇಶದಲ್ಲಿ 40,928 ಕಿಸಾನ್ ಡ್ರೋನ್ ಪ್ರಾತ್ಯಕ್ಷಿಕೆಗಳನ್ನು ನಡೆಸಿದೆ. ಈ ಪ್ರಾತ್ಯಕ್ಷಿಕೆಗಳು ನಿಗದಿತ ಪ್ರಮಾಣಿತ ಕಾರ್ಯಾಚರಣಾ ವಿಧಾನಗಳಿಗೆ ಅನುಗುಣವಾಗಿ ಪೋಷಕಾಂಶಗಳು, ರಸಗೊಬ್ಬರಗಳು ಮತ್ತು ಕೃಷಿ ರಾಸಾಯನಿಕಗಳ ಅನ್ವಯದ ಮೇಲೆ ಕೇಂದ್ರೀಕರಿಸಿದವು. ಸುಧಾರಿತ ಎಐ ತಂತ್ರಜ್ಞಾನ ಮತ್ತು ಹಲವಾರು ICAR ಸಂಸ್ಥೆಗಳ ಸಾಮೂಹಿಕ ವೈಜ್ಞಾನಿಕ ಪರಿಣತಿಯಿಂದ ಅಭಿವೃದ್ಧಿಪಡಿಸಲಾದ ದೃಢವಾದ ಜ್ಞಾನದ ಮೂಲವನ್ನು ಬಳಸಿಕೊಂಡು ಆಯಿಲ್ ಸೀಡ್ಸ್ ಕಿಸಾನ್ ಮಿತ್ರ ಪ್ರಾದೇಶಿಕ ಭಾಷೆಗಳಲ್ಲಿ ಟೈಪ್ ಮಾಡಿದ ಅಥವಾ ಕಳುಹಿಸಿದ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ ಮತ್ತು ನಿಖರವಾದ ಬೆಳೆ ನಿರ್ದಿಷ್ಟ ಉತ್ತರಗಳನ್ನು ನೀಡುತ್ತದೆ. ರೈತರಿಗೆ ಯಾವುದೇ ವಿಶೇಷ ಆಪ್ ಅಥವಾ ಇಂಟರ್ನೆಟ್ ಬ್ರೌಸರ್ ಅಗತ್ಯವಿಲ್ಲ. ಪರಿಚಿತವಿರುವ ವಾಟ್ಸಪ್ ಇಂಟರ್ಫೇಸ್ ಮಾತ್ರ ಸಾಕು. ಈ ಚಾಟ್ಬಾಟ್ ತಳಿಗಳ ಆಯ್ಕೆ, ಕೃಷಿ ಪದ್ಧತಿಗಳು, ಕೀಟ ಮತ್ತು ರೋಗ ನಿರ್ವಹಣೆ, ನೀರಾವರಿ ವೇಳಾಪಟ್ಟಿ, ಕಟಾ

ವಿನ ನಂತರದ ಮಾರ್ಗದರ್ಶನ ಮತ್ತು ಬೀಜಗಳ ಲಭ್ಯತೆ ಸೇರಿದಂತೆ ಸಂಪೂರ್ಣ ಬೆಳೆ ಚಕ್ರವನ್ನು ಒಳಗೊಳ್ಳುತ್ತದೆ. ಈ ಜ್ಞಾನದ ಮೂಲವನ್ನು ICAR ರಾಷ್ಟ್ರೀಯ ಸೋಯಾಬೀನ್ ಸಂಶೋಧನಾ ಸಂಸ್ಥೆ, ಇಂದೋರ್ ICAR ಭಾರತೀಯ ನೆಲಗಡಲೆ ಸಂಶೋಧನಾ ಸಂಸ್ಥೆ, ಜುನಾಗಢ ICAR ಭಾರತೀಯ ಸಾಸಿವೆ ಸಂಶೋಧನಾ ಸಂಸ್ಥೆ, ಭರತ್ಪುರ ಮತ್ತು ಎಳ್ಳು ಮತ್ತು ಗುರೆಳ್ಳು PC ಯೂನಿಟ್ ಸಂಸ್ಥೆಗಳ ಸಹಯೋಗದೊಂದಿಗೆ ನಿರ್ಮಿಸಲಾಗಿದೆ. ಇದು ಭಾರತದ ವಿವಿಧ ಕೃಷಿ ಹವಾಮಾನ ವಲಯಗಳಾದ್ಯಂತ ಎಲ್ಲ ಪ್ರಮುಖ ಎಣ್ಣೆ ಬೀಜ ಬೆಳೆಗಳ ಸಮಗ್ರ ಮಾಹಿತಿಯನ್ನು ಖಾತರಿಪಡಿಸುತ್ತದೆ. ಭಾರತ್ ವಿಸ್ತಾರ್ ಭಾರತ ಸರ್ಕಾರದ ರೈತ ಕೇಂದ್ರಿತ ಕೃತಕ ಬುದ್ಧಿಮತ್ತೆ ಚಾಲಿತ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವಾಗಿದ್ದು, ಇದು ವಿವಿಧ ಸರ್ಕಾರಿ ಮತ್ತು ವೈಜ್ಞಾನಿಕ ಮೂಲಗಳನ್ನು ಸಂಪರ್ಕಿಸುವ ಮೂಲಕ ರೈತರಿಗೆ ವಿಶ್ವಾಸಾರ್ಹ ಮಾಹಿತಿಯನ್ನು ನೀಡುತ್ತದೆ. ಈ ವೇದಿಕೆಯಲ್ಲಿ ರೈತರು ಹವಾಮಾನ, ಮಾರುಕಟ್ಟೆ ಬೆಲೆಗಳು, ಕೀಟಗಳು ಮತ್ತು ರೋಗಗಳು, ಮಣ್ಣಿನ ಆರೋಗ್ಯ, ಬೆಳೆ ನಿರ್ವಹಣೆ ಮತ್ತು ಕನಿಷ್ಠ 10 ಪ್ರಮುಖ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿ ಮತ್ತು ಸ್ಥಿತಿಯನ್ನು ವೀಕ್ಷಿಸಲು ಸಾಧ್ಯವಾಗುತ್ತದೆ. ಭಾರತ್ ವಿಸ್ತಾರ್ ಅನ್ನು ವಾಯ್ಸ್ ಫಸ್ಟ್ AI ಆಗಿ ವಿನ್ಯಾಸಗೊಳಿಸಲಾಗಿದೆ. ಇದರಿಂದಾಗಿ ಸರಳ ಫೀಚರ್ ಫೋನ್ ಹೊಂದಿರುವ ರೈತರು ಸಹ ಕರೆ ಮಾಡುವ ಮೂಲಕ ಅದರ ಪ್ರಯೋಜನ ಪಡೆಯಬಹುದು. ಇದಕ್ಕಾಗಿ ಧ್ವನಿ, ಇನ್ಪುಟ್, ಔಟ್ಪುಟ್, ವೆಬ್ಸೈಟ್ ಮತ್ತು ಮೊಬೈಲ್ ಸೈಟ್ ಚಾಟ್ ಬಾಟ್ನಂತಹ ಸೌಲಭ್ಯಗಳೊಂದಿಗೆ ದೂರವಾಣಿ ಸಹಾಯವಾಣಿ ಸಂಖ್ಯೆ 1552261 ಪ್ಲಾಟ್ಫಾರ್ಮ್ಗೆ ಲಿಂಕ್ ಮಾಡಲಾಗಿದೆ. ಭಾರತ್ ವಿಸ್ತಾರ್ ಭಾರತೀಯ ಹವಾಮಾನ ಇಲಾಖೆಯಿಂದ ಹವಾಮಾನ ಮಾಹಿತಿ, ಅಗ್ಮಾರ್ಕೆಟ್ನಿಂದ ಮಾರುಕಟ್ಟೆ ಬೆಲೆಗಳು, ರಾಷ್ಟ್ರೀಯ ಕೀಟ ಕಣ್ಗಾವಲು ವ್ಯವಸ್ಥೆ ಮೂಲಕ ಕೀಟ ಮತ್ತು ರೋಗ ನಿರ್ವಹಣೆ, ಅಗ್ರಿಸ್ಟಾಕ್ ಡೇಟಾ ಮತ್ತು 10 ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿಯನ್ನು ಸಂಯೋಜಿಸಿದೆ. ಇದರೊಂದಿಗೆ ಯೋಜನೆಯ ವಿವರಗಳು, ಅರ್ಜಿ ಸ್ಥಿತಿ, ಪ್ರಯೋಜನ ಟ್ರ್ಯಾಕಿಂಗ್ ಮತ್ತು ದೂರು ನೋಂದಣಿ ಮತ್ತು ಪರಿಹಾರ ಸ್ಥಿತಿಯನ್ನು ವೀಕ್ಷಿಸುವ ಸೌಲಭ್ಯಗಳನ್ನು ಸಹ ಸಂಯೋಜಿಸಲಾಗಿದೆ. ಇದರಿಂದಾಗಿ ರೈತರು ಕಚೇರಿಗಳು ಅಥವಾ ವಿವಿಧ ಪೋರ್ಟಲ್ಗಳಿಗೆ ಪದೇ ಪದೇ ಭೇಟಿ ನೀಡಬೇಕಾಗಿಲ್ಲ. ಭಾರತ್ ವಿಸ್ತಾರ್ ಅನ್ನು ಕೃಷಿ ಕ್ಷೇತ್ರಕ್ಕಾಗಿ ನಿರ್ದಿಷ್ಟವಾಗಿ ಸಿದ್ಧಪಡಿಸಲಾದ ರೈತ ಕೇಂದ್ರಿತ ಕೃತಕ ಬುದ್ಧಿಮತ್ತೆ ಚಾಲಿತ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಆಗಿ ವಿನ್ಯಾಸಗೊಳಿಸಲಾಗಿದೆ. ಇದು ಪ್ಲಗ್ ಅಂಡ್ ಪ್ಲೇ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ವಿವಿಧ ಸರ್ಕಾರಿ, ವೈಜ್ಞಾನಿಕ ಮತ್ತು ಮಾರುಕಟ್ಟೆ ಸಂಬಂಧಿತ ವ್ಯವಸ್ಥೆಗಳನ್ನು ಸುಲಭವಾಗಿ ಸಂಪರ್ಕಿಸಬಹುದು. ಈ ವೇದಿಕೆಯು ಪರಿಶೀಲಿಸಿದ ಮತ್ತು ಸುರಕ್ಷಿತ ಮಾಹಿತಿಯನ್ನು ಆಧರಿಸಿದೆ, ಬಹು ಮಾದರಿ ಮತ್ತು ಬಹು ಭಾಷಾ ಪ್ರವೇಶವನ್ನು ಒದಗಿಸುತ್ತದೆ ಮತ್ತು ದೊಡ್ಡ ಪ್ರಮಾಣದ ಪರಿಣಾಮವನ್ನು ಸೃಷ್ಟಿಸಲು ವಿವಿಧ ರಾಜ್ಯ ಸರ್ಕಾರಗಳು ತಮ್ಮ ಮಟ್ಟದಲ್ಲಿ ಅಳವಡಿಸಿಕೊಳ್ಳಬಹುದಾದ ಚೌಕಟ್ಟನ್ನು ಒದಗಿಸುತ್ತದೆ. ಭಾರತ್ ವಿಸ್ತಾರ್ ಅನ್ನು ಭಾರತ ಸರ್ಕಾರವು ಕೃತಕ ಬುದ್ಧಿಮತ್ತೆ ಚಾಲಿತ ಕೃಷಿ ಮೂಲಸೌಕರ್ಯವಾಗಿ ಅಭಿವೃದ್ಧಿಪಡಿಸುತ್ತಿದೆ. ವಾಯ್ಸ್ ಫಸ್ಟ್ AI ಮೂಲಕ ದೇಶಾದ್ಯಂತ ರೈತರನ್ನು ತಲುಪಲು ವಿಶೇಷ ಒತ್ತು ನೀಡಲಾಗಿದೆ. ಇದರಿಂದಾಗಿ ಫೀಚರ್ ಫೋನ್ ಬಳಕೆದಾರರು ಸಹ ದೂರವಾಣಿ ಮೂಲಕ ಈ ಸೇವೆಯ ಪ್ರಯೋಜನ ಪಡೆಯಬಹುದು. ಹಂತ 1ರಲ್ಲಿ ಮಹಾರಾಷ್ಟ್ರ, ಬಿಹಾರ ಮತ್ತು ಗುಜರಾತ್ನಂತಹ ರಾಜ್ಯಗಳನ್ನು ವೇದಿಕೆಗೆ ಸಂಪರ್ಕಿಸಲಾಗಿದೆ ಮತ್ತು ಇದನ್ನು ಭವಿಷ್ಯದಲ್ಲಿ ಇತರ ರಾಜ್ಯಗಳು ಮತ್ತು ಹೆಚ್ಚಿನ ಭಾರತೀಯ ಭಾಷೆಗಳಿಗೆ ವಿಸ್ತರಿಸಲಾಗುವುದು. ಇದು ರೈತರಿಗೆ ಪ್ರಯೋಜನಕಾರಿಯಾಗುವ ರಾಷ್ಟ್ರೀಯ ಮಟ್ಟದ ಕೃಷಿ ಡಿಜಿಟಲ್ ನೆಟ್ವರ್ಕ್ ಆಗಿ ಕೆಲಸ ಮಾಡುತ್ತದೆ. ಭಾರತ್ ವಿಸ್ತಾರ್ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಅಭ್ಯಾಸಗಳ ಪ್ಯಾಕೇಜ್, ಬೆಳೆ ನಿರ್ವಹಣೆ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ಗಳ ಆಧಾರದ ಮೇಲೆ ಮಣ್ಣಿನ ಸಲಹೆಯನ್ನು ಒಳಗೊಂಡಿದೆ. ಇದರಿಂದ ರೈತರು ವೈಜ್ಞಾನಿಕ ಮತ್ತು ಸ್ಥಳ ನಿರ್ದಿಷ್ಟ ಸಲಹೆಗಳನ್ನು ಪಡೆಯಬಹುದು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದರೆ. ಪ್ರಧಾನ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ರಾಷ್ಟ್ರಮಟ್ಟದ ಬಾಕ್ಸರ್ ನಯನಾ ಯಾಹ್ವಿ ಮತ್ತು ಪಾಲಕರಾದ ಸತೀಶ್ ಕುಮಾರ್ ಎಂ ಅವರೊಂದಿಗೆ ಸಂವಾದ.
2: ಇಂದಿನ ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರಾಷ್ಟ್ರಮಟ್ಟದ ಬಾಕ್ಸರ್ ನಯನಾ ಯಾಹ್ವಿ ಅವರು ಹಾಗೂ ಪಾಲಕರಾದ ಸತೀಶ್ ಕುಮಾರ್ ಅವರು ಕೂಡ ಇದ್ದಾರೆ. ನಯನಾ ಹಾಗೂ ಸತೀಶ್ ಕುಮಾರ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಧನ್ಯವಾದಗಳು.
4: ಥ್ಯಾಂಕ್ ಯು.
2: ಸತೀಶ್ ಕುಮಾರ್ ಅವರೇ, ಆರಂಭದಲ್ಲಿ ನೀವು ಕೂಡ ನಯನಾಗೆ ಕೋಚ್ ಮಾಡ್ತಿದ್ರಿ, ಈ

0: ಬಾಕ್ಸಿಂಗ್ ಕ್ರೀಡೆಯ ಕುರಿತು ಸ್ವಲ್ಪ ಮಾಹಿತಿಯನ್ನ ಕೊಡ್ತೀರಾ?
1: ಬಾಕ್ಸಿಂಗ್ ಅನ್ನೋದು ತುಂಬಾ ಟಫೆಸ್ಟ್ ಸ್ಪೋರ್ಟ್ ಇನ್ ದ ಫೀಲ್ಡ್ ಆಫ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ. ತುಂಬಾ ಜನ ಹೆಣ್ಮಕ್ಳು ಇದ್ರಲ್ಲಿ ಪ್ರಾಕ್ಟೀಸ್ ಮಾಡಲ್ಲ, ಆದ್ರೆ ನನ್ನ ದೃಷ್ಟಿಯಲ್ಲಿ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಸೆಲ್ಫ್ ಡಿಫೆನ್ಸ್ ಹಾಗೂ ಫಿಟ್ನೆಸ್ ತುಂಬಾ ಮುಖ್ಯ ಅನ್ಸಿದ್ರಿಂದ ನನ್ನ ಮಗಳಿಗೆ, ನಾನು ಆಲ್ರೆಡಿ ಬಾಕ್ಸಿಂಗ್ ಮಾಡ್ತಿದ್ರಿಂದ ಮಗಳು ಕೂಡ ಇದೇ ಫೀಲ್ಡ್ ಗೆ ಕರ್ಕೊಂಡ್ಬಂದೆ.
0: ಬಾಕ್ಸಿಂಗ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಬರ್ಲಿಕ್ಕೆ ಕಾರಣ ಏನು ಸತೀಶ್ ಕುಮಾರ್ ಅವರೇ?
1: ನಾವು ಚಿಕ್ಕ ವಯಸ್ಸಲ್ಲಿ ಇದೇ ಬ್ರೂಸ್ಲಿ ಫಿಲಂ ಎಲ್ಲ ನೋಡಿ, ಮಾರ್ಷಲ್ ಆರ್ಟ್ಸ್ ಫಿಲಂ ನೋಡಿ ಬಾಕ್ಸಿಂಗ್ ಕಲಿಯಬೇಕು ಅಂತ ತುಂಬಾ ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ಹಾಗೆ ಕಲ್ತಿ ಮತ್ತೆ ಇದೇ ಫೀಲ್ಡ್ ಅಲ್ಲಿ ಇನ್ನು ಕಲಿತಾ ಇದೀವಿ, ಇನ್ನು ಮಾಡ್ತಾ ಇದೀವಿ.
0: ನೀವು ಹೇಳಿದ್ರಿ ಬಾಕ್ಸಿಂಗ್ ಸೆಲ್ಫ್ ಡಿಫೆನ್ಸ್ಗಾಗಿ ಮಾಡಬೇಕು ಅಂತ, ಸೊ ಕ್ರೀಡೆಯಾಗಿ ಬಾಕ್ಸಿಂಗಿಗೂ ಸೆಲ್ಫ್ ಡಿಫೆನ್ಸಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಅಂದ್ರೆ ಈಗ ಸೆಲ್ಫ್ ಡಿಫೆನ್ಸಿಗಷ್ಟೇ ನಾವು ಬಾಕ್ಸಿಂಗ್ ಯೂಸ್ ಮಾಡ್ಕೋತೀವಿ ಅಂದ್ರೆ ಅದು ಬೇರೆ ರೀತಿ ತರಬೇತಿ ಇದೆಯಾ, ಅಥವಾ ಕ್ರೀಡೆಗೆ ನಿಯಮಾವಳಿಗಳು ಬೇರೆ ಬೇರೆ ಇರ್ತದೆ, ಆ ಕುರಿತಾಗಿ ಹೇಳಿ.
1: ಸೆಲ್ಫ್ ಡಿಫೆನ್ಸ್ ಅಂದ್ರೆ ತುಂಬಾ ಲಾಟ್ ಆಫ್ ಇದೆ. ಬಾಕ್ಸಿಂಗ್ ಅನ್ನೋದು ಸ್ಪೋರ್ಟ್ ಆಗಿ ನೋಡ್ತಾರೆ. ಅಲ್ಲಿ ನಿಮಗೆ ಸೇಫ್ಟಿ ಪರ್ಪಸ್ ಅಲ್ಲಿ ಗ್ಲೌಸ್, ಹೆಡ್ ಗಾರ್ಡು, ಟೀತ್ ಗಾರ್ಡು, ಅದಕ್ಕೆ ಗಾರ್ಡ್ ಇಟ್ಕೊಂಡು ಆಡ್ತೀವಿ. ಇದೊಂದು ಸಮಗ್ರ ಸ್ಪೋರ್ಟ್ಸ್, ಎಲ್ಲ ಮಕ್ಕಳು ಆಡಬೇಕು ಅಂತ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವ್ರೇನು ಮಾಡ್ತಾರೆ, ಸೇಫ್ಟಿ ಪರ್ಪಸಲ್ಲಿ ಮಾಡಿದಾಗ ಅದು ಸ್ಪೋರ್ಟ್ಸ್ ಅನ್ಸ್ಕೊಳುತ್ತೆ. ಅದೇ ಸೆಲ್ಫ್ ಡಿಫೆನ್ಸ್ ಅಂತ ಹೋದಾಗ ನಿಮಗೆ ಅದೇ ಟೆಕ್ನಿಕ್ನ ನೀವು ಬರೀ ಕೈಯಲ್ಲಾಗಲಿ, ನಿಮ್ಮ ಸೆಲ್ಫ್ ಡಿಫೆನ್ಸ್ ರಸ್ತೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ಅದೇ ಟೆಕ್ನಿಕ್ ನೀವು ಬರೀ ಕೈ ಯೂಸ್ ಮಾಡೋದು, ಅದು ಇನ್ನೂ ಮಾರಕವಾಗಿರುತ್ತೆ. ಈ ರೀತಿ ನೀವು ಅದೇ ಒಂದು ಸ್ಪೋರ್ಟ್ನ ನೀವು ಸ್ಪೋರ್ಟ್ ಆಗೂ ತಗೋಬೋದು, ಸೆಲ್ಫ್ ಡಿಫೆನ್ಸ್ ಆಗಿ ಯೂಸ್ ಮಾಡ್ಕೋಬೋದು. ಎಸ್ಪೆಷಲಿ ಇದರಿಂದ ಬರೋ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದೇ ಮೇನ್ ಇಂಪಾರ್ಟೆಂಟ್. ಕರಾಟೆ, ಕುಂಫು, ಕಿಕ್ ಬಾಕ್ಸಿಂಗ್, MMA ಈ ಥರ ತುಂಬಾ ಹಲವಾರು ವೆರೈಟಿ ಇದೆ. ಇದರಲ್ಲಿ ಕರಾಟೆ ಬಂದರೆ ನಿಮಗೆ ಕೈ, ಕಾಲು, ಮೊಣಕೈ, ತಮ್ಮ ದೇಹದ ಎಲ್ಲ ಭಾಗವನ್ನು ಯೂಸ್ ಮಾಡ್ಕೋತಾರೆ. ಟೆಕ್ವಾಂಡೋದಲ್ಲಿ ಬರೀ ಕಾಲುಗಳು ಯೂಸ್ ಮಾಡ್ತಾರೆ. MMAಲಿ ನಿಮ್ಮನ್ನ ಕೆಳಗಡೆ ಗ್ರ್ಯಾಪ್ಲಿಂಗ್, ಕೆಳಗಡೆಯಿಂದ ಕುಸ್ತಿ ಆಡೋದು ಇವೆಲ್ಲ ಮಿಕ್ಸ್ ಇರುತ್ತೆ. ಬಾಕ್ಸಿಂಗ್ ಅನ್ನೋದು ಒಂದು ಅದರ ಒಂದು ಭಾಗವನ್ನು ತೆಗೆದುಕೊಂಡಿದ್ವಿ. ಅದು ಬರೀ ಕೈಯಿಂದ ಮುಷ್ಟಿಯಿಂದ ಮುಷ್ಟಿ ಮಾತ್ರ ಪ್ರಹಾರ ಮಾಡೋದಂಥದ್ದು. ಆ ಬಾಕ್ಸಿಂಗ್ ಅಂತೂ ತುಂಬಾ ಅತ್ಯುತ್ತಮವಾಗಿದೆ, ಒಳ್ಳೆ ಸ್ಪೋರ್ಟ್ ಕೂಡ.
0: ಸೊ ಇದು ಬರೀ ಕೈ ಅಷ್ಟೇ ಯೂಸ್ ಮಾಡ್ತಾರೆ ಬಾಕ್ಸಿಂಗ್ ಅಲ್ಲಿ?
1: ಹೌದು, ಮುಷ್ಟಿ ಮಾತ್ರ ಯೂಸ್ ಮಾಡ್ತಾರೆ. ಮತ್ತೆ ಇಟ್ಸ್ ಕಾಲ್ಡ್ ಆಸ್ ಸ್ವೀಟ್ ಸೈನ್ಸ್.
0: ಕ್ರೀಡೆಯಾಗಿ ಭಾರತದಲ್ಲಿ ಬಾಕ್ಸಿಂಗ್ ಯಾವ ರೀತಿ ಬೆಳೆದು ಬಂತು ಅಂತ ಹೇಳ್ತೀರಾ?
1: ಕರಾಟೆ ಆಕ್ಚುಲಿ ಮೇನ್ ಇದು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಬಂದಿದ್ದು ಕರಾಟೆ. ಜಪಾನ್ ಮೂಲಕ ಕರಾಟೆ ಬೆಳೆಸ್ತಾ ಬಂದರು. ಅದಾದ್ಮೇಲೆ ಈ ವೆಸ್ಟರ್ನ್ ಅವ್ರು ಏನು ಮಾಡಿದರು, ಬಾಕ್ಸಿಂಗ್ ಅದರಲ್ಲಿ ಮುಷ್ಟಿ ಯುದ್ಧ ಅಂತ ಒಂದು ಸಪ್ರೇಟ್ ಆಗಿ ಫ್ರೆಂಚಿಂದ ಅಮೆರಿಕ ಅವ್ರು ತಗೊಂಡು ಅವರು ಶುರು ಮಾಡಿದ್ದು, ಆಲ್ ಓವರ್ ವರ್ಲ್ಡ್ ಫೇಮಸ್ ಆಗ್ತಾ ಬಂತು. ಆ ಟೈಮಲ್ಲಿ ಈಗ 50 ವರ್ಷದಿಂದ ಮೊಹಮ್ಮದ್ ಅಲಿ, ಟೈಸನ್ ಇವರೆಲ್ಲ ಬಾಕ್ಸಿಂಗ್ನ ತುಂಬ ತುಂಬ ಎತ್ತರ ತೊಗೊಂಡೋಗಿದ್ರು. ಅದನ್ನು ನೋಡಿ ನಮ್ಮ ಇಂಡಿಯಾ ದೇಶದಲ್ಲೂ ಕೂಡ ಪ್ರೇರೇಪಣೆ ಆಗಿ ಯಾವಾಗ ಒಲಿಂಪಿಕ್ಕಲ್ಲಿ ಬಾಕ್ಸಿಂಗ್ ಕ್ರೀಡೆ ಸೇರ್ಪಡೆ ಆಯಿತು, ಇಂಡಿಯಾದಲ್ಲಿ ಕೂಡ ತುಂಬ ಬಾಕ್ಸಿಂಗ್ ಡೆವಲಪ್ ಆಯಿತು. ಮತ್ತು ಈಗ ರೀಸೆಂಟ್ 20 ವರ್ಷದಿಂದ ಹೆಣ್ಮಕ್ಳು ಕೂಡ ಬಾಕ್ಸಿಂಗ್ ಸೇರಿಸ್ಕೊಂಡ್ರು. ಬಾಕ್ಸಿಂಗ್ನ ಕ್ರೀಡೆಯನ್ನು ಒಲಿಂಪಿಕ್ಕಲ್ಲಿ ಜಾಯಿನ್ ಮಾಡಿದಾಗ ಹೆಣ್ಮಕ್ಳು ಕೂಡ ತುಂಬ ಜಾಯ್ನ್ ಆಗ್ತಿದ್ದಾರೆ. ಈ ರೀತಿ ಬಾಕ್ಸಿಂಗ್ ತುಂಬ
0: ಭಾರತದಲ್ಲಿ ಬೆಳೆದು ಬಂತ ಅಂತ ಹೇಳ್ಬೋದು. ನಯನ, ಈಗ ನೀವು ಬಾಕ್ಸಿಂಗ್ ತಂದೆಯಿಂದ ಪ್ರಾರಂಭಿಕ ಹಂತದಲ್ಲಿ ಕಲ್ತ್ರಿ ಅಂತ ಕೇಳ್ಪಟ್ಟೆ, ಈ ಬಾಕ್ಸಿಂಗ್ ಕ್ರೀಡೆಯತ್ತ ನಿಮಗೆ ಆಸಕ್ತಿ ಮೂಡ್ಲಿಕ್ಕೆ ಕಾರಣ ಏನು?
2: ನಮ್ಮ ತಂದೆ ಅವರಿಗೆ ಈಗಿನ ಟೈಮಲ್ಲಿ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಮತ್ತು ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಅಂತ ಬಾಕ್ಸಿಂಗ್ ಕ್ಲಾಸ್ಗೆ ಸೇರಿಸಿದ್ರು. ನಮ್ಮ ಅಪ್ಪ ಕೂಡ ಬಾಕ್ಸಿಂಗ್ ಮತ್ತು ಕಿಕ್ ಬಾಕ್ಸಿಂಗ್ನಲ್ಲಿ ಮಾಡಿದ್ದಾರೆ.
0: ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಬಂತ ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಕ್ರೀಡೆಯಲ್ಲಿ ಆಸಕ್ತಿ ಇತ್ತಾ ಬಾಕ್ಸಿಂಗ್ ಬಿಟ್ಟು?
2: ಇಲ್ಲ, ಅಷ್ಟಿಲ್ಲ.
0: ಅಂದ್ರೆ ಮನೆಯಲ್ಲಿ ಆ ವಾತಾವರಣ ಇರೋದ್ರಿಂದ ಬಾಕ್ಸಿಂಗ್ ಅತ್ತ ನಿಮಗೆ ಆಸಕ್ತಿ ಜಾಸ್ತಿ ಆಯ್ತು ಅಂತ ಹೇಳ್ಬೋದಲ್ವಾ? ಎಷ್ಟನೇ ವಯಸ್ಸಿಗೆ ಬಾಕ್ಸಿಂಗ್ ಕಲ್ತಿದ್ದು?
2: ಆರನೇ ವಯಸ್ಸಿನಲ್ಲಿ ಬಾಕ್ಸಿಂಗ್ ಕ್ಲಾಸ್ಗೆ ಸೇರಿದ್ದೆ. ಆಗ ಹತ್ರದಲ್ಲಿ ಎಲ್ಲೂ ಬಾಕ್ಸಿಂಗ್ ಕ್ಲಾಸ್ ಇರಲಿಲ್ಲ. ಆಗ ತಾನೇ ನಮ್ಮ ಕ್ಯಾಪ್ಟನ್ ಕೋಚ್ ರಿಟೈರ್ಡ್ ಆಗಿ HMD ಗ್ರೌಂಡ್ನಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಸುಮಾರು 4 ವರ್ಷ ಔಟ್ಸೈಡ್ ಗ್ರೌಂಡ್ನಲ್ಲಿ ಮಳೆ ಚಳಿ ಇದ್ದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ.
0: ಬಾಕ್ಸಿಂಗ್ ಪ್ರಾರಂಭಿಕ ಹಂತದಲ್ಲಿ ತಂದೆಯವರೇ ಕಲಿಸಿದ್ರ? ಸತೀಶ್ ಕುಮಾರ್ ಅವರೇ, ನಿಮ್ಮ ಮಗಳಿಗೆ ಬಾಕ್ಸಿಂಗ್ ಕಲಿಸ್ಲಿಕ್ಕೆ ಮೇನ್ ಕಾರಣ ಏನು?
1: ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಬೇಕೇ ಬೇಕು ಅಂತ ಯಾಕಂದ್ರೆ ನನ್ಗೆ ಗೊತ್ತಿರೋದ್ರಿಂದ ನಾಲೆಜ್ ಆಗಿ ವೇಸ್ಟ್ ಮಾಡುವಂತ ಆ ಟೈಮಲ್ಲಿ ಅವಳನ್ನ ಪ್ರಾಕ್ಟೀಸ್ ಕರೆದೆ. ಅವಳು ಬಂದ್ಲು, ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಹೇಳ್ಕೊಡೋ ವಿಧಾನ ಹೇಗಿತ್ತು ಅಂದ್ರೆ ಫನ್ ಪ್ಲಸ್ ಪ್ರಾಕ್ಟೀಸ್ ಎರಡು ಮಿಕ್ಸ್ ಮಾಡಿದ್ರಿಂದ ಅವಳಿಗೆ ಈ ಗೇಮಲ್ಲೇ ಫನ್ ಕನ್ಕೊಂಡ್ಲು. ಬರ್ತಾ ಬರ್ತಾ ಅವಳಿಗೂ ಇಂಟ್ರೆಸ್ಟ್ ಅದಲ್ಲೇ ಜಾಸ್ತಿ ಆಯ್ತು. ಸೊ ಇದು ಗೇಮ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾಳೆ.
0: 6 ವಯಸ್ಸು ಅಂತಂದ್ರೆ ಬಾಕ್ಸಿಂಗ್ ಸಮರ ಕಲೆ ಅಂತ ಹೇಳ್ಬೋದು. ಇದರಲ್ಲಿ ಇಂಜುರಿ ಜಾಸ್ತಿ ಆಗ್ತಿರ್ತದೆ, ಬಿದ್ರೆ ಅಥವಾ ಏನಾದ್ರೂ ಮುಖಕ್ಕೆ ಏನಾದ್ರೂ ಪೆಟ್ಟಾದ್ರೆ ಇವೆಲ್ಲ ಒಂದಿಷ್ಟು ಏನಾಗುತ್ತೋ ಅಂತ ಭಯ ಇರುತ್ತೆ.
1: ಬಾಕ್ಸಿಂಗ್ ಅಂತ ಸ್ಪೋರ್ಟ್ಸ್ ಅಂತ ಮಾಡಿದಾಗ ಇಂಡಿಯಾವ್ರು ಏನ್ ಮಾಡೋ, ಹೆಡ್ ಗಾರ್ಡು, ಟೀತ್ ಗಾರ್ಡ್ ಅಂತೆಲ್ಲ ಸೇಫ್ಟಿ ಪರ್ಪಸ್ ಕೊಟ್ಕೊಂಡೇ ಮಾಡಿಸ್ತಾರೆ. ಆಸ್ ಎ ಕೋಚ್ ಹೇಳ್ಕೊಡ್ಬೇಕಾದ್ರೆ ಮಕ್ಕಳಿಗೆ ಏನ್ ಸೇಫ್ಟಿ ಕೊಡ್ಬೇಕು, ಯಾವ ರೀತಿ ಫಸ್ಟ್ ಅವ್ನು ಡೆವಲಪ್ ಮಾಡಬೇಕು, ದೇಹದಲ್ಲಿ ಹೇಗೆ ಫಸ್ಟ್ ಹದಗೊಳಿಸ್ಬೇಕು, ತದನಂತರ ಮುಂದಕ್ಕೆ ಬಾಕ್ಸಿಂಗ್ ಹೇಳ್ಕೊಡ್ಬೇಕು. ಫಸ್ಟ್ ಅವ್ರ ಬಾಡಿನ ಫಿಟ್ನೆಸ್ ತಗೊಂಡೋಗ್ಬೇಕು, ಅವ್ರ ಕಂಪ್ಲೀಟ್ ರೆಡಿ ಆದ್ಮೇಲೆ ಅವ್ರನ್ನ ಮುಂದೆ ಬಾಕ್ಸಿಂಗ್ಗೆ, ಪಂಚಿಗೆ ಅಥವಾ ಫೈಟಿಂಗ್ ಆಡಕ್ಕೆ ಬಿಡಬೇಕು. ಆ ರೀತಿ ಕ್ರಮೇಣ ಹಂತವಾಗಿ ಅವ್ನು ತಗೊಂಡೋಗಿದ್ರಿಂದ ನಮ್ಗೇನ ಪ್ರಾಬ್ಲಮ್ ಆಗಲಿಲ್ಲ.
0: ನಯನ, ನೀವು ನ್ಯಾಷನಲ್ ಜೂನಿಯರ್ ಲೆವೆಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಪದಕವನ್ನ ಪಡೆದಿದ್ದೀರಿ, ಏನೇನ್ ಸವಾಲ್ ಇತ್ತವಾಗ ಆರಂಭಿಕ ಹಂತದಲ್ಲಿ?
2: ಆಗ ಫಸ್ಟ್ ನಮ್ಮ ಹತ್ರದಲ್ಲಿ ಕ್ಲಾಸ್ ಇರಲಿಲ್ಲ, ಸೊ ತುಂಬಾ ದೂರ ಇತ್ತು. ಅವಾಗ ನಾವು ಔಟ್ಸೈಡ್ ಗ್ರೌಂಡ್ ಅಲ್ಲೇ ಮಾಡ್ತಾ ಇದ್ವಿ. ನಮ್ಗೆ

0: ಲಾಂಗ್ ಗ್ಲೌಸ್ ಏನೂ ಇರಲಿಲ್ಲ. 4 ವರ್ಷ ಔಟ್ಸೈಡ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಾ
1: ಇದ್ದೆ. ಬಾಕ್ಸಿಂಗ್ ಈಗ 6ನೇ ವಯಸ್ಸು ಅಂದ್ರೆ ಚಿಕ್ಕ ವಯಸ್ಸು, ನಿಮಗೆ ಸ್ಪರ್ಧೆ ಇವೇನೂ ಗೊತ್ತಿರಲ್ಲ. ಮೊದಲಿಗೆ ಎದುರಿಸಿದಂಥ ಸ್ಪರ್ಧೆ ಯಾವುದು?
0: ನನ್ನ 4ನೇ ವಯಸ್ಸಿನಲ್ಲಿ ಡೆಕಾಥ್ಲಾನ್ ನಡೆದಿದ್ದ ಟೂರ್ನಿಮೆಂಟ್, ಒಂದು ಹುಡುಗನ ಮೇಲೆ ಫೈಟ್ ಬಿಟ್ಟಿದ್ರು. ಅಲ್ಲಿ ನಾನು ಚೆನ್ನಾಗಿ ಆಡಿದ್ದೆ, ಮತ್ತೆ ಗೋಲ್ಡ್ ಮೆಡಲ್, ಮತ್ತೆ ನಾನು ಚೆನ್ನಾಗಿ ಆಡಿದ್ದಕ್ಕೆ ಕೋಚ್ 100 ರೂಪಾಯಿ ಕೊಟ್ಟಿದ್ರು.
1: ಓ, 100 ರೂಪಾಯಿಯಿಂದ ನಿಮಗೆ ಬಾಕ್ಸಿಂಗ್ ಕಲಿಬೇಕು ಅನಿಸ್ತು. ಅಂದ್ರೆ ಭಾಗವಹಿಸಿದ ಮೊದಲೇ ಸ್ಪರ್ಧೆಯಲ್ಲಿ ವಿನ್ ಆದ್ರಿ, ಅದು ಒಬ್ಬ ಹುಡುಗನೊಟ್ಟಿಗೆ. ಸೊ ಅದರಿಂದ ಇಂಟ್ರೆಸ್ಟ್ ಬಂತು, ಹಾ ನಾ ಇನ್ನೂ ಬಾಕ್ಸಿಂಗ್ ಮುಂದೆ ಕಲ್ತ್ರಂದ್ರೆ ಏನಾದ್ರೂ ಸಾಧಿಸಬಹುದು ಅಂತ. ದುಡ್ಡು ಸಿಕ್ತಲ್ಲ ಅಲ್ಲಿ 100 ರೂಪೀಸ್, ಏನ್ ಮಾಡಿದ್ರಿ ಆ ದುಡ್ಡನ್ನ?
0: ಅದು ಇವಾಗ ಸರ್ಟಿಫಿಕೇಟ್ ಅಲ್ಲಿ ಪ್ರಿಂಟ್ ಹಾಕಿದ್ದೀನಿ.
1: ಓ, ಇಟ್ಕೊಂಡಿದ್ದೀರಾ ಅದನ್ನ? ಲ್ಯಾಮಿನೇಷನ್ ಮಾಡಿ ಇಟ್ಕೊಂಡಿದ್ದೀರಾ 100 ರೂಪಾಯಿ? ಮೊದಲಿಗೆ ಸಿಕ್ಕಿದ್ದ ಬಹುಮಾನ ಅದು. ಆ ರೀತಿ ನೀವು ಆರಂಭಿಕ ಹಂತದಲ್ಲಿ ಕಲಿತ್ರಿ ಅಂತ ಹೇಳಿದ್ರಲ್ಲ, ನ್ಯಾಷನಲ್ ಲೆವೆಲ್, ಜೂನಿಯರ್ ಲೆವೆಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಪದಕ ಪಡೆದ್ರಲ್ಲ, ಆ ಅನುಭವ ಹಂಚಿಕೊಳ್ಳಿ. ಅದು ನಿಮ್ದು ನ್ಯಾಷನಲ್ ಲೆವೆಲ್ ಮೊದಲೇ ಚಾಂಪಿಯನ್ಶಿಪ್ ಆಗಿತ್ತ?
0: ಫಸ್ಟ್ ನಮ್ ಚಾಂಪಿಯನ್ಶಿಪ್ ಜಿಎಫ್ ಐ ಸ್ಕೂಲ್ ಸ್ಟೇಟ್ ಚಾಂಪಿಯನ್ಶಿಪ್. ಅಲ್ಲಿ ಕರ್ನಾಟಕದಲ್ಲ ಎಲ್ಲ ಡಿಸ್ಟಿಕ್ ಬಾಕ್ಸರ್ಸ್ ಬಂದಿದ್ರು. ನಾನು ಅಲ್ಲಿ 2 ಮಲಾಡಿ ಮತ್ತೆ ಗೋಲ್ಡ್ ಮೆಡಲ್ ತಗೊಂಡೆ. ಅದು ನನ್ನ ಮೊದಲೇ ಸ್ಟೇಟ್
1: ಚಾಂಪಿಯನ್ಶಿಪ್ ಅದು ಮೊದಲಿತ್ತು. ಈಗ ಬಾಕ್ಸಿಂಗ್ ಅಂದ್ರೆ ಶಕ್ತಿ ಕೇಂದ್ರೀಕೃತವಾದ ಕ್ರೀಡೆ ಇದು. ನಿಮ್ಮ ಡಯಟ್ ಮತ್ತೆ ಪ್ರಾಕ್ಟೀಸ್ ಹೇಗಿರುತ್ತೆ?
0: ಬಾಕ್ಸಿಂಗ್ ಶಕ್ತಿ ಕ್ರೀಡೆ ಆಗಿರೋದ್ರಿಂದ ನಂದು ಡಯಟ್ ಪ್ಯೂರ್ ವೆಜ್ ಮತ್ತೆ ಫ್ರೂಟ್ಸ್, ಸ್ಪ್ರೌಟ್ಸ್, ಪ್ರೋಟೀನ್ ಇಂದ ಆಗಿರುತ್ತೆ.
1: ಪ್ರೋಟೀನ್ ಜಾಸ್ತಿ ಬೇಕಂತಾರೆ. ಸೊ ಪ್ರೋಟೀನ್ ಗೆ ವೆಜಿಟೇರಿಯನ್ ಆಗಿರೋದ್ರಿಂದ ಯಾವ ರೀತಿ ಡಯಟ್ ಫಾಲೋ ಮಾಡ್ತೀರಿ ನೀವು?
0: ಸ್ಪ್ರೌಟ್ಸ್ ಇಂದ ತುಂಬಾ ಪ್ರೋಟೀನ್ ಸಿಗುತ್ತೆ, ಮತ್ತೆ ಮಿಲ್ಕ್ ಪ್ರಾಡಕ್ಟ್, ಪನ್ನೀರ್, ಅದರಿಂದ ಪ್ರೋಟೀನ್ ಸಿಗುತ್ತೆ.
1: ಈಗ ಒಂದು ದಿನದ ದಿನಚರಿ ಹೇಳೋದಾದ್ರೆ ಬಾಕ್ಸಿಂಗ್ ಗೆ ಎಷ್ಟು ಸಮಯ ತೆಗೆದಿಡ್ತೀರಿ, ಮತ್ತೆ ಸ್ಕೂಲಿಗೆ ಯಾವ ರೀತಿ ಸಮಯವನ್ನ ತೆಗೆದಿಡ್ತೀರಿ?
0: ಬೆಳಿಗ್ಗೆ 2 ಅವರ್ಸ್, 6 to 8 o'clock ಆಗುತ್ತೆ. ಸ್ಕೂಲ್ 9 o'clock ಸ್ಟಾರ್ಟ್ ಆಗುತ್ತೆ, ಮತ್ತೆ ಈವ್ನಿಂಗ್ 2 ಅವರ್ಸ್ ಮಾಡ್ತೀನಿ.
1: ಎಷ್ಟನೇ ಕ್ಲಾಸ್ ಈಗ?
0: ಇವಾಗ 9th.
1: ಯಾವ ಸ್ಕೂಲು?
0: ನಾಡಗಿರಿ ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್. ಬೆಳಿಗ್ಗೆ 5 o'clock.
1: ಅವಾಗ ಎದ್ದು ರೆಡಿ ಆಗಿ, ದೂರ ಇದೇನಾ?
0: ಸ್ವಲ್ಪ.
1: ಹೇಗೆ ಹೋಗೋದು, ಯಾರು ಕರ್ಕೊಂಡು ಹೋಗ್ತಾರೆ?
0: ಅಪ್ಪ ಕರ್ಕೊಂಡು ಹೋಗ್ತಾರೆ.
1: ಬ್ಯಾಂಗ್ಳೂರಲ್ಲಿ ಸ್ಟೇಟ್ ಲೆವೆಲ್ ಎಲ್ಲ ಆಡಿದ್ರಲ್ಲ, ಅಲ್ಲಿ ಬಂಗಾರದ ಪದಕವನ್ನ ತೆಗೆದುಕೊಂಡ್ರಿ, ಆ ಚಾಂಪಿಯನ್ಶಿಪ್ ಹೇಗಿತ್ತು ನಿಮ್ಗೆ?
0: ಅದು ಈ ವರ್ಷದಲ್ಲಿ ಜೂನ್ ಅಲ್ಲಿ ಕೊಡಗು ಸ್ಟೇಟ್ ಅಮೆಚೂರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಂತ ಮಾಡಿದ್ರು. ಅಲ್ಲಿ ಡಿಸ್ಟಿಕ್ ನಿಂದ ಬಾಕ್ಸರ್ಸ್ ಬಂದಿದ್ರು. ನಾನು ಅಲ್ಲಿ ಚೆನ್ನಾಗಿ ಆಡಿ ಗೋಲ್ಡ್ ಮೆಡಲ್ ತಗೊಂಡೆ, ಮತ್ತೆ ನ್ಯಾಷನಲ್ಸ್ ಗೆ ಸೆಲೆಕ್ಟ್ ಆದೆ.
1: ಸತೀಶ್ ಕುಮಾರ್ ಅವರೇ, ನೀವೊಬ್ಬರು ಪಾಲಕರಾಗಿ ಹಾಗೆ ಕೋಚ್ ಆಗಿ, ಮಗಳ ಭವಿಷ್ಯದ ಕುರಿತಾಗಿ ಹೇಳಿ, ಹೇಗಿದೆ ಬಾಕ್ಸಿಂಗ್ ಅಲ್ಲಿ ಅವಳ ಭವಿಷ್ಯ?
2: ಬಾಕ್ಸಿಂಗ್ ನಲ್ಲಿ ಭವಿಷ್ಯ ಅಂತ ಹೇಳೋದಕ್ಕಿಂತ ಅವಳಿಗೆ ಯಾವ್ದು ಸಂತೋಷ ಆಗುತ್ತೋ ಅದ್ರಲ್ಲಷ್ಟೇ ನನ್ನ ಎನ್ಕರೇಜ್ಮೆಂಟ್ ಇರುತ್ತೆ. ಅವಳು ಬಾಕ್ಸಿಂಗ್ ನಾರ ಮಾಡಲಿ ಬೇರೆ ಯಾವುದೇ ಗೇಮ್ ಚೂಸ್ ಮಾಡಿದ್ರು ನನ್ನ ಕಡೆಯಿಂದ ಓನ್ಲಿ ಎನ್ಕರೇಜ್ಮೆಂಟ್ ಮಾತ್ರ ಇರುತ್ತೆ ಅಷ್ಟೇ. ಅವಳು ಈಗಲೂ ಬಂದು ಇಲ್ಲ ಇನ್ನೊಂದು ಇನ್ನಿಲ್ಲ ಬೇರೆ ಹೋಗ್ತೀನಿ ಅಂದರೆ ನನ್ನ ಖಂಡಿತ ಯಾವುದೇ ಮಾತಾಡ್ತೀರ, ಅವಳು ಪ್ರೋತ್ಸಾಹ ಮಾಡೋದಷ್ಟೇ ನನ್ನ ಕೆಲಸ. ಆ್ಯಸ್ ಎ ಪೇರೆಂಟ್ ಪ್ರೋತ್ಸಾಹ ಮಾಡ್ತೀನಿ, ಆ್ಯಸ್ ಎ ಕೋಚ್ ಮಾಡೋ ಕೆಲಸನ ನೀಟಾಗಿ ಮಾಡುವಂಥ ತಪ್ಪಿಲ್ದಿರ ಹೇಳ್ಕೊಡೋದು ನನ್ನ ಕೆಲಸ.
1: ಬೆಳಗ್ಗೆ ಬೇಗ ಎದ್ದು ಬಾಕ್ಸಿಂಗ್ ಹೋಗ್ತಾಳೆ ತರಬೇತಿ ಪಡೀಲಿಕ್ಕೆ ಅಂತ ಹೇಳಿದ್ಲು. ಅವಳು ಬೆಳಗ್ಗೆ ತಾನಾಗೆ ಹೇಳ್ತಾಳ ಅಥವಾ ನೀವೇನಾದ್ರೂ ಕೋಚಿಂಗ್ ಹೋಗು ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತಾ ಇರ್ತೀರಾ ಹಿಂದೆ ಬಿದ್ದು ಅಂತ?
2: ಇಲ್ಲಿ ನಮ್ದೊಬ್ಬದ್ದೇ ಕೆಲಸ ಇಲ್ಲ, ನಮ್ದು ಅವ್ರ ತಾಯಿ, ನಾನು, ಅವಳು, 3 ಜನದ ಕೆಲಸ ನಡೀತಾ ಇರುತ್ತೆ. ಬೆಳಿಗ್ಗೆ ಅವ್ರ ತಾಯಿ 4 ಗಂಟೆಗೆ ತಲ್ತಾರೆ, ಅವ್ರು ಎದ್ದು ಅವಳಿಗೇನು ಬೇಕೋ ಜ್ಯೂಸು, ಡ್ರೈ ಫ್ರೂಟ್ಸ್ ಇವೆಲ್ಲ ರೆಡಿ ಮಾಡಿ ನೀರಿಗೆಲ್ಲ ರೆಡಿ ಮಾಡಬೇಕು. ತದನಂತರ ಹಾಗೆ 5 ಗಂಟೆಗೆ ಇವಳು ಅಲಾರಾಮ್ ಮಾಡಿಕೊಂಡಿರ್ತಾಳೆ, ಅಲಾರಾಮ್ ಇಟ್ಕೊಂಡು ಎದ್ದೊಳ ಮೇಲೆ ಇವಳು ರೆಡಿ ಆಗಿಬಿಟ್ಟು 1 ಅವರ್ ಹಾಗೆ ಆಗುತ್ತೆ. 6 o'clock ಹೋದ್ರೆ 6 to 7:30 ವರೆಗೂ ಅಲ್ಲಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಮನೆಗೆ ಬರೋಷ್ಟೊತ್ತಿಗೆ ಊಟ ರೆಡಿ ಇರುತ್ತೆ, ಅವ್ರ ತಾಯಿ ಊಟ ರೆಡಿ ಮಾಡಿರ್ತಾರೆ. ಅದನ್ನೆಲ್ಲ ತಗೊಂಡು ಸ್ಕೂಲ್ ಸ್ವಲ್ಪ ಲೇಟ್ ಆದ್ರೂ ಪರ್ಮಿಷನ್ ತಗೊಂಡು ಬರ್ತೀವಿ ಅಂತ ಸ್ಕೂಲ್ಗೆ ಹೋಗಿ ಆಗಷ್ಟು 9:30 ಆಗುತ್ತೆ. ಇದು ಡೈಲಿ ರುಟೀನ್ ಆಗಿರೋದ್ರಿಂದ ಅವಳು ನಮ್ಗೇನು ತೊಂದರೆ ಅನಿಸ್ತಾ ಇಲ್ಲ. ಸುಮಾರು 3 ವರ್ಷ 5 ವರ್ಷದಿಂದ ಇದೇ ಮಾಡ್ತಾ ಇದೀವಿ.
1: ತಾಯಿ ಬಹಳ ಎನ್ಕರೇಜ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ತಂದೆ. ತಂದೆ ತಾಯಿ ಬೆನ್ ಹಿಂದಿದ್ರೆ ನಾವು ಏನಾದ್ರೂ ಗುರಿ ತಲುಪ್ಲಿಕ್ಕೆ ಸಾಧ್ಯ.
0: ಅವರು ಕಷ್ಟಪಟ್ಟು ಬೆಳಿಗ್ಗೆ ಎದ್ದೇಳ್ತಾರೆ, ರಾತ್ರಿ ಎಲ್ಲ ಲೇಟ್ ಆಗಿ ಮಾಡ್ತಾರೆ.
1: ನಿನ್ ಸಲುವಾಗಿ ಅಲ್ಲ, ಪಾಲಕರು ನಮ್ ಸಲುವಾಗಿ ಎಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇರ್ತಾರಲ್ಲ, ಅವಾಗ ನಿನ್ಗೇನ್ ಅನ್ಸುತ್ತೆ ಅವ್ರನ್ನ ನೋಡಿ? ಅಂದ್ರೆ ನಾನು ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕು ಮುಂದಕ್ಕೆ, ಇಷ್ಟೆಲ್ಲ ಅವರು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ.
0: ಹೌದು, ಅವರು ಕಷ್ಟಪಡ್ತಾರೆ, ಸೊ ನನ್ನ ಎಫರ್ಟ್ ಫುಲ್ 100% ಹಾಕ್ಬೇಕು ಅಂತ.
1: ಈಗ ಎದುರಾಳಿ ಎದುರುಗಡೆ ಬಂದ ಕೂಡ್ಲೆ ನಿನ್ನ ಪ್ರಾಕ್ಟೀಸ್ ಜೊತೆಗೆ ಅವರ ಶ್ರಮನು ನೆನ್ಪ್ ಬರ್ತದ?
0: ಪ್ರಾಕ್ಟೀಸ್ ಅಲ್ಲಿ ರಿಂಗ್ ಅಲ್ಲಿ ನಿಂತ ತಕ್ಷಣ ನನ್ನ ಪ್ರಾಕ್ಟೀಸ್ ಮಾತ್ರ ಅಲ್ಲ, ಕೋಚಸ್ ಮತ್ತೆ ಪೇರೆಂಟ್ಸ್ ಅವ್ರದ್ದೆಲ್ಲ ಎಫೆಕ್ಟ್ ಇರುತ್ತೆ, ಅದು
1: ನೆನ್ಪಿನಲ್ಲಿ ಇರುತ್ತಲ್ಲ. ಹೌದು, ನಾ ಗೆಲ್ಬೇಕು ಅಂತ. ಸರಿ.

0: ಈಗ ಬಾಕ್ಸಿಂಗ್ ಕ್ರೀಡೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಬೆಳವಣಿಗೆ ಹೊಂದ್ತಾ ಇದೆ?
1: ಈಗ ಸದ್ಯಕ್ಕೆ ಕರ್ನಾಟಕ ಅಮೆಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಸೆಕ್ರೆಟರಿ ಶ್ರೀ ಸಾಯಿ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಪ್ರೆಸಿಡೆಂಟ್ ಬಂದು ಶ್ರೀ ಡಾಕ್ಟರ್ ಮಂಜೇಗೌಡ ಅವರು ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಕಳೆದ 5 ವರ್ಷದಿಂದ ತುಂಬಾ ಬದಲಾವಣೆ ಆಗಿದೆ ಹಾಗೂ ತುಂಬಾ ಕಡೆ ಅವರು ರಿಂಗ್ ಕೊಟ್ಟಿದ್ದಾರೆ, ಫೆಸಿಲಿಟಿ ಕೊಟ್ಟಿದ್ದಾರೆ. ನಮ್ಮ ಕ್ಲಬ್ ಕೂಡ ಅವರು ರೀಸೆಂಟ್ ಆಗಿ 1 ವರ್ಷದಿಂದ ಬಾಕ್ಸಿಂಗ್ ರಿಂಗ್ ಕೊಟ್ಟು, ಪಂಚಿಂಗ್ ಬ್ಯಾಗ್ ಕೊಟ್ಟು, ಫೆಸಿಲಿಟಿ ಸೌಲಭ್ಯಗಳನ್ನು ಕೊಟ್ಟು ಇಂಪ್ರೂವ್ ಮಾಡಿದ್ದಾರೆ. ಆಲ್ ಓವರ್ ಕರ್ನಾಟಕ ಕೂಡ ಬ್ರಾಂಚ್ಗಳು ತುಮಾರು, ಶಿವಮೊಗ್ಗ, ತುಮಾರು ಡಿಸ್ಟಿಕ್ಗಳಿಗೆ ರಿಂಗ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಬಾಕ್ಸಿಂಗ್ ಬೆಳಿಲಿಕ್ಕೆ ಕಾರಣ ಅಂತ ಕೂಡ ಹೇಳ್ಬೋದು. ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಬರ್ತಾ ಇದಾರೆ. ಸಣ್ಣ ಸಣ್ಣ ಪುಟ್ಟ ಟೂರ್ನಮೆಂಟ್ಗಳನ್ನ ಆರ್ಗನೈಸ್ ಮಾಡೋದ್ರಿಂದ ಬಾಕ್ಸಿಂಗ್ ಅವೇರ್ನೆಸ್ ಕರ್ನಾಟಕದಲ್ಲಿ ಬೆಳೀತಾ ಇದೆ ಹಾಗೂ ಬಾಕ್ಸಿಂಗ್ ಕ್ರೀಡೆ ಕೂಡ ತುಂಬಾ ಜನ ಇಂಪ್ರೂವ್ ಆಗಿದ್ದಾರೆ. ತುಂಬಾ ಜನ ಹೆಸರು ಕೂಡ ಮಾಡಿದ್ದಾರೆ. ಕರ್ನಾಟಕದಿಂದ ನಿಶಾಂತ್ ದೇವ್ ಅವರು ಕೂಡ ಒಲಿಂಪಿಕ್ ವರೆಗೂ ಹೋಗಿದ್ದಾರೆ. ಕರ್ನಾಟಕದಲ್ಲಿ ತುಂಬಾ ಬಾಕ್ಸಿಂಗ್ ಬೆಳೀತಿ ಅಂತ ಹೇಳಕ್ ಇಷ್ಟಪಡ್ತೀನಿ.
0: ಯಾವುದೇ ಕ್ರೀಡೆ ಆಗಿದ್ರು ನಗರ ಮಟ್ಟದಲ್ಲಿ ಇರ್ತದೆ, ಗ್ರಾಮೀಣ ಭಾಗದಲ್ಲಿ ಬಾಕ್ಸಿಂಗ್ ಕ್ರೀಡೆಯನ್ನ ತೆಗೆದುಕೊಂಡು ಹೋಗ್ಬೇಕಂದ್ರೆ ಏನ್ ಮಾಡಬಹುದು? ಶಾಲಾ ಮಟ್ಟದಲ್ಲೇ ಕೋಚ್ ಗಳನ್ನ ನೇಮಕ ಮಾಡಬಹುದಾ ಅಥವಾ ಹಳ್ಳಿ ಭಾಗದಲ್ಲಿ ಕೋಚಿಂಗ್ ಸೆಂಟರ್ ತೆಗಿಬಹುದಾ ಅಂತ?
1: ಇದಕ್ಕಂತಾನೆ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಮಿನಿ ಒಲಿಂಪಿಕ್ಸ್ ಅಂತ ಒಂದು ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ, ಪ್ರತಿ ಗ್ರಾಮೀಣ ಭಾಗದಿಂದ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕು ಮಟ್ಟದಲ್ಲಿ ಆಡ್ಕೊಂಡು ಅವ್ರು ಬರಬೇಕು ಅಂತ. ಅದೇ ರೀತಿ ದಸರಾ ಗೇಮ್ಸ್ ಕೂಡ ಇದೆ, GFI ಸ್ಕೂಲ್ ಗೇಮ್ಸ್ ಕೂಡ ಪ್ರತಿಯೊಂದು ಸ್ಕೂಲಿಂದನೂ, ಪ್ರತಿಯೊಂದು ಗ್ರಾಮೀಣ ಎಲ್ಲ ಹಳ್ಳಿಗಳಿಂದ ಸ್ಕೂಲಿಂದ ಬರಬೇಕು ಅಂತ ಮಟ್ಟದಲ್ಲಿದೆ. ಏನಂದ್ರೆ ಆ ಮಟ್ಟದಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ನಲ್ಲಿ ಒಂದೊಂದು ಪ್ರತ್ಯೇಕವಾಗಿ ಸೆಕ್ರೆಟರಿ ಹಾಗೂ ಬಾಕ್ಸಿಂಗ್ ಪ್ರೆಸಿಡೆಂಟ್ ಅಂತ ನೇಮಕ ಆದರೆ ಅದರಿಂದ ಇನ್ನೂ ಬಾಕ್ಸಿಂಗ್ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಸದ್ಯಕ್ಕೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಒಂದು 20-21 ಡಿಸ್ಟ್ರಿಕ್ಟಲ್ಲಿ ನೇಮಕಗೊಂಡಿದ್ದಾರೆ. ಮಿಕ್ಕಿದ ಉಳಿದ ಡಿಸ್ಟ್ರಿಕ್ಟ್ಗಳು ಎಲ್ಲ ಡಿಸ್ಟ್ರಿಕ್ಟ್ನಲ್ಲೂ ಪ್ರೆಸಿಡೆಂಟ್ ಹಾಗೂ ಸೆಕ್ರೆಟರಿಗಳು ನೇಮಕ ಆದರೆ ಇನ್ನೂ ಬಾಕ್ಸಿಂಗ್ ಚೆನ್ನಾಗಿ ಬೆಳೆಯುತ್ತೆ ಮೇಡಮ್. ಈಗಿನ ಕಾಲದಲ್ಲಿ ಮೇನ್ ಬಂದು ಮೀಡಿಯಾನೇ, ಬಾಕ್ಸಿಂಗ್ ಅನ್ನು ನಾವು ಬೆಳೆಸಬೇಕು ಅಂದ್ರೆ ಮೀಡಿಯಾ ಮೂಲಕನೇ ಬೆಳೆಸಬೇಕು ಹಾಗೂ ಪ್ರತಿಯೊಂದು ಸ್ಕೂಲ್ನಲ್ಲಿ ಒಲಿಂಪಿಕ್ ಗೇಮ್ನ ಯಾವುದೇ ಆಗಿರಲಿ, ಒಲಿಂಪಿಕ್ ಗೇಮ್ ಟೆಕ್ವಾಂಡೋ ಆಗಿರ್ಬೋದು, ಬಾಕ್ಸಿಂಗ್ ಜೂಡೋ ಆಗಿರ್ಬೋದು, ಪ್ರತಿಯೊಂದು ಶಾಲೆಯಲ್ಲೂ ಅದನ್ನ ಸೇರ್ಪಡೆಗೊಳಿಸೋದ್ರಿಂದ ನಾವು ಏನ್ ಅನ್ಕೋತಾ ಇದೀವಿ, ಬೇರೆ ದೇಶದಲ್ಲಿ ಚೈನಾ ಇವರೆಲ್ಲ ಚಿಕ್ಕ ಮಕ್ಕಳು ಶಾಲಾ ಮಟ್ಟದಿಂದನೇ ಟ್ರೈನಿಂಗ್ ಕೊಟ್ಕೊಂಡು ಹೋಗ್ತಾರೆ, ಆ ರೀತಿ ನಾವು ಕೂಡ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ರೆ ಖಂಡಿತ ಗ್ರಾಮೀಣ ಮಕ್ಕಳು, ಗ್ರಾಮೀಣ ಪ್ರತಿಭೆಗಳು ಕೂಡ ಮೇಲ್ ಬರ್ತವೆ, ಅವರಲ್ಲಿರೋ ಟ್ಯಾಲೆಂಟ್ ಆಚೆ ಬರುತ್ತೆ.
0: ನಯನ, ಕಳೆದ ವರ್ಷ ಪಾಂಡಿಚೇರಿಯಲ್ಲಿ ನಡೆದ ಸೌತ್ ಜೂನ್ ಸಬ್ ಜೂನಿಯರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ 46 kg ವಿಭಾಗದಲ್ಲಿ ಬಂಗಾರದ ಪದಕವನ್ನ ಪಡೆದಿದ್ದೀರಿ, ಈ ಚಾಂಪಿಯನ್ಶಿಪ್ ಕುರಿತು ಹಂಚಿಕೊಳ್ಳಿ.
2: ಸಬ್ ಜೂನಿಯರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 7 ಸ್ಟೇಟ್ ಪಾರ್ಟಿಸಿಪೇಟ್ ಆಗಿತ್ತು. ನಾನು ಅದರಲ್ಲಿ 3 ಜನ ಮೇಲಾಡಿ ಗೋಲ್ಡ್ ಮೆಡಲ್ ಮತ್ತೆ ಬೆಸ್ಟ್ ಬಾಕ್ಸರ್ ತಗೊಂಡಿದ್ದೆ.
0: ಈಗ ಕರ್ನಾಟಕ ಲೆವೆಲ್ ಆಡುವಾಗ ಅದೊಂದ್ ರೀತಿ ಬೇರೆ ಇರುತ್ತೆ, ನ್ಯಾಷನಲ್ ಲೆವೆಲ್ ಅನ್ಕೂಲ ಬೇರೆ ಬೇರೆ ಭಾಗದಿಂದ ಬಂದಿರ್ತಾರೆ ಬಾಕ್ಸರ್ಗಳು, ಟಫ್ ಕಾಂಪಿಟೇಷನ್ ಇರ್ತದೆ, ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರಿ ನೀವು ನಯನ?
2: ನಾರ್ಮಲ್ ಆಗಿ ಬೆಳಿಗ್ಗೆ 2 hours ಸಾಯಂಕಾಲ 2 hours ಮಾಡ್ತಾ ಇರ್ತೀವಿ, ಇದಕ್ಕಂತಾನೆ ಎಕ್ಸ್ಟ್ರಾ ಸೆಷನ್ ತಗೊಂತೀವಿ. ಮಧ್ಯಾಹ್ನ ಸ್ಕೂಲಿಂದ ಫ್ರೀ ಇದ್ರೆ ಪರ್ಮಿಷನ್ ತಗೊಂಡು ಬೇಗ ಬಂದು ಎಕ್ಸ್ಟ್ರಾ ಸೆಷನ್ ಪ್ರಾಕ್ಟೀಸ್ ಮಾಡ್ತೀವಿ. ಕ್ಯಾಂಪ್ ತರ ಇರುತ್ತೆ ಒಂದು 2 hours ಅಂತ.
0: ರಾಜ್ಯ ಮಟ್ಟದಲ್ಲಿ ಕೆಲವೊಬ್ರು ಬಾಕ್ಸರ್ಗಳು ಗೊತ್ತಿದ್ದವರೇ ಇರ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಹೈ ಲೆವೆಲ್ ಸ್ಕಿಲ್ ಇರ್ತದೆ, ಅವ್ರಿಗೆ ಟೆಕ್ನಿಕ್ಗಳು ಬೇರೆ ಇರ್ತದೆ, ಎದುರುಗಡೆ ನಿಂತಾಗ ಹೆದರಿಕೆ ಆಗಿತ್ತಾ?
2: ಇಲ್ಲ, ಆಗ್ತದೆ
0: ಆತರ ಏನಿಲ್ವಾ, ಫುಲ್ ಕಾನ್ಫಿಡೆಂಟ್ ಆಗಿ ಹೋಗಿದ್ರಿ. ಬಹಳ ಟಫ್ ಕಾಂಪಿಟೇಟರ್ ಅನ್ಸಿದ್ದೆ ಯಾರು?
2: ನ್ಯಾಷನಲ್ ಲೆವೆಲ್ ಅಲ್ಲಿ ಹೋದ ವರ್ಷ ಮಹಾರಾಷ್ಟ್ರ ಸಿಲ್ವರ್ ಫೈನಲ್ ಅಲ್ಲಿ ಡಿಸಿಷನ್ ಅಲ್ಲಿ ಹೋಗಿತ್ತು, ಅದು ಸ್ವಲ್ಪ ಟಫ್ ಇತ್ತು.
0: ಸತೀಶ್ ಕುಮಾರ್ ಅವರೇ, ಈಗ ಬಾಕ್ಸಿಂಗ್ ಕರ್ನಾಟಕದಲ್ಲಿ ನಿಧಾನವಾಗಿ ಬೆಳೀತಾ ಇದೆ ಅಂತ ಹೇಳ್ಬೋದು, ಇಡೀ ಭಾರತದಲ್ಲಿ ಗಮನಿಸಿದ್ರೆ ಬಾಕ್ಸಿಂಗ್ ಕ್ರೀಡೆ ಎಲ್ಲಿ ಜಾಸ್ತಿ ಇದೆ?
1: ಇಡೀ ಭಾರತ ಹೇಳ್ಬೇಕಂದ್ರೆ ಬಾಕ್ಸಿಂಗ್ ಹಬ್ ಅಂತ ಹೇಳ್ಬೇಕು ಅಂದ್ರೆ ಬಾಕ್ಸಿಂಗ್ ಹಬ್ ಬಂದು ಹರಿಯಾಣ ಅಂತ ಹೇಳ್ತಾರೆ, ಹರಿಯಾಣ ಸುತ್ತಮುತ್ತ ಇರೋ ಡೆಲ್ಲಿ. ಯಾಕಂದ್ರೆ ಅಲ್ಲಿ ಮನೆ ಮನೆಯಲ್ಲೂ ಪ್ರೋತ್ಸಾಹ ಜಾಸ್ತಿ ಇದೆ, ಮನೆ ಕಡೆಯಿಂದ ಆಗ್ಲಿ ಅವ್ರ ಹಳ್ಳಿಯಿಂದ ಆಗ್ಲಿ ಒಂದು ಮಗು ಮೆಡಲ್ ತಗೊಂಡ್ರೆ ಊರವರೇ ಸಂಭ್ರಮ ಆಚರಿಸ್ತಾರೆ, ಮತ್ತೆ ಅವ್ರಿಗೆ ಎಲ್ಲಾ ವಿಧವಾದ ಗೌರ್ಮೆಂಟ್ ಸವಲತ್ತುಗಳು ಸಿಗುತ್ತೆ. ಪ್ರತಿಯೊಬ್ಬರ ಮನೇಲಿ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಅಂತೂ ಇದ್ದೇ ಇರ್ತಾನೆ, ಅದರಲ್ಲಿ 5 ಜನ ಸ್ಪೋರ್ಟ್ಸ್ ಇದ್ದರೆ ಅದರಲ್ಲಿ ಒಬ್ಬ ಬಾಕ್ಸರ್ ಆಗಿರ್ತಾನೆ. ಆ ರೀತಿಯಿಂದ ಇರೋದ್ರಿಂದ ಹರಿಯಾಣ ಡೆಲ್ಲಿ ನಾರ್ತ್ ಅಲ್ಲಿ ಸ್ವಲ್ಪ ಗೌರ್ಮೆಂಟ್ ಸವಲತ್ತು ಮೇನ್ ಸಿಗ್ತಾ ಇದೆ, ಕೆಲಸ ಸಿಗ್ತಾ ಇದೆ, ಜಾಬ್ ಸಿಗುತ್ತೆ ಅನ್ನೋ ಇದ್ರ ಮೇಲೆ ಅಲ್ಲಿನ ಪೇರೆಂಟ್ಸ್ಗಳು ಅವ್ರು ಕೂಡ ಮಕ್ಕಳಿಗೆ ತುಂಬಾ ಪ್ರೋತ್ಸಾಹ ಮಾಡ್ತಾರೆ, ನೀನು ಸ್ಪೋರ್ಟ್ಸ್ ಓದು, ಸ್ಪೋರ್ಟ್ಸ್ ಮಾಡು ಅಂತ.
0: ಹರಿಯಾಣ ಪಂಜಾಬ್ ಶಕ್ತಿ ಕೇಂದ್ರೀಕೃತವಾದ ಕ್ರೀಡೆ ಬಗ್ಗೆ ಆಸಕ್ತಿ ಜಾಸ್ತಿ, ಅದರಲ್ಲೂ ಕುಸ್ತಿ ಅಂತೂ ಆ ಭಾಗದಲ್ಲಿ ಜಾಸ್ತಿ. ಸೊ ಬಾಕ್ಸಿಂಗ್ ಅಲ್ಲೂ ನೀವು ಹೇಳ್ತಾ ಇದ್ದೀರಿ ಅಲ್ಲಿ ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ. ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆನೆ ಅಂದ್ರೆ, ಇದಕ್ಕೆ ಪಾಲಕರು ಬ್ಯಾಡ್ಮಿಂಟನ್, ಕ್ರಿಕೆಟ್ ಇದ್ರ ಕಡೆ ಆಸಕ್ತಿ ಜಾಸ್ತಿ ಅಂತೀರಾ?
1: ಇದೆಲ್ಲ ಹೇಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಒಂದು ಮೀಡಿಯಾ ಇರ್ಬೋದು ಅಥವಾ ಒಂದು ಫಿಲಂ ಕೂಡ ಇರ್ಬೋದು. ಹರಿಯಾಣದಲ್ಲಿ ಒಬ್ರು ವಿಜೇಂದರ್ ಕುಮಾರ್ ಅಂತ ಬಾಕ್ಸಿಂಗ್ ಒಲಿಂಪಿಕ್ ಅಲ್ಲಿ ಬ್ರಾಂಜ್ ಮೆಡಲ್ ತಗೊಂಡ್ರು, ಅವ್ರು ತಗೊಂಡ ತಕ್ಷಣನೇ ಇಡೀ ಹರಿಯಾಣದಲ್ಲಿ ಬಾಕ್ಸಿಂಗ್ ಕ್ರೇಜ್ ಜಾಸ್ತಿ ಆಯ್ತು.

0: ಪ್ರತಿಯೊಂದು ಮನೆಯಲ್ಲೂ ನಾನು ಕೂಡ ವಿಜೇಂದರ್ ಆಗಬೇಕು ಅಂತ ಮನೇಲಿ ಫೋಟೋ ಹಾಕೊಳ್ಳೋದು.
1: ಮೇರಿ ಕೋಮ್ ಅವರು, ಆಮೇಲೆ ಲವ್ಲಿನಾ ಬೋರ್ಗೊಹೈನ್ ಅವರು, ಅವರೆಲ್ಲ ಒಲಿಂಪಿಯನ್ಸ್ ಪದಕಗಳನ್ನ ತೆಗೆದುಕೊಂಡಾಗ
0: ಮಕ್ಕಳಿಗೆ ಪ್ರೋತ್ಸಾಹ ಆಗುತ್ತೆ. ಅವ್ರ ಸುತ್ತಮುತ್ತ ಏರಿಯಾ ಇರೋರಿಗೆ, ಅವರು ಆ ಏರಿಯಾದಲ್ಲಿ ಇರೋರಿಗೆ ಅಥವಾ ಆ ಊರಿನವ್ರಿಗೆ ಅಥವಾ ಆ ರಾಜ್ಯದವರಿಗೆ ಒಂದು ಪ್ರೇರೇಪಣೆ ಸಿಗುತ್ತೆ, ನಾವು ಕೂಡ ಹಂಗಾಗಬೇಕು ಅಂತ. ಅದನ್ನ ನೋಡಿ ಪೇರೆಂಟ್ಸ್ ಕೂಡ ನಮ್ಮ ಮಕ್ಕಳಿಗೆ ಆಗ್ಬೋದೇನೋ ಅಂದ್ಬಿಟ್ಟು ಅವರು ಒಂದು ಆಸೆಯಿಂದ ಪ್ರೋತ್ಸಾಹ ನಾರ್ಮಲ್ ಕೊಟ್ಟೇ ಕೊಡ್ತಾರೆ. ಇದೆಲ್ಲ ಒಂದು ಕ್ಲಿಕ್ ಅಂತ ಹೇಳ್ಬೋದು, ಅಥವಾ ಇಲ್ಲಾಂದ್ರೆ ಬೇಸಿಕ್ ನಮ್ಮ ಸ್ಟಾರ್ಟ್ ಮಾಡೋದು. ನಮ್ಮ ಒಂದು ಗೌರ್ಮೆಂಟ್ ಆಗಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಆಗಲಿ ಈ ಸ್ಪೋರ್ಟ್ಸ್ ಬೆಳೆಸಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರು ಮಕ್ಕಳಿಗೆ ಪ್ರತಿಯೊಂದು ನೀವು ಹೇಳಿದಾಗೆ ಗ್ರಾಮೀಣ ಭಾಗದಿಂದ ಅಡಿಯಿಂದ ಎಲ್ಲ ಸವಲತ್ತು ಕೊಂಡು ಫೆಸಿಲಿಟಿ ಕೊಟ್ಕೊಂಡು ಬಂದರೆ ಮತ್ತು ಅದಕ್ಕೆ ತಕ್ಕನಾದ ಪ್ರಶಸ್ತಿಗಳು ಸನ್ಮಾನಗಳು ಗೌರ್ಮೆಂಟ್ ಜಾಬ್ ಇವೆಲ್ಲ ಆಫರ್ ಕೊಟ್ಟರೆ ಖಂಡಿತ ನಮ್ಮ ಕರ್ನಾಟಕ ಕೂಡ ಅದೇ ಸ್ಥಾನ ಬಂದು ನಿಲ್ಲುತ್ತೆ.
1: ಈಗ ಮೇರಿ ಕೋಮ್, ವಿಜೇಂದ್ರ ಸಿಂಗ್ ಆಗಿರ್ಬೋದು, ಅಮಿತ್ ಪಂಗಲ್ ಆಗಿರ್ಬೋದು, ಹಾಗೆ ಟೋಕಿಯೋ ಒಲಿಂಪಿಕ್ ಅಲ್ಲಿ ತಗೊಂಡ್ರಲ್ಲ ಲವ್ಲಿನಾ ಬೋರ್ಗೊಹೈನ್ ಅವರು, ಇಂಥವ್ರದ್ದೆಲ್ಲ ಫಿಲ್ಮ್ಗಳನ್ನ ತೆಗೆದಾಗ ಅದರಿಂದ ಸ್ಫೂರ್ತಿ ಪಡೆದು ಆ ಕ್ರೀಡೆಯತ್ತ ಒಲವು ಜಾಸ್ತಿ ಬರುತ್ತೆ ಅಂತ ಹೇಳ್ತೀರಾ ಮಕ್ಕಳಿಗೆ?
0: ಹೌದು ಮೇಡಮ್, ಯಾವುದೇ ಆಗಲಿ ಒಂದು ಗೇಮ್ ಆಗಲಿ ಒಂದು ಫೇಮಸ್ ಆಗಕ್ಕೆ, ಇನ್ನೊಂದು ಅವ್ರ ಮನೇಲಿರೋ ಬಡತನ ಗೌರ್ಮೆಂಟ್ ಸಿಗುವಂಥ ಜಾಬ್ ಆಗಲಿ, ಇಲ್ಲಾಂದ್ರೆ ಈ ಪ್ರೊಫೆಷನಲ್ ಆಡುವಂಥ ದುಡ್ಡಿನಿಂದ ದುಡ್ಡಿಗೋಸ್ಕರ ಆಗಲಿ ಇದಕ್ಕೋಸ್ಕರನೇ ಬರ್ತಾರೆ. ಸೊ ಇದ್ರಲ್ಲಿ ಮೂರರಲ್ಲಿ ಮಕ್ಕಳು ಸಾಧಾರಣವಾಗಿ ಫೇಮ್ಗೋಸ್ಕರ ಆಕರ್ಷಿತರಾಗಿ ಆಗ್ತಾರೆ. ನಾವು ಆ ಥರ ಆಗಬೇಕು, ನಮ್ಮ ಹೆಸರು ಕೇಳ್ಬೋದು, ನಾವು ರಾಷ್ಟ್ರ ಮಟ್ಟದಲ್ಲಿ ಕೇಳ್ಬರ್ಬೇಕು ಅಂತ. ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ ಹೇಗೆ ಫೇಮಸ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತು. ಚಪ್ಪಾಳೆ ತಟ್ಟಷ್ಟೇ ನಾನು ಅದೇ ರೀತಿ ಚಪ್ಪಾಳೆ ತಟ್ಟಿಸ್ಕೋಬೇಕು ಅಂದ್ಬಿಟ್ಟು ಎಲ್ಲ ಮಕ್ಕಳು ಕ್ರಿಕೆಟ್ ಬ್ಯಾಟ್ ಎತ್ಕೊಂಡು ಆಚೆ ಹೋಗ್ತಾರೆ. ಅದೇ ರೀತಿ ನೀವು ಕೂಡ ಬಾಕ್ಸಿಂಗ್ನಲ್ಲಿ ನೀವು ಚಪ್ಪಾಳೆ ತಟ್ಟಿ ಅದು ಕೆಲಸ ಕೊಟ್ಟು ಹುಡುಗನ ಮೇಲ್ಮಟ್ಟಿಗೆ ತಗೊಂಡೋದ್ರೆ ಹೇಗೆ ಮೊಹಮ್ಮದ್ ಅಲಿ ಇವರೆಲ್ಲ ಫೇಮಸ್ ಆದರು ಆ ರೀತಿ ನೋಡ್ಕೊಂಡು ಅವ್ರು ನೋಡಿ ತುಂಬ ಜನ ಕೆಳಗಡೆ ಬರ್ತಾರೆ ಬಾಕ್ಸಿಂಗ್ನೇ. ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಕೂಡ ಸುಮಾರು ಸ್ಪೋರ್ಟ್ಸ್ ಬೇಸ್ಡ್ ಮೂವಿಗಳು ಬಂದಿರೋದ್ರಿಂದ ಆ ಭಾಗದ ಜನರು ಪರ್ಟಿಕ್ಯುಲರ್ ಫಸ್ಟು ಮೇರಿ ಕೋಮ್ ಅಂದರೆ ಆ ಭಾಗದ ಮಣಿಪುರ ಜನ ಫಸ್ಟ್ ಬಾಕ್ಸಿಂಗ್ ಅಟ್ರಾಕ್ಟ್ ಆಗ್ತಾರೆ. ಅವ್ರು ಕೂಡ ತುಂಬ ಈಗ ಮಣಿಪುರಲ್ಲಿ ಆಲ್ಮೋಸ್ಟ್ ಅವ್ರ ಹೆಸರಲ್ಲಿ ತುಂಬ ಕ್ಲಬ್ ಎಲ್ಲ ಓಪನ್ ಆಗಿದೆ.
1: ಆಮೇಲೆ ಇಂಥ ಕ್ರೀಡಾ ಕೇಂದ್ರೀಕೃತವಾದ ಸಿನಿಮಾಗಳನ್ನ ಶಾಲಾ ಮಟ್ಟದಲ್ಲಿ ತೋರಿಸಿದ್ರೆ ಮಕ್ಕಳಿಗೂ ಸ್ಫೂರ್ತಿ ಬರ್ತದೆ ಅಂತ ಹೇಳ್ಬೋದು.
0: ಖಂಡಿತ ಮೇಡಮ್,
1: ಕ್ರೀಡೆಯಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಅಂತ.
0: ಖಂಡಿತವಾಗ್ಲೂ ಸ್ಕೂಲಲ್ಲಿ ಟೀಚರ್ಗಳು ಅದೇ ರೀತಿ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತೆ ಮೇಡಮ್.
1: ನಯನ, ಕಳೆದ ವರ್ಷ ಅರುಣಾಚಲ ಪ್ರದೇಶದಲ್ಲಿ ನಡೆದ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನ ಪಡೆದುಕೊಂಡ್ರಲ್ಲ, ಆ ಅನುಭವವನ್ನ ಹಂಚಿಕೊಳ್ಳಿ.
2: 2025 ಅಲ್ಲಿ ಸೆಮಿಫೈನಲ್ ಅಲ್ಲಿ ಮಹಾರಾಷ್ಟ್ರ ಅವ್ರ ಮೇಲೆ ಹೋಗಿತ್ತು ಡಿಸಿಷನ್, ಅವಾಗ ಬ್ರಾನ್ಸ್ ಮೆಡಲ್ ತಗೊಂಡಿದ್ದೆ, ಸಿಲ್ವರ್ ಹರಿಯಾಣ ತಗೊಂತು.
1: ಇನ್ನ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಿದ್ರೆ ನಾನು ಬಂಗಾರದ ಪದಕ ಪಡಿಬಹುದಿತ್ತು ಅನ್ಸ್ತಾ? ಏನಾದ್ರೂ ಚೇಂಜಸ್ ಮಾಡ್ಕೊಂಡ್ರ ಆಮೇಲೆ ಟೆಕ್ನಿಕ್ ಸ್ಕಿಲ್ ಅವ್ರದೆಲ್ಲ ನೋಡಿ?
2: ಟೆಕ್ನಿಕ್ ನಂದೇನ್ ಮಿಸ್ಟೇಕ್ ಇದೆ ಅದು ಕರೆಕ್ಷನ್ ಮಾಡಿ ಈ ಜೂನ್ ಅಲ್ಲಿ ಸಬ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ಗೆದ್ದೆ. ಪ್ರಾಕ್ಟೀಸ್ ಮತ್ತೆ ಕನ್ಸಿಸ್ಟೆನ್ಸಿ ಮತ್ತೆ ಬಾಕ್ಸಿಂಗ್ ಅಲ್ಲಿ ಮೈಂಡ್ ಜಾಸ್ತಿ ಯೂಸ್ ಮಾಡಬೇಕು, ಅದನ್ನ ಇಂಪ್ರೂವ್ ಮಾಡ್ಕೊಂಡು.
1: ರಾಜ್ಯ ಮಟ್ಟದಲ್ಲಿ ಇಲ್ಲಿವರೆಗೆ ಯಾವ್ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕಗಳನ್ನ ಪಡೆದಿದ್ದೀರಿ?
2: ಹೋದ ವರ್ಷ ಸ್ಟೇಟ್ ನಲ್ಲಿ ಮತ್ತೆ GFI 2-2 GFI ನ್ಯಾಷನಲ್ಸ್ ಆಡಿದ್ದೆ, ಮತ್ತೆ ಸ್ಟೇಟ್ 3 ಗೋಲ್ಡ್ ಮೆಡಲ್ ತಗೊಂಡೆ, ಮತ್ತೆ ಹೋದ ವರ್ಷ ಸಿಲ್ವರ್ ಮೆಡಲ್ ನ್ಯಾಷನಲ್ಸ್ ಅಲ್ಲಿ, ಮತ್ತೆ ಈ ವರ್ಷ ನಡೆದಿದ್ದು ಗೋಲ್ಡ್ ಮೆಡಲ್ ತಗೊಂಡೆ.
1: ಕಳೆದ ತಿಂಗಳು ನಡೆದ 5ನೇ ಸಬ್ ಜೂನಿಯರ್ ನ್ಯಾಷನಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಬಂಗಾರದ ಪದಕವನ್ನ ಪಡೆದಿದ್ರಿ, ಅಭಿನಂದನೆಗಳು ನಿಮಗೆ. ಮೊದಲಿಗೆ ನಿಮ್ಮ ವೇಟ್ ಕ್ಯಾಟಗರಿಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು?
2: 5th ಸಬ್ ಜೂನಿಯರ್ ನ್ಯಾಷನಲ್ ಪಂಜಾಬ್ ಅಲ್ಲಿ ನಡೀತಿತ್ತು, ಅದರಲ್ಲಿ 30 ಸ್ಟೇಟ್ ನಿಂದ ಬಾಕ್ಸರ್ಸ್ ಬಂದಿದ್ರು. ನನ್ನಲ್ಲಿ 4 ಜನದ ಮೇಲೆ ಆಡಿದ್ದೆ. ಆಮೇಲೆ ನನ್ನ ವೈಟ್ ಕ್ಯಾಟಗರಿ 49-52 ವೈಟ್ ಕ್ಯಾಟಗರಿಯಲ್ಲಿ ಆಡಿದ್ದೆ, ಅದರಲ್ಲಿ ಫೈನಲ್ ಹರಿಯಾಣ ಮೇಲೆ ಇತ್ತು, ಗೆದ್ದೆ ಗೋಲ್ಡ್ ಮೆಡಲ್ ಮತ್ತೆ ಬೆಸ್ಟ್ ಬಾಕ್ಸರ್ ಪಡ್ಕೊಂಡೆ.
1: ನಿಮ್ಮ ಈ ಎಲ್ಲಾ ಸಾಧನೆಗೆ ಬೆಸ್ಟ್ ಚಾಲೆಂಜರ್ ಅಂತ ಅವಾರ್ಡ್ ಏನೋದು ಪಡೆದುಕೊಂಡಿರಿ ಅಂತ ಕೇಳ್ಪಟ್ಟೆ ಗರ್ಲ್ಸ್ ಅಲ್ಲಿ, ಏನದು?
2: ಅದು ಬೆಸ್ಟ್ ಚಾಲೆಂಜರ್ ಅಂದ್ರೆ ಲಾಸ್ಟ್ ಅವರಿಗೂ ತುಂಬಾ ಅಗ್ರೆಸಿವ್ ಆಗಿ ಫೈಟ್ ಆಡೋದು, ಮತ್ತೆ ಅಟ್ಯಾಕ್ ಬಾಕ್ಸಿಂಗ್ ಅಟ್ಯಾಕಿಂಗ್ ಜಾಸ್ತಿ ಇರುತ್ತೆ, ಯಾರ ಅಟ್ಯಾಕಿಂಗ್ ಜಾಸ್ತಿ ಇರುತ್ತೋ ಅವ್ರಿಗೆ ಬೆಸ್ಟ್ ಚಾಲೆಂಜ್ ಇರೋ ಅವರು ಕೊಡ್ತಾರೆ.
1: ಬಾಕ್ಸಿಂಗ್ ಕ್ರೀಡೆ ಅನ್ನೋದು ಸಾಮಾನ್ಯವಾಗಿ ವೇಟ್ ಕ್ಯಾಟಗರಿ ಇರುತ್ತೆ, ಆಮೇಲೆ ಟೈಮಿಂಗ್ ಇರುತ್ತೆ, ಪಾಯಿಂಟ್ಸ್ ಗಳೆಲ್ಲ ಹೇಗೆ ನಿರ್ಧಾರ ಮಾಡ್ತಾರೆ ಸರ್?
0: ಬಾಕ್ಸಿಂಗ್ ನಲ್ಲಿ ಸ್ಪೋರ್ಟ್ಸ್ ತಗೊಂಡಾಗ ಅಲ್ಲಿ ಸಾಮಾನ್ಯ 5 ಜನ ರೆಫ್ರಿ ಇರ್ತಾರೆ, ಜಡ್ಜಸ್ ಇರ್ತಾರೆ, ಒಬ್ಬ ರೆಫ್ರಿ ಸೇರಿ 5 ಜನ ಜಡ್ಜಸ್. ಅವರು ಸ್ಕೋರ್ ಮಾಡ್ಬೇಕಾದ್ರೆ ಅವ್ರಿಗೆ ಸಂಪೂರ್ಣವಾಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಕ್ವಾಲಿಫೈಡ್ ಆಗಿರೋ ರೆಫ್ರಿ ಬಂದು ಜಡ್ಜಸ್ ಬಂದು ಅವನಿಗೆ 3 ತಿಂಗಳು ಕಂಟಿನ್ಯೂಸ್ ಟ್ರೈನಿಂಗ್ ಕೊಟ್ಟೆ ಅನ್ನೋದು. ಸಂಪೂರ್ಣವಾಗಿ ಒಬ್ಬ ಬಾಕ್ಸರ್ ಇನ್ನೊಬ್ಬ ಬಾಕ್ಸರ್ಗೆ ಸಂಪೂರ್ಣ ಪವರ್ನಿಂದ ಸರಿಯಾದ ವಿಧಾನದಿಂದ ಸರಿಯಾದ ಪವರ್ ಯೂಸ್ ಮಾಡಿ ಹೊಡೆದಾಗಲೇ ಅದು ಒಂದು ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ ರೀತಿ ಇಷ್ಟು ಜಾಸ್ತಿ ಅಧಿಕವಾಗಿ ಒಬ್ಬ ಬಾಕ್ಸರ್ ಸ್ಕೋರ್ ಮಾಡ್ತಾ ಹೋಗ್ತಾನೋ ಅವನ್ನ ಆ ರೌಂಡ್ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ಕೋತಾರೆ.

0: ಮೂರು ನಿಮಿಷ, ಸೀನಿಯರ್ ಅಲ್ಲಿ ಮೂರು ನಿಮಿಷ ಒಂದು ರೌಂಡ್ ಇರುತ್ತೆ. ಇದೇ ರೀತಿ ಮೂರು ರೌಂಡ್ ಅಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡುತ್ತಾನೋ ಆ ಬಾಕ್ಸ್ ಅನ್ನ ಕೊನೆಯಲ್ಲಿ ವಿನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಬಾಕ್ಸಿಂಗ್ ಆಗಲಿ ಯಾವುದೇ ಗೇಮ್ ಆಗಲಿ ಒಲಿಂಪಿಕ್ ಗೇಮಲ್ಲಿ ಯಾವುದೇ ಪ್ರಿಫರೆನ್ಸ್ ಇಲ್ಲ, ಒಂದು ಟಾಲರೆನ್ಸ್ ಇಲ್ಲ. 49 to 52 kg ಇಂದ ಅದರೊಳಗಡೆ ಬರಬೇಕು. ಒಂದು 100 ಗ್ರಾಮ್ ಕೂಡ ಹೆಚ್ಚಾಗಲಿ 100 ಗ್ರಾಮ್ ಕಮ್ಮಿ ಆಗಲಿ ಇರ್ಕೊಡ್ದು. ಇದರಿಂದ ಮೊನ್ನೆ ನೀವೇನು ಕೇಳ್ದಂಗೆ ಒಲಿಂಪಿಕ್ಕಲ್ಲಿ ರೆಸ್ಲರ್ ಫೋಗಟ್ ಅವರು 100 ಗ್ರಾಮ್ ಜಾಸ್ತಿಯಿಂದ ಡಿಸ್ಕ್ವಾಲಿಫೈ ಆದರು. ಬರೀ 100 ಗ್ರಾಮ್ ಇಲ್ದರ ಸಿಲ್ವರ್ ಮೆಡಲ್ ಬಂದಿರೋದು ಅಥವಾ ಗೋಲ್ಡೇ ಬಂದಿರ್ಬೋದಾಗಿತ್ತು. ಈ ರೀತಿ ಯಾವುದೇ ಟಾಲರೆನ್ಸ್ ಇಲ್ದಿರ ಸ್ಟ್ರಿಕ್ಟ್ ಆಗಿ ಆ ಕ್ಯಾಟಗರಿ ಒಳಗಡೆ ಬರೋಂತಾನೆ ಆಡಿಸ್ತಾರೆ. ಮತ್ತು ಬಾಕ್ಸಿಂಗ್ ರಿಂಗ್ ಬಂದು 20 to 20 ಇರ್ತದೆ ರಿಂಗು. ಇದರಿಂದ ಮಕ್ಕಳು ಸಂಪೂರ್ಣವಾಗಿ ಸೇಫ್ಟಿಯಾಗಿ ಆಡ್ಬೋದು. ಮತ್ತು ಆ ಲೇಯರ್ ಒಳಗಡೆ ಏನಿದ್ರೆ ರೆಫ್ರಿ ನೋಡ್ಕೋತಾ ಇರ್ತಾನೆ, ಯಾವುದೇ ರೂಲ್ಸ್ ಫಾಲೋ ಮಾಡ್ತಾ ಇದಾರ ಇಲ್ಲವೋ ಅಂತ ಒಬ್ಬ ರೆಫ್ರಿ ಒಳಗಡೆ ಇದ್ದು ಆ ಬಾಕ್ಸರ್ ರೂಲ್ಸ್ ವಿತಿನ್ ದ ರೂಲ್ಸ್ ಆಡ್ತಾ ಇದಾರ ಅಂತ ನೋಡ್ಕೊತಾ ಇರ್ತಾರೆ. ಏನೇ ತಪ್ಪಾದರೂ ರೆಫ್ರಿ ನಿಲ್ಲಿಸಿ, ತಡೆದು ನಿಲ್ಲಿಸಿ ರೂಲ್ಸ್ ಫಾಲೋ ಮಾಡೋಕ್ಕೆ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ.
1: ನೈನಾ, ನೀವೀಗ ಭಾಗವಹಿಸಿದ ಎಲ್ಲಾ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಪದಕಗಳನ್ನ ಪಡೆದಿದ್ದೀರಿ, ನಿಮ್ಮ ಮುಂದಿನ ಗುರಿ ಏನು? ಹಾಗೆ ನಿಮ್ಗೆ ಯಾರ್ ರೋಲ್ ಮಾಡೆಲ್ ಬಾಕ್ಸಿಂಗ್ ಕ್ರೀಡೆಯಲ್ಲಿ?
2: ನಾ ಬಾಕ್ಸಿಂಗ್ ನಲ್ಲಿ ಗೆದ್ರು ಸೋತ್ರು ಬಾಕ್ಸಿಂಗ್ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡ್ತಾ ಇರ್ಬೇಕು. ನನಗೆ ರೋಲ್ ಮಾಡೆಲ್ ತರ ಇಷ್ಟ ಇಲ್ಲ, ಆದರೆ ಅವ್ರನ್ನ ಬೀಟ್ ಮಾಡಬೇಕು. ನಂದು ಒಂದು ಸ್ಟೈಲ್ ಬಾಕ್ಸಿಂಗ್ ಡೆವಲಪ್ ಮಾಡಬೇಕು, ಅದನ್ನ ಯಾರು ಬೀಟ್ ಮಾಡಬಾರ್ದು, ಆ ತರ ಇದೆ.
1: ಈಗ ನ್ಯಾಷನಲ್ ಲೆವೆಲ್ ವರೆಗೂ ನೀವು ಸಾಧನೆಯನ್ನ ಮಾಡಿದಿರಿ, ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕಂತ ಆಸೆ ಇದೇನಾ, ಅಥವಾ ಈಗಾಗಲೇ ದಾರಿ ತೆರೆದುಕೊಂಡಿದ್ದೇನಾ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಹೋಗ್ಲಿಕ್ಕೆ ನಿಮ್ಗೆ?
2: ಹಾ, ಇವಾಗ ಚೈನಾದಲ್ಲಿ ಯಾರ್ಯಾರು ಮೆಡಲ್ ತಗೊಂಡಿದಾರೋ ಅವ್ರನ್ನ ಮಾತ್ರ ಕರೀತಾ ಇದಾರೆ. ಅಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರಿಗೆ ಇವಾಗ ಚೈನಾ ಟೂರ್ಗೆ ಕರ್ಕೊಂಡು ಹೋಗ್ತಾರೆ.
1: ಸರ್, ಏನೋ ಹೇಳ್ತಾ ಇದ್ರು ಇವರು ಚೈನಾಗ ಹೋಗ್ಬೇಕು ಅಂತ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಾ ಅಥವಾ ಈಗ ನ್ಯಾಷನಲ್ ಲೆವೆಲ್ ಇವರು ಜೂನ್ ನಲ್ಲಿ ನಡೆದಿದ್ರಲ್ಲಿ ಬಂಗಾರದ ಪದಕ ತಗೊಂಡು ಮೊದಲಿಗರ ಆಗಿದ್ದಾರೆ ಅವರು, ಅವರಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಲಿಕ್ಕೆ ಹಾದಿ ಹೇಗಿದೆ?
0: ಇಂಟರ್ನ್ಯಾಷನಲ್ ಅಂದ್ರೆ ನ್ಯಾಷನಲ್ ಅವತ್ತು ಗೆದ್ದಾಗ ಅವತ್ತಿಗೆ ಮುಗೀತು ನ್ಯಾಷನಲ್ ಚಾಂಪಿಯನ್ ಅದು. ಮತ್ತೆ ನೆಕ್ಸ್ಟ್ ನಮ್ಗೇನಿದ್ರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಆ ಟೈಮ್ ಸಪ್ರೇಟ್ ಒಂದು ಟ್ರೈಲ್ಸ್ ಕರೀತಾರೆ. ಯಾರು ಗೋಲ್ಡ್ ಅಥವಾ ಸಿಲ್ವರ್ ತಗೊಂಡಿದ್ರು ಅವರಿಬ್ಬರನ್ನ ಮಾತ್ರ ಕರೀತಾರೆ. ಅವರಿಬ್ಬರನ್ನ ಮತ್ತೆ ಕಡಿಸಿ ಅವರಿಬ್ಬರು ಮತ್ತೆ ಫೈಟ್ ಆಡ್ತಾರೆ. ಅದರಲ್ಲಿ ಯಾರು ಬೆಸ್ಟ್ ಇದಾರೋ ಅವ್ರನ್ನ ಚೈನಾಗಲಿ ಮುಂದಿನ ಏಷ್ಯನ್ ಗೇಮ್ಸ್ಗಳಲ್ಲಿ ಕರ್ಕೊಂಡು ಹೋಗ್ತಾರೆ.
1: ಸರ್, ಇದು ವೇಟ್ ಕ್ಯಾಟಗರಿ ಅಷ್ಟೇನಾ ಅಥವಾ ಏಜ್ ಇದೇನಾ ಇದರಲ್ಲಿ, ಅಂಡರ್ 15 ಅಂಡರ್ 18 ಅಂತ?
0: ಖಂಡಿತ ಇದೆ ಮೇಡಮ್, ಇದರಲ್ಲಿ ಸಬ್ ಜೂನಿಯರ್ ಅಂದರೆ ಅಂಡರ್ 15, 13-14 ವರ್ಷದವರೆಗೆ ಸಬ್ ಜೂನಿಯರ್ ಅಂತಾರೆ, 15-16 ಜೂನಿಯರ್ ಅಂತಾರೆ, 17-18 ಯೂತ್ ಅಂತಾರೆ, ಅದರಿಂದ ಮೇಲ್ಪಟ್ಟವ್ರಿಗೆ ಸೀನಿಯರ್ ಅಥವಾ ಎಲೈಟ್ ಕ್ಯಾಟಗರಿ ಅಂತಾರೆ. ಈ ಥರ 4 ವಿಧ ಕ್ಯಾಟಗರಿ ಇದೆ. ಒಂದೊಂದು ಕ್ಯಾಟಗರಿಯಲ್ಲಿ ಅವ್ರಿಗಾದ ಸಪ್ರೇಟ್ ನ್ಯಾಷನಲ್ ನಡೆಯುತ್ತೆ, ಮತ್ತು ಸಪ್ರೇಟ್ ಏಷ್ಯನ್ ಗೇಮ್ಸ್, ಸಪ್ರೇಟ್ ವರ್ಲ್ಡ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಕಾಮನ್ವೆಲ್ತ್ ಮತ್ತು ಏಷ್ಯನ್ ಗೇಮ್ಸ್ ಮತ್ತು ಒಲಿಂಪಿಕ್ ಎಲ್ಲ ಎಲೈಟ್ ಅವ್ರಿಗೆ ಮಾತ್ರ ಇರುತ್ತೆ.
1: ಅದರಲ್ಲಿ ಸಬ್ ಜೂನಿಯರ್ ಇರಲಿಕ್ಕಿಲ್ಲ, ಜೂನಿಯರ್ ಲೆವೆಲ್ಗೆ?
0: ಹೌದು, ಜೂನಿಯರ್ನಿಂದ ಸ್ಟಾರ್ಟ್ ಆಗುತ್ತೆ ವರ್ಲ್ಡ್ ಚಾಂಪಿಯನ್ಶಿಪ್ಪು, ಯೂತ್ಗೆ ಸ್ಟಾರ್ಟ್ ಆಗುತ್ತೆ ಏಷ್ಯನ್ ಗೇಮ್ಸ್, ಎಲೈಟ್ಗೆಲ್ಲ ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸ್ ಪ್ಲಸ್ ಒಲಿಂಪಿಕ್. ಖೇಲೋ ಇಂಡಿಯಾದಲ್ಲಿ ಯೂತ್ನಿಂದ ಸ್ಟಾರ್ಟ್ ಆಗುತ್ತೆ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತ ಸಪ್ರೇಟಾಗಿ ಮಾಡ್ತಾರೆ. ಮೊನ್ನೆ ಕೂಡ ಇಲ್ಲಿ ರೀಸೆಂಟಾಗಿ ಕನಕಪುರದಲ್ಲಿ ಕಾಲೇಜಲ್ಲಿ ಮಾಡಿದರು.
1: ಬಾಕ್ಸಿಂಗ್ ಕ್ರೀಡೆ ಇದೆ ಖೇಲೋ ಇಂಡಿಯಾದಲ್ಲಿ?
0: ಖೇಲೋ ಇಂಡಿಯಾ ಬಾಕ್ಸಿಂಗ್ ಯೂತ್ ಗೇಮ್ಸ್ ಇದೆ, ಯೂತ್ ಗೇಮ್ಸ್ ಅಲ್ಲಿ ಬಾಕ್ಸಿಂಗ್ ಅನ್ನೋದು ಒಂದು ಭಾಗವಾಗಿದೆ.
1: ಕೊನೆಯದಾಗಿ ಒಂದು ಪ್ರಶ್ನೆ ಸತೀಶ್ ಕುಮಾರ್ ಅವರೇ, ಈಗ ಒಬ್ಬ ವಿದ್ಯಾರ್ಥಿ ನಾನು ಬಾಕ್ಸರ್ ಆಗಬೇಕು ಅಂತ ಅನ್ಕೊಂಡ್ರೆ ಏನ್ ಮಾಡಬೇಕು ಮೊದಲಿಗೆ? ಅವರು
0: ಬಾಕ್ಸಿಂಗ್ ಅಂತ ಬಂದಾಗ ಎರಡು ಕೈ ಚರಣ ಚಪ್ಪಾಳೆ ಅನ್ನೋ ಹಾಗೆ ಆ ಬಾಕ್ಸರ್ಗೂ ವಿದ್ಯೆಯನ್ನು ಕಲಿಬೇಕು ಅನ್ನೋ ಆಸಕ್ತಿ ಇರಬೇಕು. ಅದೇ ರೀತಿ ಒಬ್ಬ ಕೋಚ್ ಆಗಿ ಒಬ್ಬ ಅವನಿಗೆ ಎಲ್ಲ ನಾಲೆಜ್ ಇರಬೇಕು. ಆ ಕ್ರೀಡೆ ಬಗ್ಗೆ ಸಂಪೂರ್ಣವಾಗಿ ನಾಲೆಜ್ ಇದ್ದಾಗ ಮಾತ್ರ ಆ ಬಾಕ್ಸರ್ ಒಂದು ಮೇಲ್ಮಟ್ಟ ಬೆಳಿಗ್ಗೆ ಸಾಧ್ಯ. ನೆಕ್ಸ್ಟ್ ಬರೋದು ಅವರ ಬಾಕ್ಸಿಂಗ್ನ ಮನೆಯ ಬ್ಯಾಕ್ಗ್ರೌಂಡ್, ಅವ್ರ ತಂದೆ ಅವ್ರ ತಾಯಿ ಅವ್ರಿಗೆ ಹೇಗೆ ಅವ್ರನ್ನ ಪ್ರೋತ್ಸಾಹ ಕೊಡ್ತಾರೆ, ಅವ್ರ ಡಯಟ್, ಅವ್ರಿಗೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್, ಟ್ರೈನಿಂಗು, ಬೆಳಗ್ಗೆ ಎಷ್ಟು ಸಾಯಂಕಾಲ ಎಷ್ಟು ಸಮಯ ಬಾಕ್ಸಿಂಗ್ಗೋಸ್ಕರ ಮೀಸಲಿಡ್ತಾರೆ ಅಂತ ಇವೆಲ್ಲ ಕನ್ಸಿಡರ್ ಆಗುತ್ತೆ. ಪ್ರತಿಯೊಂದು ಗೇಮ್ ಆಗಲಿ ಅದಕ್ಕೆ ಆದ ಒಂದು ಸ್ಪೆಷಲಿಟಿ, ಅದಕ್ಕೆ ಆದ ಒಂದು ಟೈಮ್, ಅದಕ್ಕೆ ಆದ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಅದು ನಾವು ಪೂರ್ತಿಗೊಳಿಸ್ಕೊಂಡ್ರೇ ಆ ಗೇಮಲ್ಲಿ ಬೆಳಕಾಗೋದು. ನಾನು ಇದು ಮಾಡ್ತೀನಿ, ಟೆಕ್ವಾಂಡೊ ಮಾಡ್ತೀನಿ, ಬಾಕ್ಸಿಂಗ್ ಮಾಡ್ತೀನಿ, ಡ್ಯಾನ್ಸ್ ಹೋಗ್ತೀನಿ, ಮ್ಯೂಸಿಕ್ ಹೋಗ್ತೀನಿ, ಎಲ್ಲ ಮಾಡ್ತೀನಿ ಅಂದರೆ ಆ ಮಕ್ಕಳು ಬರೀ ಒಬ್ಬ ಸ್ಮಾರ್ಟ್ ಸ್ಟೂಡೆಂಟ್ ಆಗ್ತಾನೆ ಹೊರತು ಸ್ಪೆಷಲಿಸ್ಟ್ ಆಗ ಸಾಧ್ಯ ಇಲ್ಲ. ಒಬ್ಬ ಸ್ಪೆಷಲಿಸ್ಟ್ ಆಗಬೇಕಂದ್ರೆ ಒಂದು ಗೇಮ್ನ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಅದರಲ್ಲೇ ತೊಡಗಿಸ್ಕೊಂಡ್ರೆ ಮಾತ್ರ ಅವನು ಸ್ಪೆಷಲಿಸ್ಟ್ ಆಗಬಲ್ಲ, ಇಲ್ಲದ್ರೆ ಈಸ್ ಎ ಸ್ಮಾರ್ಟ್ ಸ್ಟೂಡೆಂಟ್.
1: ಬಾಕ್ಸಿಂಗ್ ಕ್ರೀಡೆಯಲ್ಲಿ ಭವಿಷ್ಯ ಹೇಗಿದೆ ಸರ್? ಈಗ ಪಾಲಕರು ನೋಡೋದು ಮಕ್ಕಳ ಭವಿಷ್ಯ, ಅಂದ್ರೆ ಮುಂದೆ ಇದರಲ್ಲಿ ಏನಾದರೂ ಇವರಿಗೆ ಬೆಳವಣಿಗೆ ಹೊಂದಲಿಕ್ಕೆ ಆಗುತ್ತಾ ಅಂತ ನೋಡ್ತಾರೆ.
0: ಅದು ನಮ್ಮ ಇಂಡಿಯಾ ಗೌರ್ಮೆಂಟ್ ಮೇಲೆ ಹೇಳಬೇಕಾಗತ್ತೆ. ಇಲ್ಲ, ಒಂದೊಂದು ಪ್ರತ್ಯೇಕವಾಗಿ ಈಗ ಹರಿಯಾಣಲ್ಲಾದ್ರೆ ಆ ಬಾಕ್ಸರ್ ಅವ್ನು ಬಾಕ್ಸರ್ ಆಗಿರಲಿ ರೆಸ್ಲರ್ ಆಗಿರಲಿ ಯಾವ್ದಾಗಲಿ ಅಲ್ಲಿ ಸಂಪೂರ್ಣವಾಗಿ ಪ್ರೋತ್ಸಾಹ ಸಿಗುತ್ತೆ. ಅವ್ನು ಒಂದು ಮೆಡಲ್ ತಗೊಂಡ ತಕ್ಷಣ ಅವ್ನು ಇಮಿಡಿಯೇಟ್ ಆಗಿ ರೈಲ್ವೇಸಲ್ಲೋ ಅಥವಾ ಬೇರೆ ಎಲ್ಲ ಜಾಬ್ ಆಗುತ್ತೆ. ಒಂದು ಮೆಡಲ್ ಆಗ್ತು ಅಂದರೆ ನೀವು ಆರಾಮಾಗಿ ಗೌರ್ಮೆಂಟ್ ಜಾಬ್ ಎಲ್ಲಾದ್ರೂ ಸಿಕ್ಕೇ ಸಿಗುತ್ತೆ. ನೀವು ಯಾವ ಭಾಗದಲ್ಲಿದ್ದೀರಾ, ಯಾವ ಸ್ಟೇಟಲ್ಲಿ ಇದ್ದೀರಾ ಅನ್ನೋದು ಕೂಡ ಕನ್ಸಿಡರ್ ಆಗುತ್ತೆ. ಇದರಿಂದ ಮಕ್ಕಳು ಅವನ ಸ್ವಂತ ಇಂಟ್ರೆಸ್ಟಿಂದ ಮಾಡ್ತೀನಿ ಅಂತ ಬಂದು ಅವನೇ ಕಲ್ತು ಅವನೇ ಮೇಲ್ಮಟ್ಟಕ್ಕೆ ಹೋಗಿ ತಂದೆಯವ್ರ ತಾಯಿಯವ್ರ ಪ್ರೋತ್ಸಾಹದಿಂದ ಕೂಡ ಅವನು ಬೇರೆ ಕಡೆ

0: ಎಲ್ಲ ಟ್ರೈನಿಂಗ್ ತಗೊಂಡು ಮೇಲ್ಮಟ್ಟಕ್ಕೆ ಬರೋ ಸಾಧ್ಯ ಕೂಡ ಇದೆ.
1: ಒಳ್ಳೆಯದು ನಯನ ಹಾಗೂ ಸತೀಶ್ ಕುಮಾರ್ ಅವರೇ, ಇಲ್ಲಿವರೆಗೆ ಬಾಕ್ಸಿಂಗ್ ಕ್ರೀಡೆಯ ಕುರಿತಾಗಿ ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಂಡ್ರಿ. ನಯನ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲೆಂದು ನಾವು ಹಾರೈಸ್ತೀವಿ. ಸತೀಶ್ ಕುಮಾರ್ ಅವರೇ, ನಯನ ಅಂತಹ ಒಳ್ಳೆಯ ಬಾಕ್ಸರ್ ಗಳನ್ನ ನಮ್ಮ ದೇಶಕ್ಕೆ ಮುಂದೆ ಕೊಡುಗೆಯಾಗಿ ನೀವು ಕೊಡ್ಲಿ ಅನ್ನೋದು ನಮ್ಮ ಆಶಯ. ಇಲ್ಲಿವರೆಗೆ ನಮ್ಮ ಜೊತೆಗೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
0: ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್.
2: ಥ್ಯಾಂಕ್ ಯು.

0: ರಾಷ್ಟ್ರಮಟ್ಟದ ಬಾಕ್ಸರ್ ನಯನಾ ಯಾಹ್ವಿ ಮತ್ತು ಪಾಲಕರಾದ ಸತೀಶ್ ಕುಮಾರ್ ಎಂ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್.
1: ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾನೆ,
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ. ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿರ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಿಹೇರಿ ಪಲ್.

ಸಮಯ ಸರಿಯಾಗಿ 10 ಗಂಟೆ. ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಇಂದೂಧರ್ ನಿರೋಡಿ ಅವರ ವಯೋಲಿನ್ ವಾದನ, ಪಕ್ಕದಲ್ಲಿ ತಬಲಾ ಸಾಥ್ ವಿಶ್ವನಾಥ್ ನಾಕೋಡ್, ಹಾರ್ಮೋನಿಯಂ ಉಮಾಕಾಂತ್ ಪುರಾಣಿಕ್.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇಂದೂಧರ್ ನಿರೋಡಿ ಅವರ ವಯಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾಥ್, ವಿಶ್ವನಾಥ್ ನಾಕೋಡ್, ಹಾರ್ಮೋನಿಯಂ ಉಮಾಕಾಂತ್ ಪುರಾಣಿಕ್.

0: ಸಮಯ ಸರಿಯಾಗಿ 10:30.
1: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ

ಗೀತಚಂದ್ರಿಕೆ ಕಾರ್ಯಕ್ರಮದ ಮೊದಲಿಗೆ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರು ಹಾಡಿರುವಂತಹ ಸ್ವಾತಿ ಮುತ್ತು ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ರಾಜೇಶ್ ರಾಮ್

ಸಮಯವಾಗಿದೆ 10:38:06. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಚಂದ್ರಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ಓಂ ಶಾಂತಿ ಓಂ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ವಿಶಾಲ್ ಹಾಗೂ ಶೇಖರ್.

ಇನ್ನು ಮುಂದೆ ಕೇಳಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವಂತಹ ಸ್ವಾತಿ ಚಿತ್ರದ ಗೀತೆ. ಶ್ಯಾಮ್ ಸುಂದರ್ ಕುಲಕರ್ಣಿಯವರ ಸಾಹಿತ್ಯಕ್ಕೆ ಎಂ ಎಂ ಕೀರವಾಣಿಯವರ ಸಂಗೀತವಿದೆ.

ಇದುವರೆಗೂ ಆತೀಫ್ ಅಸ್ಲಾಂ ಹಾಗೂ ಆಲಿಶಾ ಚಿನೋಯ್ ಅವರು ಹಾಡಿದಂತಹ ಅಜಾ ಪ್ರೇಮ್ ಕಿ ಗಜಾಬ್ ಕಹಾನಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಯುಗಳ ಸ್ವರಗಳಲ್ಲಿ ಅಣ್ಣಯ್ಯ ಚಿತ್ರದ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಚಂದ್ರಿಕೆ ಪ್ರಸಾರವಾಯಿತು.
1: नमस्कार, आकाशवाणी समाचार के साथ मैं अरुण कुमार.